ವರಕವಿ ರಾಜಕವಿ ಮೇರುಕವಿ ಕುವೆಂಪುರವರ ಅನಿಕೇತನ ಹಾಡು ವಿಶ್ವ ಮಾನವ ಸಂದೇಶವನ್ನು ಸಾರುವ ಶ್ರೇಷ್ಠ ಗೀತೆಗಳಲ್ಲೊಂದು. ಅನಿಕೇತನ ಎಂದರೆ ಮನೆ ಇಲ್ಲದವನು ಎಂದರ್ಥ. ನಾಗರಿಕ ಸಮಾಜದಲ್ಲಿ ಮನೆಗೆ ಮಹತ್ವವಿದ್ದರೂ ವಸುದೈವ ಕುಟುಂಬಕಂ ಎಂದು ಭಾವಿಸಿದಾಗ ನಾವು ವಾಸಿಸುವ ಮನೆಯ ಅರ್ಥ ಸೀಮಿತಗೊಳ್ಳುತ್ತದೆ. ಮನೆಯ ಮಹತ್ವವನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲದಿದ್ದರೂ ನಮ್ಮೊಳಗಿನ ಅದಮ್ಯ ಚೇತನ ಮನೆ ಎಂಬ ಸೀಮಿತ ಚೌಕಟ್ಟಿನಲ್ಲಿ ಬಂಧಿಯಾಗಬಾರದೆಂಬುದು ಕವಿಯ ಆಶಯ. ನನ್ನದು ನಮ್ಮದು ಎಂದು ಗುರುತಿಸಲ್ಪಡುವ ದೇಶ, ಭಾಷೆ, ಧರ್ಮ, ಸಂಸ್ಕೃತಿ, ಸಿದ್ಧಾಂತ ಎಲ್ಲವೂ ಸೂಕ್ಷ್ಮವಾಗಿ ನೋಡಿದರೆ ಒಂದು ಸೀಮಿತ ವಲಯವೇ ಆಗಿದೆ. ಇವೆಲ್ಲವುಗಳನ್ನು ಮೀರಿ ನಾವು ಅನಂತದೆಡೆಗೆ ಸಾಗಬೇಕು, ಅಂದರೆ ಮುನ್ನಡೆಯಬೇಕು. ನಮ್ಮ ಪರಿಧಿಯೊಳಗೇ ಇರದೆ ವಿಶಾಲದತ್ತ ಅನಂತದತ್ತ ಮುಖ ಮಾಡಬೇಕು. ನಮ್ಮನ್ನು ನಾವೇ ಬಂಧನದಲ್ಲಿ ಇಟ್ಟುಕೊಳ್ಳದಂತಿರಬೇಕು. ಜೀವನದ ತಿರುಳು ಸ್ವಾರಸ್ಯ ಏನು ಎಂಬುದನ್ನು ತಿಳಿಯಬೇಕು. ಜ್ಞಾನಿಗಳಾಗಬೇಕು. ಲೌಕಿಕ ಸುಖದ ದಾಸರಾಗದೆ ಪಾರಮಾರ್ಥಿಕ ಪ್ರಪಂಚದತ್ತ ಸಾಗತಿರಬೇಕು ಅನ್ನುವುದನ್ನು ಗೀತೆಯ ಕೊನೆಯ ಸಾಲಿನಲ್ಲಿ ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು, ನೀ ಅನಂತವಾಗಿರು ಎಂಬ ಸಂದೇಶ ಗೀತೆಯೇ ಓ ನನ್ನ ಚೇತನ ಆಗು ನೀ ಅನಿಕೇತನ.

ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಗೀತಾ ಗಿರೀಶ್. ಸಂಕಲನ ಮಮತಾ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಡಿಆರ್ಎಂ ತರಂಗಾಂತರ 603 kilohertz. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 22ನೇ ದಿನ ಅಂದರೆ 2026 ಆಗಸ್ಟ್ ತಿಂಗಳ 13ನೇ ತಾರೀಕು ಗುರುವಾರ. ಈಗ ಸಮಯ 5:58:50. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು.

ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಶಾಂತಲಾ ನಾಗರಾಜು ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:30 ವಂದನಾ ಮೂರ್ತಿಯವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು, 7:45 ಮತ್ತು 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತಾ ಪಲ್ಲವ, 9:30 ಗಾನಗಂಗೆ, 10:30 ಸುನೆರೆ ಪಲ್, 11:00 ಸವಿ ನೆನಪು, ಮಧ್ಯಾಹ್ನ 12:05 ವನಿತಾ ವಿಹಾರ. ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆ. ಬಂಜೆತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸವಿತಾ ದೇಶಮುಖ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಧಾರವಾಡ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ಇನ್ನು ಸಂಜೆ 5:30 ಗಿರ್ಮಿಟ್, 6:30 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ, ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ, 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 8:00 ಹಾಗೂ 8:30 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 9:15 ಕೆಎಸ್ ಸುರೇಖ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು, 9:30 ನಾಟಕ ಏಕಸೂತ್ರ ಪ್ರಸಾರವಾಗುವುದು, ರಚನೆ

ಆರ್.ಎಸ್. ಮನೋಜ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಕಾರ್ತಿಕ್ ಕೌಶಿಕ್, ಮೃದಂಗ ಆರ್. ನರಸಿಂಹನ್, ಸಿತಾರ್ ಸುಬ್ರಹ್ಮಣ್ಯ ಹೆಗಡೆ. ಇನ್ನು ಮುಂದೆ ಕೇಳಿ ಉಗಾಭೋಗ, ನಂತರ ಪುರಂದರದಾಸರ ರಚನೆ ನಾನೇನ ಮಾಡಿದನು ರಂಗಯ್ಯ ರಂಗ ನೀ ಎನ್ನ ಕಾಯಬೇಕು. ಹಾಡಿದ್ದಾರೆ ಎನ್.ಎಸ್. ರಮ್ಯಾ.

0: ಇದುವರೆಗೆ ಎನ್ಎಸ್ ರಮ್ಯ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಶಾಂತಲಾ ನಾಗರಾಜು ಅವರಿಂದ.
1: ಅದೊಂದು ಕೆಳ ಮಧ್ಯಮ ವರ್ಗದ ಕುಟುಂಬ, ತುಂಬಾ ಚುರುಕಾದ 4 ವರ್ಷದ ಗಂಡು ಮಗು. ರೇಡಿಯೋದಲ್ಲಿ ಯಾವ ಹಾಡನ್ನು ಕೇಳಿದರೂ ಸುಶ್ರಾವ್ಯವಾಗಿ ತಾನು ಹಾಡುತ್ತಿತ್ತು. ದಂಪತಿಗಳಿಗೆ ಸಂಭ್ರಮ. ತಾವು ಕಷ್ಟಪಟ್ಟರೂ ಚಿಂತೆ ಇಲ್ಲ, ಮಗನನ್ನು ಚೆನ್ನಾಗಿ ಓದಿಸಬೇಕು, ತಾವಂತೂ ಹೆಚ್ಚು ಓದದೆ ಸಣ್ಣ ಕೆಲಸದಲ್ಲಿ ಬದುಕನ್ನು ಸಾಗಿಸುತ್ತಿದ್ದೇವೆ, ಮಗ ಒಳ್ಳೆಯ ವೃತ್ತಿ ಮಾಡಲಿ, ಇದು ಎಲ್ಲ ತಂದೆ ತಾಯಿಯರ ಸಹಜ ಬಯಕೆ. ಅಷ್ಟೆಲ್ಲ ಚುರುಕಿದ್ದ ಮಗುವನ್ನು ಒಳ್ಳೆಯ ಶಾಲೆ ಎಂದು ಅವರಿವರಿಂದ ಕೇಳಿ ಫೀಸ್ ಜಾಸ್ತಿಯಾದರೂ ಸೇರಿಸಿದರು. ಕೆಲವೇ ತಿಂಗಳಲ್ಲಿ ಮಗು ಮಂಕಾಯಿತು. ಹೇಳಿಕೊಟ್ಟ ಪಾಠವನ್ನು ಬಾಯಲ್ಲಿ ಚಾಚೂ ತಪ್ಪದೆ ಹೇಳುತ್ತಿದ್ದ ಮಗುವಿಗೆ ಬರವಣಿಗೆ ಕಬ್ಬಿಣದ ಕಡಲೆಯಾಯಿತು. ಶಾಲೆಯಿಂದ ಪದೇ ಪದೇ ದೂರಿನ ಪತ್ರಗಳು ಬರಲಾರಂಭಿಸಿದವು. ತಂದೆ ತಾಯಿಯರಿಗೆ ದಿಕ್ಕು ತೋಚದಂತಾಯಿತು. ಚಿಕ್ಕವನಿದ್ದಾನೆ, ಇನ್ನೂ ಸ್ವಲ್ಪ ಕಾಲ ನೋಡೋಣ ಎಂದು ಕಾದದ್ದಾಯಿತು. ಏನೂ ಸುಧಾರಣೆಯಾಗಲಿಲ್ಲ. ಸಾಲ ಮಾಡಿ ಟ್ಯೂಷನ್ನಿಗೆ ಕಳಿಸಿದ್ದಾಯಿತು. ಫಲಿತಾಂಶ 0. ಈಗ ತಂದೆ ತಾಯಿ ಎಚ್ಚರಾದರು. ಮಗುವಿಗೆ ಕಲಿಕಾ ದೋಷವಿದೆ ಎನ್ನುವುದನ್ನು ಅರಿತರು. ಇಂಥ ಮಕ್ಕಳಿಗೆ ವಿಭಿನ್ನವಾಗಿ ವಿದ್ಯೆಯನ್ನು ಹೇಗೆ ಹೇಳಿಕೊಡಬೇಕು ಎನ್ನುವುದನ್ನು ಕಲಿಸುವ ಒಂದು ಸಂಸ್ಥೆಯನ್ನು ಪತ್ತೆ ಮಾಡಿದರು. ತಮ್ಮ ವೃತ್ತಿಯ ಸಮಯಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಹಗಲು ರಾತ್ರಿ ತಾವು ಕಲಿಯುತ್ತಲೇ ತಮ್ಮ ಮಗನಿಗೂ ವಿಭಿನ್ನ ರೀತಿಯಲ್ಲಿ ಕಲಿಸಲು ಪ್ರಾರಂಭಿಸಿದರು. ಆಶ್ಚರ್ಯಕರವಾಗಿ ಆ ಹುಡುಗ 10ನೇ ತರಗತಿಯಲ್ಲಿ ಆ ಶಾಲೆಗೆ ಮೊದಲಿಗನಾಗಿ ಉತ್ತೀರ್ಣನಾದ. ಮತ್ತೊಂದು ಕೆಳ ಮಧ್ಯಮ ವರ್ಗದ ಅರೆ ಕುರುಡು ಹುಡುಗಿಗೆ ಅವರ ಪೋಷಕರು ತಾವೇ ಬ್ರೈಲ್ ಲಿಪಿಯನ್ನು ಕಲಿತು ಶಿಕ್ಷಣ ಹೇಳಿಕೊಟ್ಟು ಉನ್ನತ ಪದವಿ ಗಳಿಸಿ ಆಕೆ ಈಗ ಯಶಸ್ವಿ ಅಧಿಕಾರಿಣಿಯಾಗಿದ್ದಾಳೆ. ಇಂಥ ಸಾಧಕರ ಸಮಾರಂಭವೊಂದು ನಡೆಯಿತು. ಆ ದಿನ ಆ ಮಕ್ಕಳೆಲ್ಲ ಹೇಳಿದ್ದು ಒಂದೇ ವಾಕ್ಯ: ನಮ್ಮ ತಂದೆ ತಾಯಿಯರಂಥ ತಂದೆ ತಾಯಿಯರು ಎಲ್ಲ ಮಕ್ಕಳಿಗೂ ಸಿಗಲಿ. ನಮಗೆಲ್ಲ ಕಲಿಕಾ ದೋಷಗಳು ಇದ್ದವು, ಆದರೆ ನಮ್ಮ ತರಗತಿಯಲ್ಲಿ ಏನೂ ದೋಷವಿಲ್ಲದ ಮಕ್ಕಳು ಓದಿನಲ್ಲಿ ಮುಂದೆ ಬರದೆ ಪರಿತಪಿಸುತ್ತಿದ್ದರು. ಎಲ್ಲ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪೋಷಕರು ಇಂದಿನ ಸಮಾಜಕ್ಕೆ ಅಗತ್ಯ ಎಂದರು. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಮಾತುಗಳು. ಪೋಷಕತನದ ಒತ್ತಡಗಳು ಈ ಕಾಲಮಾನದಲ್ಲಿ ಒಂದೆರಡಲ್ಲ. ಒಂದು ಅಥವಾ ಎರಡೇ ಮಕ್ಕಳಿದ್ದರೂ 10 ಮಕ್ಕಳನ್ನು ಸಾಕುತ್ತಿರುವ ಭಾರವನ್ನು ಹೊತ್ತಂತೆ ಇಂದಿನ ಪೋಷಕರು ಪರಿತಪಿಸುತ್ತಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರಂತೂ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಚಿಂತಿತರಾಗಿ ಆಪ್ತ ಸಮಾಲೋಚನೆಗೆ ಕರೆತರುತ್ತಾರೆ. ಆಗ ಪೋಷಕರಿಗೆ ಒಂದಿಷ್ಟು ಪ್ರಶ್ನೆ ಮಾಲಿಕೆಯನ್ನು ಕೊಡಲಾಗುತ್ತದೆ. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ: ನಿಮ್ಮ ಮಗು 90 ಅಂಕಗಳನ್ನು ಪಡೆದಾಗ ನೀವು ಏನು ಮಾಡುತ್ತೀರಿ? ಅದಕ್ಕೆ ಬಹಳ ಪೋಷಕರ ಉತ್ತರ: ಸಂಭ್ರಮಿಸುತ್ತೇವೆ, ಸುತ್ತಮುತ್ತಲಿನ ಮನೆಗಳಿಗೆ ಮತ್ತು ಸ್ನೇಹಿತರಿಗೆ ಸಿಹಿ ಹಂಚುತ್ತೇವೆ, ನಾವು ಮೊದಲೇ ಪ್ರಾಮಿಸ್ ಮಾಡಿದಂತೆ ಮಗು ಏನು ಕೇಳುತ್ತರೂ ಅದನ್ನು ಕೊಂಡುಕೊಡುತ್ತೇವೆ. ಮುಂದಿನ ಪ್ರಶ್ನೆ: ನಿಮ್ಮ ಮಗು ಕಡಿಮೆ ಅಂಕಗಳನ್ನು ಪಡೆದು ಮಾರ್ಕ್ಸ್ ಕಾರ್ಡ್ ತಂದು ತೋರಿಸಿದಾಗ ಏನು ಮಾಡುತ್ತೀರಿ? ಅದಕ್ಕೆ ಹೆಚ್ಚಿನ ತಂದೆಯರ ಉತ್ತರ: ನಾನು ಸೈನ್ ಮಾಡುವುದಿಲ್ಲ, ನಿಮ್ಮಮ್ಮನ ಹತ್ತಿರ ಮಾಡಿಸಿಕೋ ಎನ್ನುತ್ತೇನೆ, ನೀನು ತುಂಬಾ ಅಂಕ ಗಳಿಸು, ಆಗ ನಾನು ಸೈನ್ ಮಾಡುತ್ತೇನೆ. ಯಾಕೆಂದರೆ ಮಗುವಿಗೆ ನಾನು ಒಂದು ಚಾಲೆಂಜ್ ಕೊಡಬೇಕಲ್ಲ. ಅದಕ್ಕೆ ಸ್ವಲ್ಪ ಯೋಚಿಸಿ, ಈ ಮಾತುಗಳ ಮೂಲಕ ಮಗುವಿಗೆ ಯಾವ ಸಂದೇಶ ಸಿಗುತ್ತದೆ? ನಿನ್ನ ಸುಖದಲ್ಲಿ ನಾವು ಭಾಗಿಯಾಗುತ್ತೇವೆ, ಆದರೆ ನಿನ್ನ ಕಷ್ಟಕ್ಕೆ ಅಪ್ಪ ಭಾಗಿಯಾಗುವುದಿಲ್ಲ, ಅಮ್ಮ ಮಾತ್ರ ವಿಧಿಯಿಲ್ಲದೆ ಭಾಗಿಯಾಗುತ್ತಾಳೆ. ಈ ಮಗು ದೊಡ್ಡವನಾದ ಮೇಲೆ ಹೇಳಬಹುದಲ್ಲ: ವೃದ್ಧರಾಗಿರುವ ನಿಮ್ಮಿಬ್ಬರನ್ನು ನಾನು ಸಾಕಲಾರೆ, ಅಮ್ಮ ಬೇಕಾದರೆ ನಮ್ಮ ಮನೆಯಲ್ಲಿರಲಿ, ಅಪ್ಪ ವೃದ್ಧಾಶ್ರಮಕ್ಕೆ ಹೋಗಲಿ. ಯಾವ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ, ಮಗು ನಿನಗೆ 90 ಬಂದರೂ ಸರಿ ಅಥವಾ ಫೇಲಾದರೂ ಸರಿ, ನೀನು ನಮ್ಮ

0: ಪ್ರೀತಿಯ ಮಗು. ಹೆಚ್ಚು ಅಂಕ ಬಂದಾಗ ಸಂಭ್ರಮಿಸೋಣ, ಕಡಿಮೆ ಅಂಕ ಬಂದರೆ ನಾವು ನಿನ್ನ ಒತ್ತಾಸೆಯಾಗಿ ನಿಲ್ಲುತ್ತೇವೆ. ಹೆಚ್ಚು ಅಂಕಗಳನ್ನು ಪಡೆಯಲು ನಾವೂ ನಿನ್ನೊಂದಿಗೆ ಶ್ರಮಿಸುತ್ತೇವೆ. ಕೇವಲ ಪಾಸಾದರೂ ಸಾಕು, ನೀನು ನಮ್ಮ ಪ್ರೀತಿಯ ಮಗುವೆ. ಇಂಥ ಭರವಸೆ ಇಂದಿನ ಮಕ್ಕಳಿಗೆ ನಿಜವಾಗಿಯೂ ಬೇಕಾಗಿದೆ. ಬಾಲ್ಯದಿಂದಲೂ ಪೋಷಕರಿಂದ ಮಕ್ಕಳಿಗೆ ಇಂಥ ಭರವಸೆ ಸಿಕ್ಕರೆ ಮುಂದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಮತ್ತು ಮನೆ ಬಿಟ್ಟು ಓಡಿ ಹೋಗುವುದಿಲ್ಲ. ಮುಂದೆ ಸತ್ಪ್ರಜೆಗಳು ಖಂಡಿತ ಆಗುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನ ಕೇಳಿದಿರಿ. ನೀವು ಕೇಳಿದ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
5: I went to Japan not with a view to sketching. ಜಪಾನ್ ಅಲ್ಲಿ ಹೋಗಿ ಇಳಿದೆ. ಟೋಕಿಯೋ, ಒಸಾಕ, ತಕಾಮ, ಮಯಜಿಮ, ನಾಗಸಾಕಿ, ಹಿರೋಶಿಮ, ಟ್ರಾವೆಲ್ಡ್ ಆಲ್ ಓವರ್. ಐ ಫೌಂಡ್ ಇಟ್ ಡಿಫಿಕಲ್ಟ್ ಫಿಲ್ ಮೈ ಸ್ಕೆಚ್ ಬುಕ್. ದಿ ಹೋಲ್ ಥಿಂಗ್ ಲುಕ್ಡ್ ಆಸ್ ಇಫ್ ಇಟ್ ಹ್ಯಾಸ್ ಬೀನ್ ಆರ್ಡರ್ಡ್ ಟು ಪ್ಲೀಸ್ ದಿ ಕಂಪೆಲಿಂಗ್ ಗುಡ್ ಟೇಸ್ಟ್, ಆರ್ಟಿಸ್ಟಿಕ್ ಟೇಸ್ಟ್ ಆಫ್ ದಿ ಜಾಪನೀಸ್. ಫ್ರಮ್ ಫ್ಯೂಜಿಯಾಮ ಮೌಂಟನ್ ಟು ದ ಲಿಟಲ್ ಚೆರಿ ಬ್ಲಾಸಮ್ ಟ್ರೀ, ಎವ್ರಿಥಿಂಗ್ ವಾಸ್ ಸೋ ವೆಲ್ ಅಪಾಯಿಂಟೆಡ್ ಆಸ್ ಇಫ್ ಇಟ್ಸ್ ಬೀನ್ ಮೇಡ್ ಆರ್ಡರ್ ಫಾರ್ ಸರ್ಟನ್ ವೆರಿ ಎಕ್ಸಾಕ್ಟಿಂಗ್ ಟೇಸ್ಟ್ ಆಫ್ ಎ ಪೀಪಲ್. ವಾಟ್ ಐ ಸಾ ಅಂಡ್ ಸ್ಕೆಚ್ ಇನ್ ಒಸಾಕ ವಾಸ್ ದಿ ಸೇಮ್ ಥಿಂಗ್ ಐ ಸಾ ಇನ್ ಟೋಕಿಯೋ, ಸೇಮ್ ಇನ್ same man was everywhere, same castle was everywhere, same monastery, same cherry blossom tree and same beauty. There was not the surprise I want round the corner, whereas in Calcutta he nadkondo a corner alli interesting ah another iruthe nodidre right in the middle one cow a cow will be sitting or a garbage heap or a broken down building. Yenilla, what you see here you see there. So I mentioned this in my talk, rather limited for the type of drawings I do.
6: I think ultimately every about 50 years I suppose the world will look alike, every place will look like.
5: No, not Bombay, Calcutta
6: or Madras.
5: They will look alike, impossible. Avaru they maintain it, we don't maintain it.
6: I know. ನಿಮ್ಮ ನಿಮಗೆ ರೆಸ್ಟ್ ಅನ್ನೋದೇನಿಲ್ಲ, ರಿಟೈರ್ಮೆಂಟ್ ಅನ್ನೋದು ಏನೂ ಇಲ್ಲ, ಬಿಕಾಸ್ ಯು ಕ್ರಿಯೇಟ್ ಯುವರ್ ಓನ್ ವರ್ಕ್.
5: ರಿಟೈರ್ಮೆಂಟ್ ಇರುತ್ತೆ ಸರ್,
6: ಯಾಕೆ
5: ಇರಬೇಕು,
6: ಯಾಕಿರ್ಬೇಕು ರಿಟೈರ್ಮೆಂಟು?
5: ಸೊ ದಟ್ ಐ ಕ್ಯಾನ್ ವರ್ಕ್ ಮೋರ್,
6: ವಿಚ್ ಮೀನ್ಸ್ ದಟ್ ದಿಸ್ ಈಸ್ ರಿಟೈರ್ಮೆಂಟ್ ಯು ಆರ್ ಹ್ಯಾವಿಂಗ್ ನೌ ಅಲ್ವೇ.
5: ಯು ವಿಲ್ ಸೀ ಇಫ್ ಐ ರಿಟೈರ್ ಹೌ ಮಚ್ ಮೋರ್ ಐ ಕ್ಯಾನ್ ಡೂ.
6: ಐ ನೋ,
5: ಐ ವಾಂಟ್ ಟು ರೈಟ್ ಅನದರ್ ನಾವೆಲ್ ವಿಚ್ ಐ ಆಮ್ ಡೂಯಿಂಗ್, ವಿಚ್ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡೂ ಫಾರ್ ದಿ ಪಾಸ್ಟ್. ಬಟ್ ಇನ್ನೂ ಇದೆ ಸಬ್ಜೆಕ್ಟ್ಸ್ ಬೇಕಾದಷ್ಟಿದೆ. ಟ್ರಾವೆಲ್ ಆಗಿ ಐ ಹವ್ ಟ್ರಾವೆಲ್ಡ್ ಅಂಡ್ ರಿಟನ್ ಆನ್ ಆಸ್ಟ್ರೇಲಿಯಾ, ಮಾರಿಷಸ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಐ ಹವ್ ಟ್ರಾವೆಲ್ಡ್ ಆಲ್ ಓವರ್ ದಿ ಪ್ಲೇಸ್. ಮೋರ್ ಐ ಹ್ಯಾವ್, ಬಟ್ ಎಲ್ಲ ಲಿಮಿಟೆಡ್ ಬೈ ಮೈ ಪ್ರೊಫೆಷನ್. ನೋ ಮುದುಕನ ಥರ ಮಾತಾಡಿಕೊಂಡು ಹ್ಯಾಬಿಟ್ಸು ಇದು ಎಲ್ಲ ಕಾಂಕ್ರೀಟ್ ಸೆಟ್ ಆಗೋಗ್ಬಿಡುತ್ತೆ 32-40 ಭಾಳ ಜನಕ್ಕೆ.
6: ಹೌದು,
5: ನಮ್ಮ ಫ್ರೆಂಡ್ ಕೆಲವರು ಇದ್ದಾರೆ ಅವ್ರಿಗೆ ಹಾಗೆ ಆಗೋಗ್ಬಿಟ್ಟಿದೆ. ನೋ ಸಾರ್ಟ್ ಸ್ಟಿಮುಲೆಂಟೇ ಇಲ್ಲ ತಗೊಳ್ಳೋದು.
6: ಈಗ ನಿಮ್ಮ ಈ ಕಲೆ ನೋಡ್ಬಿಟ್ಟು ನಿಮ್ಮ ಹತ್ರ ಕಲಿಬೇಕು ಅಂತ ಯಾರು ತುಂಬ ಜನ ಬರ್ತಾರೇನು?
5: ಬರ್ತಾರೆ, ಅವ್ರನ್ನ ಕಳಿಸ್ಬಿಡ್ತೀನಿ ನಾನು.
6: ಯಾಕೆ?
5: ಅಯ್ಯೋ ಕಲಿಸ್ಕೊಳ್ಳ, ಇವ್ರು ಹೇಳಿದ್ರು, ಕೆಲವ್ರು ಕೇಳ್ತಾರೆ ಫ್ಯೂಚರ್ ಜನ್ರೇಷನ್ಗೆ ನೀವು ಏನು ಮಾಡಿದ್ದೀರಿ, ನೀವು ಮಾಡಿದ್ರಿ ಮುಂದಕ್ಕೆ ಏನು ಮಾಡ್ತೀರಿ ಅಂತಾರೆ. ಮುಂದಕ್ಕೆ ಮಾಡಿದ್ರೆ ಅದಕ್ಕೆ ಮುಂದೆ ಏನು ಮಾಡ್ತೀರಿ, ನೀವು ಹಿಂದೆ ಏನು ಮಾಡಿದ್ದೀರಿ ಅಂತ ಹಾಗೆ ಬಳಿದು ಬಡ್ದಾಕ್ಬಿಡ್ತಾರೆ. ಮುಂದಿನ ಜನ್ರೇಷನ್ಗೆ ನಾವು ಏನು ಮಾಡಿದ್ದೀವಿ ಅಂತ ಕೇಳಬಹುದು. ಏನು ಮಾಡಿಲ್ಲ ನಾನು, ಯಾಕೆಂದ್ರೆ ನನ್ನ ಹಿಂದಿನ ಜನರೇಷನ್ ನನಗೇನು ಮಾಡಲಿಲ್ಲ. ನನಗೇನು ಮಾಡಿದ್ರು, ನಮ್ಮ ಮನೆಯವ್ರಿಗೂ ಒಬ್ರು ಆರ್ಟಿಸ್ಟ್ ಇಲ್ಲ, ಪರ್ಹ್ಯಾಪ್ಸ್ ಸ್ಟೋರಿ ರೈಟರ್ ಲೈಕ್ ಆರ್ ಕೆ ನಾರಾಯಣ್ ಅಂಡ್ ಸಿಂಗರ್ಸ್ ಅಂಡ್ ಸೋ ಆನ್ ಅಂಡ್ ಸೋ ಫೋರ್ತ್. ಈ ಕಲೆನ ನಾನೇ ಹುಟ್ಟಿಸಿದ್ದು, ನಾನೇ ಪ್ರಾಕ್ಟೀಸ್
6: ಬೆಳೆಸಿದ್ದು,
5: ನಾನು ಯಾರ ಹತ್ರನೂ ಕಲೀಲ, ಯಾವ ಬುಕ್ಕು ಓದಲಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಲಿಲ್ಲ. ಆ ಥರ ಹುಡುಗರು ಯಾರಾದರೂ ತಾವೇ ಕಲಿತುಗಳು

0: ಕಲ್ತ್ಕೊಳ್ಳಿ, ನನ್ನ ಹತ್ರ ಯಾಕೆ ಬರಬೇಕು?
1: ಅದು ಸರಿ,
0: ನಾನು ಹೇಳ್ಕೊಡೋಕ್ಕಾವಲ್ಲ.
1: ಇದು ಹೇಳ್ಕೊಡೋಕೆ
0: ಹಾಡು ಇಸಿ, ಇದರಲ್ಲಿ ಯು ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್, ಯು ಮಸ್ಟ್ ಬಿ ಏಬಲ್ ಟು ಡ್ರಾ, ಯು ಮಸ್ಟ್ ಆಲ್ಸೋ ಹ್ಯಾವ್ ಬ್ಲಡಿ ಸೆನ್ಸ್ ಆಫ್ ಹ್ಯೂಮರ್. ದೀಸ್ ಥಿಂಗ್ಸ್ ಕೆನಾಟ್ ಬಿ ಟಾಟ್.
2: ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಆಕಾಶವಾಣಿ ಬೆಂಗಳೂರು, ದೇಶಭಕ್ತಿ ಗೀತೆ ರಂಗಗಾನದಲ್ಲಿ ವಿಸಿ ಐರಸಂಗ ಅವರ ರಚನೆ. ಭಾರತ ನಮ್ಮಯ್ಯ ದೇಶ, ಮಹಾಪುರುಷರ ಕೀರ್ತಿ ಪ್ರಕಾಶದಿ ಹೊಳೆಯುವುದು ಆಕಾಶ.

0: ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ ಸರ್.
2: ರೈತರ ವಿಷಯವಾಗಿ ನಾವು ಹಿಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಮಾಹಿತಿ ಕೊಡ್ತಾ ಇದ್ವಿ. ಈಗ ರೈತರಿಗೆ ಈ ಬೀಜಗಳ ಮೇಲೆ ಏನಾದರೂ ಹಕ್ಕಿದೆಯೇ, ಮತ್ತೆ ಬೆಲೆ ನಿಯಂತ್ರಣ ಅಥವಾ ಅನೇಕ ಕೆಲವು ವಿಷಯಗಳಲ್ಲಿ ಆಸ್ತಿ ವಿಷಯದಲ್ಲಿ ಕಾನೂನು ರೈತರ ವಿಷಯವಾಗಿ ಏನೇನು ಹೇಳುತ್ತೆ ಸರ್?
3: ಬೆಳೆಗೆ ಸಂಬಂಧಪಟ್ಟ ಬೀಜಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಒಂದು ಕಾನೂನನ್ನು 2001 ಜಾರಿಗೆ ತರಲಾಗಿದೆ. ಇದರಡಿಯಲ್ಲಿ ರೈತರಿಗೆ ಕೆಲವು ವಿಶೇಷ ಹಕ್ಕುಗಳಿವೆ. ಒಂದು, ತಮ್ಮ ಹೊಲದಲ್ಲಿ ಬೆಳೆದ ಬೀಜಗಳನ್ನು, ಬೆಳೆಗೆ ಸಂಬಂಧಪಟ್ಟ ಬೀಜಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ಇವುಗಳನ್ನು ಮರುಬಿತ್ತನೆಗೆ ಉಪಯೋಗ ಮಾಡಿಕೊಳ್ಳಬಹುದು. ಎರಡನೇದಾಗಿ, ಬೇರೆ ರೈತರ ಜೊತೆ ಈ ಬೀಜಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೀಜ ಮಾರಾಟ ಮಾಡಬಹುದು, ಆದರೆ ಯಾವುದೇ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡುವಂತಿಲ್ಲ. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿ ಇರುವಂತಹ ಸ್ಥಳೀಯ ತಳಿಗಳನ್ನು ದಾಖಲಿಸಿ ರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕು ಕೂಡ ಈ ಕಾಯ್ದೆ ಅಡಿಯಲ್ಲಿ ರೈತರಿಗೆ ಕೊಡಲಾಗಿದೆ.
2: ಈಗ ಕೆಲವು ಕಂಪನಿಗಳು ಸರ್ ಇಂಥವರ ರೈತರ ಕಡೆಯಿಂದ ತಗೊಂಡು ಅದನ್ನ ತಮ್ಮದೇ ಬೀಜ ಅನ್ನೋ ರೀತಿಯಲ್ಲಿ ಏನಾದರೂ ಈ ಪೇಟೆಂಟ್ ಗಳನ್ನು ಮಾಡ್ಕೋತಾರಲ್ಲ ಸರ್, ಆವಾಗ ಏನಾಗುತ್ತೆ?
3: ಹಾ, ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವಾಗಂದ್ರೆ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಬಿಟಿ ಕಾಟನ್ ಅಥವಾ ಬಿಟಿ ಬದನೆಕಾಯಿ ಅಂತದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೀಜಗಳನ್ನು ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಬಹುದು. ಆದರೆ ರೈತರು ಈ ಬೀಜ ಒಮ್ಮೆ ಖರೀದಿಸಿ ಬೆಳೆದರೆ ಮತ್ತೆ ಅದೇ ಬೀಜ ಉಳಿಸಿ ಬಿತ್ತಲು ಈ ಕಾಯ್ದೆಯಲ್ಲಿ ಕಂಪನಿಗಳು ಅನುಮತಿ ನೀಡುತ್ತವೆ. ಆದರೆ ಕಂಪನಿ ಬೀಜದ ಗುಣಮಟ್ಟ ಸರಿ ಇಲ್ಲದಿದ್ದರೆ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಥವಾ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ದೂರನ್ನು ನೀಡಬಹುದು.
2: ಹಾಗಾಗಿ ಈ ಕಂಪನಿಗಳು ನಮ್ಮ ಬೀಜಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬಾರದು ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಹೋರಾಟಗಳು
3: ನಡೆದಿದ್ದವು.
2: ಈಗ ಕೆಲವೊಂದು ಜ್ಞಾನಗಳು ರೈತರಿಗೆ ಸೀಮಿತ ಇರ್ತವೆ, ಅವ್ರಿಗೆ ಗೊತ್ತಿರ್ತದೆ, ಅದು ವಿಜ್ಞಾನಿಗಳಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ. ಆ ರೀತಿಯಾದಂತಹ ಒಂದು ಜ್ಞಾನದ ರಕ್ಷಣೆಯನ್ನ ಮಾಡಬಹುದಾ?
3: ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪ್ರಾದೇಶಿಕವಾದ ಕೆಲವು ಸಾಂಪ್ರದಾಯಿಕ ಜ್ಞಾನಗಳಿವೆ, ಅದರ ರಕ್ಷಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ, ಮತ್ತು ಮುಂದಿನ ಪೀಳಿಗೆಗಳಿಗೆ ಅದನ್ನು ಪಸರಿಸುವಂಥ ಜವಾಬ್ದಾರಿ ಕೂಡ ಪ್ರಸ್ತುತ ರೈತರಲ್ಲಿದೆ. ರೈತರ ಸಮುದಾಯ ಶತಮಾನಗಳಿಂದ ಬಳಸುತ್ತಾ ಇರುವಂತಹ ತಳಿ ಇರಬಹುದು ಅಥವಾ ಔಷಧೀಯ ಗಿಡಗಳು, ಕೃಷಿ ವಿಧಾನಗಳನ್ನು ಈ ಕಂಪನಿಗಳನ್ನು ಪೇಟೆಂಟ್ ಮಾಡಿಕೊಳ್ಳದ ಹಾಗೆ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಅಂತ ಹೇಳಿ 2002 ಆಗಿರುವಂತಹ ಕಾಯ್ದೆ ರಕ್ಷಣೆ ನೀಡುತ್ತದೆ. ಸ್ಥಳೀಯ ತಳಿಗಳನ್ನು NBPGR ಅಥವಾ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಅನ್ನುವಂಥ ಬ್ಯೂರೋನಲ್ಲಿ ದಾಖಲಿಸಬಹುದು.
2: ಅಂದರೆ ಯಾವುದೇ ರೀತಿಯಾದಂತಹ ನಕಲಿ ಕೃಷಿ ಉತ್ಪನ್ನಗಳನ್ನು ಯಾರಾದರೂ ಮಾರಾಟ ಮಾಡಿದರೆ ಆವಾಗ ರೈತರಿಗೆ ಅದರಿಂದ ರಕ್ಷಣೆ ಇದೆಯಾ?
3: ರಕ್ಷಣೆ ಇದೆ ಖಂಡಿತವಾಗಿ. ಅದರಲ್ಲಿ ಒಂದೇ ಏನಂದರೆ ನಕಲಿ ಬೀಜ ಅಥವಾ ನಕಲಿ ಗೊಬ್ಬರ, ಕೀಟನಾಶಕ ಈ ರೀತಿ ಯಾವುದಾದ್ರೂ ಗಮನಕ್ಕೆ ಬಂದರೆ ತಕ್ಷಣ ಕೃಷಿ ಇಲಾಖೆಗೆ ರೈತರು ದೂರನ್ನು ನೀಡಿ ಅಥವಾ ಬೆಳೆ ಹಾಳಾದರೆ ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ ಅಥವಾ ಗ್ರಾಹಕ ವ್ಯಾಜ್ಯರ ಪರಿಹಾರ ಆಯೋಗದಲ್ಲಿ ಪರಿಹಾರವನ್ನು ಕೇಳಬಹುದು. ಅದರ ಒಂದು ಇಲ್ಲಿ ಗಮನಿಸಬೇಕಾದಂಥದ್ದು, ಯಾವುದೇ ರೈತರು ಬೀಜ, ಗೊಬ್ಬರ, ಕೀಟನಾಶಕ ಖರೀದಿಸುವಾಗ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಬಿಲ್ ಅನ್ನು ನೀವು ಅಂಗಡಿಯಿಂದ ತೆಗೆದುಕೊಳ್ಳಬೇಕು.
2: ಸಹಜವಾಗಿ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿ ಮೂಡಿದೆ. ಈಗ ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಮಣ್ಣಿನ ಪಿಎಚ್ ಸಾವಯವ ಪದಾರ್ಥವು ಮಣ್ಣನ್ನು ಸಮತೋಲನದಲ್ಲಿಡುವ ನೈಸರ್ಗಿಕ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇದು ಮಣ್ಣಿನ ಅತಿಯಾದ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನು ಕಡಿಮೆ ಮಾಡಿ ಸಾಮಾನ್ಯವಾಗಿ ಪಿಎಚ್ 6-7 ಸಸ್ಯಗಳಿಗೆ ಅನುಕೂಲಕರ ಪರಿಸ್ಥಿತಿಯನ್ನು ಕಾಪಾಡುತ್ತೆ. ಇದರಿಂದ ಪೋಷಕಾಂಶಗಳ ಲಭ್ಯತೆ ಹೆಚ್ಚಿಸುವುದರ ಜೊತೆಗೆ ಸೂಕ್ಷ್ಮಜೀವಿಗಳ ಚಟುವಟಿಕೆಯು ಉತ್ತಮವಾಗಿರುತ್ತೆ. ಮಣ್ಣಿನ ಸಾವಯವ ಇಂಗಾಲ, ಇಂಗಾಲ ಸ್ಥಿರೀಕರಣ ಮತ್ತು ಹವಾಮಾನ ಬದಲಾವಣೆ ಮಣ್ಣಿನ ಇವು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಮಣ್ಣಿನಲ್ಲಿ ಸಾವಯವ ಇಂಗಾಲ ರೂಪದಲ್ಲಿ ದೀರ್ಘಕಾಲ ಸಂಗ್ರಹಿಸುವ ಪ್ರಕ್ರಿಯೆ ಹೊಂದಿರುತ್ತೆ. ಇದು ಹಸಿರುಮನೆ ಅನಿಲಗಳ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ವಿಧಾನವಾಗಿವೆ. ವಾತಾವರಣದಲ್ಲಿರುವ ಮಣ್ಣಿನಲ್ಲಿ ಸಂಗ್ರಹವಾಗುವುದರಿಂದ ಜಾಗತಿಕ ತಾಪಮಾನ ಏರಿಕೆಯನ್ನು ನಿಯಂತ್ರಿಸಲು ಇದು ನೆರವಾಗುತ್ತೆ. ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಸಾವಯವ ಇಂಗಾಲವಿದ್ದರೆ ಹಲವಾರು ಪರಿಸರ ಮತ್ತು ಕೃಷಿ ಪ್ರಯೋಜನಗಳು ದೊರೆಯುತ್ತವೆ. ಮಣ್ಣು ಇಂಗಾಲದ ಸಂಗ್ರಹಗಾರ ಆಗಿ ಕಾರ್ಯನಿರ್ವಹಿಸಿ ವಾತಾವರಣದಲ್ಲಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ. ದ್ಯುತಿ ಸಂಶ್ಲೇಷಣೆಯ ಮೂಲಕ ಸಸ್ಯಗಳು ಹೆಚ್ಚು ನೀರನ್ನು ಹೀರಿಕೊಳ್ಳಲು ಸಾಧ್ಯವಾಗುತ್ತೆ. ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿ ಬರ ಮತ್ತು ಹವಾಮಾನ ವೈಪರೀತ್ಯಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತೆ. ಪರಿಸರ ವ್ಯವಸ್ಥೆಗಳ ಸ್ಥಿರತೆ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುತ್ತೆ. ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಬದಲಾಗುತ್ತೆ. ಜೇಡಿಮಣ್ಣು ಮತ್ತು ಹೆಚ್ಚಿನ ಸಾವಯವ ಪದಾರ್ಥ ಹೊಂದಿರುವ ಮಣ್ಣುಗಳು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸಿಡಬಲ್ಲವು. ಜೌಗು ಪ್ರದೇಶಗಳು, ಪಿಟ್ ಭೂಮಿಗಳು ಮತ್ತು ಅರಣ್ಯ ಪ್ರದೇಶಗಳು ಹೆಚ್ಚಿನ ಸಾವಯವ ಪದಾರ್ಥಗಳನ್ನು ಹೊಂದಿರೋದ್ರಿಂದ ಅತ್ಯಧಿಕ ಇಂಗಾಲ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಮರಳು ಮಣ್ಣುಗಳಲ್ಲಿ ಇಂಗಾಲ ಸಂಗ್ರಹಿಸುವ ಸಾಮರ್ಥ್ಯ ತುಲನಾತ್ಮಕವಾಗಿ ಕಡಿಮೆ ಆಗಿರುತ್ತೆ. ಭೂ ನಿರ್ವಹಣಾ ವಿಧಾನಗಳು ಮಣ್ಣಿನ ಇಂಗಾಲ ಸಂಗ್ರಹಣೆಯ ಮೇಲೆ ನೇರ ಪರಿಣಾಮ ಬೀರ್ತವೆ. ಇಂಗಾಲವನ್ನು ಹೆಚ್ಚಿಸುವ ಉಳುಮೆ ರಹಿತ ಕೃಷಿ ಮಾಡಬೇಕು, ಹೊದಿಕೆ ಬೆಳೆಗಳ ಬೆಳವಣಿಗೆ ಬೆಳೆ ಮಾಡಬೇಕು, ಕೃಷಿ ಅರಣ್ಯ ಪದ್ಧತಿ ಅನುಸರಿಸಬೇಕು, ಸಾವಯವ ಗೊಬ್ಬರ ಮತ್ತು ಕಾಂಪೋಸ್ಟ್ ಬಳಕೆ ಮಾಡ್ತಿರಬೇಕು, ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್ಗಳನ್ನು ಸದಾ ಬಳಸಬೇಕು, ಹಸಿರು ಗೊಬ್ಬರ ಮತ್ತು ಹೊದಿಕೆ ಬೆಳೆಗಳನ್ನು ಬೆಳೀತಾ ಇರಬೇಕು, ಕನಿಷ್ಠ ಉಳುಮೆ ಮಾಡಬೇಕು, ಉಳುಮೆ ರಹಿತ ಕೃಷಿಯನ್ನು ಅಳವಡಿಸಿಕೊಳ್ಬೇಕು, ಬೆಳೆ ಅವಶೇಷಗಳನ್ನು ಸುಡದೆ ಮಣ್ಣಿನಲ್ಲಿಯೇ ಸೇರಿಸಬೇಕು, ಅರಣ್ಯ ನಾಶ ಮತ್ತು ಅತಿಯಾದ ಮೇಯಿಸುವಿಕೆ ತಡೆಗಟ್ಟಬೇಕು, ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸೋದು ಇನ್ನೂ ಸೂಕ್ತ, ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಅಳವಡಿಸಿಕೊಂಡ್ರೆ ಇನ್ನೂ ಉತ್ತಮ. ಸಾವಯವ ಇಂಗಾಲವು ಮಣ್ಣಿನ ಕಣಗಳನ್ನು ಒಟ್ಟುಗೂಡಿಸಿ ಸ್ಥಿರವಾದ ರಚನೆಯನ್ನು ನಿರ್ಮಿಸುತ್ತೆ. ಇದರಿಂದ ಮಣ್ಣಿನ ಗಾಳಿಯಾಡುವಿಕೆ ಸುಧಾರಿಸುತ್ತೆ, ನೀರಿನ ಒಳಹರಿವು ಹೆಚ್ಚುತ್ತೆ, ಮಣ್ಣಿನ ಸವಕಳಿ ಕಡಿಮೆಯಾಗುತ್ತೆ, ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿ ಬರ ಪರಿಸ್ಥಿತಿಯನ್ನು ಎದುರಿಸಲು ನೆರವಾಗುತ್ತೆ. ಮಣ್ಣಿನ ಸಾವಯವ ಇಂಗಾಲವು ಉಪಯುಕ್ತ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಆಕ್ಟಿನೋಮೈಸಿಟಿಸ್ ಮತ್ತು ಇತರ ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಪೂರಕ ವಾತಾವರಣವನ್ನು ಒದಗಿಸುತ್ತವೆ. ಪೋಷಕಾಂಶಗಳ ಆವರ್ತನ ಸುಧಾರಿಸುತ್ತೆ, ಸಾವಯವ ಪದಾರ್ಥಗಳ ವಿಭಜನೆ ಆಗುತ್ತೆ, ಮಣ್ಣಿನ ಜೈವಿಕ ವೈವಿಧ್ಯತೆ ಮತ್ತು ಉತ್ಪಾದಕತೆ ಕೂಡ ಹೆಚ್ಚಾಗುತ್ತೆ. ಪೋಷಕಾಂಶಗಳ ಲಭ್ಯತೆ ಮತ್ತು ಬೆಳೆ ಬೆಳವಣಿಗೆ ಸಾವಯವ ಇಂಗಾಲವು ಪೋಷಕಾಂಶಗಳ ಸಂಗ್ರಹಗಾರವಾಗಿ ಕಾರ್ಯನಿರ್ವಹಿಸುತ್ತೆ. ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡಲಾಗುತ್ತೆ. ಪೋಷಕಾಂಶಗಳು ಕೊಚ್ಚಿ ಹೋಗುವುದನ್ನು ಇವು ತಡೆಯುತ್ತವೆ. ಬೆಳೆಗಳ ಬೆಳವಣಿಗೆ, ಇಳುವರಿ ಮತ್ತು ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ ಕಾಪಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ, ರೈತರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ಕೃಷಿ ಉತ್ಪಾದನೆ ಮತ್ತು ಆಹಾರ ಭದ್ರತೆ ಹೆಚ್ಚಾಗುತ್ತೆ. ಹವಾಮಾನ ಬದಲಾವಣೆ ತಗ್ಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸುಧಾರಿಸಲು ನೆರವಾಗುತ್ತೆ. ಮಣ್ಣಿನ ಸಾವಯವ ಇಂಗಾಲದ ಮೇಲ್ವಿಚಾರಣೆ ಮತ್ತು ಸಂರಕ್ಷಣೆ, ಮಣ್ಣಿನ ಸಾವಯವ

0: ಸಾವಯವ ಇಂಗಾಲದ ಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸುವುದು ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಗತ್ಯವಾಗಿದೆ.
1: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸಂಸದಾ ರಾಷ್ಟ್ರೀಯ ಸಹಕಾರಿ ವಿಕಾಸ ನಿಗಮ ವಿಧೇಯಕಂ 26,000 ಸರ್ವಸಮ್ಮತ್ಯಾ ಪಾರಿತಂ. ಅನೇನ ವಿಧೇಯಕೇನ ನಿಗಮಾಯ ಸ್ವಕೀಯಾನಿ ಕಾರ್ಯಾಣಿ ಔದ್ಯೋಗಿಕ ಪಣ್ಯೇಷು ಅಪಿ ವಿಸ್ತಾರಯಿತುಂ ಅನುಮನ್ಯಂತೆ. ಅಥ ಚ ರಾಜ್ಯ ಸರ್ವಕಾರಾಃ ಸಹಕಾರಿತಾ ವಿಕಾಸ ಕಾರ್ಯೆ ಸಂಸ್ಥಾಪಿತಾಯ ಕಸ್ಮೈಶ್ಚಿತ್ ಅಪಿ ನಿಕಾಯಾಯ ಅಸ್ಯಾಃ ಸಂಸ್ಥಾಯಾಃ ವಿತ್ತೀಯ ಸಹಾಯಂ ದಾತುಂ ಅಧಿಕೃತಾಃ. ಏತದ್ ಅತಿರಿಚ್ಯ ಸಂಸದಾ ಸಂವಿಧಾನಸ್ಯ ಪ್ರಥಮ ಅನುಸೂಚ್ಯಾಂ ಕೇರಲ್ ಇತಿ ರಾಜ್ಯಸ್ಯ ನಾಮ ಪರಿವರ್ತ್ಯ ಕೇರಳಂ ಇತಿ ವಿಧಾತುಂ ಕೇರಳ ನಾಮ ಪರಿವರ್ತನ ವಿಧೇಯಕಂ 26,000 ಅಪಿ ಸ್ವೀಕೃತಂ. ಅಪರತಃ ವೈದೇಶಿಕ ಅನುದಾನಾನಾಂ ಉಪಯೋಗಂ ಅಧಿಕಾಧಿಕಂ ಪಾರದರ್ಶಿಕಂ ಉತ್ತರದಾಯಿತ್ವಪೂರ್ಣಂ ಚ ವಿಧಾತುಂ ಆನೀತಂ. ವೈದೇಶಿಕ ಅಂಶದಾನ ಸಂಶೋಧನ ವಿಧೇಯಕಂ 26,000 ವಿಸ್ತೃತ ಸೂಕ್ಷ್ಮ ಪರೀಕ್ಷಣಾರ್ಥಂ ಸಂಯುಕ್ತ ಸಂಸದೀಯ ಸಮಿತಯೇ ಪ್ರೇಷಿತಂ. ಸಂಸದೀಯ ಕಾರ್ಯ ಮಂತ್ರಿ ಕಿರೆನ್ ರಿಜಿಜುಃ ಅವದತ್ ಯತ್ ಗೃಹಮಂತ್ರಿ ಅಮಿತ ಶಾಹಃ ಲೋಕಸಭಾಧ್ಯಕ್ಷಾಯ ಓಂ ಬಿರಲಾ ಮಹೋದಯಾಯ ಪತ್ರಂ ಲಿಖಿತ್ವಾ ನೀಟ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ವಿಷಯೆ ಪ್ರದರ್ಶನಕಾಲೆ ಘಟಿತಾನಾಂ ವಿವಿಧಾನಾಂ ಘಟನಾನಾಂ ಉಪರಿ ಪುನಃ ಏಕವಾರಂ ವಿಸ್ತೃತ ಚರ್ಚಾಯೈ ಸ್ವಕೀಯಾಂ ಸಮ್ಮತಿಂ ಪ್ರಾಕಟಯತ್. ಸಂಸತ್ ಪರಿಸರೆ ಪತ್ರಕಾರೈಹಿ ಸಹ ಸಂಭಾಷಮಾಣಃ ಮಂತ್ರಿ ಅಕಥಯತ್ ಯತ್ ಸರ್ವಕಾರಃ ಸ್ವಯಂ ವದತಿ ಯತ್ ಸಹ ಚರ್ಚಾಯೈ ಸನ್ನದ್ಧಃ ಅಸ್ತಿ ತಥಾ ಚ ಪ್ರಶ್ನಾನಾಂ ಉತ್ತರಾಣಿ ದಾಶ್ಯತಿ. ಕಿಂತು ವಿಪಕ್ಷಃ ಉತ್ತರಾಣಿ ಶ್ರೋತುಂ ನ ವಾಂಛತಿ, ಚರ್ಚಾಯಾಶ್ಚ ಪಲಾಯನಂ ಕರೋತಿ.
3: ಸರ್ಕಾರ ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಓರ್ ಅಪೋಜಿಷನ್ ಭಾಗ ರೇ ಹೇ ಕಲ್ಪನಾ ಕರ್ನಾ ಮುಶ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಅಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೇ ಲಿಯೆ ಡಿಮಾಂಡ್ ಕರತೆ ಹೈ ಓರ್ ಸರ್ಕಾರ ಜವಾಬ್ ದೇತೆ ಹೈ. ಯಹಾಂ ತೋ ಸರ್ಕಾರ ಖುದ್ ಹೀ ಕಹ ರಹೇ ಹೈ ಕಿ ಹಮ್ ಡಿಸ್ಕಷನ್ ಕರೆಂಗೇ ಜವಾಬ್ ದೇಂಗೇ ಓರ್ ಅಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಓರ್ ಭಾಗ ರಹೇ ಹೈ. ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕತೆ ಹೈ? ಲೋಕತಂತ್ರ ಕೇ ಲಿಯೆ ಠೀಕ್ ನಹೀ ಹೈ.
2: ಭಾರತೀಯ ರೇಲ ವಿಭಾಗೇನ ಪಶ್ಚಿಮ ರೇಲ ವಿಭಾಗಸ್ಯ ಗೇರಾತಪುರ ಅಹಮದಾಬಾದ್ ಖಂಡೆ ಚತುರ್ಮಾರ್ಗೀಯ ಉಪರಿ ಸೇತೋಃ ನಿರ್ಮಾಣಾರ್ಥಂ 53,00,000 ರೂಪಾಯಿಗಳ ಪರಿಯೋಜನಾ ಸ್ವೀಕೃತಾಸ್ತಿ. ರೇಲ ಮಂತ್ರಾಲಯೇನ ಸೂಚಿತಂ ಯತ್ ಏಷಾ ಪರಿಯೋಜನಾ ಪಶ್ಚಿಮ ರೇಲ ವಿಭಾಗಸ್ಯ ಅಂಬ್ರೆಲಾ ವರ್ಕ್ ಇತ್ಯಾಖ್ಯಸ್ಯ ಛತ್ರಕ ಕಾರ್ಯಕ್ರಮಸ್ಯಾಂತರ್ಗತಂ ಮಾರ್ಗೀಯ ಪರಿಷ್ಕಾರಾರ್ಥಂ ಸೇತೂನಾಂ ಪುನರ್ನಿರ್ಮಾಣಾರ್ಥಂ ಸ್ವೀಕೃತಾ ಅಸ್ತಿ. ಮಂತ್ರಾಲಯೇನ ಉಕ್ತಂ ಯತ್ ರೇಲ ಸೇತು ಭಾಗಸ್ಯ ಸಮಗ್ರ ದೀರ್ಘತಾ 6,100 ಮೀಟರ್ ಮಿತಾ ಭವಿಷ್ಯತಿ. ಅಸ್ಮಿನ್ 53,000 ಮೀಟರ್ ಪರಿಮಿತಂ ಪ್ರತ್ಯೇಕಮಪಿ ದ್ವೌ ಸಂಯುಕ್ತ ಗಿಡರ್ ಭಾಗದ್ವಯಂ ಸಮಾವಿಷ್ಟಮಸ್ತಿ. ಹರಿಹರ ತಿರಂಗಾ ಇತ್ಯಭಿಯಾನಸ್ಯ ಭಾಗರೂಪೇಣ ಜಮ್ಮುಕಾಶ್ಮೀರಸ್ಯ ರಿಯಾಸಿ ಮಂಡಲ ಪ್ರಶಾಸನೇನ ಜನಸಾಮಾನ್ಯಾನಾಂ ಹೃದಯೇಷು ದೇಶಭಕ್ತಿಭಾವನಾಯಾಃ ಸಂವರ್ಧನಾಯ ಚಿನಾಬ ನದ್ಯಾಂ ಏಕಾ ವಿಶಾಲ ತಿರಂಗಾ ನೌಕಾಯಾತ್ರಾ ಆಯೋಜಿತಾ. ಸ್ವತಂತ್ರತಾ ದಿವಸಾತ್ ಪೂರ್ವಂ ಏತತ್ ಅಭಿಯಾನಂ ಸಮಗ್ರೆ ದೇಶೆ ತೀವ್ರಗತಿಂ ಭಜತೆ. ಯತ್ರ ವಿವಿಧ ಪ್ರದೇಶೇಷು ದೇಶಭಕ್ತಿಪೂರ್ಣ ಯಾತ್ರಾಣಾಂ ಸಾಂಸ್ಕೃತಿಕ ಕಾರ್ಯಕ್ರಮಾಣಾಂ ಅನ್ಯೇಷಾಂ ಚ ವಿವಿಧಾನಾಂ ಆಯೋಜನಾನಾಂ ಉತ್ಸವಃ ಆಚರ್ಯತೆ. ಭಾರತ ಋತು ವಿಭಾಗೇನ ಉತ್ತರ ಬಂಗಾಳ ಖಾತ್ಯಾಃ ಉಪರಿ ನ್ಯೂನ ಚಾಪ ಕ್ಷೇತ್ರಸ್ಯ ನಿರ್ಮಾಣಸ್ಯ ಪೂರ್ವಾನುಮಾನಂ ಪ್ರಕಟಿತಮಸ್ತಿ. ಯೇನ ಅದ್ಯ ಒಡಿಶಾ ರಾಜ್ಯೇ ಗಾಂಗೇಯ ಪಶ್ಚಿಮ ಬಂಗಾಳ ಪ್ರದೇಶೇ ಚ ಅತ್ಯಧಿಕ ವೃಷ್ಟಿಃ ಭವಿತುಂ ಅರ್ಹತಿ. ह्यः नाइजीरिया देशस्य लागोस नगरे कॉमनवेल्थ चैंपियनशिप क्रीडायाः तृतीये दिने भारतीय फेंसिंग इत्यनेन दलेन विभिन्नेषु वरिष्ठ व्यक्तिगत स्पर्धासु त्रीणि स्वर्ण पदकानि एकं रजत पदकं एकं कांस्य पदकं च प्राप्तम् इति वार्ताः।
1: ಇದು ಆಕಾಶವಾಣಿ ಬೆಂಗಳೂರು. ಪ್ರಕಟಣೆಗಳು.
4: ನಾನು ನಿಮ್ಮ ಆಕಾಶವಾಣಿ
5: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
4: ನಂಗೀಗ 90ರ ಸಂಭ್ರಮ.
5: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
4: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
5: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
4: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
6: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
4: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
5: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿ ಸಸರಣ ಗಗನ.
4: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
5: ಜೀವನವೆಲ್ಲವೂ ನಾಡುವೇ.

0: ಮಾಡಿ.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
0: ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
6: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
7: ನೀನ್ ಮಾಡಿದ್ದು ನೀನೇ ತಿನ್ನು.
8: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
9: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
10: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
11: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
12: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
13: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
14: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ. ನಾಡಿನ ವಿವಿಧೆಡೆ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ. ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ. ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗ ದಾನ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆಯಲಿದೆ. ನಾಳೆ ಶುಕ್ರವಾರ ನಿಗದಿತ ವೇಳಾಪಟ್ಟಿಯಂತೆ ಕಲಾಪಗಳು ನಡೆಯಲಿವೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯಲಿರುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ವಿಧಾನ ಪರಿಷತ್ತಿನ 159ನೇ ಅಧಿವೇಶನದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಅಧಿವೇಶನದಲ್ಲಿ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಆ ಪೈಕಿ 286 ಚುಕ್ಕೆ ಗುರುತಿನ ಹಾಗೂ 195 ಚುಕ್ಕೆ ರಹಿತ ಪ್ರಶ್ನೆಗಳಾಗಿವೆ. ನಿಯಮ 72ರ ಅಡಿಯಲ್ಲಿ 31 ಸೂಚನೆಗಳು ಹಾಗೂ ನಿಯಮ 330ರ ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು. ಹರ್ ಘರ್ ತಿರಂಗಾ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.
1: 15 ಆಗಸ್ಟ್ ಕೋ ಆನ್ ಬಾನ್ ಶಾನ್ ಸೆ ಮನಾಯೆ, ಸ್ವಾತಂತ್ರ ಸೇನಾನಿಯೋ ಕೋ ಶ್ರದ್ಧಾಂಜಲಿ ದೇ, ವಿಕಸಿತ ಭಾರತ ಕಾ ಸಂಕಲ್ಪ ಲೇ, ಹರ್ ಘರ್ ತಿರಂಗ, ಘರ್ ಘರ್ ತಿರಂಗ, ಹರ್ ಮನ್ ತಿರಂಗ, ಆಯೆ ಹರ್ ಘರ್ ಪರ್ ತಿರಂಗಾ ಲಹರಾಯಿ.
0: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಕೇಂದ್ರಗಳು ತಯಾರಿಸಿದ ಖಾದಿ ರಾಷ್ಟ್ರಧ್ವಜಗಳನ್ನೇ ಬಳಸುವಂತೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
2: ನಾವು ಮತ್ತೊಮ್ಮೆ ಬಹಳ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಪಾವಿತ್ರ್ಯದಿಂದ ಮಾಡುತ್ತೇವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅನೇಕರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರುವುದು ಮತ್ತು ವಾಹನಗಳಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಈ ಸಲ ಪ್ಲಾಸ್ಟಿಕ್ ಧ್ವಜಗಳಿಗೆ ನಾವು ಅವಕಾಶ ಕೊಡುವುದು ಬೇಡ. ಪ್ಲಾಸ್ಟಿಕ್ ಎಂಬುದು ಪರಿಸರ ಸ್ನೇಹಿ ವಸ್ತುವಲ್ಲ. ನಾವೆಲ್ಲರೂ ಬಹಳ ಕಾಳಜಿಯಿಂದ ಖಾದಿಯಿಂದ ಮಾಡಿದಂತಹ ಧ್ವಜಗಳನ್ನೇ ಬಳಸೋಣ. ಖಾದಿ ಎಂಬುದು ಪರಿಸರ ಸ್ನೇಹಿ ಬಟ್ಟೆ. ಅದು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥದ್ದು. ಖಾದಿ ಎಂಬುದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಲಾಂಛನವೂ ಆಗಿತ್ತು.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿಯ ಮರಾಠಾ ಲಘು ಪದಾತಿ ದಳದ ಸೈನಿಕರು ಸೈಕಲ್ ಜಾಥಾ ಕೈಗೊಂಡರು. ಮರಾಠಾ ಲೈಟ್ ಇನ್ಫಂಟ್ರಿ ಕಮಾಂಡರ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ತಾವು ಪಾಲ್ಗೊಂಡರು. ಬೆಳಗಾವಿ ನಗರದ ಪ್ರಮುಖ ರಸ್ತೆ ಮೂಲಕ 20 ಕಿಲೋಮೀಟರ್ ದೂರದ ಐತಿಹಾಸಿಕ ಯಳ್ಳೂರು ಕೋಟೆಯಲ್ಲಿ ರಾಷ್ಟ್ರಧ್ವಜದ ಮೆರವಣಿಗೆಯೊಂದಿಗೆ ಜಾಥಾ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ, ಸಶಸ್ತ್ರ ಪಡೆಗಳು ಮತ್ತು ಯುವ ಪೀಳಿಗೆ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಕಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ ಶೇಖರಣೆ ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರ ಮಾಡಿ ಕಾಲಕ್ರಮದಲ್ಲಿ ಮಾನವ ಸಂಪನ್ಮೂಲವಾಗಿ ರೂಪಿಸಲಿದೆ ಎಂದಿದ್ದಾರೆ.
6: ಕರ್ನಾಟಕ ಸರ್ಕಾರದ ಆಹಾರ ಸಂರಕ್ಷಣಾ ಕಮಿಷನರ್ ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ 1 ವರ್ಷದವರೆಗೆ ಕರ್ನಾಟಕದಲ್ಲಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಒಳ್ಳೆ ನಿರ್ಧಾರ ಅಂತ ನಾನು ಕರ್ನಾಟಕದ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತಹ ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ವಿ. ತಂಬಾಕಿನಿಂದ ಆಗುವಂತಹ ಕ್ಯಾನ್ಸರ್ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗ್ಲೂ ಬ್ಯಾನ್ ಮಾಡಬೇಕಾಗಿತ್ತು, ಅಟ್ ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
0: ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲ್ ಸಂಚಯ್ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯಲಿದೆ. 19 ತಾರೀಕು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಹಿರಿಯ ಭೂ ವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂವಾದ ಜರುಗಲಿದೆ. ನಗರ ಪ್ರದೇಶದಲ್ಲಿ ನೀರಿನ ಹಿತಮಿತ ಬಳಕೆ, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ ಹಾಗೂ ಜಲಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಮೃತಪಟ್ಟ ಒಬ್ಬ ವ್ಯಕ್ತಿ ಪ್ರಮುಖ ಅಂಗಾಂಗಗಳ ಹಂಚಿಕೆಯ ಮೂಲಕ 8 ಜೀವಗಳನ್ನು ಉಳಿಸಬಹುದು ಮತ್ತು ಅಂಗಾಂಶ ಹಾಗೂ ಕಣ್ಣುಗಳ ದಾನ ನೀಡಿ ಅನೇಕರಿಗೆ ಸಹಾಯ ಮಾಡಬಹುದು. ಬ್ಯಾಡ್ಮಿಂಟನ್ ಮೊದಲ ಶ್ರೇಯಾಂಕದ ಆಟಗಾರ ಸುಬೋಧ್ ಸೇತಿ, ಎರಡನೇ ಶ್ರೇಯಾಂಕದ ಆಟಗಾರ ಪಿವಿ ವಿಶಾಲ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಮುಖ್ಯ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದ 5ನೇ ಸುತ್ತಿನಲ್ಲಿ ಅವರು ಜಯ ದಾಖಲಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿ ಕೂನಬೇವು ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎ ಭೀಮಪ್ಪ ಅವರನ್ನು ಜಿಲ್ಲಾಡಳಿತ ಗೌರವಿಸಿತು. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ %100 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನವನ್ನು ಶೀಘ್ರ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದಾಗಿ ಶಾಸಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉಡಾನ್ ಯೋಜನೆ ಅಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಾದೇಶಿಕ ವಿಮಾನಯಾನ ಸೇವೆಗಳನ್ನು ಪುನಾರಂಭಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಚ್ಐವಿ ಹಾಗೂ ಏಡ್ಸ್ ಜನಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ಕುಮಾರ್ ಚಾಲನೆ ನೀಡಿದರು. ಪರಿಸರ ಸ್ನೇಹಿ ಮಾದರಿಯಲ್ಲಿ ಗೌರಿ ಗಣೇಶ ಹಬ್ಬ ಆಚರಿಸುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ ನಾಡಿನ ವಿವಿಧೆಡೆ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ. ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಇದು ಆಕಾಶವಾಣಿ ಬೆಂಗಳೂರು. ವಂದನಾ ಮೂರ್ತಿಯವರು ಹಾಡಿರುವ ಭಾವಗೀತೆಗಳು ಮೊದಲಿಗೆ ಕೇಳಿ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆ ನಿನ್ನ ಪ್ರೀತಿಗೆ ಅದರ ರೀತಿಗೆ.

ಇದುವರೆಗೆ ವಂದನಾ ಮೂರ್ತಿಯವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಿತಾರ್ ಸುಬ್ರಹ್ಮಣ್ಯ ಹೆಗಡೆ, ತಬಲಾ ಆದರ್ಶ್ ಶೆಣೈ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ

0: ಬಿರಿ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರೇನು.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸರ್ಕಾರಕ್ಕೆ ಸಂಸತ್ನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ ವಿವರ. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ. ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಮಸೂದೆಯನ್ನು ಉಲ್ಲೇಖಿಸಲು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಅಧ್ಯಕ್ಷರು ನಾಮನಿರ್ದೇಶನ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಈ ಸದನಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. FCRA ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ತನ್ನ ಕಡೆಯಿಂದ 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ NCSC 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115 ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ಧವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತಿವೆ ಎಂದು ಹೇಳಿದ್ದಾರೆ.
1: ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಔರ್ ಅಪೋಜಿಷನ್ ಭಾಗ ರೇ ಹೈ ಯೇ ಕಲ್ಪನಾ ಕರ್ನಾ ಮುಷ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟರಿ ಡೆಮೋಕ್ರೆಸಿ ಮೇ ಅಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೆ ಲಿಯೇ ಡಿಮಾಂಡ್ ಕರ್ತೆ ಹೈ ಔರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹೀ ಕಹ ರಹೇ ಹೈ ಕಿ ಹಮ್ ಡಿಸ್ಕಷನ್ ಕರೆಂಗೆ ಜವಾಬ್ ದೇಂಗೆ ಔರ್ ಅಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಔರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೆ ಲಿಯೇ ಠೀಕ್ ನಹೀ ಹೈ.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂಸತ್ತು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳಂ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪೂರಕ ಪರೀಕ್ಷೆಯ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ results.digilocker.gov.in ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13-17 ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ T20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು BCCI ಬದ್ಧವಾಗಿದೆ ಎಂದು BCCI ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7ನೇ ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9ನೇ ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15ನೇ ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾನದಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15ರವರೆಗೆ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17ನೇ ತಾರೀಖಿನವರೆಗೆ ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19ರಂದು ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28ರಂದು ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ವಾರ್ತೆಗಳನ್ನು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತಿನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ T20 ಸರಣಿ. BCCI ಹಾಗೂ ACB ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ

ಶ್ರಾವಣ ಬಂತು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಚಿ ವಿದ್ಯಾಶಂಕರ್ ಅವರ ಸಾಹಿತ್ಯ ರಾಗ ಸಂಯೋಜನೆ ಎಂ ರಂಗರಾವ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾಕ್ಷಾತ್ಕಾರ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ, ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಂ ರಂಗರಾವ್.

ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರು ರಚಿಸಿರುವ ಮತ್ತೊಂದು ಗೀತೆ, ಚಿತ್ರ ಶುಭಮಂಗಳ. ಗಾಯಕರು ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್. ರಾಗ ಸಂಯೋಜನೆ ವಿಜಯ ಭಾಸ್ಕರ್.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

ಪುಷ್ಪ ಚಿತ್ರಕ್ಕಾಗಿ ಸಿದ್ದಿಶ್ರೀರಾಮ್ ಹಾಡಿರುವ ಗೀತೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ. ಸ್ವರಕಲ್ಪನೆ ದೇವಿಶ್ರೀ ಪ್ರಸಾದ್.

0: ಚೆನ್ನಮ್ಮ ಬಾಕು ಚೆನ್ನಮ್ಮ, ಹಾಕು ಚಾಕು ಲಂಚಕ್ಕೆ, ಹಾಕು ಬಾಕು ಮೋಸಕ್ಕೆ.
1: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವ್ಯಾಪಾರ ಕಿರಬೇಕು ಮೂಲಧನ ವಧು ತತ್ವದೃಷ್ಟಿ. ಪರಮ ಲಾಭವ ಗಳಿಸಿ ಜೀವಿತ ವ್ಯಾಪಾರ ಕಿರಬೇಕು ಮೂಲಧನ ವಧು ತತ್ವದೃಷ್ಟಿ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ.

ಇನ್ನೊಂದು ನೋಡ್ರಿ, ಬಂಡವಾಳ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ಅದು ಒಪ್ಕೊಳ್ಳಬೇಕು. ನಾವು ಸಾಲ ಮಾಡಿ ಏನಾದರೂ ಮಾಡಿ, ಒಂದು ಅಂಗಡಿ ತೆಗಿಬೇಕು ಅಂದರೆ 2,000 ಅವನಿಗೆ ಬಾಡಿಗೆ ಕೊಡೋಕೆ ತಯಾರಿರಬೇಕು, ಒಂದು 25,000 ಅಡ್ವಾನ್ಸ್ ಕೊಡೋಕೆ ತಯಾರಿರಬೇಕು. ಅದಕ್ಕೆ ಮೊದಲು ಸಿದ್ಧ ಮಾಡ್ಕೊಳ್ಬೇಕು ಮೊದಲು, ಆಮೇಲೆ ನೀವು ದುಡ್ಕೊಳ್ಬೋದು. ಜೀವನದಲ್ಲೂ ಅಷ್ಟೇ, ಪರಮ ಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕೆ ಇರಬೇಕು ಮೂಲಧನ. ಅಂದರೆ ಲಾಭ ಬರಬೇಕು ಅಂತ ಆಸೆ ಇಲ್ಲದೆ ಯಾವನು ವ್ಯಾಪಾರ ಮಾಡೋದಿಲ್ಲ. ಆದರೆ ಅದಕ್ಕೊಂದಿಷ್ಟು ಮೂಲಧನ ಇರಬೇಕಲ್ವೇನಪ್ಪ, ಬಂಡವಾಳ ಇರಬೇಕು, ಒಂದು ಸಾಮಾನು ತರೋ ಯೋಗ್ಯತೆ ಇರಬೇಕು, ನಿನಗೆ ಅಡ್ವಾನ್ಸ್ ಕೊಡೋ ಯೋಗ್ಯತೆ ಇರಬೇಕು, ಒಳ್ಳೆ ಕಡೆ ಅಂಗಡಿ ತೆಗಿಬೇಕು. ಅದು ಹಾಗೆ ಬದುಕಿನಲ್ಲೂ ಕೂಡ ಚೆನ್ನಾಗಿ ಬದುಕಬೇಕು, ವ್ಯವಹಾರದಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು ಅಂತ ಆಸೆ ಇದ್ದರೆ ಅದು ತತ್ವದೃಷ್ಟಿ, ಫಿಲಾಸಫಿ ಅಂತ ಯಾವುದನ್ನು ಕರಿತೀವಿ, ಜೀವನ ಧ್ಯೇಯ ಅಂತ ಯಾವುದನ್ನು ಕರಿತೀವಿ, ಬದುಕಿನ ಗುರಿ ಅಂತ ಯಾವುದು ಕರಿತೀವಿ, ಅದು ಮುಖ್ಯವಾಗಿರಬೇಕು. ಯಾಕಪ್ಪ ಮಾಡ್ತಾ ಇದ್ದೀನಿ, ಮಗುವನ್ನು ಸಾಕಬೇಕು, ಯಾಕೆಂದರೆ ನಿನ್ನ ಕರ್ತವ್ಯ, ಅದು ತಂದೆಯಾಗಿ ನಿನ್ನ ಕರ್ತವ್ಯ, ನೀನು ಬಹಳ ದೊಡ್ಡ ಕೆಲಸ ಏನು ಮಾಡ್ತಾ ಇಲ್ಲ. ಬಂಡವಾಳ ಯಾವುದು ಅಂದರೆ ಈ ತತ್ವದೃಷ್ಟಿ, ಅದರಿಂದ ಪಡ್ಕೊಳ್ಬೋದಪ್ಪ. ಇದು ಪ್ರೊಫೆಷನಲ್ ಆಗಿ ಮಾತಾಡ್ತಿದ್ದಾರೆ ಡಿ ವಿ ಜಿ ಅವರು. ಈ ಥರ ನಿಮ್ಮ ಮಾಡಿದ್ರೆ ಏನು ನಷ್ಟ ಆಗೋದಿಲ್ಲ ನಿನಗೆ, ಚಿರಲಾಭ ನಿನಗೆ ಯಾವ ಕಾಲಕ್ಕೂ. ಇದಾದರೆ ಒಂದು ದಿವಸ ಬರುತ್ತೆ ಬ್ಯಾಂಕ್ ಅಕೌಂಟ್ ಹೊಟ್ಟೋಗುತ್ತೆ, ಶೇರ್ ಮೇಲೆ ಹಾಕಿದವ್ರು ಎಷ್ಟು ಜನ ಕಳ್ಕೊಂಡಿಲ್ಲ. ಇಲ್ಲಿ ಹಾಗೇನಿಲ್ಲ, ಜಗದಾತ್ಮ ಲೀಲಾ ವಿಹಾರ ಸುಖ. ಈ ಜಗದಾತ್ಮ ಲೀಲಾ ವಿಹಾರ, ಈ ಪ್ರಪಂಚವಲ್ಲೇ ಸುತ್ತಿದಂತಹ ದೈವ ಜೊತೆಯಲ್ಲಿ ಸಾಗಿದಂತಹ ಗುಣ, ಆಮೇಲೆ ಇಷ್ಟು ಮಾತ್ರ ಬರೋದಿಲ್ಲ, ಧರೆಯ ಸುಖ ಮೇಲ್ಬಡ್ಡಿ. ವ್ಯವಹಾರದ ಭಾಷೆ ನೋಡಿ ಡಿ ವಿ ಜಿ ಅವರದು, ಒಂದು ಕ್ಯಾಪಿಟಲ್ ಇಟ್ಟರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ ತಾನೆ. ಮೇಲ್ಬಡ್ಡಿ ಯಾವುದು ಅಂದರೆ ವ್ಯವಹಾರದಲ್ಲಿ ಧರೆಯ ಸುಖ, ಈ ಭೂಮಿಯಲ್ಲಿರೋ ತನಕ ನೀನು ಸುಖವಾಗಿರ್ತೀಯ. ತತ್ವಜ್ಞಾನದ ಆಹಾರದಿಂದ ಉಪಲಾಲಿತವಾದಂತಹ ಯಾವ ಮನಸ್ಸಿದೆ ಅದು ಶ್ರೇಷ್ಠವಾದದ್ದು, ಆ ಮೂಲಧನ ನಿನ್ನಲ್ಲಿರಬೇಕು ಅಂತ ಹೇಳ್ತಾರೆ.

ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು, ಒಳಿತ ನಾಗಿಸುಕೊಡುತ್ತ ಕೊಳುತ ಸಂತಸವ. ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು, ಒಳಿತ ನಾಗಿಸುಕೊಡುತ್ತ ಕೊಳುತ ಸಂತಸವ. ಕಳವಳಂಬಡದೆ ನಡೆ ಕಡೆಯ ಕರೆ, ಬಂದಂದು ಮಿಡಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಕಳವಳಂಬಡದೆ ನಡೆ ಕಡೆಯ ಕರೆ, ಬಂದಂದು ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ.

0: ಕೊನೇ ಗಂಟೆ ಬರುತ್ತಪ್ಪ, ಕಾಲ್ ಲಾಸ್ಟ್ ಕಾಲ್ ಅಂತ ಕರೀತಾರೆ ಇದನ್ನು ಇಂಗ್ಲೀಷ್ನಲ್ಲಿ. ಅಂದರೆ ಕೊನೆ ಯಾರೋ ಬಾಗಿಲು ಬಡದಂತ ಆಗುತ್ತೆ ಅಂತ ಶಿವದತ್ತವರು ಹೇಳ್ತಾರೆ. ವಾಟ್ಸ್ ದಿ ನಾಕ್, ವಾಟ್ಸ್ ದಿ ನಾಕ್ ಅಟ್ ದಿ ಡೋರ್, ತ್ರೀ ಗ್ರೇಟ್ ಏಂಜಲ್ಸ್ ಅಡ್ಮಿಟ್ ದೆಮ್ ಅಂತ ಒಬ್ಬ ಇಂಗ್ಲೀಷ್ ಕವಿ. ಹಾಗೇನೆ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಅಲ್ಲಿ ತನಕ ನೀನು ಎಂದೂ ಮುಳುಗಬೇಡ ಅಯ್ಯ. ಜೀವನ ಅಂದರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ಜೀವನ ಅಂದರೆ ಬದುಕೋದ್ರ ಜೊತೆಗೆ ನೀರು ಅಂತ ಅರ್ಥ. ಈ ನೀರಿನಲ್ಲಿ ಈಜ್ತಾ ಇರಬೇಕಪ್ಪ ನೀನು. ಜೀವನದ ತೆರೆಯ ಮೇಲೆ, ಜೀವನ ಅಂದರೆ ನೀರು, ನೀರಿನ ತೆರೆಯ ಮೇಲೆ ನೀನು ಹಾಗೆ ಜೀವನದ ತೆರೆಯ ಮೇಲೆ, ಸಂಸಾರದ ತೆರೆಯ ಮೇಲೆ ಈಜ್ತಾ ಇರೋ. ಒಳಿತ ನಾಗಿಸು ಕೊಡುತ್ತ ಕೊಡುತ್ತ ಸಂತಸವ. ಬಹಳ ಬ್ಯಾಲೆನ್ಸ್ಡ್ ಆಗ್ತಿ ಇದು. ನೀನು ಸಂತೋಷವನ್ನು ಕೊಡು, ಸಂತೋಷವನ್ನು ತಗೋ. ಬಹಳ ಮುಖ್ಯವಾದದ್ದು ಇದು. ನೀನು ಸಂತೋಷವನ್ನು ಅವ್ರ ಲೋಕದಿಂದ ಬಯಸ್ತೀಯಲ್ಲ, ನೀನೇನು ಕೊಡ್ತಾ ಇದೆ? ಪ್ರತಿಯಾಗಿ ನೀನೇ ಸಂತೋಷವನ್ನು ಕೊಡು, ಸಂತೋಷವನ್ನು ತೆಗೆದುಕೋ. ಕಳವಳಂ ಬಿಡದೆ ಕೊನೆಯ ಕರೆ ಬಂದಂದು. ಇದು ನಿಜ, ದೊಡ್ಡ ಮಾತು. ಲಾಸ್ಟ್ ಕೆಲವರಿಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಾವು, ಅದರ ದುಃಖ, ಅದರ ಚಿಂತನೆ, ಅದರ ಹೆದರಿಕೆ ಅಂಟ್ಕೊಂಬಿಡುತ್ತೆ. ಏನು ಗತಿ, ಏನು ಗತಿ ರೀ ಆಗೋದಾಗುತ್ತೆ? ಮರ ಒಣಗೋ ತನಕ ಅದು ಎಲೆ ಇದೆಯಲ್ಲ, ಅದು ಒಣಗೋ ತನಕ ಸಂತೋಷವಾಗಿರುತ್ತೆ. ಒಂದ್ಸಲ ಟಪ್ ಅಂತ ಬಿದ್ದೋಗ್ಬಿಡುತ್ತೆ. ಹಾಗೆ ಕೊನೆಯ ಕರೆ ಬಂದಾಗ ನಾವು ನಿಜವಾಗ್ಲೂ ಕೂಡ ಲೋಕದಲ್ಲಿ ಸೇರಿರಬೇಕು ಅಂತಾರೆ. ಡಾಕ್ಟರ್ ಪ್ರಭುಶಂಕರ್ ಹೇಳ್ತಾ ಇದ್ರು, ಅವ್ರ ಹೆಂಡತಿ ಶಾಂತಮ್ಮ ಅಂಥೇಳಿ, ಡಿ ವಿ ಜಿಯವ್ರು ನೋಡೋಕ್ಕೆ ಆಸ್ಪತ್ರೆಯಲ್ಲಿ ಅವ್ರು ನೋಡೋಕ್ಕೆ ಬರ್ತಾಯಿದ್ರು. ಆಗಾಗ ಬಂದರೆ ಡಿ ವಿ ಜಿಯವರು ಆ ವಯಸ್ಸಿನಲ್ಲಿ ಆ ಕಾಯಿಲೆಯಲ್ಲಿ ಅವರು ಹೇಳ್ತಾ ಇದ್ರಂತೆ, ಯೋ ಅಳ್ತಾ ಇದ್ರಂತೆ, ಜೋರಾಗಿ ಅಳ್ತಾ ಇದ್ರಂತೆ. ಯಾಕೆ ಅಂದರೆ ಲೋಕದ ಸ್ಥಿತಿ ಏನಾಗಿದೆಯಪ್ಪ ಇವತ್ತು, ಬದುಕು ಹಾಳಾಗ್ತಾ ಇದೆಯಲ್ಲ, ಶುದ್ಧವಾದ ಜೀವನ ಇಲ್ವಲ್ಲ. ಕೊನೆ ವಯಸ್ಸಿನಲ್ಲೂ ಬದುಕಿನ ಸಮಾಜದ ಚಿತ್ರಣ ಕಟ್ಟಿಕೊಂಡಂಥ ಡಿ ವಿ ಜಿಯವರು ಇಲ್ಲಿ ಹೇಳ್ತಾರೆ, ಮಿಳಿತವಿರು ವಿಶ್ವದಲ್ಲಿ. ಭಾಳ ಕೊನೆ ಮಾತಿದು ಏನಂದರೆ, ಲೋಕದ ಜೊತೆಗೆ ಅಂಟ್ಕೊಂಡಿರೋ, ಸೇರ್ಕೊಂಡು ಹೋಗು, ಬೆರೆತ್ಕೊಂಡು ಹೋಗು, ಆಗ ಬದುಕು ಹಸನಾಗುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸಮಯ ಸರಿಯಾಗಿ 9:00. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: भारत के इतिहास का वो रक्त रंजित दिन जब देश का विभाजन हुआ और लाखों लोगों ने इस बंटवारे की त्रासदी से विभाजन के कारण लोगों को अपना घर, परिवार, जमीन और संपत्ति भी छोड़नी पड़ी। असहनीय पीड़ा से जूझते इन मजबूर और विस्थापित लोगों को निर्मम हिंसा का सामना करना पड़ा। वर्ष 2021 में प्रधानमंत्री श्री नरेंद्र मोदी जी ने विभाजन की असहनीय पीड़ा और दुख से गुजरे लोगों को याद करने और उन्हें श्रद्धांजलि अर्पित करने हेतु विभाजन विभीषिका स्मृति दिवस की घोषणा की। आइए 14 अगस्त 2026 को बंटवारे और उस समय हुई क्रूर हिंसा के शिकार हुए लोगों को अपनी श्रद्धांजलि अर्पित करें। अपने आसपास होने वाले साइलेंट मार्च में भागीदारी करते हुए उनकी याद में एक मिनट का मौन धारण करें।
2: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
3: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
4: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
5: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
6: ನಮ್ಮ ನೆಲದ ಶೌರ್ಯ ತ್ಯಾಗದ ಗುರುತಿದು.
7: ನಮ್ಮ ನಾಡಿನ ಶಾಂತಿ ಸತ್ಯದ ಕುರುಹಿದು.
8: ನಮ್ಮ ಮಣ್ಣಿನ ಸಮೃದ್ಧತೆಯ ಪ್ರತೀಕವಿದು.
9: ನಮ್ಮ ದೇಶದ ಗತಿಶೀಲತೆಯ ಹೆಸರಿದು.
10: ಇದುವೇ ನಮ್ಮ ರಾಷ್ಟ್ರಧ್ವಜ.
9: ಈ ಸ್ವಾತಂತ್ರ್ಯ ದಿನದಂದು ನಮ್ಮ ತ್ರಿವರ್ಣ ಧ್ವಜವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಹಾರಿಸೋಣ.
6: ನಮ್ಮ ದೇಶದ ಬಾವುಟವನ್ನು ಬಾ ನಗಲದ ಕೀರ್ತಿ ಶಿಖರದಿ ಮೆರೆಸೋಣ.
7: ನಮ್ಮ ರಾಷ್ಟ್ರಧ್ವಜ
8: ನಮ್ಮ ಹೆಮ್ಮೆ.
9: ಮನೆ ಮನೆಗಳಲ್ಲೂ ತ್ರಿವರ್ಣ,
6: ಪ್ರತಿ ಮನೆಯಲ್ಲೂ ತ್ರಿವರ್ಣ.

0: ಇದು ಆಕಾಶವಾಣಿ ಬೆಂಗಳೂರು. ಗೀತಾ ಪಲ್ಲವ ಚಿತ್ರಗೀತೆಗಳು. ಲೈನ್ಮನ್ ಚಿತ್ರಕ್ಕಾಗಿ ನಿಂಗಶೆಟ್ಟಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಜನಪದ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಮಣಿಕಾಂತ್ ಕದ್ರಿ.
1: ಆವಾಗ ಸ್ವಾಮಿ ದರ್ಗ ದೊಡ್ಡವರು ಮಹಾರಳ್ಳಿ ಬನ ತಾನಕ್ಕೆ ಪುಣ್ಯಂತರ ಮನೆಗೆ ಹೋಗಬೇಕು ಅಂತೇಳಿ ರಾಜಬಪ್ಪನಪುರ ರಾಯರ ಚಂದ್ರ ಸಾಲ ಉಡಿಗದ್ದೆ ಮೇಲೆ ಮಾಲ್ಯವನ

0: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
1: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
0: ಭಾರತಕ್ಕೊಂದೇ ತ್ರಿವರ್ಣ ಧ್ವಜ.
2: ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, ಹತ್ತಾರು ಭಾಷೆಗಳಿದೆ, ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೆಯ್ಯೋ ಭಾಗ್ಯ ಸಿಕ್ಕಿರೋದು.
0: ಸ್ವಾತಂತ್ರ್ಯ ದಿನದಂದು ಎಲ್ಲರ ಮನೆಗಳ ಮೇಲೆ ಹಾರಾಡುತ್ತಾ ಪ್ರಜ್ವಲಿಸಲಿ ಬಾವುಟದ ರಂಗು.
3: ಬೆಲ್ ಬಾಟಮ್ ಚಿತ್ರಕ್ಕಾಗಿ ಕಡಬಗೆರೆ ಮುನಿರಾಜು ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಾಂಪ್ರದಾಯಿಕ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಅಜನೀಶ್ ಲೋಕನಾಥ್.

ಜನ್ಮದ ಜೋಡಿ ಚಿತ್ರಕ್ಕಾಗಿ ಎಲ್ಎನ್ ಶಾಸ್ತ್ರಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ದೊಡ್ಡ ರಂಗೇಗೌಡ ಅವರ ರಚನೆ, ಸಂಗೀತ ನಿರ್ದೇಶನ ವಿ ಮನೋಹರ್.

0: ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.
1: ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.
0: ಭಾರತಕ್ಕೊಂದೇ ತ್ರಿವರ್ಣ ಧ್ವಜ.
2: ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, ಹತ್ತಾರು ಭಾಷೆಗಳಿದೆ, ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೆಯ್ಯೋ ಭಾಗ್ಯ ಸಿಕ್ಕಿರುತ್ತೆ.
0: ಸ್ವಾತಂತ್ರ್ಯ ದಿನದಂದು ಎಲ್ಲರ ಮನೆಗಳ ಮೇಲೆ ಹಾರಾಡುತ್ತಾ ಪ್ರಜ್ವಲಿಸಲಿ ಬಾವುಟದ ರಂಗು.
3: ಸರ್ವಜ್ಞ ಮೂರ್ತಿ ಚಿತ್ರಕ್ಕಾಗಿ ಸರೋಜಿನಿ ಸಿಎಸ್ ಅವರು ಹಾಡಿರುವ ಗೀತೆ, ಬಾಬು ಎಂಎನ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಗೀತಪಲ್ಲವದಲ್ಲಿ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 9:30 ಸೆಕೆಂಡುಗಳು. ಇದು ಆಕಾಶವಾಣಿ ಬೆಂಗಳೂರು.

ಹೌದು, ಶ್ರಾವಣ ಬಂದಾಗಿದೆ ನಾಡಿಗೆ. ಶ್ರಾವಣ ಮಾಸ ಅಂದರೆ ಪಂಚಾಂಗದ ಒಂದು ಕಾಲಮಾನವಲ್ಲ, ಅದು ಪ್ರಕೃತಿಯೊಂದಿಗೆ ಬದುಕುವ ಸಂಸ್ಕೃತಿ, ಕುಟುಂಬವನ್ನು ಬೆಸೆಯುವ ಪರಂಪರೆ, ದೇವರ ಮೇಲಿನ ಭಕ್ತಿ, ಮಾನವೀಯತೆಯನ್ನು ಬೆಳೆಸುವಂಥ ಮೌಲ್ಯಗಳ ಮಹೋತ್ಸವ. ನಮ್ಮ ಪೂರ್ವಜನರು ಯಾವುದೇ ಒಂದು ಹಬ್ಬವನ್ನು ಕೇವಲ ಸಂಭ್ರಮಕ್ಕಾಗಿ ರೂಪಿಸಿಲ್ಲ. ಪ್ರತಿಯೊಂದು ಹಬ್ಬದ ಹಿಂದೆ ಧರ್ಮದ ತತ್ವ, ಸಾಮಾಜಿಕ ಸಂದೇಶ, ವೈಜ್ಞಾನಿಕ ಕಾರಣ ಮತ್ತು ಜೀವನ ದರ್ಶನ ಅಡಗಿದೆ. ಆದ್ದರಿಂದಲೇ ಅನೇಕ ಪುರಾಣಗಳು ಶ್ರಾವಣ ಮಾಸವನ್ನು ರಥಗಳ ರಾಜ ಎಂದು ಕೊಂಡಾಡಿದ್ದಾರೆ. ಶ್ರಾವಣ ಬಂತೆಂದರೆ ಆಕಾಶದಲ್ಲಿ ಮೋಡಗಳ ಮೆರವಣಿಗೆ, ಮಣ್ಣಿನ ಮೇಲೆ ಮಳೆಯ ಮುತ್ತಿನ ಸುರಿಮಳೆ, ಬರಡಾಗಿದ್ದ ಭೂಮಿಯ ಮೈಮೇಲೆ ಹಸಿರಿನ ಸೀರೆ, ಮರಗಿಡಗಳೆಲ್ಲ ಹೊಸ ಚಿಗುರಿನಿಂದ ನಗುವ ಕಾಲ ಶ್ರಾವಣ ಮಾಸ.

0: ನಮ್ಮ ನೆಲದ ಶೌರ್ಯ ತ್ಯಾಗದ ಗುರುತಿದು,
1: ನಮ್ಮ ನಾಡಿನ ಶಾಂತಿ ಸತ್ಯದ ಕುರುಹಿದು,
2: ನಮ್ಮ ಮಣ್ಣಿನ ಸಮೃದ್ಧತೆಯ ಪ್ರತೀಕವಿದು,
3: ನಮ್ಮ ದೇಶದ ಗತಿಶೀಲತೆಯ ಹೆಸರಿದು,
4: ಇದುವೇ ನಮ್ಮ ರಾಷ್ಟ್ರಧ್ವಜ.
3: ಈ ಸ್ವಾತಂತ್ರ್ಯ ದಿನದಂದು ನಮ್ಮ ತ್ರಿವರ್ಣ ಧ್ವಜವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಹಾರಿಸೋಣ.
0: ನಮ್ಮ ದೇಶದ ಬಾವುಟವನ್ನು ಬಾ ನಗಲದ ಕೀರ್ತಿ ಶಿಖರದಿ ಮೆರೆಸೋಣ.
1: ನಮ್ಮ ರಾಷ್ಟ್ರಧ್ವಜ
2: ನಮ್ಮ ಹೆಮ್ಮೆ.
3: ಮನೆ ಮನೆಗಳಲ್ಲೂ ತ್ರಿವರ್ಣ,
0: ಪ್ರತಿ ಮನೆಯಲ್ಲೂ ತ್ರಿವರ್ಣ.
5: ಶ್ರಾವಣ ಮಾಸ ಬೇಸಿಗೆಯ ಬಿಸಿಲಿನಿಂದ ಬಳಲಿದ್ದ ಭೂಮಿಗೆ ಮಳೆ ತಂಪಿನ ಸ್ಪರ್ಶ ನೀಡುವಂತೆ ಮಾಡುತ್ತೆ. ಹೊಲಗದ್ದೆಗಳು ಹಸಿರಿನಿಂದ ಕಂಗೊಳಿಸುತ್ತವೆ. ಕೆರೆ ಕಟ್ಟೆಗಳು ತುಂಬುತ್ತಿವೆ. ನದಿಗಳು ಜೀವ ಪಡೆದುಕೊಳ್ಳುತ್ತಿವೆ. ಪ್ರಕೃತಿಯ ಹಸಿರು ಹಬ್ಬವನ್ನು ಆಚರಿಸಿರುವಂತೆ ಎಲ್ಲೆಡೆ ಕಾಣಿಸುತ್ತೆ. ಭಾರತೀಯ ಮುಂಗಾರು ಮಳೆಯ ಕಾಲವು ಕೃಷಿ ಮತ್ತು ನೀರಿನ ಸಂಪನ್ಮೂಲಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.
2: ಮಳೆ

0: ಮಳೆ ಬಂತು ಮಳೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದವರು ಜಿ ಕೆ ವೆಂಕಟೇಶ್. ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಹಬ್ಬವು ಮನುಷ್ಯರಿಗೆ ಒಂದೊಂದು ರೀತಿಯ ಸಂದೇಶವನ್ನು ನೀಡುತ್ತದೆ. ನಾಗರ ಪಂಚಮಿ ಪ್ರಕೃತಿಯನ್ನು ಪೂಜಿಸು ಎನ್ನುತ್ತದೆ. ನಾಗಪಂಚಮಿ ಎಂದರೆ ಕೇವಲ ಹಾವಿಗೆ ಹಾಲು ಎರೆಯುವ ಆಚರಣೆಯ ಹಬ್ಬ ಇದಲ್ಲ. ಅದು ಭೂಮಿ, ಜಲ, ಜೀವ ಜಗತ್ತು ಮತ್ತು ಕೃಷಿಯನ್ನು ಕಾಪಾಡುವ ಜೀವಿಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ನಾಗಪಂಚಮಿ.
1: ಪೂಜಾಪಲ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಾಗಪಂಚಮಿಯ ದಿನವೇ ಅಂದರೆ ಶ್ರಾವಣ ಶುಕ್ಲ ಪಂಚಮಿಯ ದಿನದಂದೇ ನಾಗಪಂಚಮಿಯೊಂದಿಗೆ ಗರುಡ ಪಂಚಮಿಯನ್ನು ಸಹ ಆಚರಿಸಲಾಗುತ್ತದೆ. ಗರುಡನು ವಿಷ್ಣುವಿನ ವಾಹನ ಮಾತ್ರವಲ್ಲ, ಧರ್ಮದ ರಕ್ಷಕ, ಶೌರ್ಯದ ಪ್ರತೀಕ ಮತ್ತು ಆಕಾಶದ ಸ್ವಾತಂತ್ರ್ಯದ ಸಂಕೇತವಾಗಿದ್ದಾನೆ. ಪಕ್ಷಿಗಳಿಲ್ಲದ ಪ್ರಕೃತಿ ಅಪೂರ್ಣ. ಪರಾಗಸ್ಪರ್ಶ, ಬೀಜ ಪ್ರಸರಣ ಮತ್ತು ಪರಿಸರ ಸಮತೋಲನದಲ್ಲಿ ಪಕ್ಷಿಗಳ ಪಾತ್ರ ಅಮೂಲ್ಯವಾದುದಾಗಿದೆ. ಆದ್ದರಿಂದಲೇ ಗರುಡ ಪಂಚಮಿ ನಮಗೆ ಪ್ರಕೃತಿಯನ್ನು ಕಾಪಾಡುವುದಷ್ಟೇ, ದೇವತಾರಾಧನೆಯಷ್ಟೇ ಪವಿತ್ರವಾದುದು ಎಂಬ ಸಂದೇಶವನ್ನು ನೀಡುತ್ತೆ.

ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗಿದೆ. ಶಿವಪುರಾಣದಲ್ಲಿ ಶ್ರಾವಣ ಸೋಮವಾರದ ಮಹಿಮೆಯನ್ನು ವಿಶೇಷವಾಗಿ ವರ್ಣಿಸಲಾಗಿದೆ. ಆ ದಿನ ಅಭಿಷೇಕ, ಬಿಲ್ವಾರ್ಚನೆ, ರುದ್ರ ಪಠಣ ಮತ್ತು ಉಪವಾಸವನ್ನು ಆಚರಿಸುವುದು ಶ್ರೇಷ್ಠವೆಂದು ಹೇಳಲಾಗಿದೆ. ಆದರೆ ಇದರ ಹಿಂದಿರುವ ಸಂದೇಶ ಕೇವಲ ಪುಣ್ಯ ಸಂಪಾದನೆಯಲ್ಲ. ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ನಿಧಾನಗೊಳ್ಳುವುದರಿಂದ ಉಪವಾಸ ದೇಹಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ. ಧ್ಯಾನ ಮತ್ತು ಮಂತ್ರ ಜಪ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹೀಗಾಗಿ ಶ್ರಾವಣ ಸೋಮವಾರಗಳು ಭಕ್ತಿ, ಆರೋಗ್ಯ ಮತ್ತು ಆತ್ಮಶಿಸ್ತಿನ ಸಂಗಮವಾಗಿವೆ. ಶ್ರಾವಣ ಮಾಸ ಭಕ್ತಿಯ ದೀಪ ಬೆಳಗುವ ಪವಿತ್ರ ಮಾಸ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ

0: ಖ್ಯಾತ ಕವಿಗಳ ಸಂದರ್ಶನ.
1: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗಿಲ್ಲ.
2: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
3: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
4: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
3: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
4: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಶ್ರಾವಣ ಮಾಸ ಎಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿ, ಹಸಿರು, ಮಳೆ, ಹಬ್ಬ, ಸಂಭ್ರಮ ಮತ್ತು ಪ್ರಕೃತಿಯ ಸೊಬಗು ಇವೆಲ್ಲವೂ ಒಂದಾಗಿ ಬೆರೆತಿರುವಂಥ ಅಪೂರ್ವ ಕಾಲ. ಶ್ರಾವಣವೆಂದರೆ ಮಳೆಯ ಮಧುರ ರಾಗ, ಹಸಿರಿನ ಹೊದಿಕೆಯಲ್ಲಿ ಭೂಮಿಯ ಸಿಂಗಾರ, ಭಕ್ತಿಯ ದೀಪ ಬೆಳಗುವ ಪವಿತ್ರ ಮಾಸ, ಹಬ್ಬಗಳ ಸಂಭ್ರಮ ತುಂಬುವ ಸುಂದರ ಕಾಲ ಅದು ಶ್ರಾವಣ ಮಾಸ. ನಮ್ಮೂರ ಮಂದಾರವೇ ಹೂವೆ ಚಿತ್ರಕ್ಕಾಗಿ ಚಿತ್ರ ಹಾಡಿರುವ ಗೀತೆ

ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ಆಚರಿಸಲಾಗುತ್ತದೆ. ವಿವಾಹವಾದ ಮೊದಲ 5 ವರ್ಷಗಳೊಳಗೆ ನವ ವಿವಾಹಿತೆಯರು ಆಚರಿಸುವ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಮಂಗಳಗೌರಿ ವ್ರತ ಕೂಡ ಒಂದು. ಇದು ಸೌಭಾಗ್ಯ, ಸಂತಾನ, ಆಯುಷ್ ಮತ್ತು ಕುಟುಂಬದ ಮಂಗಳ ವೃದ್ಧಿಯಾಗುತ್ತದೆ ಎಂದು ಇದನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಮ್ಮ ಪೂರ್ವಜರು ಯಾವುದೇ ಹಬ್ಬವನ್ನು ಕೇವಲ ಸಂಭ್ರಮಕ್ಕಾಗಿ ರೂಪಿಸಿಲ್ಲ. ಪ್ರತಿಯೊಂದು ಹಬ್ಬದ ಹಿಂದೆ ಧರ್ಮತತ್ವ, ಸಾಮಾಜಿಕ ಸಂದೇಶ ಮತ್ತು ವೈಜ್ಞಾನಿಕ ಕಾರಣ ಹಾಗೂ ಜೀವನ ದರ್ಶನ ಅಡಗಿದೆ.

ಸ್ವರ್ಣಗೌರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಶ್ರಾವಣ ಮಾಸದ ಪೂರ್ಣಿಮೆಗೆ ಮುನ್ನ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಮಹಾಲಕ್ಷ್ಮಿಯು ಕೇವಲ ಧನದ ಅಧಿದೇವತೆಯಲ್ಲ, ಧರ್ಮ, ದಯೆ, ದಾನ, ವಿನಯ, ಸ್ವಚ್ಛತೆ ಮತ್ತು ಸಂತೋಷ ಇವೆಲ್ಲವೂ ಲಕ್ಷ್ಮಿಯ ಸ್ವರೂಪಗಳೇ. ಆದ್ದರಿಂದ ಆ ದಿನ ಮನೆಗಳನ್ನು ಶುಚಿಗೊಳಿಸಿ ಕಲಶ ಸ್ಥಾಪಿಸಿ ಬಂಧು ಬಳಗದವರೊಂದಿಗೆ ಪೂಜೆ ಸಲ್ಲಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ಐಶ್ವರ್ಯಕ್ಕಿಂತ ಮೊದಲು ಆದರ್ಶ ಜೀವನವೇ ಮುಖ್ಯ ಎಂಬ ಸಂಗತಿಯನ್ನು ಸಾರುತ್ತದೆ. ಇದು ನಮ್ಮ ಭಾರತೀಯ ಚಿಂತನೆಯ ಅಭಿವ್ಯಕ್ತಿ. ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಚಿತ್ರಕ್ಕಾಗಿ ಪಂಡಿತ್ ಭೀಮಸೇನ್ ಜೋಶಿಯವರು ಹಾಡಿರುವ ಗೀತೆ.

ಶ್ರಾವಣ ಮಾಸದ ಪೂರ್ಣಿಮೆಯ ದಿನ ರಕ್ಷಾಬಂಧನವನ್ನು ಆಚರಿಸಲಾಗುತ್ತದೆ. ರಕ್ಷಾ ಸೂತ್ರವು ಆಯುಷು, ಆರೋಗ್ಯ ಮತ್ತು ಮಂಗಳವನ್ನು ಕೋರುವ ಪವಿತ್ರ ಸಂಕೇತವೆಂದು ಹೇಳಲಾಗಿದೆ. ರಾಖಿ ರಾಖಿ ಕೈಗೆ ಕಟ್ಟುವ ಒಂದು ದಾರವಲ್ಲ, ಅದು ಹೃದಯಗಳನ್ನು ಬೆಸೆಯುವ ವಿಶ್ವಾಸದ ಬಂಧನ. ಸಹೋದರ ಸಹೋದರಿಯರ ಪ್ರೀತಿಯನ್ನು ಮೀರಿ ಮಾನವೀಯತೆಯನ್ನು ನಮ್ಮನ್ನು ಪರಸ್ಪರ ರಕ್ಷಿಸಬೇಕು, ಆ ಮಾನವೀಯತೆ ಎಂದು ಸಾರುವ ಮಹತ್ವದ ಸಂದೇಶ ಈ ರಕ್ಷಾಬಂಧನ ಹಬ್ಬಕ್ಕಿದೆ.

ಶ್ರಾವಣ ಮಾಸ ಸಂಸ್ಕೃತಿಯ ಜೀವನಾಡಿ. ಶ್ರಾವಣ ಮಾಸವನ್ನು ಆಚರಿಸುವುದರೆಂದರೆ ಕೇವಲ ಪೂಜೆ ವ್ರತಗಳನ್ನು ನೆರವೇರಿಸುವುದಲ್ಲ, ಪ್ರಕೃತಿಯನ್ನು ಪೂಜಿಸುವುದು, ಕುಟುಂಬವನ್ನು ಪ್ರೀತಿಸುವುದು, ಸಮಾಜದೊಂದಿಗೆ ಬೆರೆಯುವುದು, ಜ್ಞಾನವನ್ನು ಗೌರವಿಸುವುದು ಮತ್ತು ಧರ್ಮವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದೇ ಆಗಿದೆ ಶ್ರಾವಣ ಮಾಸದ ಸಂದೇಶ. ಕವಿತಾ ಕೃಷ್ಣಮೂರ್ತಿ ಹಾಡಿರುವ H2O ಚಿತ್ರದ ಗೀತೆ. ಉಪೇಂದ್ರ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಾಧು ಕೋಕಿಲಾ.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10:40. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ರಾಜಾ ಹಿಂದೂಸ್ತಾನಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್, ಅಲ್ಕಾ ಯಜ್ಞಿಕ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ನದೀಮ್ ಶ್ರವಣ್.

ದಿಲ್ ಸೆ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಮತ್ತು ಸಪ್ನಾ ಅಸ್ವತಿ ಅವರು ಹಾಡಿರುವ ಗೀತೆ, ಗುಲ್ಜರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎ ಆರ್ ರೆಹಮಾನ್.

ದಿಲ್ ತೋ ಪಾಗಲ್ ಹೇ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಆನಂದ್ ಬಕ್ಷಿಯವರ ಸಾಹಿತ್ಯ ರಾಗ ಸಂಯೋಜನೆ ಉತ್ತಮ್ ಸಿಂಗ್.

ದಿಲ್ವಾಲೆ ದುಲ್ಹನಿಯೆ ಲೇ ಜಾಯಿಂಗೆ ಚಿತ್ರಕ್ಕಾಗಿ ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಆನಂದ್ ಬಕ್ಷಿಯವರ ಸಾಹಿತ್ಯ, ರಾಗ ಸಂಯೋಜನೆ ಜತಿನ್ ಲಲಿತ್.

ಇದು ಆಕಾಶವಾಣಿ ಬೆಂಗಳೂರು. ಸವಿನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು. ಉಪಾಸನೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಮಸಣದ ಹೂವು ಚಿತ್ರಕ್ಕಾಗಿ ವಾಣಿ ಜೈರಾಮ್ ಮತ್ತು ಜಯಚಂದ್ರನ್ ಅವರು ಹಾಡಿರುವ ಗೀತೆ. ಎಸ್ಆರ್ ಎಕ್ಕುಂಡಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಜಿಯುದೇಶಂಕರ್ ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಸುಪ್ರಭಾತ ಚಿತ್ರದ ಗೀತೆ. ಗಾಯಕಿ ಚಿತ್ರಾ.

ನೀ ಬರೆದ ಕಾದಂಬರಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಂಜುಳಾ ಗೋರರಾಜ್ ಅವರು ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದವರು ಎಂ ರಂಗರಾವ್. ಇನ್ನು ಮುಂದೆ ಕೇಳಿ, ದೇವರ ದುಡ್ಡು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಮಧ್ಯೆ ಹುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಮೋಡದ ಮಧ್ಯೆ ಹುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಜೋರಾಗಿ ಗರ್ಜನೆ ಮಾಡ್ತಾ

ಹೆದರ್ಕೊಂಡು ತೋಳ ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡು ಓಡೋಯ್ತು ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದು ತೋಳ ಓಡೋಯ್ತು ಸಿಂಹ ಸಿಕ್ಕಿದು ಇಷ್ಟೆಲ್ಲ ಆದರೂ

0: ಮೇಲೆ ಮೂರು ಗರಿ ಕುರಿ ಮರಿ ದರಿ ಗರಿ ಏರಿ ಮೇಲೆ ಮೂರು ಗರಿ ಕುರಿ ಮರಿ ಮೇಯ್ದಿತ್ತು ಮೇಯ್ದಿತ್ತು ಮೇಯ್ದಿತ್ತು ಮೇಯ್ದಿತ್ತು ಮೇಯ್ದಿತ್ತು.
1: ಮಣ್ಣಿನ ದೋಣಿ ಚಿತ್ರಕ್ಕಾಗಿ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಎಸ್ ಜಾನಕಿ ಅವರ ಕಂಠದಲ್ಲಿ ಗಾಳಿ ಮಾತು ಚಿತ್ರದ ಗೀತೆಯನ್ನ ಕೇಳಿದ್ರೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಇತ್ತು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಅಮೃತ ವರ್ಷಿಣಿ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ, ಚಿತ್ರ ಅವರ ಸ್ವರದಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ದೇವ ಅವರ ಸಂಗೀತ ಸಂಯೋಜನೆ ಇದೆ.

ಚಂದ್ರ ಚಕೋರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹರಿಹರನ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ಎಸ್ ನಾರಾಯಣ್ ಅವರ ಸಾಹಿತ್ಯವಿತ್ತು, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಯಕ್ಕೆ ಸರಿಯಾಗಿ ದಾನಿಗಳು ಸಿಗದೆ ಪ್ರತಿದಿನ ಸಾವಿರಾರು ಜೀವಗಳು ಅಂಗಾಂಗ ವೈಫಲ್ಯದಿಂದ ಕೊನೆಗೊಳ್ಳುತ್ತಿವೆ. ಮೆದುಳು ನಿಷ್ಕ್ರಿಯಗೊಂಡ ಪ್ರತಿಯೊಬ್ಬರೂ ಸಕಾಲದಲ್ಲಿ ಗರಿಷ್ಠ 8 ಜೀವಗಳಿಗೆ ಮರುಜೀವ ನೀಡಬಲ್ಲರು. ಅಂಗಾಂಗದಾನವು ಭರವಸೆ ಕಳೆದುಕೊಂಡ ಕುಟುಂಬಗಳಿಗೆ ಹೊಸ ಬೆಳಕು ತರುವ ಸೇವೆಯಾಗಿದೆ. ಅಂಗಾಂಗದಾನದ ಸುತ್ತಲಿರುವ ಹಿಂಜರಿಕೆಯನ್ನು ತೊಡೆದುಹಾಕಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಪುಣ್ಯಸ್ಮರಣೆ. ನೂರಾರು ದೇವಾಲಯಗಳ ನಿರ್ಮಾಣ ಹಾಗೂ ಜೀರ್ಣೋದ್ದಾರದ ಜೊತೆಗೆ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ದತಿಗಳ ವಿರುದ್ದ ಹೋರಾಡಿ ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ಅವರ ಸೇವೆ ಸದಾ ಸ್ಮರಣೀಯ. ಅವರಿಗೆ ತಮ್ಮ ಗೌರವದ ನಮನಗಳು ಎಂದು ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹತ್ತಾರು ಸಂಘಟನೆಗಳು ಪ್ರತಿಭಟನೆ ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕೆಲ ವರ್ತಕರು, ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿ ಬಂದ್ ಮಾಡಿದರೆ ಕೆಲವು ತೆರೆದಿವೆ. ಚಿತ್ರಮಂದಿರ, ಮಾಲ್ ಹಾಗೂ ಬೃಹತ್ ವಾಣಿಜ್ಯ ಮಳಿಗೆಗಳು ಬಂದ್ ಆಗಿದ್ದು ಆಟೋ ಬಸ್ ಸಂಚಾರ ಎಂದಿನಂತಿವೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಕೆಆರ್ಪಿಟಿಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿ ಡ್ಯಾಂ ಸುತ್ತ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಜೊತೆಗೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಆಗಸ್ಟ್ 15ರಂದು ಬೆಂಗಳೂರಿನ ಐತಿಹಾಸಿಕ ವಿಧಾನಸೌಧದ ಆವರಣದಲ್ಲಿ ನಡೆಯಲಿರುವ ರಾಜ್ಯದ ಮೊದಲ ಸಾರ್ವಜನಿಕ ಸ್ವಾತಂತ್ರ್ಯ ಹಬ್ಬ 2026 ಕಾರ್ಯಕ್ರಮದ ಹಿನ್ನೆಲೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ವಾತಂತ್ರ್ಯ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವ ಹಿನ್ನೆಲೆ ಭದ್ರತೆ, ಸಂಚಾರ ವ್ಯವಸ್ಥೆ, ಸಾರ್ವಜನಿಕರ ಪ್ರವೇಶ ಮತ್ತು ನಿರ್ಗಮನ, ವಾಹನ ನಿಲುಗಡೆ ಹಾಗೂ ಜನದಟ್ಟಣೆ ನಿರ್ವಹಣೆ ಸೇರಿದಂತೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಸಾಧ್ಯತೆ ಇರುವುದರಿಂದ ವಿಶೇಷ ಗಮನಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗದ ಭವ್ಯ ಕರೆಯಂತೆ ಹುಬ್ಬಳ್ಳಿಯ ತಮ್ಮ ನಿವಾಸದ ಮೇಲೆ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. ಕೋಟ್ಯಾಂತರ ಭಾರತೀಯರ ಭರವಸೆ, ರಾಷ್ಟೀಯ ಐಕ್ಯತೆ ಹಾಗೂ ಅಮರ ವೀರ ಯೋಧರ ತ್ಯಾಗ ಬಲಿದಾನದ ಸಂಕೇತವಾದ ತಿರಂಗ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲೂ ದೇಶಭಕ್ತಿಯ ಕಿಚ್ಚನ್ನು ಬೆಳಗಿಸಲಿ. ವಿಕಸಿತ ಭಾರತ 2047ರ ಸಂಕಲ್ಪವನ್ನು ಈಡೇರಿಸಲು ನಾವೆಲ್ಲರೂ ಒಗ್ಗೂಡಿ ಶ್ರಮಿಸೋಣ. ನೀವು ಸಹ ನಿಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದ ಮೂಲಕ ಮನವಿ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನವು ದೇಶಾದ್ಯಂತ ಅತ್ಯಂತ ವೈಭವದಿಂದ ಸಾಗುತ್ತಿದೆ. ಪ್ರತಿಯೊಬ್ಬ ಭಾರತೀಯನು ತನ್ನ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ದೇಶ ಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಗಸ್ಟ್ 9ರಿಂದ ಆರಂಭವಾಗಿ ಆಗಸ್ಟ್ 17ರವರೆಗೆ ಈ ಅಭಿಯಾನ ನಡೆಯಲಿದ್ದು ಪ್ರತಿಯೊಬ್ಬ ನಾಗರಿಕನಲ್ಲಿ ರಾಷ್ಟೀಯ ಅಭಿಮಾನ, ದೇಶಪ್ರೇಮ ಹಾಗೂ ತ್ರಿವರ್ಣ ಧ್ವಜದ ಬಗ್ಗೆ ಗೌರವವನ್ನು ಜಾಗೃತಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಜ್ಯದ ಕೈಗಾರಿಕಾ ವಲಯಕ್ಕೆ ಹೆಚ್ಚು ಹೆಚ್ಚು ಬಂಡವಾಳ ಸೆಳೆಯುವ ಪ್ರಯತ್ನ ಮುಂದುವರೆಸಿದ್ದು ಒಟ್ಟು 6,252 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯ 83 ಪ್ರಸ್ತಾವನೆಗಳಿಗೆ ಒಪ್ಪಿಗೆ ಕೊಡಲಾಗಿದೆ. ಇದರಿಂದ 30,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಈ ಪೈಕಿ 24 ಯೋಜನೆಗಳು ತಲಾ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಹೂಡಲಿದ್ದು ಇವುಗಳಿಂದ 4,703 ಕೋಟಿ ರೂಪಾಯಿ ಹರಿದುಬರಲಿದೆ. 15 ಕೋಟಿ ರೂಪಾಯಿಗಳಿಂದ 50 ಕೋಟಿಯವರೆಗೆ ಬಂಡವಾಳ ಹೂಡುವಂತಹ 57 ಯೋಜನೆಗಳಿದ್ದು, ಇವುಗಳಿಂದ 1291 ಕೋಟಿ 87 ಲಕ್ಷ ರೂಪಾಯಿ ಬರಲಿದೆ. ಹೆಚ್ಚುವರಿ ಬಂಡವಾಳ ಹೂಡಿಕೆಯ 2 ಯೋಜನೆಗಳ ಮೂಲಕ 258 ಕೋಟಿ ರೂಪಾಯಿ ಬರಲಿದೆ. ಒಟ್ಟು 83 ಯೋಜನೆಗಳ ಪೈಕಿ 69 ಯೋಜನೆಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಇರಲಿವೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಚೇತನಗಳಿಗೆ ಈ ಕ್ಷಣದಲ್ಲಿ ನಮನ ಸಲ್ಲಿಸುತ್ತಾ ನಿಮ್ಮೊಂದಿಗೆ ನಾವು ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆಯ ಸದಸ್ಯರು ಈ ದಿನದಂದು ದೇಶಭಕ್ತಿ, ತ್ಯಾಗ ಮತ್ತು ಸ್ವಾಭಿಮಾನದ ಕಥೆ, ಲೇಖನ, ಕವನಗಳನ್ನು ನಿಮಗಾಗಿ ಪ್ರಸ್ತುತಪಡಿಸಲಿದ್ದೇವೆ. ಈಗ ದೇಶಭಕ್ತಿ ಗೀತೆ ಪುಷ್ಪ ಶಿವರಾಮ್ ರೈ ಅವರಿಂದ. ಗೀತೆ ಭಾರತಾಂಬೆಯೇ, ರಚನೆ ರಾಷ್ಟ್ರಕವಿ ಕುವೆಂಪು.

0: ಇದೀಗ ಸ್ವರಚಿತ ಕವನ ವಾಚನ ಸುಶೀಲಾ ವೆಂಕಪ್ಪಗೌಡ ಅವರಿಂದ.
1: ಶೀರ್ಷಿಕೆ ತಾಯಿ ಭಾರತಿ. ಪದವೇ ಸಾಲದು ತಾಯಿ ಭಾರತಿಯ ಹೊಗಳಲು, ಮೊದಲು ಮಾಡಿದೆ ಪ್ರಾಸಹೊಸೆಯಲು. ಕಂದ ಎನ್ನೆಯ ನುಡಿಯು ತೊದಲು, ಆದರೂ ಸ್ವರ ಬಯಸಿದೆ ಪದ ಹಾಡಲು. ಆದರೂ ಸ್ವರ ಬಯಸಿದೆ ಪದ ಹಾಡಲು. ಲೋಕಮಾತೆಯ ಚೆಲುವಿನಾಸುತೆ, ಏಕತೆಗೆ ಹೆಸರಾದ ಭರತಮಾತೆ. ಸಾಕ್ಯ ಮುನಿಶ್ರೇಷ್ಠಗೆ ಜನುಮದಾತೆ, ನಾಕವನೆ ಧರೆಗೆ ತಂದ ದೇವತೆ. ನಾಕವನೆ ಧರೆಗೆ ತಂದ ದೇವತೆ. ಫಲವತ್ತಾದ ಮಣ್ಣಿನ ತಾಯ್ನೆಲ, ಸಲಹುವಳು ನಮಗಿತ್ತು ಜೀವಜಲ. ಹಲವು ಭಾಷೆ ಧರ್ಮದ ಪುಣ್ಯನೆಲ, ಒಲವಿನಲ್ಲಿ ಬಾಳೋಣ ಒಗ್ಗೂಡಿ ನಾವೆಲ್ಲ. ಒಲವಿನಲ್ಲಿ ಬಾಳೋಣ ಒಗ್ಗೂಡಿ ನಾವೆಲ್ಲ. ಒಡಲು ಹೊತ್ತಿದೆ ವೀರ ಶೂರರ, ಮಡಿಲು ತುಂಬಿದೆ ದೇಶಭಕುತರ. ತೊಡಲು ಶಸ್ತ್ರ ಹೂಡೆ ಬಹರ, ಸಿಡಿಲೆರಗಿದಂತೆ ವೈರಿ ಪಡೆ ದೂರ. ಸಿಡಿಲೆರಗಿದಂತೆ ವೈರಿ ಪಡೆ ದೂರ. ಸ್ವಾತಂತ್ರ್ಯ ವೀರರ ನೆತ್ತರಿನಲ್ಲಿ ನೆಂದ, ಜಾತ್ಯಾತೀತ ನೆಲದಲ್ಲಿ ಬದುಕನು ತಂದ. ನೇತಾರರ ನೆನೆಯುವ ಹೆಮ್ಮೆಯಿಂದ, ಹುತಾತ್ಮರಿಗೆ ಕವಿತೆ ಕಂಬನಿ ಭಕುತಿಯಿಂದ. ಹುತಾತ್ಮರಿಗೆ ಕವಿತೆ ಕಂಬನಿ ಭಕುತಿಯಿಂದ.
0: ಸ್ವಾತಂತ್ರ್ಯದ ಮಹತ್ವವನ್ನು ನಮ್ಮ ಮುಂದಿನ ತಲೆಮಾರಿಗೆ ತಲುಪಿಸುವ ಲೇಖನವೊಂದನ್ನು ವಾಚಿಸಲಿದ್ದಾರೆ ಶೋಭಾ ರಕ್ಷಿತ್ ಅವರು.
2: ಭಾರತವು ಬ್ರಿಟಿಷರ ಹಿಡಿತದಿಂದ ಮುಕ್ತಿ ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಂಡ ಸುದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿಕೊಂಡು ಬರುತ್ತಾ ಇದ್ದೇವೆ. 1947 ಆಗಸ್ಟ್ 15 ಭಾರತದಾದ್ಯಂತ ಸಂಭ್ರಮದ ಆಚರಣೆಯು ರೂಢಿಯಲ್ಲಿದೆ. ಸರಕಾರಿ ಮತ್ತು ಸರಕಾರೇತರ ಕಚೇರಿಗಳ ಮೇಲೆ ಹಾಗೂ ವಾಣಿಜ್ಯ ಕಟ್ಟಡಗಳು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸುವ ಸಡಗರದ ಹಬ್ಬವಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ರೀತಿಯ ಆಂದೋಲನಗಳ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸನ್ನು ನನಸಾಗಿಸಿದ ಶ್ರೇಷ್ಠ ದಿವಸವಾಗಿದೆ. ಸರಿಸುಮಾರು 200 ಕಾಲ ಬ್ರಿಟಿಷರ ದಾಸ್ಯದಲ್ಲಿದ್ದ ಭಾರತ ದೇಶವನ್ನು ಬಿಳಿಯರಿಂದ ಹಿಂದಕ್ಕೆ ಪಡೆದುಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ. ಆದರೆ ಹಲವಾರು ನಾಯಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಹಂತ ಹಂತವಾದ ಹೋರಾಟ ಮತ್ತು ಸತತ ಪರಿಶ್ರಮವು ನಮ್ಮನ್ನಿಂದು ವಿಶ್ವ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ. ಅವಹೇಳನ, ಅಸಡ್ಡೆ, ಹೊಡೆತ ಬಡಿತಗಳು, ಕಾರಾಗೃಹ ವಾಸಗಳು, ಗುಂಡೇಟುಗಳು, ಅದೆಷ್ಟೇ ಮಂದಿ ನೇಣುಗಂಬದಿ ನೇತಾಡಿದರೂ ಆಂಗ್ಲರು ನೀಡುತ್ತಿದ್ದ ಯಾವುದೇ ರೀತಿಯ ಅತಿಕ್ರೌರ್ಯದ ಶಿಕ್ಷೆಗಳಿಗೂ ಬಗ್ಗದೆ ಬೆದರದೆ ಪ್ರಾಣ ಹೋದರೂ ಸರಿ ದೇಶವನ್ನು ಬಿಡಲಾರೆವು ಎಂಬ ಪ್ರತಿಜ್ಞೆಯೊಂದಿಗೆ ಹಂಗು ತೊರೆದು ಪ್ರತಿಭಟನೆ ಚಳುವಳಿಗಳ ಮೂಲಕ ಬಿಳಿಯರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಮುಂದಿನ ಪೀಳಿಗೆಯ ಏಳಿಗೆಗಾಗಿ ಸ್ವತಂತ್ರ ಭಾರತವನ್ನು ಬಿಟ್ಟು ಹೋದ ನಮ್ಮ ಹೆಮ್ಮೆಯ ಪೂರ್ವಿಕರನ್ನು ನೆನೆಯುತ್ತಾ ಕೃತಜ್ಞತೆಯನ್ನು ಸಲ್ಲಿಸುವ ಪವಿತ್ರ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಭಾರತ ದೇಶದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾ ಭಾರತೀಯರನ್ನು ಅಧೀನರನ್ನಾಗಿಸಿಕೊಂಡು ಹೀನಾಯವಾಗಿ ನಡೆಸಿಕೊಳ್ಳುತ್ತಾ ಭದ್ರವಾಗಿ ಬೇರು ಬಿಟ್ಟು ಹೆಮ್ಮರವಾಗಿ ಬೆಳೆದು ಅಧಿಪತ್ಯ ಸ್ಥಾಪನೆ ಮಾಡಿಕೊಂಡಿದ್ದ ಬಿಳಿಯ ದೊರೆಗಳನ್ನು ಇಲ್ಲಿಂದ ಓಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರಲ್ಲಿ ಸುಭಾಷ್ ಚಂದ್ರ ಬೋಸ್, ಲೋಕಮಾನ್ಯ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಲಾಲ ಲಜಪತ ರಾಯ್, ಭಗತ್ ಸಿಂಗ್, ಬಿಪಿನ್ ಚಂದ್ರಪಾಲ್, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಾಬಾಯಿ ಪಟೇಲ್ ಮುಂತಾದವರೊಂದಿಗೆ ಮಹಿಳಾ ಹೋರಾಟಗಾರರಾದ ಎನಿ ಬೆಸೆಂಟ್, ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಉಷಾ ಮೆಹ್ತಾ, ಮಾತಂಗಿನಿ ಹಜ್ರಾ, ಬಿಕಾಜಿ ಕಾಮ, ಸುಚೇತಾ ಕೃಪಲಾನಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೇಗಂ ಹಜರತ್ ಮಹಲ್, ದುರ್ಗಾಬಾಯಿ ದೇಶ್ಮುಖ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರೊಂದಿಗೆ ಇನ್ನೂ ಬಹಳಷ್ಟು ಹೋರಾಟಗಾರರ ಹೆಸರುಗಳು ಚಿರಸ್ಮರಣೀಯವಾಗಿದೆ. ಭಾರತದ ಪ್ರತಿ ನಾಗರಿಕರಲ್ಲೂ ಅಹಿಂಸೆ, ಸಾಮೂಹಿಕ ವಿಧೇಯತೆಯ ಮೂಲಕ ಆಂಗ್ಲರ ದಬ್ಬಾಳಿಕೆಯನ್ನು ಅಂತ್ಯಗೊಳಿಸುವ ಕೆಚ್ಚನ್ನು ಹುಟ್ಟು ಹಾಕುವಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಕೈ ಜೋಡಿಸಿದ ಸಹಸ್ರ ಸಹಸ್ರ ಸಂಖ್ಯೆಯ ನಾಯಕರು ಹಾಗೂ ಸ್ವಾತಂತ್ರ್ಯ ಸಮರದಲ್ಲಿ ಭಾಗಿಗಳಾಗಿದ್ದ ಪ್ರತಿಯೊಂದು ದಿವ್ಯಾತ್ಮಗಳಿಗೂ ಶಿರಬಾಗಿ ನಮಿಸುವುದೇ ಸ್ವಾತಂತ್ರ್ಯ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ. ಸ್ವಾತಂತ್ರ್ಯವೆಂಬುದು ಬಹುಗಳಿಕೆ. ನಮ್ಮ ದೇಶದ ಸಾರ್ವಭೌಮತೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡ ದಿನವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಾ ಬಂದಿರುವುದು ಸರಿಯಷ್ಟೆ. ಆದರೆ ಇದು ಕೇವಲ ರಾಷ್ಟ್ರಗೀತೆ, ದೇಶಭಕ್ತಿ ಗೀತೆ, ಮೆರವಣಿಗೆ, ಕವಾಯತು, ಧ್ವಜಾರೋಹಣಗಳಿಗಷ್ಟೇ ಸೀಮಿತವಾಗಬಾರದು. ನಮ್ಮ ಪೂರ್ವಿಕರ ಮತ್ತು ಬಾಪೂಜಿಯವರ ಆಶಯಗಳನ್ನು ಈಡೇರಿಸುವ ಹೊಣೆಯನ್ನು ನಿರ್ವಹಿಸುವುದು ಅಷ್ಟೇ ಮುಖ್ಯವಾಗಿದೆ. ಜಾತಿ ಧರ್ಮಗಳ ನಿಂದನೆ, ಕುತಂತ್ರ ರಾಜಕೀಯ, ಒಬ್ಬರ ಮೇಲೊಬ್ಬರ ಕೆಸರೆರಚಾಟದಿಂದ ದೇಶದ ಪ್ರಗತಿ ಅಭಿವೃದ್ಧಿಗಳನ್ನು ಕುಂಠಿತವಾಗಿಸದೆ ಹಿರಿಯರ ಕನಸನ್ನು ನನಸಾಗಿಸುವತ್ತ ದೇಶದ ಉನ್ನತಿಯತ್ತ ಗಮನ ಹರಿಸುವುದು ಇಂದಿನ ಪ್ರತಿ ಪ್ರಜೆ ಮತ್ತು ನಾಯಕರುಗಳ ಆದ್ಯ ಕರ್ತವ್ಯವಾಗಿದೆ. ಪ್ರತಿ ಪ್ರಜೆಯು ಸ್ವಾಭಿಮಾನ, ಸ್ವ ಆಡಳಿತ, ಸ್ವನಿರ್ಧಾರದ ಸಂಕೇತವಾಗಿ ದೊರೆತಿರುವ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸದೆ ರಾಷ್ಟ್ರದ ಹಿತವನ್ನು ಕಾಪಾಡುವುದು ಬದುಕಿನ ಮುಖ್ಯ ಧ್ಯೇಯವಾಗಬೇಕು. ಸತ್ಯ ಧರ್ಮಗಳ ಹಾದಿಯಲ್ಲಿ ನಿತ್ಯದ ಆಚರಣೆಯಾಗಬೇಕು. ಅತ್ಯುನ್ನತ ಶಕ್ತಿಯಾದ ಸಾರ್ವಭೌಮತೆ ಸರ್ವೋಚ್ಚ ಅಧಿಕಾರಿಗಳ ಮೂಲಕ ಜನಸಾಮಾನ್ಯರಿಗಾಗಿ ಸದ್ಬಳಕೆಯಾಗಬೇಕು. ಉಳಿಸಿ ಬೆಳೆಸುವ ಕರ್ತವ್ಯದೊಂದಿಗೆ ಬಲಿದಾನಿಗಳ ತ್ಯಾಗಿಗಳ ಆದರ್ಶಗಳನ್ನು ಗೌರವಿಸಬೇಕು, ಶ್ರದ್ಧಾಪೂರ್ವಕವಾಗಿ ಪಾಲಿಸಬೇಕು. ದೇಶವನ್ನು ಹಿಮಕೋಟೆಯಲ್ಲಿ ಕುಳಿತು ಕಾವಲು ಕಾಯುತ್ತಿರುವ ಹೆಮ್ಮೆಯ ವೀರ ಸೇನಾನಿಗಳನ್ನು ಪೂಜನೀಯ ಸ್ಥಾನದಲ್ಲಿರಿಸಬೇಕು. ಸಾವು, ನೋವು, ಅಳಿವು, ಉಳಿವಿನ ನಡುವಿನಲ್ಲಿ ದೇಶವನ್ನು ಕಾಪಾಡಿಕೊಂಡ ಶ್ರೇಷ್ಠ ದಿನವು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಸದಾ ಸ್ಮರಣೀಯವಾಗಿರಬೇಕು. ದೇಶಪ್ರೇಮ, ದೇಶಭಕ್ತಿಯನ್ನು ಎಳೆಯ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಬಿತ್ತುವುದು ಯುವ ಪೋಷಕರ ಮತ್ತು ವಿದ್ಯಾಸಂಸ್ಥೆಗಳ ಗುರುತರವಾದ ಜವಾಬ್ದಾರಿಯಾಗಿರುತ್ತದೆ. ಇಂದು ದೇಶದ ಭವಿಷ್ಯ, ಗೌರವ, ಪ್ರಗತಿಗಳತ್ತ ಚಿಂತನೆ ನಡೆಸಬೇಕಾದ ದಿನವಾಗಿದೆ. ಭಾರತ ದೇಶದಲ್ಲಿ ಪ್ರತಿ ಪ್ರಜೆಯು ಪ್ರಭುವೇ ಆಗಿರುತ್ತಾನೆ. ಪ್ರಜಾಪ್ರಭುತ್ವದ ನಾಡಿನಲ್ಲಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರಾಚೀನ ಸಂಸ್ಕೃತಿ ಪರಂಪರೆಗಳನ್ನು ಹೊಂದಿರುವ ಭರತ ಭೂಮಿಯಲ್ಲಿ ಜನಿಸಿರುವ ಭಾಗ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಹಲವಾರು ಏಳು ಬೀಳುಗಳ ನಡುವೆಯೂ ಜಗತ್ತಿನಲ್ಲಿ ಗೌರವಯುತವಾಗಿ ಗುರುತಿಸಿಕೊಂಡಿರುವ ಭಾರತೀಯರು ನಾವೆಂಬ ಹೆಮ್ಮೆಯೊಂದಿಗೆ ಭಾರತವನ್ನು ಪ್ರಭಾವಶಾಲಿಯಾದ ರಾಷ್ಟ್ರವನ್ನಾಗಿಸುವತ್ತ ನಮ್ಮ ಚಿತ್ತವಿರಬೇಕು. ದೇಶದ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಯತ್ತ ಗಮನ ಹರಿಸುತ್ತಾ ದೇಶದ ಸಮಗ್ರ ಅಭಿವೃದ್ಧಿಯತ್ತ ನಿಗಾ ವಹಿಸುವುದು ಜನನಾಯಕರ ಪ್ರಥಮ ಕರ್ತವ್ಯವಾಗಿರುತ್ತದೆ. ಇವೆಲ್ಲದಕ್ಕೂ ಮುಖ್ಯವಾಗಿ ನಿಸ್ವಾರ್ಥ ಸೇವಾ ಮನೋಭಾವ, ಮಾನವೀಯತೆ, ಸನ್ನಡತೆಯೊಂದಿಗೆ ಗುರಿ ಸಾಧನೆಗೆ ಸಹೋದರತ್ವ ಭಾವನೆಯೊಂದಿಗೆ ಸಂಕಲ್ಪ ಕೈಗೊಳ್ಳಬೇಕಾಗಿದೆ. ಇಂದು ನಾವೆಲ್ಲ ಅನುಭವಿಸುತ್ತಿರುವ ಸುಖ, ಸೌಲಭ್ಯ, ಸುರಕ್ಷತೆಯು ಬಲಿದಾನಗೈದ ಸಹಸ್ರಾರು ತ್ಯಾಗಿಗಳ ಭಿಕ್ಷೆ ಎಂಬುದನ್ನು ಪ್ರತಿ

0: ನಾಗರಿಕರು ಮರೆಯಬಾರದು. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ, ರಜೆಯ ಮಜೆಯೊಂದಿಗೆ ಮನೋರಂಜನೆ, ಶುಭಾಶಯಗಳ ವಿನಿಮಯಗಳಿಗೆ ಸೀಮಿತವಾಗಬಾರದು. ಕೇವಲ ತಮ್ಮ ಹಕ್ಕುಗಳಿಗಾಗಿ ಕಿತ್ತಾಡದೆ ಕರ್ತವ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ದೇಶಕ್ಕಾಗಿ ಬದುಕಬೇಕು. ದೇಶದಿಂದ ಪಡೆದುಕೊಂಡದ್ದೆಷ್ಟು, ನಾವು ದೇಶಕ್ಕಾಗಿ ನೀಡಿರುವುದೆಷ್ಟು ಎಂಬ ಲೆಕ್ಕಾಚಾರದೊಂದಿಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿರುವುದು ಸ್ವಾತಂತ್ರ್ಯ ದಿನಾಚರಣೆಯ ಅತಿ ಮುಖ್ಯವಾದ ಭಾಗವಾಗಬೇಕು. ಜೈ ಹಿಂದ್, ಜೈ ಭಾರತ ಮಾತೆ.
1: ಕವನ ವಾಚನ ಕವಿತಾ ಜನಾರ್ದನ್ ಅವರಿಂದ.
2: ಕವನದ ಶೀರ್ಷಿಕೆ ಜನುಮದಿನ. ಭಾರತ ಮಾತೆಗೆ ಜನುಮದಿನವೋ, ನಮಗದು ಹರುಷದ ದಿನವು. ಭಾರತ ಮಾತೆಗೆ ಜನುಮದಿನವೋ, ನಮಗದುವೇ ಹರುಷದ ದಿನವು. ಅವಳಿಗೀಗ 80 ಸಂಭ್ರಮವೋ, ನಮಗದುವೇ ಸಡಗರದ ದಿನವು. ಅವಳಿಗೀಗ 80 ಸಂಭ್ರಮವೋ, ನಮಗದುವೇ ಸಡಗರದ ದಿನವು. ಮಳೆಯಲ್ಲಿ ಮಿಂದೆದ್ದು ಹಚ್ಚ ಹಸಿರ ಸೀರೆಯ ನುಟ್ಟಿಹಳು, ಮಳೆಯಲ್ಲಿ ಮಿಂದೆದ್ದು ಹಚ್ಚ ಹಸಿರ ಸೀರೆಯ ನುಟ್ಟಿಹಳು, ಗಮಗಮಿಸುವ ಸುಮಗಳ ಮುಡಿದು ನವತರುಣಿಯಂತೆ ಕಂಗೊಳಿಸುತ್ತಿಹಳು. ಗಮಗಮಿಸುವ ಸುಮಗಳ ಮುಡಿದು ನವತರುಣಿಯಂತೆ ಕಂಗೊಳಿಸುತ್ತಿಹಳು. ದುಂಬಿಗಳ ಜೇಂಕಾರ, ಹಕ್ಕಿಗಳ ಚಿಲಿಪಿಲಿ ಕಲರವ. ದುಂಬಿಗಳ ಜೇಂಕಾರ, ಹಕ್ಕಿಗಳ ಚಿಲಿಪಿಲಿ ಕಲರವ. ಸುಯ್ಯನೆ ಬೀಸುವ ತಂಗಾಳಿ, ಗಗನದಿ ಮೋಡಗಳ ಚಿತ್ತಾರ. ಸುಯ್ಯನೆ ಬೀಸುವ ತಂಗಾಳಿ, ಗಗನದಿ ಮೋಡಗಳ ಚಿತ್ತಾರ. ಬಿಸಿಲ ಮಳೆಗೆ ಕಾಮನಬಿಲ್ಲಿನ ಆಗಮನ, ಅದನೋಡಿನವಿಲಿನ ನರ್ತನ. ಬಿಸಿಲ ಮಳೆಗೆ ಕಾಮನಬಿಲ್ಲಿನ ಆಗಮನ, ಅದನೋಡಿನವಿಲಿನ ನರ್ತನ. ನದಿಗಳ ಜುಳುಜುಳು ನಿನಾದ, ಗೋಪಾಲಕರ ಕೊಳಲಿನ ನಾದ. ನದಿಗಳ ಜುಳುಜುಳು ನಿನಾದ, ಗೋಪಾಲಕರ ಕೊಳಲಿನ ನಾದ. ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜಗಳ ಹಾರಾಟ, ಮನ ಮನಗಳಲ್ಲಿ ಸಂಭ್ರಮದ ನೆಲಿದಾಟ. ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜಗಳ ಹಾರಾಟ, ಮನ ಮನಗಳಲ್ಲಿ ಸಂಭ್ರಮದ ನೆಲಿದಾಟ. ಭಾರತಾಂಬೆಯ ದೇವಾಲಯವ ಕಂಡೆ ಭಾರತೀಯರ ಹೃದಯದಲ್ಲಿ. ಭಾರತಾಂಬೆಯ ದೇವಾಲಯವ ಕಂಡೆ ಭಾರತೀಯರ ಹೃದಯದಲ್ಲಿ.
1: ಮುಂದಿನ ಕವನ ವಾಚಿಸಲಿದ್ದಾರೆ ಪದ್ಮಾವತಿ ವಿಶ್ವನಾಥ್ ಅವರು.
3: ಶೀರ್ಷಿಕೆ ಸ್ವಾತಂತ್ರ್ಯದ ಉಸಿರು. ಸ್ವಾತಂತ್ರ್ಯ ಎಂಬುದು ಕೇವಲ ಪದವಲ್ಲ, ಸಾವಿರಾರು ಮಹನೀಯರ ತ್ಯಾಗ ಬಲಿದಾನಗಳ ಕೊಡುಗೆ. ರಕ್ತದ ಹನಿಗಳಿಂದ ಅರಳಿದ ಹೂವು, ವೀರರ ಕನಸುಗಳ ಚಿರಸ್ಮೃತಿಯದು. ಬಂಧನದ ಬೇಡಿಕೆಗಳನ್ನು ಒಡೆದು ಮುನ್ನುಗ್ಗಿದ ಧೈರ್ಯ, ಭಾರತ ಮಾತೆಯ ಮಕ್ಕಳ ಶೌರ್ಯ. ಸತ್ಯದ ದಾರಿಯಲ್ಲಿ ನಡೆದ ಹೆಜ್ಜೆಯ ಗುರುತು, ಇತಿಹಾಸದ ಪುಟದಲ್ಲಿ ಹೊಳೆಯುವ ನಕ್ಷತ್ರ. ಏನೇ ಆದರೂ ಗರ್ವದಿಂದ ಹಾರುವುದು ನಮ್ಮ ತ್ರಿವರ್ಣ ಧ್ವಜ. ಎದೆ ಮುಂದೆ ಮಾಡಿ ತಲೆ ಎತ್ತಿ ಗೌರವಿಸುವೆವು ಧ್ವಜ ನಮಸ್ಕಾರ. ಪ್ರತಿ ಬಣ್ಣ ಹೇಳುತ್ತದೆ ಕತೆ ತ್ಯಾಗ, ಶಾಂತಿ, ಸೌಹಾರ್ದತೆಯ ಪಥವೇ. ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹನೀಯರ ಋಣ ತೀರದು, ಅವರ ಬಲಿದಾನದ ತ್ಯಾಗ ಎಂದಿಗೂ ಮರೆಯಲಾಗದು. ದೇಶ ಪ್ರೇಮದ ದೀಪ ಸದಾ ಬೆಳಗಲಿ. ಕರ್ತವ್ಯವೇ ನಮ್ಮ ನಿಜವಾದ ಪೂಜೆ, ದೇಶ ಸೇವೆಯೇ ಬದುಕಿನ ಸೊಬಗು. ಏಕತೆಯಿಂದ ಕೈಗಳು ಒಂದಾದಾಗ ಭಾರತದ ಭವಿಷ್ಯ ಬೆಳಗುವುದು ಖಂಡಿತ. ಜೈ ಹಿಂದ್, ಜೈ ಭಾರತ್.
4: ಮುಂದಿನ ಕವನವನ್ನು ವಾಚಿಸಲಿದ್ದಾರೆ ಮನಾ ಕೆಆರ್ ಅವರು.
1: ಕವನದ ಶೀರ್ಷಿಕೆ ಬಂದೂಕು ಹಿಡಿದ ಗಟ್ಟಿ ಕೈಗಳು. ಯುವ ಸೈನಿಕ ಮನೆ ಮಡಿಲು ಬಿಟ್ಟು ಹೊರಟ, ದೇಶದ ಗಡಿ ಕಾಯಲು ದೂರದ ಹಾದಿ ಹಿಡಿದ. ಅಮ್ಮನ ಮನ ಕಣ್ಣೀರಿನ ನಯನ, ಭಯದಿ ನಡುಗುವ ಕರುಳ ನೆರಳು. ಅಮ್ಮನ ಮನ ಕಣ್ಣೀರಿನ ನಯನ, ಭಯದಿ ನಡುಗುವ ಕರುಳ ನೆರಳು. ಗಡಿಯಲ್ಲಿ ಮೌನದಿ ಕಾವಲಾಗಿ ನಿಂತ ಕುವರ, ಎದೆಯಲ್ಲಿ ದೇಶಭಕ್ತಿಯ ಜ್ವಾಲೆ. ಬಂದೂಕು ಹಿಡಿದ ಗಟ್ಟಿ ಕೈಗಳು, ಬಂದೂಕು ಹಿಡಿದ ಗಟ್ಟಿ ಕೈಗಳು. ಮನದಿ ತುಡಿತ ಮನೆಯ ನೆನಪು, ಹುತಾತ್ಮನಾದರೆ ರಾಷ್ಟ್ರಗೌರವ, ಹುತಾತ್ಮನಾದರೆ ರಾಷ್ಟ್ರಗೌರವ. ಹಾರ ಹಾಕಿ ಹೆಮ್ಮೆ ನಾಡಿಗೆ, ಆದರೆ ಆದರೆ ಮನೆ ಮನದಿ ಹೆಂಡತಿ ಕನಸು ಮುದುಡುದು. ಅಮ್ಮನ ಮಡಿಲು ಎದೆ ಬಿರಿದು ಹರಿಯುದು, ಅಮ್ಮನ ಮಡಿಲು ಎದೆ ಬಿರಿದು ಹರಿಯುದು. ತ್ಯಾಗದ ಕಣ್ಣೀರ ಒರೆಸುವರಾರು, ನಿದ್ದೆ ಕೆಡಿಸಿದ ಭಯ ಅಳಿಸುವರಾರು. ಏಕಾಂಗಿ ರಾತ್ರಿಗಳಿಗಿಲ್ಲ ಸಾಂತ್ವನ, ಏಕಾಂಗಿ ರಾತ್ರಿಗಳಿಗಿಲ್ಲ ಸಾಂತ್ವನ. ಜಾಗತಿಕ ಶಾಂತಿಯ ಮಾತು ನಿತ್ಯ, ಶಾಂತಿಗೆ ಸೈನಿಕನ ಉಸಿರು ಸತ್ಯ, ಶಾಂತಿಗೆ ಸೈನಿಕನ ಉಸಿರು ಸತ್ಯ. ಕುಟುಂಬ ಹೊರುವ ಜೀವಮಾನದ ಹೊರೆ ನಿತ್ಯ ಸತ್ಯ, ಕುಟುಂಬ ಹೊರುವ ಜೀವಮಾನದ ಹೊರೆ ನಿತ್ಯ ಸತ್ಯ. ಹೌದಲ್ಲವೇ, ಸ್ವಾತಂತ್ರ್ಯ ಅತ್ಯಮೂಲ್ಯ, ಅದರ ನಿಜವಾದ ಬೆಲೆ ಗಡಿಯಲ್ಲಿ ಚೆಲ್ಲಿದ ರಕ್ತ, ಮನೆಯಲ್ಲಿ ಸುರಿಸಿದ ಕಣ್ಣೀರು. ಗಡಿಯಲ್ಲಿ ಚೆಲ್ಲಿದ ರಕ್ತ, ಮನೆಯಲ್ಲಿ ಸುರಿಸಿದ ಕಣ್ಣೀರು. ಕಂದಮ್ಮ ಮೌನಿಯಾಗಿ ಉಸುರಿದ, ಮತ್ತೆ ಮತ್ತೆ ಉಸುರಿದ ಜೈ ಹಿಂದ್ ಜೈ ಹಿಂದ್. ಇದೀಗ ಕವನ ವಾಚಿಸಲಿದ್ದಾರೆ ಪುಷ್ಪ ಶಿವರಾಮ್ ರೈ ಅವರು. ಕವನದ ಶೀರ್ಷಿಕೆ ದೇಶಭಕ್ತಿ.
4: ಭಾರತಾಂಬೆಯ ಪುಣ್ಯ ಗರ್ಭದಿ ಜನ್ಮವೆತ್ತಿದ ಹೆಮ್ಮೆಯದು, ಹೊಮ್ಮುತ್ತಿರಲಿ ನರನಾಡಿಯಲ್ಲಿ ದೇಶಭಕ್ತಿಯು ಮೆರೆಯಲಿ. ಪೂರ್ವ ಜನ್ಮದ ಪುಣ್ಯವಿದುವೆ ಈ ತಾಯ ಸುಂದರ ಮಡಿಲಲಿ, ನೆಮ್ಮದಿಯ ಬಾಳ ಕಟ್ಟಿಕೊಂಡಿರುವೆ ಕಾಯುತ್ತಿರಲು ಯೋಧರು ಗಡಿಯಲಿ. ಪ್ರಾಣ ತ್ಯಾಗ ಬಲಿದಾನಗೈದರು ಈ ತಾಯ ಹೆಮ್ಮೆಯ ಕುಡಿಗಳು, ಬಂಧನದ ಸರಪಣಿಯ ಕಿತ್ತೆಸೆದರು ಮುಕ್ತಿ ನೀಡಿದ ಋಣಮುಕ್ತರು. ಜಾತಿ ಮತ ಪಂಥ ಭೇದವೇತಕೆ ಏನ ಸಾಧಿಸುವೆ ನೀನದರಲಿ, ಎಲ್ಲರೊಳಗೊಂದಾಗಿ ಬಾಳು ಸಾರು ಮಾನವತೆಯ ಜಗದಲ್ಲಿ. ರಾಮ ರಹೀಮ ಏಸು ಬುದ್ಧ ಎಲ್ಲ ನಾಮವೂ ಅವನದೇ, ಎಲ್ಲೋ ಕುಳಿತು ಬೆಳಕ ತೋರುವ ಹರಸಿ ನಮ್ಮನ್ನು ಕಾಣದೆ. ಬೆಳಕಾಗು ನೀನು ಅಂಧರಿಗೆ, ನೀಡು ಅಶನವ ಹಸಿದವಗೆ, ಊರುಗೋಲಾಗು ಹಿರಿ ಜೀವಕ್ಕೆ ಹೆಗಲ ನೀಡು ಹೆಳವನಿಗೆ. ರಕ್ತದೋಕುಳಿಯ ಹರಿಸದಿರು ದ್ವೇಷ ಅಸೂಯೆಯ ಕಿಚ್ಚಿಗೆ, ಭರತ ಮಾತೆಯ ತನುವದು ಆಗದಿರಲಿ ಮೈಲಿಗೆ. ನನ್ನ ಸಾಗಿಸಲು ಶ್ರಮಿಸು ನೀನು ರಾಮರಾಜ್ಯದ ಕನಸನು, ಸಂಭ್ರಮಿಸಲಿ ಮುಂದಿನ ಪೀಳಿಗೆಯು, ತೆರೆದಿಡು ಶಾಂತಿಧಾಮವನು, ತೆರೆದಿಡು ಶಾಂತಿಧಾಮವನು.
1: ಮುಂದಿನ ಕವನ ವಾಚನ ಸುಶೀಲಾ ವೆಂಕಪ್ಪಗೌಡ ಅವರಿಂದ.
5: ನಮ್ಮ ನೆಮ್ಮದಿಯ ನಿದಿರೆಗೆ ಕಾವಲಾಗಿರುವ ಯೋಧ ಸೋದರರ ಬದುಕು, ಅನುಬಂಧ, ಯುದ್ಧ ಕರೆ ಬಂದಾಗ ಸಂಸಾರ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ, ಜತೆಗೆ ದೇಶ ಕಾಯುವ ತುರ್ತು, ಈ ಭಾವತುಮುಲಗಳನ್ನು ನನ್ನ ಸ್ವರಚಿತ ಅಷ್ಟಷಟ್ಪದಿಯ ಮೂಲಕ ಕಟ್ಟಿಕೊಡುವ ಪ್ರಯತ್ನ. ಕವನದ ಶೀರ್ಷಿಕೆ ಯೋಧ. ಬಾಲ್ಯ ಯೌವನ ಸರಿದು ಸರಸರ, ಪಾಲಕರ ಆಸೆ ಮಗಳ ಸ್ವಯಂವರ, ಆಲದಗಲ ಚಪ್ಪರ ಮದುವೆ ಜಂಬರ, ಛಲಗಾರ ಅಳಿಯ ಯೋಧನೆಂಬ ಸಡಗರ, ಅರಳುಗಣ್ಣಿನ ಸತಿಯದುಗುಡ ಕರೆಯಲಾರದೆ ಚಡಪಡಿಸಿ ಸೈನಿಕ, ತೆರಳುತ್ತಿರುವ ಗಡಿಗೆ ದೇಶ ಸೇವಕ, ಮರಳಿ ಬರುವ ಭರವಸೆಯ ಸಂಗಡ, ನವದಂಪತಿಗಳ ವಿರಹವೇದನೆ ಭವರ ಕರೆಗೆ ಹೊರಟು ನಿಂತನೆ, ಭುವಿಗೆ ಬರಲಿ ಆ ಮುದ್ದು ಕಂದನೆ, ಭಾವಿ ಪ್ರಜೆ ಭರವಸೆಯು ನೀನೇನೆ. ಕಳೆದು ಸೈರಣೆ ಸೆಣಸಿ ನಮ್ಮ ವೀರಯೋಧ, ಕದನ ಕಲಿಗಳು ಮಣಿಸಿ ವೈರಿನರ ಮೇದ.
1: ಸ್ವಾತಂತ್ರ್ಯದ ಸ್ವರಚಿತ ಕವನವನ್ನು ಹಾಡಲಿದ್ದಾರೆ ಶೋಭಾ ರಕ್ಷಿತ್ ಅವರು. ರಾಗ ಸಂಯೋಜನೆ ಮೈಸೂರು ಮೀರಾ ದೀಪಕ್.
0: ನನ್ನ ಕವನದ ಶೀರ್ಷಿಕೆ ಆಧಾರ.

0: ಗೆಳತಿಯರೇ, ಸ್ವಾತಂತ್ರ್ಯ ಎಂದರೆ ಅದು ಹಲವರ ತ್ಯಾಗದಿಂದ ನಮಗೆ ಸಿಕ್ಕ ಉಸಿರು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ಮನಾ ಕೆಆರ್ ಹಾಗೂ
1: ನಾನು ಪುಷ್ಪಾ ಶಿವರಾಮ್ ರೈ.
2: ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
1: ಗೆಳತಿಯರೇ, ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ನಿರ್ವಹಣೆ ಪಿಎಂ ಜಗದೀಶ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು.
4: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
5: ಮಗಳೇ,
4: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
5: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
6: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
4: ಎಲ್ಲಿಗೆ
6: ಅಡ್ಮಿಷನ್ ಮಾಡ್ಸೋಕೆ? ಖಾತೆ ಆಯ್ತು ಆಕ್ಟಿವ್.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೆ ನವ ವಿಕಾಸ್ ಕೆ ಗೀತ್. ಆನ್ ಬಾನ್ ಶಾನ್ ಕಾ ಪ್ರತೀಕ್ ರಾಷ್ಟ್ರಧ್ವಜ ತಿರಂಗಾ. ಆಯ್ಯೆ ಆಜಾದಿ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೇ ತಿರಂಗಾ ಔರ್ ಲೇತೆ ಹೇ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ.
10: ಆಯ್ಯೆ ಹರ್ ಘರ್ ಫಹರಾಯೆ ತಿರಂಗಾ.
11: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
12: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
11: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
12: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
11: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
12: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
11: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
12: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
11: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
12: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
11: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
13: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ

ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಇದೀಗ ಕೇಳಿ,
3: ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್
2: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್.
3: ನಮಸ್ಕಾರ, ನಮಸ್ಕಾರ ಪ್ರಿಯ ಕೇಳುವರೆ, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನೋಡಿ ಪ್ರಿಯ ಕೇಳುವರೆ, ತಾಯಿಯ ಮಡಿಲಲ್ಲಿ ಮಗು, ತಂದೆಯ ಹೆಗಲೇರುವ ಪುಟ್ಟ ಕೂಸು, ಮನೆಯ ತುಂಬ ಮಗುವಿನ ನಗು, ಇವು ಪ್ರತಿಯೊಂದು ಕುಟುಂಬದ ಕನಸು. ಆದರೆ ಕೆಲ ದಂಪತಿಗಳಿಗೆ ಈ ಕನಸು ಸುಲಭವಾಗಿ ನನಸಾಗುವುದಿಲ್ಲ. ನಿರೀಕ್ಷೆ, ಆತಂಕ, ಸಮಾಜದ ಪ್ರಶ್ನೆಗಳು, ಬಂಧುಗಳ ಮಾತುಗಳು, ಇವೆಲ್ಲವೂ ಅವರ ಮನಸ್ಸನ್ನು ನೋಯಿಸಿರ್ತವೆ. ಆದರೆ ನೆನಪಿರಲಿ, ಬಂಜೆತನ ಶಾಪವಲ್ಲ, ಇದು ವೈದ್ಯಕೀಯವಾಗಿ ಚಿಕಿತ್ಸೆ ಪಡೆಯಬಹುದಾದ ಒಂದು ಸ್ಥಿತಿ. ಸರಿಯಾದ ಸಮಯದಲ್ಲಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿದರೆ ಅನೇಕ ದಂಪತಿಗಳ ಕನಸು ನನಸಾಗಬಹುದು. ಹೀಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಬಂಜೆತನದ ಬಗ್ಗೆ ಇರುವ ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ನಮ್ಮೊಂದಿಗೆ ಸ್ತ್ರೀರೋಗ ತಜ್ಞ ಮತ್ತು ಬಂಜೆತನ ನಿವಾರಣೆ ತಜ್ಞರು ಡಾಕ್ಟರ್ ಶಾರದಾ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಸ್ವಾಗತ ಡಾಕ್ಟರ್, ಹೇಗಿದ್ದೀರಾ?
4: ನಮಸ್ಕಾರ, ನಾನು ಚೆನ್ನಾಗಿದ್ದೇನೆ.
3: ಡಾಕ್ಟ್ರಿ, ಮೊಟ್ಟ ಮೊದಲಿಗೆ ನಾನು ಕೇಳುವ ನಿಮಗ ಪ್ರಶ್ನೆ ಅಂದ್ರೆ, ಬಂಜೆತನ ಅಂದ್ರೆ ಏನು, ಇದು ಯಾಕೆ ಆಗ್ತದೆ?
4: ಬಂಜೆತನ ಅಂದ್ರೆ ಇದೇನು ಶಾಪವಲ್ಲ, ದೌರ್ಬಲ್ಯವೂ ಅಲ್ಲ, ಇದು ಒಂದು ವೈದ್ಯಕೀಯ ಸಮಸ್ಯೆ. ಮಕ್ಕಳನ್ನು ಉತ್ಪಾದಿಸುವ ಅಥವಾ ಸಂತತಿಯನ್ನು ಉತ್ಪಾದಿಸಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿ. ಇದನ್ನ ನಾವು ವೈದ್ಯಕೀಯ ಭಾಷೆ ಅಥವಾ ಅಕಾರ್ಡಿಂಗ್ ಟು WHO ಹೇಳಬೇಕಾದ್ರೆ, ದಂಪತಿಗಳು 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಯಮಿತ ಗರ್ಭ ನಿರೋಧಕ ವಿಧಾನಗಳನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರು, ಗರ್ಭಧಾರಣೆ ಆಗದ ಸ್ಥಿತಿಯನ್ನು ಸಂತಾನಹೀನತೆ ಅಥವಾ ವಂದ್ಯತ್ವ, ಬಂಜೆತನ ಎಂದು ಕರೆಯುತ್ತೇವೆ.
3: ಯಾವಾಗ ಇದನ್ನ ಸಮಸ್ಯೆ ಅಂತ ಪರಿಗಣಿಸಬಹುದು ಡಾಕ್ಟ್ರೇ?
4: ಇದನ್ನ ಯಾವಾಗ ಅಂತ ಹೇಳಿದ್ರೆ, 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆ 1 ವರ್ಷದವರೆಗೆ ಗರ್ಭಧಾರಣೆ ಆಗದಿದ್ದರೆ, ಅಥವಾ 35 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಗೆ 6 ತಿಂಗಳವರೆಗೆ ಗರ್ಭಧಾರಣೆ ಆಗದೆ ಇದ್ದ ಸಂದರ್ಭದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು. ಆವಾಗ ಇದು ಸಮಸ್ಯೆ ಅಂತ ನಾವು ಪರಿಗಣಿಸಲೇಬೇಕು.
3: ಅಂದ್ರೆ ಇದರಲ್ಲಿ ಎಷ್ಟು ವಿಧಾನಗಳಿವೆ ಅಂತ ನೀವು ಅಂತೀರಿ?
4: ಬೇಸಿಕಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಥಮಿಕ ವಂದ್ಯತ್ವ, ಒಮ್ಮೆಯೂ ದಂಪತಿಗಳು ಗರ್ಭಧಾರಣೆಯನ್ನ ಆಗದೆ ಇರುವಂತಹ ಸ್ಥಿತಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತಂದ್ರೆ ನಾವು ದ್ವಿತೀಯ ವಂದ್ಯತ್ವ ಅಂತ ಹೇಳ್ಬೋದು. ದಂಪತಿಗಳು ಈ ಹಿಂದೆ ಒಮ್ಮೆ ಅಥವಾ ಹೆಚ್ಚು ಬಾರಿ ಗರ್ಭಧಾರಣೆ ಆಗಿದ್ರು, ತದನಂತರದಲ್ಲಿ ಮತ್ತೆ ಗರ್ಭಧಾರಣೆ ಆಗದೇ ಇರುವಂತಹ ಸ್ಥಿತಿಯಾಗಿರುತ್ತದೆ.
3: ಆಯ್ತು ಡಾಕ್ಟ್ರೇ, ಈಗ ಸಮಾಜದಲ್ಲಿ ಈಗ ಬಂಜೆತನ ಅಂತಂದ್ರೆ ಅವಳಿಗೊಂದು ಶಾಪ ಅಂತ ಬಹಳಷ್ಟು ನೋವುಗಳನ್ನು ಅವಳು ಅನುಭವಿಸ್ತಾಳೆ. ಅದಕ್ಕೆ ಮಹಿಳೆನೆ, ಅದಕ್ಕೆ ಬಂಜೆತನ ಬರೋದಕ್ಕೆ ಮಹಿಳೆನೆ ಕಾರಣ ಅಂತಾಳೆ. ಇದು ಎಷ್ಟರ ಮಟ್ಟಿಗೆ ಸತ್ಯ?
4: ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ಇನ್ನೂ ಈ ಕಲ್ಪನೆ ಇದೆ. ಆದರೆ ವೈದ್ಯಕೀಯವಾಗಿ ಇದು ಸಂಪೂರ್ಣವಾದಂಥ ತಪ್ಪು ಕಲ್ಪನೆನೆ. ಯಾಕಂತ ಹೇಳಿದ್ರೆ, ಸಂತಾನಹೀನತೆ ಎಂಬುದು ಮಹಿಳೆಯ ಸಮಸ್ಯೆ ಮಾತ್ರ ಅಲ್ಲ, ಇದು ಪುರುಷರಲ್ಲಿಯೂ ಮಹಿಳೆಯಲ್ಲಿಯೂ ಅಥವಾ ಇಬ್ಬರಲ್ಲಿ

0: ಇರುವಂತಹ ಕಾರಣ. ಮುಖ್ಯವಾಗಿ ಇದು ವೈದ್ಯಕೀಯ ಪರೀಕ್ಷೆ ಅಥವಾ ಚಿಕಿತ್ಸೆ ಪಡೆಯಬಹುದಾದಂತಹ ಸ್ಥಿತಿಯಾಗಿದೆ. ಸುಮಾರು 40% ಸಮಸ್ಯೆನ ನಾವು ಮಹಿಳೆಯಲ್ಲಿ ಕಂಡ್ರೆ ಈಗಿನ ಆಧುನಿಕ ಯುಗದಲ್ಲಿ 40% ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಲ್ಲಿನ ನಾವು ಪುರುಷರಲ್ಲಿ ಕಾಣಬಹುದು. ಉಳಿದ 20% ಅನ್ನ ನಾವು ಇಬ್ಬರಲ್ಲೂ ಯಾವುದೇ ಸ್ಪಷ್ಟ ಕಾರಣ ಇಲ್ಲೇ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಪರೀಕ್ಷೆಗೆ ಒಳಗಾಗದಲ್ಲಿ ನಾವೇನಂತೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟೀಸ್, ಇದು 20%. ಬಟ್ ಇಲ್ಲಿ ನಾವು ನೇರವಾಗಿ ಮಹಿಳೆಯನ್ನೇ ಸಮಸ್ಯೆಯನ್ನಾಗಿ ಇಟ್ಕೊಳ್ಳೋ ತಪ್ಪು.
1: ಈಗ ನೀವು ಹೇಳ್ತಾ ಇದ್ದೀರಾ ಇದು ಪುರುಷರಲ್ಲೂ ಬಂಜೆತನ ಇರುತ್ತೆ ಅಂತ ಕೇಳಿ ಬಹಳ ಆಶ್ಚರ್ಯ ಆಯ್ತು. ಅದು ಏನು ಕಾರಣ ಅಂತೀರಾ?
0: ಪುರುಷರಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವು ಈಗ ಆಧುನಿಕ ಯುಗದಲ್ಲಿ ನೋಡಬೇಕಾದ್ರೆ ಜೀವನ ಶೈಲಿಯೇ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದ್ರೆ ನಾವು ನೋಡಬಹುದು ಈಗ ಐಟಿ ಪೀಪಲ್ ಎಲ್ಲ ವರ್ಕ್ ಫ್ರಮ್ ಹೋಮ್. ಇನ್ನೊಂದು ನಿಮ್ಮ ಪ್ರಶ್ನೆ ಆಗಬಹುದು, ಮೇಡಮ್ ಇವರೆಲ್ಲ ಏನಂತಾರೆ ದೈಹಿಕ ಆಯಾಸ ಇರೋದು ಆ ಕಾರಣಕ್ಕಾಗಿ ಆಗಬಹುದಾ ಅಂತ. ನನ್ನ ವೃತ್ತಿ ಅನುಭವದಲ್ಲಿ ಹೇಳೋದಾದ್ರೆ ಈವನ್ ರೈತಾಪಿ ಜನರು ಹೊಲದಲ್ಲಿ ಕೆಲಸ ಮಾಡಿ ಅಷ್ಟು ಶ್ರಮ ವಹಿಸಿದ್ರು ಅವರಲ್ಲಿ ಈ ಪುರುಷ ಸಂತಾನಹೀನತೆಯನ್ನ ಕಾಣ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣಗಳು ಏನು ಅಂತ ನಾವು ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿದ್ರೆ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಬಳಕೆ, ಅತಿಯಾದ ಮಾನಸಿಕ ಒತ್ತಡ, ಇವೆಲ್ಲ ಕಾರಣಗಳಿಂದಾಗಿ ಹಳ್ಳಿ ಜನರಲ್ಲಿ ತಂಬಾಕು ಸೇವನೆ, ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಬಹುದು. ನಾವು ಏನ್ ಕಾಲ್ ಇಟ್ ಇಸ್ ಲೋ ಸ್ಪರ್ಮ್ ಕೌಂಟ್. ವೀರ್ಯಾಣುಗಳ ಚಲನೆಯಲ್ಲಿ ಕಡಿಮೆ ಆಗುವುದು ಅಥವಾ ವೀರ್ಯಾಣುಗಳ ಮಾರ್ಫಾಲಜಿ ಏನಂತ ಹೇಳ್ತೀವಿ ಆಕಾರದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ವೆಸ್ಟರ್ನೈಸ್ಡ್ ಡ್ರೆಸ್ ಕಲ್ಚರ್, ಟೈಟ್ ಜೀನ್ಸ್ ಈ ತರದ್ದೆಲ್ಲ ಉಡುಗೆಗಳನ್ನ ಹಾಕೊಳ್ಳೋದ್ರಿಂದ
1: ಉಡುಪುಗಳು
0: ಹೌದು ಉಡುಪುಗಳಿಂದ ಅಲ್ಲಿ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಶ್ರೋಣಿ ಭಾಗದಲ್ಲಿ ಅತಿಯಾದಂತಹ ಒಂದು ಟಾಕೋತ್ಪತ್ತಿ ಆಗುವುದು. ಇದು ವೆರಿಕೋಸ್ ಸೀಲ್ ಅಂತ ವೃಷಣದ ಮೇಲೆ ವೇನ್ಸನ ಊದಿಕೊಳ್ಳುವುದರಿಂದ ವೀರ್ಯಾಣುಗಳ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸೊ ಇದು ಬಿಟ್ಟು ನಾವು ಈಗಿನ ಇದರಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ಯಾಕ್ಡ್ ಫುಡ್ ಏನಂತ ಹೇಳ್ತೀವಿ ಶೇಖರಣೆಗೊಂಡಿರುವಂತಹ ಆಹಾರ ಪದಾರ್ಥಗಳು, ಆಮೇಲೆ ಹೆಚ್ಚು ಇಳುವರಿಗಾಗಿ ನಾವು ಬಳಸಿರುವಂತಹ ರಾಸಾಯನಿಕ ಗಳಾಗಿರಬಹುದು ಅಥವಾ ಪರಿಸರ ಕೀಟನಾಶಕಗಳ ಅತಿಯಾದ ಬಳಕೆ, ಇನ್ನು ಅತಿಯಾದ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಕೆಲವೊಂದು ಕಿರಣಗಳಿಗಾಗಿ ಅವರು ಎಕ್ಸ್ಪೋಸ್ ಆಗಿರುವುದರಿಂದ, ಇನ್ನು ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಅನುವಂಶಿಕವಾಗಿ ಇರಬಹುದು. ವೀರ್ಯನಾಳದಲ್ಲಿ ತಡೆ ಅಂದ್ರೆ ಬ್ಲಾಕೇಜ್ ಆಫ್ ದಿ ಸ್ಪರ್ಮ್ ಡಕ್ಟ್ಸ್, ಅಲ್ಲಿ ವೀರ್ಯ ಹೊರಬರಲು ಅಡ್ಡಿಯಾಗಿರಬಹುದು. ಸ್ಥೂಲಕಾಯಗಳು, ಪೌಷ್ಟಿಕ ಆಹಾರದ ಕೊರತೆ, ಫಾಸ್ಟ್ ಜನರೇಷನ್ ವಿ ಆರ್ ಲೈಕ್ ಹೇಗಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಲೈಕ್ ಟೈಮ್ ಇಲ್ಲ, ನಮಗೆ ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ.
1: ಬದಲಾಗುತ್ತಿರುವ
0: ಜೀವನ ಶೈಲಿ
1: ಅತಿ ಮುಖ್ಯವಾದ ಕಾರಣ ಅಂತ. ಆದ್ರೆ ಹಿಂದಿನ ಕಾಲದಲ್ಲೂ ಬಂಜೆತನ ಬಹಳಷ್ಟು ಸಮಸ್ಯೆ ಇತ್ತಲ್ಲ, ಅದಕ್ಕೇನಂತೀರಾ?
0: ಬಂಜೆತನ ಇತ್ತು ಆವಾಗಿಂದನೂ ಇವತ್ ಆಧುನಿಕ ಯುಗದಲ್ಲಿನೂ ಈ ಸಮಸ್ಯೆ ಇದೆ, ಪ್ರಾಚೀನ ಯುಗದಲ್ಲೂ ಸಮಸ್ಯೆ ಇದೆ. ಆದ್ರೆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವ ನಿಟ್ಟುಗಳು ಬೇರೆಯಾಗಿವೆ. ಅದೇ ನಾನು ಹೇಳಿರೋದ ಪ್ರಕಾರ ಏನಂತ ಹೇಳಿದ್ರೆ ಪ್ರಾಚೀನ ಕಾಲದಲ್ಲಿ ಇದು ಇತ್ತು ಇಲ್ಲ ಅಂತಲ್ಲ, ಇಲ್ಲಿ ಮಹಿಳೆಯ ವಯಸ್ಸು ಬಹು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಜೀವನ ಶೈಲಿ, ನೌ ಡೇಸ್ ವಿ ಆರ್ ಮೋರ್ ಟುವರ್ಡ್ಸ್ ಕರಿಯರ್ ಓರಿಯೆಂಟೆಡ್ ವಿ ಆರ್ ಸೀಯಿಂಗ್. ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಂದರಲ್ಲೂ ಸ್ವಾತಂತ್ರ್ಯತೆಯನ್ನ ಬಯಸುವಂತ ಮಹಿಳೆ ಆರ್ಥಿಕ ಸಬಲತೆಗಾಗಿ ಹೆಚ್ಚಿನ ಸಮಯದವರೆಗೂ ತನ್ನ ಕೆಲಸದ ಅವಧಿಯನ್ನ ಆಮೇಲೆ ತನ್ನ ಒಂದು ಶೈಕ್ಷಣಿಕ ರಂಗದಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸುವ ಒಂದು ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡದೇ ಇರುವುದು ಒಂದು ಕಾರಣವಾಗಿದೆ. ತನ್ನ ವೈಯಕ್ತಿಕವಾಗಿ ಕೊಡುವ ಸಂದರ್ಭದಲ್ಲಿ ದಾಂಪತ್ಯ ಜೀವನಕ್ಕೆ ನೀಡುವ ಮೀಸಲ ಸಮಯ ಕಮ್ಮಿ ಆಗ್ತಾ ಇದೆ ಇಲ್ಲಿ. ಹೀಗಾಗಿ ಇದು ಒಂದು ಆಧುನಿಕ ಯುಗಕ್ಕೂ ಹಿಂದಿನ ಕಾಲದಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು.
1: ಓಕೆ ಡಾಕ್ಟ್ರೆ, ಈಗ ಲಕ್ಷಣಗಳನ್ನು ಕಂಡುಹಿಡಿದ ಆದ್ಮೇಲೆ ಇದಕ್ಕೆ ಯಾವ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು ಅಂತೀರಾ? ನಾವು ಯಾವ್ಯಾವ ಪರೀಕ್ಷೆಗೆ ಒಳಪಡಬೇಕು, ಪರೀಕ್ಷೆಗಳು ನೋವಿನಿಂದ ಕೂಡಿರ್ತದೋ ಹೇಗೆ ಅಂತ ಸ್ವಲ್ಪ ಭಯ ಪಡ್ತಾರೆ.
0: ಮಹಿಳೆಯಲ್ಲಿ ಸಂತಾನಹೀನತೆಯ ಚಿಕಿತ್ಸೆಯು ಅದರ ಅಥವಾ ಇನ್ವೆಸ್ಟಿಗೇಷನ್ಸ್ ಏನ್ ಹೇಳ್ತೀವಿ ಇಲ್ಲಿ ನಾವು ಅಂಡೋತ್ಪತ್ತಿಯನ್ನ ನೋಡ್ಲಿಕ್ಕೆ ಓವುಲೇಷನ್ ಆರ್ ಫಾಲಿಕ್ಯುಲರ್ ಸ್ಟಡಿ ಅನ್ನ ವಿಚಾರಣೆ ಮಾಡ್ಬೇಕಾಗುತ್ತೆ. ಇದರಿಂದ ನಾವು ಅಂಡಾನು ಉತ್ಪತ್ತಿ ಆಗ್ತಾ ಇದೆಯೋ ಅಥವಾ ಉತ್ಪತ್ತಿಯಾದ ಅಂಡಾನು ಬಿಡುಗಡೆ ಆಗ್ತಾ ಇದೆಯಲ್ಲ ಅನ್ನುವಂತಹ ಒಂದನ್ನ ನಾವು ಕಂಡ್ಕೊಳ್ಬಹುದು. ಎಲ್ಲರಿಗೂ ಚಿರಪರಿಚಿತವಾದಂತೆ ಸೋನೋಗ್ರಫಿ ಅಥವಾ ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ನಾವು ಅಂಡಾನುವಿನ ಉತ್ಪತ್ತಿಯನ್ನ ನೋಡುವುದರ ಜೊತೆ ಜೊತೆಗೆ ಕ್ವಾಲಿಟಿ ಆಫ್ ಎಗ್ ಅಂತ ಅದನ್ನ ನಾವು ಪರೀಕ್ಷೆಗಳೇ ಒಳಪಡಿಸಬಹುದು. ತದನಂತರದಲ್ಲಿ ರಕ್ತ ಪರೀಕ್ಷೆಗಳು, ಅದರಲ್ಲಿ ಹಾರ್ಮೋನ್ಗಳನ್ನ ನೋಡಬಹುದು. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಪ್ರೊಲಾಕ್ಟಿನ್, ಥೈರಾಯ್ಡ್, ಈ ತರಹದ ಆದಂತಹ ಹಾರ್ಮೋನುಗಳ ಅಸಮತೋಲನತೆಯು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಒಬಾಸಿಟಿ, ಇದರಿಂದ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇವಾಗ PCOD, PCOS ಸ್ಕೂಲ್ ಜನರಲ್ ಇಂದ ಹಿಡ್ಕೊಂಡು ಯಾರು ಸಂತಾನಹೀನತೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿವರೆಗೂ PCOD ಇಸ್ ಬಿಕಮಿಂಗ್ ಕಾಮನ್ ಬಿಕಾಸ್ ಆಫ್ ಪ್ಯಾಕ್ಡ್ ಫುಡ್ ಆಗಿರಬಹುದು, ಜಂಕ್ ಫುಡ್, ಕರಿದ ಆಹಾರ ಪದಾರ್ಥಗಳು, ಸಚ್ ಥಿಂಗ್ಸ್ ಆರ್

0: ಎಫೆಕ್ಟಿಂಗ್. ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ಸ್ ನ ಅತಿ ಬೇಗನೆ ಮಾಡಿದ ಸಂದರ್ಭದಲ್ಲಿ ಸಮಸ್ಯೆ ಗೊತ್ತಾದ ನಂತರ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಇನ್ನು ಗರ್ಭ ನಳಿಕೆಗಳನ್ನ ನೋಡ್ಲಿಕ್ಕೆ ಹಿಸ್ಟೋಸಾಲ್ಫಿಂಜೋಗ್ರಫಿ ಅಂತ ಮಾಡ್ಕೋತೀವಿ. ಆಮೇಲೆ ಹಿಸ್ಟೋಸಾಲ್ಫಿಂಜೋಗ್ರಫಿಯಲ್ಲಿ ಡೈ ಇಂಜೆಕ್ಟ್ ಮಾಡಿ ನಾಳಗಳು ಸರಿಯಾಗಿದೆಯಾ ಇಲ್ಲವಾ ಅನ್ನುವಂತಹ ಒಂದು ಇದನ್ನು ಮಾಡ್ಕೋಬಹುದು. ತದನಂತರದಲ್ಲಿ ನಾವು ಹೋಗ್ಬೋದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ, ಈ ತರದ ಅನೇಕ ಪರೀಕ್ಷೆಗಳಿವೆ. ಈ ಪರೀಕ್ಷೆಗಳನ್ನ ಯಾವಾಗ ಸಂತಾನ ಕ್ರಿಯೆ ಬೇಕು ಅಥವಾ ಉತ್ಪತ್ತಿ ಮಾಡಬೇಕು ಅನ್ನುವಂತಹ ದಾಂಪತಿಗಳು ಇಚ್ಛಾರೆ, ಬಹು ಬೇಗ ಸಮಸ್ಯೆಯನ್ನ ಕಂಡುಕೊಂಡು ಅದಕ್ಕೆ ಪರಿಹಾರ ಹುಡುಕಬೇಕು. ಇದು ಒಂದೇ.
1: ಓಕೆ ಡಾಕ್ಟ್ರೆ, ಈಗ IUI ಮತ್ತು IVF ಚಿಕಿತ್ಸೆಗಳ ಬಗ್ಗೆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡಿ ಮೇಡಮ್.
0: IUI ಅಂದ್ರೆ ಸಂಸ್ಕರಿಸಿದ ವೀರ್ಯವನ್ನ ನೇರವಾಗಿ ನಾವು ಗರ್ಭಾಶಯಕ್ಕೆ ಸೇರಿಸುವಂತಹ ಒಂದು ವಿಧಾನವಾಗಿದೆ. IVF ಅಂದ್ರೆ ಇಲ್ಲಿ ಅಂಡಾಣು ವೀರ್ಯಾನವನ್ನು ಪ್ರಯೋಗಶಾಲೆಯಲ್ಲಿ ಉಪಯೋಗಿಸಿ ಭ್ರೂಣವನ್ನ ಬೆಳೆಸಿ ತದನಂತರದಲ್ಲಿ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡುವಂತದ್ದು. ಇವೆಲ್ಲ ಲಾಸ್ಟ್ ಸ್ಟೇಜ್ ಅಂತ.
1: ಇದೆಲ್ಲ ಲಾಸ್ಟ್ ಸ್ಟೇಜ್ ಅಂತ ಹೇಳಿದಿರಿ, ಹೌದಾ? ಹಾಗಿದ್ರೆ ಈ ಚಿಕಿತ್ಸೆಗಳು ಕೆಲಸ ಮಾಡದೇ ಇದ್ದಾಗ ಜನರು ಆಯುರ್ವೇದದತ್ತ ನೋಡುವುದು ಸಹಜ. ತಾವು ಒಬ್ಬ ಆಯುರ್ವೇದದ ನುರಿತ ಮತ್ತು ಯಶಸ್ವಿ ವೈದ್ಯರಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಯಾವ ಯಾವ ಚಿಕಿತ್ಸೆಗೆ ಒಳಪಡಬಹುದು, ಬಂಜೆತನವನ್ನು ಹೇಗೆ ನಿವಾರಣೆ ಮಾಡಿದಿರಿ ಅನ್ನುವ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.
0: ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯ ಬದಲಾವಣೆಗಳು ಬೇಕು. ಮೈನರ್ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಕೊಳ್ಳುವುದರ ಮುಖಾಂತರ ಅಂಡೋತ್ಪತ್ತಿ ಉತ್ತೇಜಿಸುವಂತಹ ಔಷಧಿಗಳ ಪ್ರಯೋಗ. ಆಯುರ್ವೇದದಲ್ಲಿ ಇದಕ್ಕಾಗಿನೇ ವೈಡ್ ರೇಂಜಸ್ ಆಫ್ ಮೆಡಿಸಿನ್ಸ್ ಆರ್ ದೇರ್. ಸ್ಪೆಷಲಿ ನೀವು ನೋಡಿರಬಹುದು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂಡ್ ಆಲ್ ಆರ್ ಲೈಕ್ ವಾಟ್ ವಿ ಆರ್ ಕಾಲಿಂಗ್ ನವರ್ ಡೇಸ್, ಇಟ್ ಹಾಸ್ ಒನ್ ಇನ್ ಓಲ್ಡನ್ ಎರಾ ಇಟ್ ಸೆಲ್ಫ್. ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಸರಿಯಾದ ದೇಹದ ತೂಕ ಕಾಪಾಡಿಕೊಳ್ಳೋದು BMI ಅಂತ ಏನ್ ಹೇಳ್ತೀವಿ. ಆಮೇಲೆ ಈಗ ಮೆಟ್ರೋಜಲ್ ಎಲ್ಲ ನೋಡ್ತಬಹುದು, ಈವನ್ ಮಹಿಳೆಯರು ಧೂಮಪಾನ ಮದ್ಯಪಾನ ಆ ತರದ ಒಂದು ಜೀವನ ಶೈಲಿಯಲ್ಲಿದ್ದಾರೆ ಅದನ್ನು ತ್ಯಜಿಸುವುದರ ಮುಖಾಂತರ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ, ಈವನ್ ಕೇಸ್ ಆಫ್ ಫೆಲೋಬಿಯನ್ ಟ್ಯೂಬ್ ಬ್ಲಾಕೇಜ್ ಇದ್ರೆ ಅದನ್ನು ತೆರವುಗೊಳಿಸುವುದರ ಮುಖಾಂತರ, ಗರ್ಭಾಶಯದಲ್ಲಿ ಕೆಲವೊಂದ್ಸರಿ ಫೈಬ್ರಾಯ್ಡ್ಸ್ ಇರಬಹುದು ಅಥವಾ ಗರ್ಭಾಶಯದಲ್ಲಿ ಪದರ ಬೆಳವಣಿಗೆ ಆಗಿರಬಹುದು, ಇವುಗಳನ್ನು ತೆಗೆಯುವುದರ ಮುಖಾಂತರ ನಾವು ಇಲ್ಲಿ ಚಿಕಿತ್ಸೆಯನ್ನ
1: ನಾವು ಒಳಪಡಬಹುದು ಅಂತ ಇದ್ದೀರಿ. ಓಕೆ ಡಾಕ್ಟ್ರೆ, ಅಂದ್ರೆ ಈ ಎಲ್ಲ ಚಿಕಿತ್ಸೆಗಳು ನಮಗೆ ಫಲದಾಯಕ ಆಗದೇ ಇದ್ದಾಗ IUI ಮತ್ತು IVF ಚಿಕಿತ್ಸೆಗಳಿಗೆ ನಾವು ಒಳಪಡಬಹುದು ಅಂತ ಇದ್ದೀರಿ.
0: ನಾನು ಒಂದು ಆಯುರ್ವೇದ ತಜ್ಞಳಾಗಿ ಬಂಜೆತನ ನಿವಾರಣ ತಜ್ಞಳಾಗಿ ಸತತವಾಗಿ ನಾನು ಇವಾಗ ಫೀಲ್ಡ್ ಅಲ್ಲಿ ಇರೋದ್ರಿಂದ ಈವನ್ ಫೇಲ್ಡ್ IVF IUI ಏನು ಆದಂತ ಒಂದು ದಂಪತಿಗಳು ಸಹಜ ನೈಸರ್ಗಿಕವಾಗಿ ದಾಂಪತ್ಯ ಜೀವನವನ್ನು ನಡೆಸಿ ಆಯುರ್ವೇದ ಚಿಕಿತ್ಸೆ ಮುಖಾಂತರ ಮಕ್ಕಳನ್ನ ಕಂಡುಕೊಂಡಂತಹ ಅನೇಕ ಉದಾಹರಣೆಗಳಿವೆ. ನಾನು ಆಯುರ್ವೇದಿಕ್ ಪ್ರಕಾರ ಹೇಳೋದಾದ್ರೆ ಗರ್ಭ ಸಂಭವ ಸಾಮಗ್ರಿ ಅಂತ ಹೇಳ್ತೀವಿ, ಋತು ಕ್ಷೇತ್ರ ಅಂಬು ಬೀಜ ಅಂತ ಹೇಳ್ಬಿಟ್ಟು. ಋತುವಿನ ಒಂದು ಮೆನ್ಸ್ಟ್ರಲ್ ಸೈಕಲ್ ಹಿಸ್ಟ್ರಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲಿ ಕೆಲವರಿಗೆ ಮುಟ್ಟಿನ ಸಮಸ್ಯೆಗಳಿರುತ್ತೆ. ಯಾಕೆ ಈ ಮುಟ್ಟಿನ ಸಮಸ್ಯೆಗಳಾಗುತ್ತೆ? ಹಾರ್ಮೋನಿನ ಅಸಮತೋಲನತೆಯಿಂದಾಗಿ ಅಲ್ಲಿ ಋತುವಿನ ವೈಪರೀತ್ಯಗಳು ಬರುತ್ತೆ. ಅವಾಗ ಎಂಡೋಮೆಟ್ರಿಯಂ ಡೆವಲಪ್ಮೆಂಟ್ ಆಗಿರಬಹುದು, ಅಂಡಾಣು ಉತ್ಪತ್ತಿಯಾಗಿರಬಹುದು, ಈ ರೀತಿಯಾದಂತಹ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ದೇಹ ಶುದ್ಧೀಕರಣ ಪಂಚಕರ್ಮ ಇತ್ಯಾದಿ ದೇಹ ಶುದ್ಧೀಕರಣ ತದನಂತರದಲ್ಲಿ ನಾವು ಗರ್ಭವ ಅಂಡಾಣುಗಳ ಉತ್ತೇಜಿಸುವಂತಹ ಔಷಧಿಗಳ ಪ್ರಯೋಗಗಳ ಮುಖಾಂತರ ಫಾಲಿಕಲ್ ಸ್ಟಡಿ ಮಾಡ್ಕೋಬಹುದು. ಇನ್ನು ಬಂದ್ಬಿಟ್ಟು ಫೆಲೋಬಿಯನ್ ಟ್ಯೂಬ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಉತ್ತರ ಬಸ್ತಿ ಅತಿ ಉತ್ತಮವಾದ ಕ್ರಿಯೆಯನ್ನು ನೀಡುವುದರ ಮುಖಾಂತರ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಸ್ಟಮ್ ಆಫ್ ಮೆಡಿಸಿನ್ ರಿಸಲ್ಟ್ ಈಸ್ ಇಂಪಾರ್ಟೆಂಟ್.
1: ಹೌದು,
0: ಯಾಕಂದ್ರೆ ಇದು ಒಂದು ಸಂತಾನಹೀನತೆ ಎಂಬುದು ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಭಾವನಾತ್ಮಕವಾಗಿ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸ್ಥಿತಿಯಾಗಿದೆ.
1: ಹೌದು,
0: ಯಾಕಂದ್ರೆ ಕುಟುಂಬದಲ್ಲಿಯೂ ಕೂಡ ಮಹಿಳೆ ಅಥವಾ ಪುರುಷರು ಮಾನಸಿಕ ಖಿನ್ನತೆಗೊಳಗಾಗ್ತಾರೆ.
1: ಹೌದು,
0: ಇದು ದೋಷವಲ್ಲ, ಆದ್ರೆ ವೈದ್ಯಕೀಯ ಸ್ಥಿತಿಗೆ ಒಳಪಡುವಂತಹ ಒಂದು ಸಂದರ್ಭ. ಹಾಗಾಗಿ ಅಂಡೋತ್ಪತ್ತಿ ಆಗುವ ಒಂದು ಔಷಧಿಗಳ ಪ್ರಯೋಗ, ದೇಹ ಶುದ್ಧೀಕರಣ, ಪಂಚಕರ್ಮ ವಿಧಾನಗಳನ್ನು ಒಳಪಡಿಸುವುದು, ತದನಂತರದಲ್ಲಿ ಏನಾದರೂ ಗರ್ಭಾಶಯದಲ್ಲಿ ಅಥವಾ ಗರ್ಭನಾಳಗಳಲ್ಲಿ ಸಮಸ್ಯೆ ಇದ್ದಲ್ಲಿ ಉತ್ತರ ಬಸ್ತಿ ಎನ್ನುವ ಒಂದು ಚಿಕಿತ್ಸಾ ಪದ್ಧತಿಯ ಮುಖಾಂತರ ಟ್ಯೂಬಲ್ ಬ್ಲಾಕೇಜ್ ಅನ್ನು ನಾವು ನಿವಾರಣೆ ಮಾಡಬಹುದು. ಈ ಎಲ್ಲಾ ಅಂಶಗಳನ್ನ ಕನ್ಸಿಡರ್ ಮಾಡಿದ್ರೆ ಋತು ಅಂದ್ರೆ ಇಲ್ಲಿ ನಾವು ಹೇಗೆ ಒಂದು ಸಸ್ಯಗಳನ್ನ ಬೆಳೆಸಲಿಕ್ಕೆ ವಾತಾವರಣದ ಅವಶ್ಯಕತೆ ಇರುತ್ತದೆ, ಅದೇ ರೀತಿಯಾಗಿ ಗರ್ಭದಲ್ಲಿ ಗರ್ಭ ಧಾರಣೆ ಮಾಡಿ ಬೆಳವಣಿಗೆಗೆ ಋತುವಿನ ಅವಶ್ಯಕತೆ ಇದೆ. ಇದನ್ನ ನಾವು ಋತುಚಕ್ರ ಅಥವಾ ಮೆನಿಸ್ಟ್ರಲ್ ಸೈಕಲ್ ಅಂತ ಏನ್ ಕರಿತೀವಿ. ಮೊದಲನೇದಾಗಿ ದೇಹವನ್ನ ನಾವು ಪೂರ್ವ ಚಿಕಿತ್ಸೆ ಪ್ರಧಾನ ಚಿಕಿತ್ಸೆ ಹಾಗೂ ಪಶ್ಚಾತ್ ಚಿಕಿತ್ಸೆಗಳನ್ನ ಮಾಡ್ಕೋತೇವೆ. ಪೂರ್ವದಲ್ಲಿ ದೇಹವನ್ನ ಸ್ನೇಹಪಾನ ಸ್ವೇದನ ಅನ್ನುವಂತಹ ಒಂದು ಪ್ರಕ್ರಿಯೆಗಳಿಗೆ ಒಳಪಡಿಸಿ ಶ್ರೋತ ಶುದ್ಧೀಕರಣ ಮಾಡುವುದರಲ್ಲಿ ನಾವು ವಮನ ವಿರೇಚ ಬಸ್ತಿ ನಸ್ಯ ಈ ತರನಾದಂತಹ ಪಂಚಕರ್ಮ ಕ್ರಿಯೆಗಳನ್ನು ಮಾಡ್ಕೊಳ್ತೇವೆ. ತದನಂತರ ಪಶ್ಚಾತ್ ಕರ್ಮ ಅಂದ್ರೆ ಇದು ಸಂಸರ್ಜನ ಕರ್ಮ. ದೇಹ ಸಾಕಷ್ಟು ಬದಲಾವಣೆಗೆ ಹೋಗಿ ಕೋಷ್ಠದಲ್ಲಿ ಅಗ್ನಿ ಅಂದ್ರೆ ನಮ್ಮ ಡೈಜೆಸ್ಟಿವ್ ಪವರ್ ವೇರಿಯೇಷನ್ ಆಗಿರುವುದರಿಂದ ನಾವು ಅಲ್ಲಿ ಈಸಿ ಡೈಜೆಸ್ಟಿಬಲ್ ಫುಡ್ ಸಹಜವಾಗಿ ಜೀರ್ಣವಾಗುವಂತಹ ಗಂಜಿ ಲೇಪ ಪೇಯ ತದ ಗ್ರಾಜುವಲಿ ಸೆಮಿ ಸಾಲಿಡ್ ಫುಡ್ ಆ ಥರದವರೆಗೂ ಇದನ್ನು ಅಳವಡಿಸಿ ದೇಹವನ್ನು ಶುದ್ಧೀಕರಣಗೊಳಿಸ್ತೇವೆ. ಇಟ್ ಈಸ್ ವಿ ಕ್ಯಾನ್ ಕನ್ಸಲ್ಟ್ ಪ್ರೀ ಕನ್ಸೆಪ್ಷನಲ್ ಥೆರಪಿ ಅಂಡ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಕ್ಯಾನ್ ಪ್ರೊಸೀಡ್ ವಿತ್ ದಿಸ್. ದಿಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ಇದು ಬಹಳ ಈಗಿನ ಜಗತ್ತಿಗೆ ಅತಿ ಅವಶ್ಯಕವಾದಂತದ್ದಾಗಿದೆ.
1: ಡಾಕ್ಟ್ರೆ, ಈ ದಂಪತಿಗಳ ಚಿಕಿತ್ಸೆಯ ಜೊತೆ ಜೊತೆಗೆ ಕುಟುಂಬದವರ ನೆರವು ಬಹಳ ಮುಖ್ಯ ಅಂತ ಕೇಳಿ ಬರ್ತದೆ.
0: ಇಲ್ಲಿ ನೀವು ಹೇಳಿದ್ರ ಪ್ರಕಾರ ಸಂತಾನಹೀನತೆಯ ಒಂದು ಚಿಕಿತ್ಸೆ ಪ್ರಕ್ರಿಯೆ ಕೇವಲ ದಂಪತಿಗಳಿಂದ ಮಾತ್ರ ಅಲ್ಲ, ಕುಟುಂಬದ ವಾತಾವರಣ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಚಿಕಿತ್ಸೆಗಳೆಲ್ಲವೂ ಆರ್ಥಿಕ ನೆರವನ್ನ ಬಯಸ್ತವೆ. ತದನಂತರದಲ್ಲಿ ಮಾನಸಿಕವಾಗಿ ಒಂದು ಸಮತೋಲನತೆಯನ್ನು ಕೊಡಬೇಕಾಗುತ್ತೆ. ಯಾಕಂತ ಹೇಳಿದಲ್ಲಿ ಪ್ರತಿ ತಿಂಗಳಿನ ಒಂದು ಮುಟ್ಟು ಸಂದರ್ಭದಲ್ಲಿ ತಾಯಿ ಈ ತಿಂಗಳಲ್ಲಿ ಗರ್ಭಧಾರಣೆ ಆಗಬಹುದೇನೋ ಒಂದು ಆಶಾದಾಯಕ ರೂಪದಲ್ಲಿ ಇರ್ತಾಳೆ. ಆ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಒಂದು ಹೀನಾಯಕವಾದ ಒಂದು ಶಬ್ದಗಳ ಬಳಕೆಯೋ ಅಥವಾ ಚಿಕಿತ್ಸೆಯ ವೆಚ್ಚವನ್ನ ಭರಿಸಲು ಆಗದ ಸಂದರ್ಭದಲ್ಲಿ ಯಾವುದೇ ಒಂದು ಮಾತಿನ ಭಾವನೆಗಳನ್ನ ಬದಲಾಯಿಸುವುದರಿಂದ ಅವಳಲ್ಲಿ ಹಾರ್ಮೋನ್ಗಳ ವೈಪರೀತ್ಯ ಕಾರಣ ಆಗುತ್ತೆ. ಇದು ಕೇವಲ ಮಗು ಅನ್ನುವಂಥದ್ದು ಒಂದು ಕುಟುಂಬದ ಸಂತೋಷದ ಒಂದು ಪ್ರತೀಕ. ಮೊದಲನೆಯದಾಗಿ ತಾವು ಹೇಳಿದ್ರಿ, ಮಗು ಅನ್ನುವಂಥದ್ದು ಎಲ್ಲರ ಕನಸು. ಕನಸನ್ನ ಪಡ್ಕೊಳ್ಳಿಕ್ಕೆ ಬಹಳಷ್ಟು ಜನ ಸುಲಭವಾಗಿ ಸಿಗುವುದಿಲ್ಲ. ಕನಸನ್ನ ನನಸು ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಕನಸು ನನಸಾಗಬೇಕಾದ್ರೆ ಅದರಿಂದ ಪರಿಶ್ರಮ ಅತಿ ಮುಖ್ಯ. ಸಪೋರ್ಟಿಂಗ್ ಸಿಸ್ಟಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಬಂಜತನ ಅನ್ನುವಂಥದ್ದು ಕೇವಲ ದೈಹಿಕವಾದಂಥದ್ದಲ್ಲ, ಮಾನಸಿಕವಾಗಿ. ಯಾಕೆ ದಾಂಪತ್ಯ ಜೀವನವನ್ನುವುದು ಕೂಡ ಪುರುಷ ಅಥವಾ ಸ್ತ್ರೀಯ ಮಾನಸಿಕ ಸಮತೋಲನವನ್ನು ಅವಲಂಬಿಸಿರುತ್ತದೆ. ಆಧುನಿಕ ಯುಗದಲ್ಲಿ ಕೆಲಸದ ಒತ್ತಡದಿಂದಾಗಿ ಪ್ರತಿಯೊಬ್ಬರು ಕೊಡುವಂತಹ ಸಮಯವೂ ಕೂಡ ಕೇವಲ ಕ್ವಾಂಟಿಟಿ ಆಗಿರೋದು, ಕ್ವಾಲಿಟಿ ಆಫ್ ಟೈಮ್ ಈಸ್ ಇಂಪಾರ್ಟೆಂಟ್.
1: ಡಾಕ್ಟ್ರಿ, ನೀವು ಹೇಳ್ತಾ ಇದ್ದೀರಿ ಮಾನಸಿಕ ಸದೃಢತೆ ಬಹಳ ಮುಖ್ಯ ಅಂತ ಇದ್ದೀರಿ. ಹಾಗೆ ಅನೇಕ ದಂಪತಿಗಳ ಜೀವನಕ್ಕೆ ಜೀವದಾಯಿನಿಯಾಗಿ ಅವರು ಮಗು ಪಡೆದುಕೊಳ್ಳುವಲ್ಲಿ ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಯಶಸ್ವಿಗೊಂಡಿದೆ. ಅಂತ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿಗೆ ಮುದಗೊಳಿಸುವಂತ ಸಂದರ್ಭ ಯಾವುದು?
0: ವೈದ್ಯಳಾಗಿ ಯಾವಾಗ ನಾವು ಪೇಷಂಟ್ ಮೋರ್ ದನ್ 10 years, 12 years, 18 years 18 ವರ್ಷ ಒಂದು ಪನೆ ಅಂತ ಹೇಳ್ಬೋದು ನಾವು, ಆ ರೀತಿಯಾದಂತ ದಂಪತಿಗಳಲ್ಲಿ ಚಿಕಿತ್ಸೆ ನೀಡಿ ಫಲದಾಯಕವಾದಂತ ಸಂದರ್ಭವು ಮನಸ್ಸಿಗೆ ಇಷ್ಟೊಂದು ಸಂಭ್ರಮ ವಿಷಯ. ಕೆಲವೊಂದು ಪೇಷಂಟ್ ಬಂದ್ಬಿಟ್ಟು, ಮೇಡಮ್ ಇವತ್ತು ಇಷ್ಟು ದಿವಸ ನಾನು ಮಕ್ಕಳು ಇಲ್ಲ ಅಂತ ಬಂದು ಅಳ್ತಾ ಇದ್ದೆ ನಿಮ್ಮ ಮುಂದೆ, ಇವತ್ತು ಬಂದು ಅಳ್ತಾ ಇರೋದು ಇದು ಸಂತೋಷದ ಕಣ್ಣೀರು ಅಂತ ಹೇಳಿದಾಗ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡದಾದ ಯಾವುದೇ ಆದ ಬಹುಮಾನವಿಲ್ಲವೇನೋ ಅನ್ನುವಂಥ ಪ್ರಕ್ರಿಯೆಗಳು.
1: ಅವರ ಆ ಸಂತೋಷವೇ ನಿಮ್ಮಲ್ಲಿ ಸಾರ್ಥಕತೆಯನ್ನು ಮೂಡಿಸ್ತದೆ ಅಲ್ವೇ ಡಾಕ್ಟ್ರೆ? ನೋಡಿ, ನಿಮ್ಮಲ್ಲಿಗೆ ಬಂದವರು 80% ಸಕ್ಸೆಸ್ ಕೇಸ್ಗಳಿವೆ ಅಂತ ಕೇಳಿ ಬಂತು. ಈಗ ಗರ್ಭಧಾರಣೆ ಆದ ಮೇಲೆ ಗರ್ಭಕ್ಕೆ ಸಂಸ್ಕಾರವನ್ನು ಕೊಡೋದು ಹೇಗೆ?
0: ಗರ್ಭ ಸಂಸ್ಕಾರ ಅಂದ್ರೇನೆ, ಗರ್ಭದಲ್ಲಿರುವ ಮಗು ಜಗತ್ತಿಗೆ ಪರಿಚಯಿಸುವುದರ ಮೊದಲೇ ತಾಯಿ ಅದರೊಂದಿಗೆ ನಡೆಸುವಂತ ಗರ್ಭ ಸಂವಾದ ಮಾತು ಷಷ್ಠೀ ದಿಹಿ ಅಂತ ಹೇಳ್ತೀವಿ. 6 ತಿಂಗಳಲ್ಲಿ ಮಗುವಿಗೆ ಒಂದು ಹೊರಗಿನ ಪ್ರಪಂಚದ ಧ್ವನಿಗಳು ಕೂಡ ಆಲಿಕೆಯ ಸಾಮರ್ಥ್ಯ ಬರುತ್ತೆ. ಮೊದಲನೇ 3 ತಿಂಗಳಲ್ಲಿ ನರ್ವಸ್ ಸಿಸ್ಟಮ್ ಮೆದುಳು ಬೆಳವಣಿಗೆ ಆದರೆ ಅದರ ಬುದ್ಧಿ ಅನಾಲಿಸಿಸ್ ಪವರ್ ವಿಲ್ ಸ್ಟಾರ್ಟ್ ಫ್ರಮ್ 6th month. ಹಾಗಾಗಿ ಆ ಸಂದರ್ಭದಲ್ಲಿ ಇವನ್ ಗರ್ಭವತಿ ರಕ್ತದೊತ್ತಡ ಅಂಥ ಸಂದರ್ಭದಲ್ಲಿ ಮ್ಯೂಸಿಕ್ ಥೆರಪಿ, ಮಂತ್ರ ಥೆರಪಿ ಅಥವಾ ಲಲಿತಾ ಸಹಸ್ರನಾಮವಾಗಿರಬಹುದು, ಆಯಾ ಧರ್ಮದ ಆಚರಣೆಯ ಅನುಗುಣವಾಗಿ ಅವರು ಧಾರ್ಮಿಕ ಆಚರಣೆಗಳನ್ನು ಮಾಡುವುದರ ಮುಖಾಂತರ ದೈವ ಆರಾಧನೆಯಾಗಿರಬಹುದು, ಈ ರೀತಿಯ ಆದಂಥ ಸಂಸ್ಕಾರಗಳು ಮಗುವಿನ ಮೇಲೆ ಅತಿ ಉತ್ತಮವಾದ ಪರಿಣಾಮ ಬೀರುತ್ತದೆ. ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರುವಂತಹ ಹಿರಣ್ಯಕಶ್ಯಪನ ಮಗ ಭಕ್ತ ಪ್ರಹ್ಲಾದ ಹರಿಭಕ್ತನಾದ, ಇಲ್ಲಿ ತಾಯಿಯ ಗರ್ಭದಲ್ಲಿರುವಾಗ ಪ್ರಹ್ಲಾದನಿಗೆ ಸಿಕ್ಕಂತಹ ಗರ್ಭವತಿಯ ಚಟುವಟಿಕೆಗಳು, ಅವರು ಆಶ್ರಮದಲ್ಲಿದ್ದರು, ನಾರದ ಮುನಿಯ ಆಶ್ರಮದಲ್ಲಿ ಸತತವಾಗಿ ಸಕಾರಾತ್ಮಕ ಹಾಗೂ ಸಾತ್ವಿಕ ಚಟುವಟಿಕೆಗಳು ಗರ್ಭಿಣಿಯ ಮೇಲೆ ಅತಿ ಪರಿಣಾಮವನ್ನು ಬೀರುತ್ತದೆ. ಸಂಸ್ಕಾರ ಅತಿ ಮುಖ್ಯವಾದಂಥದ್ದು
1: ಅಲ್ವಾ? ಅದನ್ನ ಎಷ್ಟು ದಿನಗಳವರೆಗೆ ನೀವು ಕೌನ್ಸಿಲಿಂಗ್ ಮಾಡ್ತೀರಿ, ಆ ರೀತಿ ಸಂಸ್ಕಾರವನ್ನು ಕೊಡಲು ಪ್ರಯತ್ನಿಸ್ತೀರಾ?
0: ಗರ್ಭ ಸಂಸ್ಕಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ಎರಡು ನನ್ನ ಅನುಭವದ ಮೇರೆಗೆ ಗರ್ಭ ಧಾರಣೆಯ ಪೂರ್ವದಲ್ಲಿಯೇ ಪ್ರೀ ಕನ್ಸೆಪ್ಷನಲ್ ಅಂತ ಏನು ಹೇಳ್ತೀವಿ ಕೌನ್ಸಿಲಿಂಗ್ ಆರ್ ಥೆರಪೀಸ್, ಆ ಸಂದರ್ಭದಲ್ಲಿನೇ ಯೋಗ, ಆಧ್ಯಾತ್ಮಿಕವಾದಂಥ ವಿಚಾರಗಳು, ಸಾತ್ವಿಕ ಚಟುವಟಿಕೆಗಳು, ಆ ಸಾತ್ವಿಕ ಆಹಾರ, ಪ್ರಾಣಾಯಾಮ, ಇದರಿಂದ ದೇಹವು ಕ್ರಿಯಾಶೀಲತೆಗೊಳಗಾಗುತ್ತೆ. ಗರ್ಭಧಾರಣೆಯ ತದನಂತರದಲ್ಲಿ ನಾವು ಲಘು ವ್ಯಾಯಾಮ, ಯೋಗ ನಿದ್ರೆ ಹಾಗೂ ಅತಿಯಾಗಿ ಜೀರ್ಣಕ್ರಿಯೆಗೆ, ಅಂದರೆ ಜೀರ್ಣಕ್ರಿಯೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಯಾವಾಗ ಟಾಕ್ಸಿನ್ಸ್ ಅಥವಾ ವಿಷಕಾರಿಗಳ ಬೆಳವಣಿಗೆ ಆಗ್ತದೆ ದೇಹದಲ್ಲಿ, ಮನುಷ್ಯನಲ್ಲಿ ಜಡತ್ವ ಬರುತ್ತದೆ, ಕ್ರಿಯಾಶೀಲತೆ ಕಡಿಮೆ ಆಗುತ್ತದೆ. ಆದ ಕಾರಣಕ್ಕಾಗಿ ಲಘು ಆಹಾರಗಳ ಸೇವನೆ, ಆದಷ್ಟು ಹಣ್ಣು ತರಕಾರಿಗಳು, ಡ್ರೈ ಫ್ರೂಟ್ಸು, ಈ ಥರದ ಒಂದು ಆಹಾರ ಪದ್ಧತಿ, ಜೀವನ ಶೈಲಿಯ ಬದಲಾವಣೆಗಳು, ಸ್ವಚ್ಛಂದವಾಗಿ ಹೊರಗಿನ ಪರಿಸರದಲ್ಲಿ ನಿಯಮಿತವಾದಂಥ ವ್ಯಾಯಾಮ, ಕಾಲ್ನಡಿಗೆಗಳು ಕನಿಷ್ಠ 15 ನಿಮಿಷ, ಬೆಳಗ್ಗೆ ಅಥವಾ ಸಾಯಂಕಾಲದಲ್ಲಿ ಹಕ್ಕಿಗಳ ಪ್ರಕೃತಿಯೊಂದಿಗೆ ತಮ್ಮ ಒಡನಾಟಗಳನ್ನು ಇಟ್ಕೊಳ್ಳೋದು ಗರ್ಭಿಣಿಗೆ ಅತ್ಯುತ್ತಮ ಪರಿಣಾಮ ಬೀರುತ್ತದೆ ಅಂತ ಹೇಳ್ಬೋದು.
1: ಡಾಕ್ಟ್ರಿ, ಹೋಗ್ತಾ ಹೋಗ್ತಾ ನಮ್ಮ ಕೇಳುಗರಿಗೆ ಈ ಬಂಜೆತನದ ಬಗ್ಗೆ ಯಾವ ಕಿವಿಮಾತನ್ನು ಹೇಳಲು ಬಯಸ್ತೀರಿ?
0: ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ ಪದ್ಧತಿ, ದಾಂಪತ್ಯದಲ್ಲಿ ಸಾಮರಸ್ಯ, ಬಂಜೆತನಕ್ಕಿರುವ ಮುಖ್ಯ 3 ಸೂತ್ರಗಳಾದರೆ ಜೊತೆ ಜೊತೆಗೆ ಅನುಭವಿ ವೈದ್ಯರ ಮೇಲೆ ವಿಶ್ವಾಸ ಹಾಗೂ ಚಿಕಿತ್ಸೆಯಲ್ಲಿ ತಾಳ್ಮೆ, ಈ ಅಂಶಗಳು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಸಂತಾನಹೀನತೆ ಎಂದರೆ ಜೀವನದಲ್ಲಿ ಸೋಲಲ್ಲ, ಇದು ಚಿಕಿತ್ಸೆ ಪಡೆಯಬಹುದಾದ ವೈದ್ಯಕೀಯ ಸಮಸ್ಯೆ. ಇಂದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಪರಿಣಾಮಕಾರಿ ಚಿಕಿತ್ಸೆಗಳು ಲಭ್ಯವಿವೆ. ಆತಂಕ ಅಥವಾ ಮುಜುಗರ ಪಡುವ ಅಗತ್ಯವಿಲ್ಲ. ಈ ನಿಟ್ಟಿನಲ್ಲಿ ಒಂದು ಸಂದೇಶ ಏನು ಅಂತಂದ್ರೆ, ಪ್ರತಿ ಸಂದರ್ಭದಲ್ಲಿ ಮಹಿಳೆಯನ್ನು ದೋಷಿಸದೆ ಸಕ್ರಿಯವಾಗಿ ಪುರುಷರು ಚಿಕಿತ್ಸೆಗೆ ಅಥವಾ ಪರೀಕ್ಷೆಗೆ ಒಳಗಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಈ ದಾಂಪತ್ಯ ಜೀವನದಿಂದ ಬಂಜೆತನವನ್ನ ನಿವಾರಣೆ ಮಾಡಬಹುದು ಅಂತ ಹೇಳ್ತಾ, ಬಂಜೆತನದಿಂದ ಬಳಲುತ್ತಿರುವ ದಂಪತಿಗಳಿಗೆ ಆದಷ್ಟು ಬೇಗ ತಂದೆ ತಾಯಿ ಆಗುವ ಭಾಗ್ಯ ಲಭಿಸಲಿ ಎಂದು ಹಾರೈಸುತ್ತೇನೆ.
1: ತುಂಬಾ ತುಂಬಾ ಸಂತೋಷ ಡಾಕ್ಟ್ರೆ. ಹಾಗಿದ್ರೆ ನಿಮಗೆ ಸಂಪರ್ಕಿಸಬೇಕಾದ ನಂಬರ್ ಅನ್ನು ಒಮ್ಮೆ ಹೇಳ್ಬಿಡಿ.
0: 9019362989.
1: ಕೇಳಿ ಪ್ರಿಯ ಕೇಳುಗರೇ, ನಿಮಗೆ ಡಾಕ್ಟರ್ ಶಾರದಾ ಪಾಟೀಲ್ ಅವರಿಗೆ ಸಂಪರ್ಕಿಸಬೇಕಾದ್ರೆ 9019936298 ಈ ನಂಬರ್ಗಳಿಗೆ ಸಂಪರ್ಕಿಸಿರಿ. ನೆನಪಿಡಿ ಪ್ರಿಯ ಕೇಳುಗರೇ, ಬಂಜೆತನವು ಶಾಪವಲ್ಲ, ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ, ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ವೈದ್ಯರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಬಂಜೆತನವನ್ನು ನಿವಾರಿಸಿಕೊಳ್ಳಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟ್ರೆ.
0: ನಮಸ್ಕಾರ. ಇದುವರೆಗೆ
1: ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್
2: ಅವರೊಂದಿಗೆ ಸಂದರ್ಶನ ಕೇಳಿ. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
3: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 2019 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 December 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳ ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನ ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡುತ್ತದೆ.

0: ಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆ ಅಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು, ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿ ಸಂಪರ್ಕಿಸಬಹುದಾಗಿದೆ. ಈಗ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲು ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳು ಅರ್ಹವಿರುವುದಿಲ್ಲ. ಯಾರು ಅಂತಂದರೆ, ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು, ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,28,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದುನವರ್.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ವಾರ್ತೆಗಳ ವಿವರ. ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಕಳೆದ ತಿಂಗಳು 20 ಪ್ರಾರಂಭವಾದ ಮಳೆಗಾಲದ ಅಧಿವೇಶನವು 25 ದಿನಗಳಲ್ಲಿ 19 ಕಲಾಪಗಳೊಂದಿಗೆ ಇಂದು ಮುಕ್ತಾಯಗೊಂಡಿತು. ವ್ಯಾಪಕ ಶ್ರೇಣಿಯ ಶಾಸಕಾಂಗ ಮತ್ತು ರಾಷ್ಟೀಯ ವಿಷಯಗಳ ಕುರಿತ ಚರ್ಚೆಗಳಿಗೆ ಸದನ ಸಾಕ್ಷಿಯಾಯಿತು. ಸಾರ್ವಜನಿಕ ಪರೀಕ್ಷೆಗಳು, ಅನ್ಯಾಯದ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026, ತೆರಿಗೆ ಮತ್ತು ಇತರ ಕಾನೂನುಗಳು ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಮತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಮತ್ತು ಅಯೋಧ್ಯೆ ರಾಮಮಂದಿರ ಕಾಣಿಕೆಯಲ್ಲಿ ನಡೆದ ಅವ್ಯವಹಾರಗಳ ವಿಷಯದ ಕುರಿತ ಚರ್ಚೆಗಳು ಅಧಿವೇಶನವನ್ನು ಪದೇ ಪದೇ ಅಡ್ಡಿಪಡಿಸಿತು. ಸಂಸತ್ತು 2026 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದ್ದು ಇಂದು ರಾಜ್ಯಸಭೆಯು ಅದನ್ನು ಅನುಮೋದಿಸಿದೆ. ಭಾರತ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಬೆಳಿಗ್ಗೆ 11 ಸದನವು ಸಭೆ ಸೇರಿದಾಗ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು 1957 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಭಾರತದ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಎಂಎಂಡಿಆರ್ ಕಾಯ್ದೆಯಡಿಯಲ್ಲಿ ನಿಗದಿಪಡಿಸಲಾದ ನಿಯತಾಂಕಗಳಿಗೆ ಅನುಗುಣವಾಗಿ ಖನಿಜ ಅಂಶವನ್ನು ಹೊಂದಿರುವ ಭೂಮಿಯನ್ನು ನಿಯಂತ್ರಿಸುವುದನ್ನು ಮಸೂದೆಯ ಮೂಲಕ ಕೇಂದ್ರವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಹಕಾರಿಯಾಗಲಿದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಜಿ ಕಿಶನ್ ರೆಡ್ಡಿ, ಸರ್ಕಾರ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಂಡಿದ್ದು ಗಣಿಗಾರಿಕೆ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸಲು ಹರಾಜುಗಳನ್ನು ನಡೆಸಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಮೊದಲು ಭಾರತದ ಖನಿಜ ಸಂಪನ್ಮೂಲ

0: ಸಂಪನ್ಮೂಲಗಳನ್ನು ಕಳಪೆಯಾಗಿ ನಿರ್ವಹಿಸಲಾಗುತ್ತಿತ್ತು. ಸ್ಥಾಪಿತ ಹಿತಾಸಕ್ತಿಗಳು ವಲಯದ ಮೇಲೆ ಪ್ರಭಾವ ಬೀರುತ್ತಿದ್ದವು. ಇದರಿಂದ ವ್ಯವಸ್ಥೆಯಲ್ಲಿ ಅಕ್ರಮಗಳು ಚಾಲ್ತಿಯಲ್ಲಿದ್ದವು ಎಂದು ಆರೋಪಿಸಿದರು. ಖನಿಜ ಸಂಪನ್ಮೂಲ ದೇಶದ ಅಭಿವೃದ್ಧಿಗೆ ಅಗತ್ಯವಾದ ರಾಷ್ಟ್ರೀಯ ಆಸ್ತಿ ಎಂದು ಸರ್ಕಾರ ನಂಬುತ್ತದೆ. ಈ ದಿಸೆಯಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ಕಲ್ಲಿದ್ದಲು ಉತ್ಪಾದನೆಯನ್ನು ಗರಿಷ್ಠಗೊಳಿಸಿದೆ ಎಂದು ಸಚಿವರು ಹೇಳಿದರು. ದೇಶಾದ್ಯಂತ ಸರ್ಕಾರ ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸುತ್ತಿದೆ. ಅದರಲ್ಲಿ 73% ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಬರುತ್ತಿದೆ ಎಂದು ಅವರು ಹೇಳಿದರು. 2014-15 ರಾಜ್ಯ ಸರ್ಕಾರಗಳು ಖನಿಜ ಆದಾಯದ 65% ಪಡೆದಿದ್ದರೆ ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ ಅವುಗಳ ಪಾಲು 85%ಕ್ಕೆ ಏರಿದೆ. ಈ ಹೆಚ್ಚಳವು ರಾಜ್ಯಗಳೊಂದಿಗೆ ಹೆಚ್ಚಿನ ಆದಾಯ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೋದಿ ಸರ್ಕಾರದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ತಿಳಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸುವ ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಧೈರ್ಯವನ್ನು ಹೊಂದಿರುವ ವ್ಯಕ್ತಿಯು ಜೀವನದ ಸವಾಲುಗಳಿಂದ ಎಂದಿಗೂ ಸೋಲನುಭವಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ನಿರಂತರ ಪ್ರಯತ್ನ ಮತ್ತು ಅಚಲ ಸಂಕಲ್ಪದ ಮೂಲಕ ವ್ಯಕ್ತಿಯು ಮುನ್ನಡೆದು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ತಿಳಿಸಿರುವ ಪ್ರಧಾನಿ ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಮತ್ತು ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 115 ಕಲಾವಿದರಿಗೆ ಪ್ರದಾನ ಮಾಡಿದರು. ಸಂಗೀತ, ನೃತ್ಯ, ರಂಗಭೂಮಿ, ಜಾನಪದ ಮತ್ತು ಬುಡಕಟ್ಟು ಕಲೆಗಳು, ಬೊಂಬೆಯಾಟ, ಸಾಂಪ್ರದಾಯಿಕ ರಂಗಭೂಮಿ ಸೇರಿದಂತೆ ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಫೆಲೋಶಿಪ್ಗೆ ಆಯ್ಕೆಯಾದವರು ಮತ್ತು ಪ್ರಶಸ್ತಿ ಪುರಸ್ಕೃತರು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದವರಾದರೂ ದೇಶವನ್ನು ಒಟ್ಟಾರೆಯಾಗಿ ಪ್ರತಿನಿಧಿಸುತ್ತಾರೆ. ಅಕಾಡೆಮಿ ಫೆಲೋ ಗೌರವವು 3 ಲಕ್ಷ ರೂಪಾಯಿಗಳ ನಗದನ್ನು ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ತಾಮ್ರಪತ್ರ ಮತ್ತು ಅಂಗವಸ್ತ್ರದ ಜೊತೆಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಪರಿಚಯಿಸಿದ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ನೀಡಲಾದ ಎಲ್ಲಾ ಇತರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳನ್ನು ಕಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ. ಹಿಂದಿನ ವ್ಯವಸ್ಥೆಯಡಿಯಲ್ಲಿ ನೀಡಲಾದ ಪ್ರಮಾಣ ಪತ್ರಗಳು ತಮ್ಮ ಸಿಂಧುತ್ವವನ್ನು ಕಳೆದುಕೊಂಡಿವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಒಬಿಸಿ ವಿವಾದವು 2010 ನಂತರದ ಅವಧಿಗೂ ಹಿಂದಿನದ್ದಾಗಿದ್ದು ಅಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರವು ಒಬಿಸಿ ಸಮುದಾಯಗಳನ್ನು ಒಬಿಸಿಎ ಮತ್ತು ಒಬಿಸಿಬಿ ಎಂದು 2 ವರ್ಗಗಳಾಗಿ ವಿಂಗಡಿಸಿತ್ತು. ಬಳಿಕ ಒಬಿಸಿ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ನಡೆದ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ಕಾನೂನು ಸವಾಲುಗಳಿಗೆ ಕಾರಣವಾಯಿತು. ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಈ ಹಿನ್ನೆಲೆಯಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ದೇವಾಲಯಗಳ ನವೀಕರಣ ಮತ್ತು ಪುನರ್ ನಿರ್ಮಾಣದಿಂದ ಹಿಡಿದು ಯಾತ್ರಾ ಸ್ಥಳಗಳ ಅಭಿವೃದ್ಧಿಯವರೆಗೆ ಪರಂಪರೆಯ ಸಂರಕ್ಷಣೆ ಮತ್ತು ಪುನಃ ಸ್ಥಾಪನೆಗೆ ಅಹಲ್ಯಾಬಾಯಿ ಹೋಲ್ಕರ್ ಅವರು ಅಪ್ರತಿಮ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮಹಿಳಾ ಶಿಕ್ಷಣ ಮತ್ತು ವಿಧವೆಯರ ಪುನರ್ ವಿವಾಹವನ್ನು ಉತ್ತೇಜಿಸುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮೂಲಕ ಅಹಲ್ಯಾಬಾಯಿ ಹೋಲ್ಕರ್ ಅವರು ಸಾರ್ವಜನಿಕ ಕಲ್ಯಾಣ, ನ್ಯಾಯ ಮತ್ತು ಉತ್ತಮ ಆಡಳಿತಕ್ಕೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಹಲ್ಯಾಬಾಯಿ ಹೋಲ್ಕರ್ ಅವರು ಜನಕೇಂದ್ರಿತ ಆಡಳಿತ, ಅದಮ್ಯ ಧೈರ್ಯ ಮತ್ತು ಪ್ರವೀಣ ಆಡಳಿತದ ಅಸಾಧಾರಣ ಮಾದರಿಯನ್ನು ಪ್ರದರ್ಶಿಸಿದರು ಎಂದು ಹೇಳಿದ್ದಾರೆ. ಸಮಾಜದ ವಂಚಿತ ಮತ್ತು ಬುಡಕಟ್ಟು ಸಮುದಾಯಗಳ ಜೀವನೋಪಾಯ ಹಾಗೂ ಕಲ್ಯಾಣಕ್ಕಾಗಿ ಅವರು ಹಲವಾರು ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡರು. ಅವರ ಜೀವನ

ವು ನ್ಯಾಯ, ಉತ್ತಮ ಆಡಳಿತ, ಮಹಿಳಾ ಸಬಲೀಕರಣ, ಸಾರ್ವಜನಿಕ ಕಲ್ಯಾಣ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಸ್ಫೂರ್ತಿದಾಯಕ ಕಥೆಯಾಗಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ರಾಷ್ಟೀಯ ಜೀವವೈವಿಧ್ಯ ಪ್ರಾಧಿಕಾರ ಎನ್ಬಿಎ ಸಾಸಿವೆ ಜೆನೆಟಿಕ್ ರಿಸೋರ್ಸಸ್ನಿಂದ ಬರುವ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರವೇಶ ಮತ್ತು ಲಾಭ ಹಂಚಿಕೆ ಎಬಿಎಸ್ ಆದಾಯವನ್ನು ಬಿಡುಗಡೆ ಮಾಡಿದೆ. ಈ ಮೊತ್ತವು 26 ರಾಜ್ಯ ಜೀವವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವವೈವಿಧ್ಯ ಮಂಡಳಿಗಳಿಗೆ ಹರಿಯುತ್ತದೆ. ಪ್ರತಿ ರಾಜ್ಯದಲ್ಲಿ ಸಾಸಿವೆ ಬೆಳೆಯುವ ಪ್ರದೇಶದ ಆಧಾರದ ಮೇಲೆ ಎಬಿಎಸ್ ಪಾಲನ್ನು ಲೆಕ್ಕ ಹಾಕಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30. ಚಿತ್ರಗೀತೆಗಳು.

0: ಸಾರಾ ವಜ್ರಾ ಚಿತ್ರದಿಂದ ಇದ್ದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಅನುರಾಧ ಭಟ್.
1: 14 ಅಗಸ್ಟ್ 1947 ಭಾರತ ಕೆ ಇತಿಹಾಸ ಕಾ ವೋ ರಕ್ತ ರಂಜಿತ ದಿನ ಜಬ್ ದೇಶ ಕಾ ವಿಭಾಜನ್ ಹುವಾ ಔರ್ ಲಾಖೋ ಲೋಗೋ ನೇ ಇಸ್ ಬಂಟ್ವಾರೇ ಕಿ ತ್ರಾಸದಿ ಸಹಿ ವಿಭಾಜನ್ ಕೆ ಕಾರಣ ಲೋಗೋ ಕೋ ಅಪ್ನಾ ಘರ್ ಪರಿವಾರ ಜಮೀನ್ ಔರ್ ಸಂಪತ್ತಿ ಭೀ ಛೋಡ್ನಿ ಪಡಿ. ಅಸಹನೀಯ ಪೀಡಾ ಸೇ ಜೂಝತೇ ಇನ್ ಮಜಬೂರ್ ಔರ್ ವಿಸ್ಥಾಪಿತ ಲೋಗೋ ಕೋ ನಿರ್ಮಮ ಹಿಂಸಾ ಕಾ ಸಾಮ್ನಾ ಕರ್ನಾ ಪಡಾ. ವರ್ಷ 2021 ಮೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ವಿಭಾಜನ್ ಕಿ ಅಸಹನೀಯ ಪೀಡಾ ಔರ್ ದುಃಖ ಸೇ ಗುಜರೇ ಲೋಗೋ ಕೋ ಯಾದ ಕರ್ ಔರ್ ಉನ್ಹೇ ಶ್ರದ್ಧಾಂಜಲಿ ಅರ್ಪಿತ ಕರ್ನೆ ಹೇತು ವಿಭಾಜನ್ ವಿಭೀಷಿಕಾ ಸ್ಮೃತಿ ದಿವಸ್ ಕಿ ಘೋಷಣಾ ಕರ್. 14 ಅಗಸ್ಟ್ 2026 ಕೋ ಬಂಟ್ವಾರೇ ಔರ್ ಉಸ್ ಸಮಯ ಹುಯಿ ಕ್ರೂರ ಹಿಂಸಾ ಕೆ ಶಿಕಾರ್ ಹುಯೆ ಲೋಗೋ ಕೋ ಅಪ್ನಿ ಶ್ರದ್ಧಾಂಜಲಿ ಅರ್ಪಿತ ಕರ್. ಅಪ್ನೆ ಆಸ್ ಪಾಸ್ ಹೋನೆ ವಾಲೆ ಸೈಲೆಂಟ್ ಮಾರ್ಚ್ ಮೇ ಭಾಗೀದಾರಿ ಕರ್ತೆ ಹುಯೆ ಉನ್ಕಿ ಯಾದ್ ಮೇ ಏಕ್ ಮಿನಿಟ್ ಕಾ ಮೌನ ಧಾರಣ ಕರ್.

0: ಚಿತ್ರಗೀತೆಗಳನ್ನ ಕೇಳಿದ್ರಿ. ಇನ್ನೀಗ ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
3: ತನ್ನ ಮನೆಗೆ ಬಂದಳೋ ವಿಷಯ, ಮನಸ್ಸಿನಲ್ಲಿ ವಿರಹ ಭಾವನೆ ತುಂಬಿಬಿಟ್ಟಿದೆ, ಹೊತ್ತು ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ, ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಡ್ತಾ ಇಲ್ಲ, ಆಪ್ತ ಸಖಿಯರ ಮಾತುಗಳು ಕೇಳ್ತಾ ಇಲ್ಲ, ಯಾವ ಅಲಂಕಾರವೂ ಬೇಡ ಹಾಗಾಗ್ಬಿಟ್ಟಿದೆ, ಯಾವುದರಲ್ಲೂ ಅಪೇಕ್ಷೆ ಇಲ್ಲದಿದ್ದ ಹಾಗೆ ನಿರಾಸಕ್ತಳಾಗಿ ವಿರಹದ ಉರಿಯಿಂದ ಚಂದ್ರಹಾಸನನ್ನೇ ಧ್ಯಾನಿಸ್ತಾ ಕಾಲ ಕಳೀತಾ ಇದ್ದಾಳೆ. ಅವರಿಗೆ ಇವಳ ಸಂತಾಪದಿಂದ ಗೊತ್ತಾಯಿತು, ಬಹುಶಃ ಇವಳು ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿರಹ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾಳೆ ಅಂತ.

ಏನು ಮಾಡಿದರೆ ಇವಳ ಮನಸ್ಸಿನ ತಾಪ ಕಡಿಮೆ ಆದೀತು, ಇವಳ ಮನಸ್ಸಿನ ಭಾವ ಅಥವಾ ಇವಳ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿರುವ ಇವಳ ಆಸೆ ನೆರವೇರಿಯಿತು ಅಂತ ಯೋಚನೆಯನ್ನು ಮಾಡ್ತಾ ಎಲ್ಲ ಸಖಿಯರು ಹೇಳ್ತಾ ಇದ್ದಾರೆ, ಇವಳ ಮನದ ಎಣಿಕೆ ಕೈಗೂಡಲಿ ಅಂತ ಹೇಳಿ ನಾವೆಲ್ಲರೂ ಸಹ ಅನೇಕ ರೀತಿಯ ಹೂವು, ಸುಗಂಧ, ಅಕ್ಷತೆ ಇತ್ಯಾದಿಗಳಿಂದ, ಅನೇಕ ರೀತಿಯ ಹಣ್ಣುಗಳಿಂದ, ಮೋದಕ ಮುಂತಾದ ನೈವೇದ್ಯದಿಂದ, ಧೂಪ ದೀಪದಿಂದ ಈಶ್ವರನ ವಲ್ಲಭೆಯಾದ ಪಾರ್ವತಿಯ ಪೂಜೆಯನ್ನು ವರ್ಷ ವರ್ಷವೂ ಮಾಡ್ತೇವೆ, ಗೌರಿ ಪೂಜೆಯನ್ನು ನಾವು ಮಾಡ್ತೇವೆ, ಮಾಡೋಣ, ಅದರ ಪ್ರಯತ್ನದಿಂದ ಪುಣ್ಯದ ಫಲದಿಂದ ಇವಳ ಆಸೆ ನೆರವೇರಲಿ ಅಂಥೇಳಿ ಎಲ್ಲ ಸಖಿಯರು ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ.

ನನ್ನ ಅರಮನೆಯಂತಹ ರಾಜಪ್ರಾಸಾದದ ಏಳನೆಯ ಅಂತಸ್ತಿನಲ್ಲಿ ಕೂತ್ಕೊಂಡು ಚಂದ್ರಶಾಲೆಯಲ್ಲಿ ಕೂತ್ಕೊಂಡು ವ್ಯಥೆಯನ್ನು ಪಡ್ತಾ ಇರುವ ಈ ವಿಷಯ ಚಂದ್ರಹಾಸ ಬರುವಂತಹ ದಾರಿಯನ್ನೇ ನೋಡ್ತಾ ಇದ್ದಾಳೆ. ಇಷ್ಟರ ಮಧ್ಯದಲ್ಲಿ ಸಖಿಯರು ಆಡುವಂತಹ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಇವಳ ಮನಸ್ಸಿನ ಅಭಿಲಾಷೆಯನ್ನು ನೆರವೇರಿಸುವಂಥ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದನ್ನು ಕೇಳಿ ಇವಳು ಸಹ ಮನಸ್ಸು ಅಂದ್ಕೊಳ್ತಾಳೆ, ತಾಯೇ ನನ್ನ ತಂದೆ ಏನು ಪತ್ರವನ್ನು ಬರೆದು ಕಳಿಸಿದ್ದಾನೋ ಅದನ್ನು ನನ್ನ ಅಣ್ಣ ಮದನ ಪಾಲಿಸುವಂತೆ ನೀನು ಅನುಗ್ರಹವನ್ನು ಮಾಡು, ನಿನ್ನ ಕೃಪೆಯ ಮಳೆಯನ್ನು ನನ್ನ ಮೇಲೆ ಸುರಿಸು ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಅವನತ ಮುಖಿಯಾಗಿ ಪಾರ್ವತಿಯನ್ನು ಬೇಡ್ಕೊಳ್ತಾ ಇದ್ದಾಳೆ ವಿಷಯ.

ಆ ಕಡೆಗೆ ವಿಷಯ ವಿರಹ ವೇದನೆಯಿಂದ ನರಳ್ತಾ ಇರಬೇಕಾದ್ರೆ ಈ ಕಡೆಗೆ ಚಂದ್ರಹಾಸ ನಿಶ್ಚಿಂತನಾಗಿ ಮಲಗಿದ್ದಾನೆ. ಸೂರ್ಯ ಮುಳುಗುವ ಹೊತ್ತಾಗಿದೆ. ಆಗ ಚಂದ್ರಹಾಸನಿಗೆ ಎಚ್ಚರ ಆಯಿತು. ಹತ್ತಿರದಲ್ಲಿಯೇ ಇರುವ ಸರೋವರಕ್ಕೆ ಬಂದು ಅಲ್ಲಿ ಮುಖವನ್ನು ತೊಳೆದು ಬಾಯಿ ಮುಕ್ಕಳಿಸಿ ಉಗುಳಿ ಆಮೇಲೆ ಕರ್ಪೂರದ ತಾಂಬೂಲವನ್ನು ಹಾಕಿಕೊಂಡಿದ್ದಾನೆ. ನಂತರ ಮರದ ಸಮೀಪದಲ್ಲಿಯೇ ಕಟ್ಟಿರುವ ತನ್ನ ಕುದುರೆಯನ್ನು ಬಿಚ್ಚಿ ಅದರ ಮೇಲೆ ಕುಳಿತುಕೊಂಡು ತನ್ನ ಅನುಚರರು ಸೇವಕರೊಡನೆ ರಾಜಧಾನಿಯ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅನೇಕ ರೀತಿಯ ಶುಭ ಶಕುನಗಳು ಆಗ್ತಾ ಇದ್ದಾವೆ. ಓಹೋ, ಇದೇನು ವಿಶೇಷ ಇದೆಯಲ್ಲ, ಇದೇ ಮೊದಲನೇ ಸಲ ನಾನು ಈ ನಗರ ಪ್ರವೇಶವನ್ನು ಮಾಡ್ತಾ ಇದ್ದೇನೆ, ನೋಡಿದರೆ ಶುಭ ಶಕುನಗಳಾಗ್ತಾ ಇದೆ. ಇವನು ಅರಮನೆಯ ಕಡೆಗೆ ಬರ್ತಾ ಇದ್ದಾನೆ.

ಆ ನಗರದ ಸ್ಥಿತಿಗತಿ ಹೇಗೆ ಅಂದರೆ, ಕುಂತಳೇಶ್ವರ ಅಲ್ಲಿಯ ರಾಜ, ಆದರೆ ರಾಜ್ಯದ ಆಡಳಿತದಲ್ಲಿ ಅವನಿಗೆ ನಿರಾಸಕ್ತಿ. ರಾಜಗುರುವಾದಂತಹ ಗಾಲವನ ಮಾತುಗಳನ್ನು ಕೇಳ್ತಾ ತನ್ನ ಮಂತ್ರಿಯಾದ ದುಷ್ಟಬುದ್ಧಿಯನ್ನು ಸಂಪೂರ್ಣವಾಗಿ ನಂಬಿದ್ದಾನೆ. ಆ ದುಷ್ಟಬುದ್ಧಿಯ ಬಗ್ಗೆ, ಅವನ ಕೆಟ್ಟತನದ ಬಗ್ಗೆ ಇವನಿಗೆ ಸ್ವಲ್ಪವೂ ಅರಿವಿಲ್ಲ. ಹಾಗಾಗಿ ಸಂಪೂರ್ಣ ರಾಜ್ಯಭಾರವನ್ನು ದುಷ್ಟಬುದ್ಧಿಗೆ ಒಪ್ಪಿಸಿ ತನ್ನ ಪಾಡಿಗೆ ತಾನು ಹರಿಧ್ಯಾನ ಪರನಾಗಿ ಆತ್ಮಾನಂದ ಲೋಲನಾಗಿ ಕಳೀತಾ ಇದ್ದಾನೆ. ಹೀಗಿರಬೇಕಾದ್ರೆ ಈಗ ಆ ದುಷ್ಟಬುದ್ಧಿ ಬೇರೆ ಎಲ್ಲಿಗೋ ರಾಜ್ಯದಕ್ಕೆ ಸಂಚಾರಕ್ಕೆ ಅಂತ ಹೋಗಿದ್ದಾನೆ. ಹಾಗೆ ಹೋಗಿರುವುದರಿಂದ ಅವನ ಮಗನಾದಂತಹ ಮದನ ಜನಗಳ ಕಷ್ಟ ಸುಖವನ್ನ ವಿಚಾರಿಸ್ತಾ ಓಲಗದಲ್ಲಿ ಇದ್ದಾನೆ.

ಕವಿ ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾನೆ. ಇವನು ಮದನನೇ, ಅದೇ ರೀತಿ ಈಶ್ವರನನ್ನು ಕೆಣಕಿ ಅವನ ಕೆಂಗಣ್ಣಿಗೆ ಆಹುತಿಯಾಗಿ ಸುಟ್ಟು ಹೋದಂತಹ ಆ ಮನ್ಮಥನೂ ಮದನನೇ. ಅವನಿಗೂ ಇವನಿಗೂ ವ್ಯತ್ಯಾಸ ಏನು ಅಂತಂದರೆ, ಅವನು ಮನ್ಮಥನ ವೈರಿ, ದುಷ್ಟಬುದ್ಧಿಯ ಮಗ ಈ ಮದನ ಶಂಕರ ಪ್ರಿಯ. ಆದ್ದರಿಂದ ಭಗವಂತನ ಭಕ್ತನೂ ಆಗಿದ್ದರಿಂದ ಭಗವಂತನ ಅನುಗ್ರಹದಿಂದ, ಈಶ್ವರನ ಅನುಗ್ರಹದಿಂದ ಸಾಕಷ್ಟು ಐಶ್ವರ್ಯವನ್ನು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾನೆ. ಇಂತಹ ಈ ಮಂತ್ರಿಯ ಮಗ ರತ್ನಗಳಿಂದ ಹೊಳೆಯುವಂತಹ ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಅವನ ಅಕ್ಕಪಕ್ಕದಲ್ಲಿ ಸುಂದರವಾದಂತಹ ಸ್ತ್ರೀಯರು ಅವನಿಗೆ ಚಾಮರವನ್ನು ಬೀಸ್ತಾ ಇದ್ದಾರೆ. ಇಂತಹ ವೈಭವದ ವಿಲಾಸದ ಒಡ್ಡೋಲಗವನ್ನು ನಡೆಸ್ತಾ ಇದ್ದಾನೆ ರಾಜನ ಪರವಾಗಿ.

ವೈಭವೋಪೇತವಾಗಿದೆ ಆ ಒಡ್ಡೋಲಗ. ಒಂದು ಕಡೆಗೆ ಅವನ ಬಲಗಡೆಯಲ್ಲಿ ಬ್ರಾಹ್ಮಣರೆಲ್ಲ ಕೂತಿದ್ದಾರೆ, ಅದೇ ರೀತಿ ಬಲಶಾಲಿಯಾದಂತಹ ಶಕ್ತಿ ಸಂಪನ್ನರಾದಂತಹ ಕ್ಷತ್ರಿಯರು ಕೂತ್ಕೊಂಡಿದ್ದಾರೆ, ರಾಜರೆಲ್ಲ ಕೂತ್ಕೊಂಡಿದ್ದಾರೆ. ಎದುರುಗಡೆಗೆ ಅನೇಕ ವಿದ್ವಾಂಸರಾದಂತಹ ಕವಿಗಳು, ಗಮಕಿಗಳು, ವಾದಿಗಳು, ವಾಗ್ಭಿಗಳು, ನಟರು, ಕಲಾವಿದರು, ನರ್ತಕಿಯರು, ಗಾಯಕರು ಇವರೆಲ್ಲ ಇದ್ದಾರೆ. ಹೀಗೆ ಇವರ ಸಮೂಹದಲ್ಲಿ ಕೃಷ್ಣನ ಚರಿತ್ರೆಯನ್ನು ಸೊಗಸಾಗಿ ಹಾಡುವಂತಹ ಸಂಗೀತ ಗೋಷ್ಠಿಯನ್ನ, ಗಮಕ ಗೋಷ್ಠಿಯನ್ನ ಆಸ್ವಾದಿಸ್ತಾ ರಮಣೀಯವಾದಂತಹ ಸಭಾಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಮಂತ್ರಿಯ ಮಗನಾದಂತಹ ಮದನ.

ಈ ರೀತಿ ಬಹಳ ವಿಜೃಂಭಣೆಯಿಂದ ಆ ಮಂತ್ರಿಯ ಮಗ ಒಡ್ಡೋಲಗವನ್ನು ನಡೆಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನಗರದ ರಾಜಮಾರ್ಗದಲ್ಲಿ ನಡೆದು ಬಂದ ಚಂದ್ರಹಾಸ ಮನೆಯ ಮುಂದುಗಡೆಗೆ ಕುದುರೆಯಿಂದ ಇಳಿದ. ಅದರ ಬಾಗಿಲ ಸಮೀಪದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾನೆ, ಮಂತ್ರಿಯ ಮಗನನ್ನು ನಾನು ಭೇಟಿ ಮಾಡಬೇಕು ಅಂತ. ಕವಿ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾನೆ. ಮದನ ನಡೆಸ್ತಾ ಇದ್ದಂತಹ ಆಸ್ಥಾನ ಹೇಗಿತ್ತು ಅಂತಂದರೆ, ಒಡ್ಡೋಲಗ ಹೇಗಿತ್ತು ಅಂತಂದರೆ, ಅದಕ್ಕೆ 7 ಪ್ರಾಕಾರಗಳಿದ್ದವು, 7 ಬಾಗಿಲುಗಳಿದ್ದವು. ಮೊದಲನೆಯ ಬಾಗಿಲಿನಲ್ಲಿ ತಾನು ಬಂದಂತಹ ವಿಚಾರವನ್ನು ತನ್ನ ವಿವರಗಳನ್ನು ತಿಳಿಸಿದ ಚಂದ್ರಹಾಸ. ಆ 7ನೇ ಬಾಗಿಲಿನಿಂದ 6, 6ನೇ ಬಾಗಿಲಿಂದ 5,

ನಾಲ್ಕು ಮೂರು ಹೀಗೆ ಬರ್ತಾ ಏಳನೆಯ ಬಾಗಿಲಿನ ಹತ್ತಿರದಲ್ಲಿ ನಿಂತ್ಕೊಂಡಿದ್ದಂತಹ ವಿವೇಕ ಅನ್ನುವಂಥವನು ಆ ದ್ವಾರಪಾಲಕ. ಕೈಯಲ್ಲಿ ಶ್ರದ್ಧಾ ಎಷ್ಟಿ ಎನ್ನುವ ಬೆಳ್ಳಿಯ ಅಥವಾ ಬಂಗಾರದ ಕೋಲನ್ನು ಹಿಡ್ಕೊಂಡಿದ್ದಾನೆ. ಅವನಿಗೆ ಒಬ್ಬ ಆಗಂತುಕ ಬಂದು ನಿಂತ್ಕೊಂಡಿದ್ದು ಗೊತ್ತಾಗಿದೆ, ವಿಷಯ ಗೊತ್ತಾಯಿತು, ಇದನ್ನು ಮದನನಿಗೆ ತಿಳಿಸಬೇಕು ಅಂತ ಹೇಳಿ ಮದನನ ಸಮೀಪಕ್ಕೆ ಬಂದು ಹೇಳ್ತಾ ಇದ್ದಾನೆ. ಅವಧರಿಸು ಜೀಯ.

ಪ್ರಭು ಕೈಯಲ್ಲಿ ಹಿಂಸಾಯಷ್ಟಿಯನ್ನು, ಹಿಂಸಾಯಷ್ಟಿ ಹಿಂಸೆಯನ್ನು ಮಾಡಲಿಕ್ಕೆ ಉಪಯೋಗಿಸುವಂತಹ ಶೂಲ, ಈಟಿ, ಕತ್ತಿ ಇತ್ಯಾದಿಗಳನ್ನು ಹಿಡ್ಕೊಂಡಂತಹ ಕ್ರೋಧ ಎನ್ನುವ ಆಪ್ತ ನಿಮ್ಮ ತಂದೆಯ ಸಮೀಪದಲ್ಲಿದ್ದು ಅವನ ಬಾಗಿಲನ್ನು ಕಾಯ್ತಾ ಇದ್ದಾನೆ. ನಾನು ನಿನ್ನ ಆಳು, ಅವನಷ್ಟು ಸಲಿಗೆ ನನಗಿಲ್ಲ. ನಾನು ನಿಮ್ಮಲ್ಲಿ ಈಗ ನಿವೇದಿಸುವ ವಿಷಯವೇನು ಅಂದರೆ, ಇಡೀ ಅಖಿಲ ಭುವನಕ್ಕೆ ಅಧಿಪತಿಯಾದಂತಹ ಒಡೆಯನಾದ ಸಾಕ್ಷಾತ್ ವಿಷ್ಣುವಿನ ಪರಮ ಭಕ್ತನಾದಂತಹ ಚಂದ್ರಹಾಸ ಎನ್ನುವ ವ್ಯಕ್ತಿ ಬಂದಿದ್ದಾನಂತೆ. ನೀವು ಯಾರು ಅಂತ ಕೇಳಿದ್ರೆ, ವಿಷ್ಣುವಿನ ದಾಸ ಹರಿದಾಸ ಅಂತ ಹೇಳಿಕೊಂಡಿದ್ದಾನಂತೆ. ಅವನನ್ನು ನಿಮ್ಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾನೆ. ಈ ವಿಚಾರವನ್ನು ತಿಳಿದು ಸುಮ್ಮನೆ ಏಕಿದ್ದೀರಿ, ಅವನಿಗೆ ದರ್ಶನವನ್ನು ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ ಅಂತ ವಿವೇಕ ಅನ್ನುವ ದ್ವಾರಪಾಲಕ ಹೇಳಿದ.

ನೀತಿಯಿಂದ ಕೂಡಿರುವ ಈ ವಿವೇಕನ ಮಾತನ್ನು ಕೇಳಿ ಮದನ್ಗೆ ಬಹಳ ಸಂತೋಷವಾಯಿತು. ತಾನು ಕೂತಿರುವ ಚಿನ್ನದ ಸಿಂಹಾಸನವನ್ನು ಇಳಿದು ಬಾಗಿಲ ಸಮೀಪಕ್ಕೆ ಬಂದ. ಚಂದ್ರಹಾಸನನ್ನು ನೋಡ್ತಿರ್ಲಿಕ್ಕೆ ಬಹಳ ಸಂತೋಷ ಆಯಿತು. ಅವನನ್ನು ನೋಡಿ ಒಬ್ಬ ಆತ್ಮ ಸಖನೇ ಸಿಕ್ಕಷ್ಟು ಸಂತೋಷವಾಯಿತು ಮದನನಿಗೆ. ಅವನನ್ನು ಅಂತಃಕರಣದಿಂದ ಎದುರುಗೊಂಡು ಆತ್ಮೀಯತೆಯಿಂದ ನಗುತ್ತಾ ಪ್ರೀತಿಯಿಂದ ಬಿಗಿದು ಅಪ್ಪಿ ಅವನ ಕೈಯನ್ನು ಹಿಡ್ಕೊಂಡು ಯಾವುದೋ ಬಹಳ ದಿನಗಳ ಸ್ನೇಹಿತನೋ ಎನ್ನುವ ಹಾಗೆ ಅವನನ್ನು ತನ್ನ ಸಭೆಗೆ ಕರೆದುಕೊಂಡು ಬಂದು ಅವನಿಗೆ ಉಚಿತವಾದ ಆಸನವನ್ನು ಕೊಟ್ಟು ತನ್ನ ಸಮೀಪದಲ್ಲಿಯೇ ಕುಳ್ಳಿರಿಸಿ ಅವನಿಗೆ ಅನೇಕ ರೀತಿಯಿಂದ ಸತ್ಕಾರವನ್ನು ಮಾಡಿದ ಮದನ. ನಂತರ ಚಂದ್ರಹಾಸ ಎಲ್ಲಿಂದ ಬಂದಿದ್ದಾನೆ ಅಂತ ಕೇಳಿದ. ಆವಾಗ ಚಂದ್ರಹಾಸ ಹೇಳ್ತಾನೆ, ನಾನು ಚಂದನಾವತಿಯ ಅರಸ. ಆವಾಗ ಇವನು ಚಂದನಾವತಿಯ ಜನಗಳ ವಿಚಾರವನ್ನು ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ. ನಿಮ್ಮ ತಾಯಿ ಮಹಾರಾಣಿ ಮೇಧಾವಿನಿ ದೇವಿಯವರ ಆರೋಗ್ಯವೇ, ನಿಮ್ಮ ತಂದೆ ಮಹಾರಾಜ ಕುಳಿಂದಕ ಕ್ಷೇಮವೇ ಅಂತ ಎಲ್ಲ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ ಮದನ.

ಬಹಳ ಆತ್ಮೀಯತೆಯಿಂದ ಅಂತಃಕರಣದಿಂದ ಮಾತಾಡಿಸ್ತಾ ಇದ್ದಾನೆ ಮದನ ಚಂದ್ರಹಾಸನನ್ನ. ನಸು ನಗ್ತಾ ಆತ್ಮೀಯದಿಂದ ಕೇಳ್ದ, ಗೆಳೆಯ ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀಯ, ನಾನು ಏನು ಮಾಡಿದರೆ ನಿನಗೆ ಸಂತೋಷ ಆಗತ್ತೆ ಅಂತ ಹೇಳಿದಾಗ ಅವಾಗ ಚಂದ್ರಹಾಸ ಹೇಳ್ತಾ ಇದ್ದಾನೆ, ನಿನ್ನ ತಂದೆ ನನ್ನನ್ನು ನಿನ್ನ ಸಮೀಪಕ್ಕೆ ಕಳಿಸಿದ್ದಾರೆ, ಅತಿ ರಹಸ್ಯವಾದಂತಹ ಒಂದು ಕೆಲಸ ನನ್ನಿಂದ ಆಗಬೇಕಾಗಿದೆ ಅಂತ ಹೇಳಿ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಈ ಪತ್ರವನ್ನು ನನ್ನ ಮಗನ ಕೈಯಲ್ಲಿಯೇ ಕೊಡಬೇಕು, ನೀನು ನಾನೇ ಕಳಿಸಿದ್ದು ಅಂತ ಗೊತ್ತಾಗಬೇಕು ಅಂತ ಹೇಳಿ ಗುರುತಿನ ಮುದ್ರೆಯನ್ನು ಸಹ ಹೇಳಿ ತನ್ನ ಕೈಲಿರ್ತಕ್ಕಂತಹ ಪತ್ರವನ್ನು ಕೊಟ್ಟ. ಇದು ಬಹಳ ಗಹನವಾದ ಗೂಢವಾದ ಗುಟ್ಟಾದ ವಿಷಯ ಅಂತ ಹೇಳಿ ಹೇಳ್ತಾ ಇದ್ದಾನೆ.

ಗುಟ್ಟಾದ ಪತ್ರವನ್ನು ನಿನಗೆ ಕೊಟ್ಟಿದ್ದಾರೆ, ಇದರಲ್ಲಿ ಏನೋ ಗಹನವಾದ ವಿಷಯವಿದೆಯಂತೆ ಅಂತ ಚಂದ್ರಹಾಸ ಹೇಳಿದಾಗ ಮದನ ಆ ಸಭೆಯಲ್ಲಿ ಇದ್ದವರನ್ನ ಅಲ್ಲಲ್ಲಿಯೇ ಕುಳ್ಳಿರಿಸಿದ. ಮದನ ತನ್ನ ಸಹೋದರನಾದ ಅಮಲ ಎನ್ನುವನ್ನು ಕರೆದುಕೊಂಡು ಏಕಾಂತ ಭವನಕ್ಕೆ ಒಳಗಡೆ ಇರುವಂತಹ ಗುಟ್ಟಾದ ಜಾಗಕ್ಕೆ ಹೋದ. ತಂದೆ ಕೊಟ್ಟಿರುವ ಪತ್ರದ ಮುದ್ರೆಯನ್ನು ತೆಗೆದ. ಆ ಪತ್ರವನ್ನು ಓದ್ತಾ ಇದ್ದಾನೆ. ತಿದ್ದಿದ ಅಕ್ಷರ ಅವನಿಗೆ ಗೊತ್ತೇ ಆಗಲಿಲ್ಲ. ವಿಷವ ಅನ್ನುವುದನ್ನು ವಿಷಯೇ ಅಂತ ಆಗಿರೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಅದೇ ನಿಜವಾದ ಬರಹ ಅಂತ ತಿಳ್ಕೊಂಡು ಅವನಿಗೆ ಬಹಳ ಸಂತೋಷವಾಗೋಯಿತು. ಹರ್ಷದ ಕಡಲಿನಲ್ಲಿ ಅದ್ದಿದಷ್ಟು ಸಂತೋಷವನ್ನು ಪಟ್ಟ ಮದನ.

ಪತ್ರವನ್ನು ಓದಿ ಬಹಳ ಸಂತೋಷವಾಯಿತು. ಆಹಾ, ಬಹಳ ಒಳ್ಳೆಯದಾಯಿತು. ಪತ್ರದಲ್ಲಿ ಇರುವ ಒಕ್ಕಣೆಯ ಮಾತುಗಳು ಈ ಬಂದಿರುವ ಚಂದ್ರಹಾಸನಿಗೆ ಬಹಳ ಸೊಗಸಾಗಿ ಒಪ್ಪತ್ತೆ. ಈತನು ಮಹಾಹಿತ, ಈತನು ನಮ್ಮ ಸೀಮೆಗೆ ಅರಸನಾಗುತ್ತಾನೆ, ಸರ್ವಥಾ ಅಮಿತ್ರನು. ಆದ್ದರಿಂದ ಇವನ ವಿಚಾರದಲ್ಲಿ ಕುಲ ಆಚಾರ ಶೀಲಗಳನ್ನು ನೋಡಬೇಕಾದ್ದೇ ಇಲ್ಲ. ಆದ್ದರಿಂದ ವಿಲಾಸದಿಂದ ವಿಷಯ ಮೋಹಿಸುವಂತೆ ಇವನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೇನೆ. ಇದಕ್ಕೆ ಯೋಚನೆ ಮಾಡುವಂಥದ್ದೇನಿದೆ, ನನ್ನ ತಂಗಿಗೆ ಸರಿಯಾದ ವರ, ಯೋಗ್ಯವಾದ ವರ ಇವನೇ ಅಂತ ಯೋಚನೆ ಮಾಡಿದೆ.

ಮೊದಲಿನಾಗಿ ತಂದೆ ಮಾಡಿರುವಂತಹ ಆಜ್ಞೆ ಇದು ಅಲ್ಲದೇನೆ ನನ್ನ ಮನಸ್ಸು ಇವನ ಕಡೆಗೆ ಎಳಿತಾ ಇದೆ. ತುಂಬ ಸುಂದರವಾದಂತಹ ವ್ಯಕ್ತಿ, ಜೊತೆಗೆ ಕೃಷ್ಣ ಭಕ್ತ. ಆದ್ರಿಂದ ಇನ್ಮೇಲೆ ಅನುಮಾನ ಏಕೆ? ನನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಯೋಚನೆ ಮಾಡಿದೆ. ಸಾಮಾನ್ಯವಾಗಿ ಒಂದು ಮದುವೆ ಮಾಡಬೇಕಾದ್ರೆ ಒಬ್ಬ ವರನಲ್ಲಿ ಏನೇನು ಬಯಸ್ತೀವೋ ಅವೆಲ್ಲ ಇವನಲ್ಲಿ ಇದೆ. ಹೆಸರು ಚೆನ್ನಾಗಿದೆ, ಇವನು ಚಂದ್ರಹಾಸ. ತಂಗಿಯಾದಂತಹ ವಿಷಯೇ ಕನ್ನೈದೆಲೆಯಂತೆ ನೈದೆಲೆಯಂತೆ ಚೆಲುವೆ. ಆದ್ರಿಂದ ಈ ತಂಗಿಗೆ ಇವನೇ ಸರಿಯಾದ ವರ ಅಂತ ಯೋಚನೆ ಮಾಡಿ ಮದುವೆ ಮಾಡಿಕೊಡ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿ ಮತ್ತೆ ಮೊದಲಿನಂತೆ ರಾಜಸಭೆಗೆ ಬಂದ.

ಮತ್ತೆ ಒಡ್ಡೋಲಗೆಕ್ಕೆ ಬಂದು ಈ ವಿಷಯವನ್ನ ಎಲ್ಲರಿಗೂ ತಿಳಿಸಿದ, ಚಂದ್ರಹಾಸನಿಗೂ ತಿಳಿಸಿದ. ಚಂದ್ರಹಾಸ, ಆಗಬಹುದು ಮಂತ್ರಿಗಳ ಮಾತು ನಮಗೂ ಶಿರೋಧಾರ್ಯ, ನನಗೂ ಇದು ಆಜ್ಞೆ ಅಂತ ಹೇಳಿ ಒಪ್ಪಿಕೊಂಡ. ಆ ಚಂದ್ರಹಾಸನನ್ನ ಅತಿಥಿ ಗೃಹದಲ್ಲಿ ಉಳಿಸಿದ್ದಾನೆ ಮದನ. ನಂತರ ಜ್ಯೋತಿಷಿಗಳನ್ನು ಕರೆಸಿದ, ಅವರ ಜಾತಕಗಳನ್ನ ಅಲ್ಲಿಯೇ ಬರೆಸಿ ತೋರಿಸ್ತಾ ಇದ್ದಾರೆ. ವಿಸ್ತಾರವಾಗಿ ನೋಡಿದಾಗ ಇವು ಪರಸ್ಪರ ಹೊಂದತ್ತೆ, ಈ ಮದುವೆಯನ್ನು ಮಾಡಬಹುದು ಅಂತ ಹೇಳಿ ಜ್ಯೋತಿಷಿಗಳು ಸಹ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಂತರ ಆ ಮದುವೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾನೆ ಮದನ. ಹೀಗಿರುವಾಗ ವಿವಾಹಕ್ಕೆ ಸಿದ್ಧತೆಗಳು ಏನಾದವು ಅನ್ನೋದನ್ನು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಈ ಪದ್ಯದ ಮೂಲಕ. ವಿವಾಹಕ್ಕಾಗಿ ಅನೇಕ ರೀತಿಯ ತೋರಣಗಳನ್ನು ಕಟ್ಟಿಸಿದ್ದಾರೆ, ಬಾವುಟಗಳು ಹಾರಾಡ್ತಾ ಇದ್ದಾವೆ. ಆ ಬಾವುಟಗಳು ಹೇಗೆ ಹಾರಾಡ್ತಾ ಇದ್ದಾವೆ ಅಂತಂದ್ರೆ ಮೋಡವನ್ನು ಮುಟ್ಟುವಂತೆ ಹಾರಾಡ್ತಾ ಇದ್ದಾವೆ. ತೋರಣಗಳು ಅಂತರಿಕ್ಷದಲ್ಲೆಲ್ಲ ತುಂಬಿಬಿಟ್ಟವು. ಅನೇಕ ರೀತಿಯ ಮಂಗಳಮಯವಾದ ಸುವಸ್ತುಗಳನ್ನೆಲ್ಲ ಜೋಡಿಸಿಕೊಂಡಿದ್ದಾನೆ. ಅದೇ ರೀತಿ ಸ್ವರ್ಣದ ಹರಳಿದ ನವರತ್ನದ ಮಣಿಮಯವಾದಂತಹ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ, ವಿವಾಹ ಮಂಟಪವನ್ನ ರಚನೆ ಮಾಡಿದ್ದಾರೆ.

ಮದನನ ಆಜ್ಞೆಯಿಂದ ವಿವಾಹಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶಾಸ್ತ್ರೋಕ್ತ ಧಾರ್ಮಿಕ ಕ್ರಿಯೆಗಳು ಸಹ ಚೆನ್ನಾಗಿ ನಡೀತಾ ಇದ್ದಾವೆ. ಬ್ರಾಹ್ಮಣರು ಪುರೋಹಿತರು ಎಲ್ಲರೂ ಸೇರಿ ಶಾಸ್ತ್ರವನ್ನು ನಡೆಸಿಕೊಡ್ತಾ ಇದ್ದಾರೆ, ಮಂತ್ರಗಳನ್ನು ಹೇಳ್ತಾ ಇದ್ದಾರೆ, ಮುತ್ತೈದೆಯರು ಆರತಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ, ಸೇವಕರು ಸಖಿಯರು ಎಲ್ಲರೂ ಸಹ ಚಂದ್ರಹಾಸನಿಗೆ ಅನೇಕ ರೀತಿಯ ಮಂಗಳ ಸ್ನಾನವನ್ನು ಮಾಡಿಸಿ ಅಲಂಕಾರವನ್ನು ಮಾಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ, ಉತ್ತಮವಾದಂತಹ ಬಟ್ಟೆಗಳನ್ನು ಉಡಿಸಿದ್ದಾರೆ, ಅವನ ಹಣೆಗೆ ಬಾಸಿಂಗವನ್ನು ಕಟ್ಟಿ ಅವನನ್ನು ವಿವಾಹ ವೇದಿಕೆಗೆ ಕರೆದುಕೊಂಡು ಬಂದು ಕೂಡಿಸಿದ್ದಾರೆ. ಕವಿ ವರ್ಣನೆ ಮಾಡ್ತಾ ಇದ್ದಾರೆ, ಯಾವ ವ್ಯಕ್ತಿಯ ಪಾಲಿಗೆ ಬದುಕು ವಿಷ ಆಗಬೇಕಾಗಿತ್ತೋ ಭಗವಂತನ ಕೃಪೆಯಿಂದ ಆ ವಿಷ ಅಮೃತ ಆಗ್ತಾ ಇದೆ. ವಿವಾಹಕ್ಕೆ ಅಲಂಕೃತನಾಗಿ ಕೂತ್ಕೊಂಡಿದ್ದಾನೆ. ಇದೇನು ಆಶ್ಚರ್ಯವೇ? ಖಂಡಿತ ಅಲ್ಲ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ದೇವಪುರದ ಲಕ್ಷ್ಮೀಕಾಂತನ ಅನುಗ್ರಹ ಇದ್ದಾಗ ವಿಷವು ಅಮೃತವಾಗತ್ತೆ, ಭಗವತ್ ಕೃಪೆ ಬೇಕು ಅನ್ನುವ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ವಿಧಾನಮಂಡಲದ ಮುಂಗಾರು ಅಧಿವೇಶನ ವಂದೇ ಮಾತರಂ ಗಾಯನದ ಮೂಲಕ ವಿಧಾನಸಭೆಯಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಸದನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಜಯಚಂದ್ರ ಪೀಠ ಅಲಂಕರಿಸಿ ಮೊದಲು ಪ್ರಕಟಣೆ ಓದಿದರು. ಬಳಿಕ ಸಭಾಧ್ಯಕ್ಷರು ಸದನಕ್ಕೆ ನೂತನ ಸಚಿವರ ಹೆಸರುಗಳನ್ನು ಪರಿಚಯಿಸಿದರು. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮೊದಲಿಗೆ ವಿಷಯ ಪ್ರಸ್ತಾಪಿಸಲು ಮುಂದಾದರು. ಇದಕ್ಕೆ ಅವಕಾಶ ನೀಡದ ಸಭಾಧ್ಯಕ್ಷರು ನಿಯಮದ ಪ್ರಕಾರ ಸದನ ನಡೆಸುವುದಾಗಿ ತಿಳಿಸಿದರು. ಬಳಿಕ ಸಭಾಧ್ಯಕ್ಷರು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಗೌರವ ಸಲ್ಲಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಮಾಜಿ ಸಚಿವರಾದ ರಾಮಚಂದ್ರೇಗೌಡ, ಡಿ ಸುಧಾಕರ್, ವೆಂಕಟರಮಣಪ್ಪ, ಸಿ ವೀರಣ್ಣ, ಮಾಜಿ ಶಾಸಕರಾದ ಕೆಆರ್ ಶ್ರೀನಿವಾಸಯ್ಯ, ಪುಟ್ಟರಂಗನಾಥ, ಸೈಯದ್ ಯಾಸೀನ್, ವಿ ಶ್ರೀನಿವಾಸನ್, ಚಂದ್ರಶೇಖರಪ್ಪ, ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಗಾಯಕಿಯರಾದ ಎಸ್ ಜಾನಕಿ, ಆಶಾ ಭೋಸ್ಲೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ, ಪರಿಸರ ತಜ್ಞ ಗಿರೀಶ್ ಭಾರದ್ವಾಜ್, ಸಾಹಿತಿ ಎವಿ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರ ಸಾಧನೆಗಳನ್ನು ಸದನ ಸ್ಮರಿಸಿತು. ಸಂತಾಪ ನಿರ್ಣಯದ ಮೇಲೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಅನೇಕರು ಮಾತನಾಡಿ ಸಾಧನೆಗಳನ್ನು ಕೊಂಡಾಡಿದರು. ಮೃತರ ಗೌರವಾರ್ಥ ಸದನದ ಸದಸ್ಯರೆಲ್ಲರೂ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಿದರು. ವಿಧಾನಪರಿಷತ್ತಿನ 159ನೇ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಗೊಂಡಿತು. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಬಳಿಕ ವಿಧಾನಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನಪರಿಷತ್ ಸಭಾ ನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲಾ ಸದಸ್ಯರು ಮೇಜು ಕುಟ್ಟಿ ಸ್ವಾಗತಿಸಿದರು. ಬೋಸ್ರಾಜ್ ಸಂಪುಟಕ್ಕೆ ಸೇರ್ಪಡೆಯಾಗದ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಭಾನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಗಲಿದ ಗಣ್ಯರ ಸಂತಾಪ ಸೂಚಕವನ್ನು ಬೆಂಬಲಿಸಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು, ನನಗೆ ಮೊದಲ ಬಾರಿ ಸಚಿವ, ಮೊದಲ ಬಾರಿ ಸಭಾನಾಯಕನಾಗಿ ಆಯ್ಕೆ ಮಾಡಿದ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಸಹಕಾರ ಬೆಂಬಲ ನೀಡುವಂತೆ ಆಡಳಿತ ಪ್ರತಿಪಕ್ಷದ ಸದಸ್ಯರಲ್ಲಿ ಮನವಿ ಮಾಡಿದರು. ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ, ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ

0: ವಾಲ್ಮೀಕಿ ಅಭಿವೃದ್ಧಿ ನಿಗಮದ 185 ಕೋಟಿ ರೂಪಾಯಿ ಹಗರಣದಲ್ಲಿ ನಾಗೇಂದ್ರ ಆರೋಪಿಯಾಗಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ರಾಜಧಾನಿ ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲ ವರ್ತಕರು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹಲವು ಸಂಘಟನೆಗಳು ಪ್ರತಿಭಟನೆ, ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜಿಲ್ಲೆಯ ಚಿತ್ರಮಂದಿರಗಳು, ಮಾಲ್ಗಳು, ವಾಣಿಜ್ಯ ಮಳಿಗೆಗಳು ಮುಚ್ಚಲ್ಪಟ್ಟಿದ್ದು ಆಟೋ ಬಸ್ ಸಂಚಾರ ಎಂದಿನಂತೆ ಇದ್ದವು. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, KR ಪೇಟೆಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಜಲಾಶಯದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾವೇರಿ ನೀರಿನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿವೆ. ಮೇಕೆದಾಟು ಯೋಜನೆ ಶೀಘ್ರವೇ ಜಾರಿ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿವೆ. ಕನ್ನಡಪರ ಹೋರಾಟಗಾರರು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಸಾರಿಗೆ ಸಂಚಾರ, ವ್ಯಾಪಾರ ವಹಿವಾಟು ಹಾಗೂ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನೊಂದೆಡೆ ತೀರ್ಪು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಅರಿಶಿಣ, ಕುಂಕುಮ, ಹೂ, ಕಡಲೆಪುರಿ ಎರಚಿ ವಿನೂತನ ಪ್ರತಿಭಟನೆ ನಡೆಸಿದರು. ವಿವಿಧ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಗಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನ ದೇಶಾದ್ಯಂತ ಆರಂಭಗೊಂಡಿದೆ. ಪ್ರತಿಯೊಬ್ಬ ಭಾರತೀಯನೂ ತನ್ನ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ಕೋಲಾರದಲ್ಲಿ ತಿಳಿಸಿದ್ದಾರೆ. ದೇಶಭಕ್ತಿ, ರಾಷ್ಟೀಯ ಏಕತೆ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಸಾರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಬೈಕ್ ರ್ಯಾಲಿ ನಡೆಸಿತು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಬೃಹತ್ ರ್ಯಾಲಿಯು ಶಾಮನೂರು ಆಂಜನೇಯ ದೇವಸ್ಥಾನದ ಹತ್ತಿರ ಅಂತ್ಯಗೊಂಡಿತು. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲಾ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡಪರ ಸಂಘಟನೆಗಳ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಕನ್ನಡಪರ ಸಂಘಟನೆಗಳ ಮುಖಂಡರು ತಮ್ಮನ್ನು ಭೇಟಿ ಮಾಡಿ ಬಂದ್ ಹಿಂಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಲಾಗಿದೆ. ಕಡ್ಡಾಯವಾಗಿ ಜೈಲು ಸಮವಸ್ತವನ್ನು ಧರಿಸಿ ಗ್ರಂಥಾಲಯದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ಪ್ರಜ್ವಲ್ಗೆ ಸೂಚನೆ ನೀಡಿದ್ದಾರೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಫೋನ್ ಹಾಗೂ ಪೆನ್ಡ್ರೈವ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ. ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನಪರಿಷತ್ ಸಭಾನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್. ವಿಧಾನಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ

ವಿಜಯೇಂದ್ರ ಆಗ್ರಹ. ಹಾಗೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಜಿಲ್ಲಾ ವಾರ್ತಾಪತ್ರ ಸಂಜೆ 6:30ಕ್ಕೆ. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50ಕ್ಕೆ ಕಾರ್ಯಕ್ರಮ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ಇದು. ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತಾಗಿ ಡಾ ಲತಾ ಹೆಚ್ಎಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ವಿಧಾನಮಂಡಲದಲ್ಲಿ ಇಂದು ರಾತ್ರಿ 7:45ಕ್ಕೆ. ಇನ್ನು 8:00 8:15ರವರೆಗೆ, 8:30ರಿಂದ 8:45ರವರೆಗೆ ಸಿರಿಗಂಧ. 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15ಕ್ಕೆ ಕೆಎಸ್ ಸುರೇಖಾ ಹಾಡಿರುವ ಭಾವಗೀತೆಗಳು. ಇಂದು ರಾತ್ರಿ 9:30ಕ್ಕೆ ಏಕಸೂತ್ರ ನಾಟಕ ಪ್ರಸಾರವಾಗ್ತಾ ಇದೆ. ರಚನೆ ಎನ್ಎಬಿ ಮೊಗ್ರಾಲ್ ಪುತ್ತೂರು, ನಿರ್ಮಾಣ ಎಆರ್ ಗೋಪಾಲನಾಯಕ್. ಇಂದು ರಾತ್ರಿ 10:00ಗೆ ಆರೋಗ್ಯ ಸಂಚಿಕೆ. ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾ ಆತ್ಮಾನಂದ ಗೌರೋಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇನ್ನು ಗೀತಚಂದ್ರಿಕೆ ಮೆಲೋಡಿ ಟೈಮ್ ರಾತ್ರಿ 10:30ಕ್ಕೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 3:02:30 ಸೆಕೆಂಡ್ಗಳು. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: तू जल्दी सो जाती है तो तू जल्दी उठा भी कर, सुबह एक दो घंटे मुझसे पढ़ लिया कर।
1: तब तू कहेगा कि मैं सो रहा हूँ।
0: नहीं कहूँगा ना, मैं भी सुबह जल्दी उठा करूँगा और तुझे पहाड़ा सिखाऊंगा।
1: पक्का?
0: पक्का।
1: फिर गुस्सा तो नहीं करेगा?
0: क्यों करूँगा, तू तो मेरी छोटी बहन है।
1: हाँ सच, तो फिर मैं खेलने जाऊँ?
0: चप्पल तो पहन लो, मैं भी आ रहा हूँ।
2: कमाल है भाई, ठीक ही है, दूसरे की जरूरत को समझे बिना अपनी जरूरतें पूरी करना कहां तक ठीक है। क्या उमा देवी की तरह आप अपने बच्चों को अवसर देते हैं कि वे विवाद का ऐसा हल स्वयं निकालें जिसमें दोनों पक्षों का फायदा हो?
3: तो श्रोताओं, इसी कार्यक्रम के साथ अब हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुमलता, जगबंधु
4: और मंजू जी के साथ विमलेश को कल तक के लिए आज्ञा दीजिए। नमस्कार।
5: उमंग उमंग उमंग उमंग।
6: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
7: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
4: ಸಮಯ ಆಗಿದೆ 3:41. ನಮ್ಮ ಮುಂದಿನ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ
8: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
9: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
10: ನಮಸ್ಕಾರ ಸರ್.
9: ರೈತರ ವಿಷಯವಾಗಿ ನಾವು ಹಿಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಮಾಹಿತಿ ಕೊಡ್ತಾ ಇದ್ವಿ. ಈಗ ರೈತರಿಗೆ ಈ ಬೀಜಗಳ ಮೇಲೆ ಏನಾದರೂ ಹಕ್ಕಿದೆಯೇ, ಮತ್ತೆ ಬೆಲೆ ನಿಯಂತ್ರಣ ಅಥವಾ ಅನೇಕ ಕೆಲವು ವಿಷಯಗಳಲ್ಲಿ ಆಸ್ತಿ ವಿಷಯದಲ್ಲಿ ಕಾನೂನು ರೈತರ ವಿಷಯವಾಗಿ ಏನೇನು ಹೇಳುತ್ತೆ ಸರ್?
10: ಬೆಳೆಗೆ ಸಂಬಂಧಪಟ್ಟಗಳ ಬೀಜಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಒಂದು ಕಾನೂನನ್ನು 2001 ಜಾರಿಗೆ ತರಲಾಗಿದೆ. ಇದರಡಿಯಲ್ಲಿ ರೈತರಿಗೆ ಕೆಲವು ವಿಶೇಷ ಹಕ್ಕುಗಳಿವೆ. ಒಂದು, ತಮ್ಮ ಹೊಲದಲ್ಲಿ ಬೆಳೆದ ಬೀಜಗಳನ್ನು, ಬೆಳೆಗೆ ಸಂಬಂಧಪಟ್ಟ ಬೀಜಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ಇವುಗಳನ್ನು ಮರುಬಿತ್ತನೆಗೆ ಉಪಯೋಗ ಮಾಡಿಕೊಳ್ಳಬಹುದು. ಎರಡನೇದಾಗಿ, ಬೇರೆ ರೈತರ ಜೊತೆ ಈ ಬೀಜಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೀಜ ಮಾರಾಟ ಮಾಡಬಹುದು, ಆದರೆ ಯಾವುದೇ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡುವಂತಿಲ್ಲ. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿ ಇರುವಂತಹ ಸ್ಥಳೀಯ ತಳಿಗಳನ್ನು ದಾಖಲಿಸಿ ರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕು ಕೂಡ ಈ ಕಾಯ್ದೆ ಅಡಿಯಲ್ಲಿ ರೈತರಿಗೆ ಕೊಡಲಾಗಿದೆ.
9: ಈಗ ಕೆಲವು ಕಂಪನಿಗಳು ಸರ್ ಇಂಥವರ ರೈತರ ಕಡೆಯಿಂದ ತಗೊಂಡು ಅದನ್ನ ತಮ್ಮದೇ ಬೀಜ ಅನ್ನೋ ರೀತಿಯಲ್ಲಿ ಏನಾದರೂ ಈ ಪೇಟೆಂಟ್ ಗಳನ್ನು ಮಾಡ್ಕೋತಾರಲ್ಲ ಸರ್, ಆವಾಗ ಏನಾಗುತ್ತೆ?
10: ಹಾ, ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವಾಗ ಅಂದ್ರೆ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಬಿಟಿ ಕಾಟನ್ ಅಥವಾ ಬಿಟಿ ಬದನೆಕಾಯಿ ಅಂತದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೀಜಗಳನ್ನು ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಬಹುದು. ಆದರೆ ರೈತರು ಈ ಬೀಜ ಒಮ್ಮೆ ಖರೀದಿಸಿ ಬೆಳೆದರೆ ಮತ್ತೆ ಅದೇ ಬೀಜ ಉಳಿಸಿ ಬಿತ್ತಲು ಈ ಕಾಯ್ದೆಯಲ್ಲಿ ಕಂಪನಿಗಳು ಅನುಮತಿ ನೀಡುತ್ತವೆ. ಆದರೆ ಕಂಪನಿ ಬೀಜದ ಗುಣಮಟ್ಟ ಸರಿ ಇಲ್ಲದಿದ್ದರೆ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಥವಾ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ದೂರನ್ನು ನೀಡಬಹುದು.
9: ಹಾಗಾಗಿ ಈ ಕಂಪನಿಗಳು ನಮ್ಮ ಬೀಜಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬಾರದು ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಹೋರಾಟಗಳು
10: ನಡೆದಿದ್ದವು.
9: ಈಗ ಕೆಲವೊಂದು ಜ್ಞಾನಗಳು ರೈತರಿಗೆ ಸೀಮಿತ ಇರ್ತವೆ, ಅವ್ರಿಗೆ ಗೊತ್ತಿರ್ತದೆ, ಅದು ವಿಜ್ಞಾನಿಗಳಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ. ಆ ರೀತಿಯಾದಂತಹ ಒಂದು ಜ್ಞಾನದ ರಕ್ಷಣೆಯನ್ನ ಮಾಡಬಹುದಾ?
10: ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪ್ರಾದೇಶಿಕವಾದ ಕೆಲವು ಸಾಂಪ್ರದಾಯಿಕ ಜ್ಞಾನಗಳಿವೆ, ಅದರ ರಕ್ಷಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ, ಮತ್ತೆ ಮುಂದಿನ ಪೀಳಿಗೆಗಳಿಗೆ ಅದನ್ನ ಪಸರಿಸುವಂತಹ ಜವಾಬ್ದಾರಿ ಕೂಡ ಪ್ರಸ್ತುತ ರೈತರಲ್ಲಿದೆ. ರೈತರ ಸಮುದಾಯ ಶತಮಾನಗಳಿಂದ ಬಳಸುತ್ತಾ ಇರುವಂತಹ ತಳಿ ಇರಬಹುದು ಅಥವಾ ಔಷಧೀಯ ಗಿಡಗಳು, ಕೃಷಿ ವಿಧಾನಗಳನ್ನು ಈ ಕಂಪನಿಗಳನ್ನು ಪೇಟೆ

0: ಪರಿಹಾರ ಆಯೋಗದಲ್ಲಿ ಪರಿಹಾರವನ್ನು ಕೇಳಬಹುದು. ಅದರ ಒಂದು ಇಲ್ಲಿ ಗಮನಿಸಬೇಕಾದಂಥದ್ದು, ಯಾವುದೇ ರೈತರು ಬೀಜ, ಗೊಬ್ಬರ, ಕೀಟನಾಶಕ ಖರೀದಿಸುವಾಗ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಬಿಲ್ ಅನ್ನು ನೀವು ಅಂಗಡಿಯಿಂದ ತೆಗೆದುಕೊಳ್ಳಬೇಕು.
1: ಸಹಜವಾಗಿ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿ ಮೂಡಿದೆ. ಈಗ ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ ಅವರೇ, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
4: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा, हर दिन तिरंगा अभियान से जुड़े. जय हिंद, जय भारत, वंदे मातरम.
5: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
6: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಪ್ರಗತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:38:50 ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಆಸ್ ಯೂಶುವಲ್ ನಾನು ಬಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಅಂತ್ಯಕ್ಷರಿಯನ್ನ ಹಾಡಿಸ್ತೀನಿ. ಸೊ ಅಂತ್ಯಕ್ಷರಿ ಅಲ್ಲ, ಹಾಡಿನ ಏನು ಮ್ಯೂಸಿಕ್ ಇರುತ್ತೆ ಅದನ್ನು ಪ್ಲೇ ಮಾಡ್ತೀನಿ, ಅದನ್ನು ನೀವು ಕಂಡು ಹಿಡಿಬೇಕು. ಕಾಲ್ ಮಾಡಿದವ್ರಿಗೆ ಮೊದಲ ಅವಕಾಶ ಇರುತ್ತೆ. ಸೊ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಮಯಾವಕಾಶ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಕಣ್ರಿ. ಸೊ ಏನು ಮಾಡೋಕ್ಕಾಗಲ್ಲ. ಸಾಕಷ್ಟು ಜನ ಪಾಪ ಕೇಳ್ತಾ ಇರ್ತೀರಾ ಸಮಯನ ಜಾಸ್ತಿ ಮಾಡಿ ಅಂತ ಹೇಳಿ. ನಾವು ಕೂಡ ಖಂಡಿತವಾಗ್ಲೂ ಅದರ ಪ್ರಯತ್ನದಲ್ಲಿದ್ದೇವೆ. ಸೊ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಕರೆ ಮಾಡಬೇಕು ಅಂತ ಇದ್ದೀರಾ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-228-1206 ಈ ಸಂಖ್ಯೆಗೆ ಕಾಲ್ ಮಾಡಬಹುದು. ಕಾಲ್ ಮಾಡಿದ್ರೆ ಬೆಸ್ಟು ಮೆಸೇಜ್ ಮಾಡೋದಕ್ಕಿಂತ, ಅಥವಾ ನನಗೆ ಕಾಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡ್ಬೋದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9408-0910-13 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕೂಡ ಕಳುಹಿಸಬಹುದು. ದಯವಿಟ್ಟು ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಸೊ ಕಾಲರನ್ನು ಸ್ವೀಕರಿಸೋಣ ಈ ಒಂದು ಚಿಕ್ಕ ಬ್ರೇಕ್ನ ನಂತರ.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम्.

0: प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
1: ಎಸ್, ಇವತ್ತಿನ ಹಂಪಿಸಲು ಕಾರ್ಯಕ್ರಮದಲ್ಲಿ ಕಾಲ್ಸ್ ಬರ್ತಾ ಇದೆ, ಯಾರು ಕರೆ ಮಾಡಿದ್ದಾರೆ ಮಾತಾಡ್ಸೋಣ. ಹಲೋ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಪದ್ಮಶ್ರೀ ಮೇಡಮ್, ರಾಮಚಂದ್ರಪುರದಿಂದ.
1: ಓ, ಓಕೆ. ಸೊ ನಿಮ್ಮ ಸಂದೇಶಗಳನ್ನ ಓದ್ತಾ ಇರ್ತೀವಿ, ಕಾಲ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಮ್ಯಾಮ್.
2: ನನಗೂ ಖುಷಿ ಆಯ್ತು ಮ್ಯಾಮ್, ತುಂಬಾ.
1: ಓಕೆ, ಸೊ ಇವತ್ತಿನ ಹಂಪಿಸಲು ಕಾರ್ಯಕ್ರಮದ ರೂಲ್ಸ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್.
1: ಸೊ ಈಗ ಹಾಡನ್ನ ಪ್ರಸಾರ ಮಾಡ್ತೀನಿ, ಅಂದ್ರೆ ಮ್ಯೂಸಿಕ್ ಮಾತ್ರ ಪ್ರಸಾರ ಮಾಡಿರ್ತೀನಿ, ಯಾವ ಹಾಡು ಯಾವ ಚಿತ್ರದ್ದು ಅಂತ ಹೇಳಿ ನೀವು ಕಂಡುಹಿಡಿಬೇಕು.
2: ಓಕೆ ಮೇಡಮ್.
1: ಓಕೆ, ಕೇಳಿಸ್ಕೊಳ್ಳಿ, ಸಾಂಗ್ ಪ್ಲೇ ಆಗುತ್ತೆ.

0: ಓಕೆ, ಹಾಡು ಯಾವುದು ಅಂತ ಗೊತ್ತಾಯ್ತಾ ಪದ್ಮಶ್ರೀ ಅವರೇ?
1: ಸುಪ್ರಭಾತ ಚಿತ್ರದ್ದು ಮೇಡಮ್.
0: ಓಕೆ, ಹಾಡಿ ಒಂದ್ ಎರಡು ಲೈನು. ಲಿರಿಕ್ಸ್ ಒಂದ್ ಎರಡು ಲೈನ್ ಆದ್ರೂ ಹೇಳಲೇಬೇಕು ನೀವು. ಸುಪ್ರಭಾತ ಚಿತ್ರದ್ದು ಕರೆಕ್ಟ್, ಹಾಡ್ ಯಾವ್ದು?
1: ಅದೇ ಅದೇ,
0: ಬೇಗ ಬೇಗ ಟೈಮ್ ಓಡ್ತಾ ಇದೆ. ಓಕೆ, ಸೊ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಸುಪ್ರಭಾತ ಚಿತ್ರದಿಂದ ನನ್ನ ಹಾಡು ನನ್ನದು ಈ ಗೀತೆ ಪ್ರಸಾರ ಆಗುತ್ತೆ. ಓಕೆ ಪದ್ಮಶ್ರೀ ಅವರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ, ಕೇಳ್ತಾ ಇರಿ ಎಫ್ಎಂ ರೈನ್ಬೋ.
1: ಕೇಳ್ತಾ ಇರ್ತೀನಿ ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಪದ್ಮಶ್ರೀ ಅವರು ಕಾಲ್ ಮಾಡಿದ್ರು, ಕರೆಕ್ಟ್ ಆದ ಉತ್ತರ ತುಂಬಾ ಈಸಿ ಇತ್ತು. ಸೊ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಿದ್ದೀರಾ. ಗಾಯತ್ರಿ ಚಂದ್ರಶೇಖರ್, ಜಿ ಬಸವರಾಜ್, ಸುಭಾನ್ ಹಂಪಕೋರಿ, ದೇವಿ ಸಿಂಗ್ ಸರೋಜಾ, ಹಾಗೇನೆ ಮತ್ತೆ ಸಂದೇಶವನ್ನ ಕಳಿಸ್ತಿರೋರು ಹರೀಶ್ ಅವರು, ಹಾಗೇನೆ ನನ್ನ ಹಾಡು ನನ್ನದು ಸುಪ್ರಭಾತ ಅಂತ ಹೇಳಿ ವೆಂಕಟೇಶ್ ಕಬಾಡಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ನಿಮಗಾಗಿ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಎಸ್, ಸುಪ್ರಭಾತ ಚಿತ್ರದಿಂದ ಒಳ್ಳೆಯ ಗೀತೆಯನ್ನ ಕೇಳ್ಕೊಂಬಂದ್ವಿ. ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ. ಹಾಡನ್ನ ಕಂಪ್ಲೀಟ್ ಆಗಿ ಪ್ರಸಾರ ಮಾಡದೇ ಇರೋದಕ್ಕೆ ನಾ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಸಮಯಾವಕಾಶ ಎಲ್ರಿಗೂ ಕಾಲ್ ಸಿಗ್ಲಿ, ಎಲ್ರಿಗೂ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹಾಡನ್ನ ಅರ್ಧಕ್ಕೆ ಕಟ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ಟಾಗಿದೆ. ಸೊ ನೀವು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಬೇಗ ನಿಮ್ಮ ಫೋನನ್ನು ತಗೊಳ್ಳಿ, ಹೇಳಿರೋ ನಂಬರ್ ಡಯಲ್ ಮಾಡಿ ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓಕೆ, ಸೊ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಮ್ಯಾಮ್? ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ನಿಮ್ಮ ವಾಯ್ಸ್ ತುಂಬ ಎಕೋ ಬರ್ತಾ ಇದೆಯಲ್ಲ. ಓಕೆ, ಸೊ ಬಹುಶಃ ಕರೆ ಮಾಡಬೇಕಾದ್ರೆ ಇದೇ ಸಮಸ್ಯೆ ಆಗುತ್ತೆ. ಸೊ ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ನೋಡಿ ಮಾಡಿ ಕಾಲನ್ನು ಮಾಡಿ. ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಮರುಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-222-22-12-126 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಸೊ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ.
1: ಹಲೋ
0: ಹಲೋ,
1: ನಾಗರಬಾವಿಯಿಂದ ರೇಖಾ ಅಂತ, ಪ್ಲೇ ಮಾಡಿ ಸಾಂಗ್, ಟ್ರೈ ಮಾಡ್ತೀನಿ.
0: ಓಕೆ ಓಕೆ ಓಕೆ, ನೀವು ತುಂಬಾ ಫಾಸ್ಟ್ ಇದ್ದೀರಾ.
1: ನಿಮ್ಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು.
0: ಓಕೆ, ನಿಮಗೂ ಕೂಡ ಶುಭಾಶಯ. ಸೊ ಸಾಂಗ್ ಬರ್ತಾ ಇದೆ, ಕೇಳಿಸ್ಕೊಳ್ಳಿ ಮಾ.

ಮೋಸ್ಟ್ಲಿ ಇವರು ಹಾಡು ಕೇಳಿದ ತಕ್ಷಣ ಹಾಡು ಹೇಳಕ್ಕೆ ಆಗಲ್ಲ ಅಂತ ಕಾಲ್ ಕಟ್ ಮಾಡಿಬಿಟ್ರು, ಏನಾಯ್ತೋ ಏನೋ ಪರವಾಗಿಲ್ಲ. ಸೊ ಮತ್ತೊಮ್ಮೆ ಕಾಲ್ ಮಾಡಿ ದಯವಿಟ್ಟು ಕಾಲ್ ಹಾಡನ್ನು ಕೇಳಿಸ್ಕೊಂಡು ಆದಮೇಲೆ ನೀವು ಕಾಲ್ ಕಟ್ ಮಾಡಿಬಿಟ್ರೆ ನಮಗೆ ಮತ್ತೆ ಸಾಂಗ್ ಪ್ಲೇ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಗೇಮ್ ಕಂಟಿನ್ಯೂ ಮಾಡೋದಕ್ಕೆ. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಎ ಚಿತ್ರದ ಗೀತೆ 2008 ಲೇಡಿ, ಓಕೆ. ಸೊ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯಿಂದ ಉಪೇಂದ್ರ ಚಿತ್ರದ್ದು ಹರೀಶ್ ಮಲ್ಲೇಶ್ವರ ಅವರು, ಹೌದು ಇದು ಎ ಚಿತ್ರದಲ್ಲ, ಸಾರಿ ಉಪೇಂದ್ರ ಚಿತ್ರದ ಗೀತೆ ಇದಾಗಿತ್ತು. ಹಾಗೆಯೇ ಸಂದೇಶವನ್ನು ಕಳಿಸಿರೋವಂಥವರು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಸೊ ಇವರಂತೂ ಆಲ್ಮೋಸ್ಟ್ ಫಸ್ಟಲ್ಲೇ ಇರ್ತಾರೆ ಯಾವಾಗಲೂ, ಉಪೇಂದ್ರ ಚಿತ್ರದಿಂದ. ಜಗದಾಂಬಿಕಾ ಹಂಸವೇಣಿ, ಓಕೆ. ಸೊ ಸಂದೇಶಗಳು ಬರ್ತಾ ಇದೆ. ಉಪೇಂದ್ರ ಚಿತ್ರದ ಗೀತೆ ಅರಸೀಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರು, ಹಾಗೆಯೇ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗೀತೆಯನ್ನು ಕೇಳುವಂತಹ ಸಮಯ ಆಗಿದೆ. ಹಾಡನ್ನು ಕೇಳಿ ಮತ್ತೆ ವಾಪಸ್ ಬನ್ನಿ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम, प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, ವಂದೇ ಮಾತರಂ.
2: ಓಕೆ, ಸೊ ಲಾಸ್ಟ್ ಟೈಮ್ ಕಾಲ್ ಮಾಡಿದಂಥವ್ರು ಹಾಡನ್ನು ಪ್ಲೇ ಮಾಡಿದ ನಂತರ ಕಾಲ್ ಕಟ್ ಆಯಿತು, ಕಟ್ ಮಾಡಿಬಿಟ್ರೆ ಗೊತ್ತಾಗಲಿಲ್ಲ. ದಯವಿಟ್ಟು ಯಾರೂ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ರಿ. ಶಾನ್ ಅವರು ಅಗಲಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಪಾಂಡುರಂಗರಾವ್ ಅವರು, ಜಿ ವಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಅವರು, ಇನ್ನೂ ಸಾಕಷ್ಟು ಜನ ಸಂದೇಶ ಬರ್ತಾ ಇದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ
3: ಹಲೋ
2: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ಸುದ್ದಗುಂಟೆಪಾಳ್ಯದಿಂದ ಸುಬ್ರಹ್ಮಣ್ಯ ಮೇಡಮ್.
2: ಓ, ಸುಬ್ರಹ್ಮಣ್ಯ ಅವರೇ. ಸೊ ಲಾಸ್ಟ್ ಟೈಮು ಕಾಲ್ ಮಾಡಿದ್ರಿ ಅನ್ಸುತ್ತೆ ನೀವು.
3: ಇಲ್ಲ ಮೇಡಮ್, ನನ್ ಲೈನ್ ಕಟ್ ಆಗೋಯ್ತಲ್ಲ ಮೇಡಮ್.
2: ಓಕೆ, ಸೊ ಇವತ್ತು ಸಾಂಗ್ ಪ್ಲೇ ಮಾಡಿ
3: ಕೇಳಿಸ್ತಿಲ್ಲ.
2: ಓಕೆ, ಇರ್ಲಿ ಬಿಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ.
3: ಆಯ್ತು ಮೇಡಮ್.
2: ಓಕೆ, ಸೊ ಸಾಂಗ್ ಪ್ಲೇ ಮಾಡ್ಲಾ ಸರ್?
3: ಮಾಡಿ ಮಾಡಿ ಮೇಡಮ್.
2: ಓಕೆ, ಹಾಡ್ ಕೇಳಿಸ್ಕೊಂಡ್ಮೇಲೆ ಕಾಲ್ ಕಟ್ ಮಾಡೋ ಹಾಗಿಲ್ಲ.
3: ಇಲ್ಲ, ಗೊತ್ತಿಲ್ಲ ಗೊತ್ತಿದೆ ಅಂತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀನಿ.
2: ಓಕೆ ಓಕೆ, ಹಾಡ್ ಕೇಳಿಸ್ಕೊಳ್ಳಿ ಸರ್.

0: ಓಕೆ, ಹಾಡನ್ನ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಖಂಡಿತ ಮೇಡಮ್, ಹೌದು ಮೇಡಮ್.
0: ಓಕೆ, ಯಾವ ಸಾಂಗ್ ಹೇಳಿ?
1: ಕಸ್ತೂರಿ ನಿವಾಸ ಚಿತ್ರದ.
0: ಹೇಗೆ ಇರಿ, ಎಲ್ಲೇ ಇರಿ, ನಮ್ಮ ಆಕಾಶವಾಣಿನ ಕೇಳಿಸ್ಕೋತೀರಿ.
1: ಖಂಡಿತ ಮೇಡಮ್, ಮೇಡಮ್.
0: ಹೌದು ಹೌದು, ಕರೆಕ್ಟ್ ಆದ ಉತ್ತರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಸೊ ಕರೆಕ್ಟ್ ಆದ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಆಲ್ಮೋಸ್ಟ್ ಕಂಡುಹಿಡಿದು ಬಿಟ್ರು. ಮುಂದಿನ ಕಾಲರ್ ತಗೊಳ್ಳೋಣ. ಒಂದು ಸ್ವಲ್ಪ ಆದರೂ ಲಿರಿಕ್ಸ್ ಕೇಳ್ಕೊಂಬಂದ್ರೆ ಚಂದ ಅಲ್ವಾ? ಸೊ ಹಾಡನ್ನ ಕೇಳಿ ಮತ್ತೆ ವಾಪಸ್ ಬನ್ನಿ.

ಎಸ್, ಎಲ್ಲೇ ಇರಿ, ಹೇಗೆ ಇರಿ, ಕಾರ್ಯಕ್ರಮನ ಕೇಳಿಸ್ಕೊಂತೀರಿ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಂತೂ ಮರೆಯಕ್ಕೆ ಹೋಗಲೇಬೇಡಿ. ಸೊ ಯಾರೆಲ್ಲ ಕಾಲ್ ಮಾಡಬೇಕು ಅಂತ ಇದ್ದೀರಾ, ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ. ಸೊ 0800 ಒಂದೇ ಒಂದು ಹಾಡಿನ ಕಾಲಾವಕಾಶ, 0800 222 228 1268. ಸೊ ಹಾಗೆಯೇ ಎಲ್ಲೇ ಇರು ಹೇಗೆ ಇರು ಕಸ್ತೂರಿ ನಿವಾಸ ಚಿತ್ರದಿಂದ ಅನಂತಮೂರ್ತಿ ಶೃಂಗೇರಿಯವರು, ಎನ್ ಆರ್ ಪ್ರಸಾದ್ ಅವರು, ಹಾಗೇನೇ ಸುಮನ್ ಕೋರಿ ಹಂಪಸಾಗರದಿಂದ ಎಲ್ಲೇ ಇರು ಹೇಗೆ ಇರು ಇವರು ಹೆಸರನ್ನು ಹಾಕಿಲ್ದವರು ಯಾರಪ್ಪ, ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಣಮತಿ ಭೀಮಪ್ಪ ದಾವಣಗೆರೆಯಿಂದ, ಸುಜಾತಾ ಕೆ ನಟರಾಜ್

0: ಎನ್ ಜಿ ಬಸವರಾಜು ಅವರು, ಹಾಗೆಯೇ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅರಸೀಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾವರ್ಕರ್ ಅವರು, ಪದ್ಮಶ್ರೀ ಕುಟುಂಬದಿಂದ. ಸೊ ಎಲ್ಲರೂ ಕೂಡ ಕರೆಕ್ಟ್ ಆದಂತಹ ಉತ್ತರವನ್ನೇ ಕಳಿಸಿದ್ದೀರಾ. ಮುಂದಿನ ಕಾಲರ್ ಯಾರು ನೋಡೋಣ. ಹಲೋ
1: ಹಲೋ
0: ಸರ್, ದಯವಿಟ್ಟು ಎಫ್ ಎಂ ಅನ್ನು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿಬಿಡಿ.
1: ಹಲೋ ಮೇಡಮ್.
0: ಹಲೋ, ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡ್ತಾ ಇರೋದು? ಓಕೆ, ಸೊ ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತಾಗಿದೆ ನಿಮಗೆ? ಓಕೆ, ಹಾಡು ರೆಡಿ ಇದ್ದೀರಾ? ಓಕೆ, ಯಾವ ಹಾಡು ಕೊಡಲಿ, ಎಲ್ಲ ಹಾಡು ಸಖದಾಗೆ ಇದ್ದಾವೆ. ಓಕೆ, ನಿಮಗೋಸ್ಕರ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ, ಯಾವ ಹಾಡು ಅಂತ ಕಂಡುಹಿಡಿಬೇಕು ನೀವು. ಕೇಳಿಸ್ಕೊಡಿ.

0: ಓಕೆ, ಸೊ ಹಾಡ್ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಇಲ್ಲ ಮೇಡಮ್, ಅದು ಬರ್ತಿದೆ ಬಟ್ ಈಗ ಬರ್ತಾ ಇಲ್ಲ.
0: ನೆನಪಿಗೆ ಬರ್ತಾ ಇಲ್ವಾ?
1: ಗೊತ್ತಿಲ್ಲ,
0: ನೋಡಿ ಟ್ರೈ ಮಾಡಿ.
1: ಸ್ವಲ್ಪ ಹಾಕಿ ಮೇಡಮ್.
0: ಓಕೆ, ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕಿಚ್ಚ ಸುದೀಪ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ ಇದು ಈ ಹಾಡು. ಗೊತ್ತಾಗ್ಲಿಲ್ವಾ? ಓಕೆ, ಉಸಿರೆ ಉಸಿರೆ ಹಾಡು ಕಂಡಿಡಿಬಹುದಾಗಿತ್ತಲ್ಲ ಆರಾಮಾಗಿ. ಓಕೆ, ಹುಚ್ಚ ಚಿತ್ರದ ಗೀತೆ ಇದಾಗಿತ್ತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಎಸ್, ಪಾಪ ಅವರಿಗೆ ಹಾಡು ಕಂಡಿಡಿಯಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಾ? ಸತೀಶ್ ಹೆಚ್ಚನ್ ಅವರು, ಹಾಗೇನೆ ಉಸಿರೆ ಉಸಿರೆ ಹಾಡು ಪಾಂಡುರಂಗರಾವ್ ಅವರು, ಹುಚ್ಚ ಚಿತ್ರದ ಗೀತೆ ಇದು ಅಂತ ಹೇಳಿ, ಗೋಪಾಲ ಕಾಂಬಳೇಕರ್ ಶಿವಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಗುರುರಾಜ್ ಅವರು ಟೆಲಿಕಾಂ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಇವರು ಕೂಡ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಹಾಗೆಯೇ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಎಂಥ ಸೂಪರ್ ಆದಂಥ ಪ್ಲೇಸಿಂದ ಸೂಪರ್ ಆದಂಥ ಉತ್ತರವನ್ನು ಕಳಿಸಿದ್ದಾರೆ, ನನಗಂತೂ ಬಹಳ ಖುಷಿ ಆಯಿತು. ಪದ್ಮಾವತಿ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುರುರಾಜ್ ಗೋಂಬಿ ಇಳಕಲ್ಲ ಇವರು ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದಾರೆ. ಸೊ ಮುಂದಿನ ಕಾಲ್ ತಗೊಳ್ಳೋದ ಬೇಡ್ವಾ, ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳಿ. ಓಕೆ, ಲಾಸ್ಟ್ ಕಾಲ್ ತಗೊಂಬಿಡೋಣ ಅಲ್ವಾ? ಸೊ ಮತ್ತೊಂದು ಗೀತೆಯನ್ನು ಕೇಳಿದ್ರೆ ಆಗುತ್ತೆ. ಕಾಲರ್ ನೋಡೋಣ. ಹಲೋ,
2: ಹಲೋ,
0: ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
2: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಮೇಡಮ್.
0: ಓ, ಸುಭಾನ್ ಕೋರಿ ಅವರೇ, ಹೀಗಿನ್ನು ನಿಮ್ಮ ಹೆಸರು ಓದ್ತಾ ಇದ್ದೆ. ಓಕೆ, ಸೊ ನಿಮಗಾಗಿ ಹಾಡು ಕಾಯ್ತಾ ಇದ್ದೆ, ಕೇಳಿಸ್ಕೊಳ್ಳಿ ಸರ್.
2: ಹಾಂ ಮೇಡಮ್.
0: ಓಕೆ,

0: ಓಕೆ, ಹಾಡು ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಮೇಡಮ್ ಇದು ಯಾರ ನಿನ್ನ ಸೆಲ್ವ ಸೇದ್ರೆ ಹಾಡು ರೆಕಮೆಂಡ್ ಮಾಡಿದ್ರು?
0: ಹಾ, ಯಾವ ಹಾಡು
1: ಅದು? ಕುಶಲವೇ ಹೇಮವೇ ಅಂತಿದ್ದಲ್ಲ ಮೇಡಮ್.
0: ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್.
1: ಆಯ್ತು, ನಮಸ್ಕಾರ.
0: ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಕಾಲ್ ಮಾಡಿದ್ರಿ, ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಇವತ್ತು ಯಾವ ಹಾಡುಗಳು ಕಂಪ್ಲೀಟ್ ಆಗಿ ಪ್ಲೇ ಮಾಡೋಕ್ಕಾಗಲಿಲ್ಲ, ಸೊ ಗೇಮ್ ಶೋ ಇದ್ದಿದ್ರಿಂದ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆದ್ರೆ ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದಿರಾ, ಯಾರೆಲ್ಲ ಉತ್ತರವನ್ನ ಕೊಟ್ಟಿದ್ರಿ, ಸಂದೇಶಗಳನ್ನ ಕಳಿಸಿದ್ರಿ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ FM Rainbow ಕನ್ನಡ ಕಮಲ ಬಿಲ್ಲು.

ಇಂದಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಮುಂದಿನ ಬಾರಿ ಕಾರ್ಯಕ್ರಮಕ್ಕೆ ಬಂದಾಗ ಖಂಡಿತವಾಗಲೂ ನಿಮ್ಮ ಜೊತೆಯಾಗ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಸಾರವಾಗಲಿದೆ. ಸಂದೇಶ್ ಟು ಸೋಲ್ಜರ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ ಎಲ್ರೂ, ಹೇಗಿದ್ರೆ ಗುಡ್ ಈವ್ನಿಂಗ್. ಈ ಸಂಜೆ ಯಾಕಾಗಿದೆ ಮಂಜುನಾಥ್ ಇಲ್ಲದೆ, ಈ ಸಂಜೆ ಯಾಕಾಗಿದೆ ಅನ್ಕೋತಾ ಇರ್ತೀರಾ? ಎಸ್, ಈ ಬೋರಿಂಗ್ ಸಂಜೆಗೆ ಬೆಂಡತ್ತಿ ಬ್ರೇಕ್ ಹಾಕಿ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅಜಯ್ ಮಂಜುನಾಥ್. ಮನೆ ರಂಜನೆಗಿಲ್ಲ ರಜೆ, ಬಿಕಾಸ್ ದಿಸ್ ಇಸ್ ನಾನ್ ಸ್ಟಾಪ್ ಸಂಜೆ. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಡಬಲು ಕನ್ನಡ ಕಾಮನಬಲು 101.3 FM. ನಾನ್ ಸ್ಟಾಪ್ ಸಂಜೆಯಲ್ಲಿ ಒಂದು ಸಕಾಲ ಆಗಿರೋ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡ್ತಾ ಸಾಕೋಣ. ಏನು ಆ ವಿಚಾರ ಅನ್ನೋದಾದ್ರೆ, ಮನೆಯಲ್ಲಿ ಯಾರ್ಯಾರು ಕೇಳ್ತಾ ಇದ್ರೆ, ನಿಮ್ಮ ಅಪ್ಪ ಅಮ್ಮ ಅಥವಾ ದೊಡ್ಡವರು ಯಾರಾದ್ರೂ ಕೇಳಿಸ್ಕೋತಾ ಇದ್ರೆ ಈ ಶೋನ, ದಯವಿಟ್ಟು ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡಿ. ಸ್ವಲ್ಪ ಕಮ್ಮಿ ಅಂದ್ರೆ ಅಷ್ಟೊಂದು ಕಮ್ಮಿ ಮಾಡಿಬಿಡಿ, ಸ್ವಲ್ಪ ಒಂಚೂರು ಕಮ್ಮಿ ಮಾಡಿ ಸಾಕು. ನಾವಿವತ್ತು ಮಾತಾಡ್ತಾ ಇರೋದು ನೀವು ಚಿಕ್ಕ ವಯಸ್ಸಲ್ಲಿ ಕಳ್ತನ ಮಾಡಿದಂಥ ಅತಿ ದೊಡ್ಡ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಸಾಗೋಣ. ನೀವು ಕದ್ರ ಅಂತ ಕೇಳ್ತಾ ಇಲ್ಲ, ಏನ್ ಕದ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಂದಲ್ಲ ಒಂದು ಕಳ್ತನ ಮಾಡಿರ್ತೀವಿ, ವಿಚ್ ಇಸ್ ಆಬ್ವಿಯಸ್, ಕನ್ಫರ್ಮ್ ಆಗ್ಬಿಟ್ಟಿರುತ್ತೆ. ಬಾಲ್ಯದಲ್ಲಿ ಯಾರು ಕೂಡ ಇನ್ನೋಸೆಂಟ್ ಅಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕಳ್ತನ ಮಾಡ್ತಾ ಇದ್ವಿ, ಮನೇಲಿದ್ದಾಗ್ಲೂ ಕಳ್ತನ ಮಾಡ್ತಿದ್ವಿ, ಹೇಗಾದ್ರೂ ಅಟ್ ಲೀಸ್ಟ್ ಒಂದ್ಸಲ ಆದ್ರೂ ಚಿಕ್ಕ ವಯಸ್ಸಲ್ಲಿ ಕಳ್ತನ ಮಾಡಿರ್ತೀವಿ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿದಂತಹ ದೊಡ್ಡ ಕಳ್ತನ ಯಾವುದು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ಕರೆ ಮಾಡಿ ದೂರವಾಣಿ ಸಂಖ್ಯೆ 0800

2220820600 ಕರೆ ಮಾಡಿ ಅಥವಾ ಸಂದೇಶ ಕಳ್ಸ್ಕೊಡೋದಾದ್ರೆ ವಾಟ್ಸ್ಆಪ್ ಸಂಖ್ಯೆ 9480100113ಕ್ಕೆ ನಿಮ್ಮ ಸಂದೇಶಗಳು ಬರಲಿ. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ ಲೈನ್ ಆಗಿದೆ, ಕೇಳಿ ಎಂಜಾಯ್ ಮಾಡಿ.

0: Don't drink and drive on the Montmedian cigarette, it's dangerous to your health.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಕಳ್ಳ ಕಳ್ಳ ಏ ಕಳ್ಳರು ನಾವೆಲ್ಲರೂ.
1: ಎಸ್, ಕಳ್ಳರು ನಾವೆಲ್ಲರೂ ಅಂತ ಹೇಳ್ತಾ ನಾವು ಕಳ್ಳತನದ ಕಾನ್ಫೆಷನ್ ನ ಮಾಡ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ. ಮೈಸಲ್ಲಿ ಪೆನ್ ಕದ್ದಿರ್ತೀವಿ, ಪೆನ್ಸಿಲ್ ಕದ್ದಿರ್ತೀವಿ, ಎರೇಸರ್ ಕದ್ದಿರ್ತೀವಿ, ಫ್ರೆಂಡ್ ಜಾಮೆಟ್ರಿ ಬಾಕ್ಸ್ ನ ಕದ್ದಿರ್ತೀವಿ, ಟಿಫನ್ ಬಾಕ್ಸ್ ಕೂಡ ಕದ್ದಿರ್ತೀವಿ. ಈ ತರ ಒಂದಷ್ಟು ಕಳ್ಳತನ ಮಾಡಿರ್ತೀವಿ ಅಲ್ವಾ? ಅದಕ್ಕಿಂತ ಡೇಂಜರಸ್ ಅಂದ್ರೆ ಫ್ರೆಂಡ್ ನ ಹೊಸ ಪೆನ್ ಚೆನ್ನಾಗಿದೆ ಅಂತ ಹೇಳಿ ಕಾಂಪ್ಲಿಮೆಂಟ್ ನ ಕೊಟ್ಟಿರ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ನಾವೇ ಅದನ್ನ ಎತ್ತಾಕೊಂಡ್ಬಿಟ್ಟಿರ್ತೀವಿ. ನೀವು ಚಿಕ್ಕ ವಯಸ್ಸಲ್ಲಿ ಮಾಡಿರುವಂತಹ ಈ ಚಿಕ್ಕ ಪುಟ್ಟ ಕಳ್ತನಗಳನ್ನ ಬಿಟ್ಟು ನೀವು ಮಾಡಿರುವಂತಹ ದೊಡ್ಡ ಕಳ್ತನ ಯಾವುದು ಅದನ್ನ ಹಂಚಿಕೊಳ್ಳಿ ಅಂತ ಕೇಳಿದೆ. ಒಂದಷ್ಟು ಬ್ಯೂಟಿಫುಲ್ ಸಖದಾಗಿರೋ ಫನ್ನಿ ಸಂದೇಶಗಳು ಬಂದಿದೆ, ಖಂಡಿತ ಸಂದೇಶಗಳನ್ನ ಓದ್ತೀನಿ. ನೀವು ಕೂಡ ಸಂದೇಶ ಕಳ್ಸ್ಕೊಡಿ, ಹಾಗೆ ಕರೆ ಮಾಡಿ ಕೂಡ ನೀವು ಮಾಡಿರುವಂತಹ ಕಳ್ತನನ ಒಪ್ಕೋಬಹುದು. ಬಿಕಾಸ್ ಯಾರು ಕೂಡ ನಿಮ್ಮನ್ನ ಹಿಡಿಯೋದಿಲ್ಲ ಇಲ್ಲಿ. ದೂರವಾಣಿ ಸಂಖ್ಯೆ 0800-222-8122 ಕರೆ ಮಾಡಿ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಗಿರ್ಮಿಟ್,

0: ಕುರಿತು ವಿಭಾಜನ ವಿಭೀಷಿಕ ಸ್ಮೃತಿ ದಿವಸ್ ಕಿ ಘೋಷಣಾ. 14 ಅಗಸ್ತ್ 2026 ಕು ಬಂಟ್ವಾರೆ ಔರ್ ಉಸ್ ಸಮಯ ಹುಯಿ ಕ್ರೂರ ಹಿಂಸಾ ಕೆ ಶಿಕಾರ್ ಹುಯೆ ಲೋಗೋ ಕೋ ಅಪ್ನಿ ಶ್ರದ್ಧಾಂಜಲಿ ಅರ್ಪಿತ್ ಕರ್ ಅಪ್ನೆ ಆಸ್ ಪಾಸ್ ಹೋನೆ ವಾಲೆ ಸೈಲೆಂಟ್ ಮಾರ್ಚ್ ಮೇ ಭಾಗಿದಾರಿ ಕರ್ತೆ ಹುಯೆ ಉನ್ಕಿ ಯಾದ್ ಮೇ ಏಕ್ ಮಿನಿಟ್ ಕಾ ಮೌನ ಧಾರಣ ಕರ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಲವ್ ಮಾಕ್ಟೇಲ್ 2 ಚಿತ್ರದ ಗೀತೆ ನಕುಲ್ ಅಭ್ಯಂಕರ್ ಗೀತೆ ಹಾಡಿದ್ದಾರೆ. ರಾಘವೇಂದ್ರ ವಿ ಕಾಮತ್ ಅವರ ಗೀತೆಗೆ ನಕುಲ್ ಅಭ್ಯಂಕರ್ ಅವರ ಸಂಗೀತವಿದೆ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಮಿಸ್ ನಂದಿನಿ ಚಿತ್ರದ ಗೀತೆ, ವಾಸುಕಿ ವೈಭವ್ ಗೀತೆ ಹಾಡಿದ್ದಾರೆ, ಸಾಯಿ ಸರ್ವೇಶ್ ಗೀತೆ ಬರೆದು ಸಂಗೀತ ನೀಡಿದ್ದಾರೆ.

0: ಕಂಬಳಿ ಹುಳ ಚಿತ್ರಕ್ಕೋಸ್ಕರ ವಿಜಯಪ್ರಕಾಶ್, ಸಂಗೀತ ರವೀಂದ್ರನಾಥ್ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದಿರಿ. ಈ ಗೀತೆಯೊಂದಿಗೆ ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್

0: ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
1: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
2: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇನ್ನುಳಿದಂತೆ ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಎಸ್ ಕಾರ್ತಿಕ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಈ ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ. ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಮತ್ತು ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರ್ಲು ಅವರು, ಸಂದರ್ಶಕರು ನಿರ್ಮಲಾ ಎಸ್, ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. 6:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಮತ್ತು ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:30 ಗಾನಗಂಗೆ, 10:30 ಸುನೇರೆ ಪಲ್, 11:00 ಸವಿನೆನಪು, 12:05 ವನಿತಾ ವಿಹಾರ. ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರನ್ನು ಕುರಿತು ಮಾತನಾಡುತ್ತಾರೆ ಬರಹಗಾರ್ತಿಯಾದ ಹಾಸನದ ಭಾರತಿ ಹಾದಿಗೆ ಅವರು. ನಂತರ ಭಾವಗೀತೆಗಳನ್ನು ಕೇಳುವಿರಿ. 12:35 ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳನ್ನು ಕುರಿತು ಚಿತ್ರದುರ್ಗದ ಡಾ ಪಂಕಜ ಎಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿಪಥ, ಪಿಎಂ ವಿಕಸಿತ್ ಭಾರತ ರೋಜ್ಗಾರ್ ಯೋಜನೆ ಕುರಿತು ಸಂವಾದ, ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರಿಂದ ಭದ್ರಾವತಿ ಕೇಂದ್ರದ ಕೊಡುಗೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವ್ಯಾಖ್ಯಾನ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆ 5:30 ಹರ್ ಘರ್ ತಿರಂಗ ಪ್ರಚಾರ ಕುರಿತ ಕಾರ್ಯಕ್ರಮ, ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 7:00 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಾಳೆ ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದಿಂದ. ಈ ಪ್ರಸಾರ ಭಾಷಣದ ಕನ್ನಡ ಅನುವಾದವನ್ನು ರಾತ್ರಿ 9:30 ಕೇಳಬಹುದು. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ. 9:15 ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆ, ವೈಲಿನ್ ವಿದ್ವಾನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಎಂಆರ್ ಸಾಯಿನಾಥ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳಬಹುದು. ಇದುವರೆಗೂ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಐ ವೆಂಟ್ ಟು ಜಪಾನ್ ನಾಟ್ ವಿತ್ ಎ ವ್ಯೂ ಟು ಸ್ಕೆಚಿಂಗ್. ಜಪಾನಲ್ಲಿ ಹೋಗಿ ಇಳಿದೆ. ಟೋಕಿಯೋ, ಒಸಾಕ, ತಕಾಮ, ಮಯಜಿಮ, ನಾಗಸಾಕಿ, ಹಿರೋಶಿಮ, ಟ್ರಾವೆಲ್ಡ್ ಆಲ್ ಓವರ್. ಐ ಫೌಂಡ್ ಇಟ್ ಡಿಫಿಕಲ್ಟ್ ಟು ಫಿಲ್ ಮೈ ಸ್ಕೆಚ್ ಬುಕ್. ದಿ ಹೋಲ್ ಥಿಂಗ್ ಲುಕ್ಡ್ ಆಸ್ ಇಫ್ ಇಟ್ ಹ್ಯಾಸ್ ಬೀನ್ ಆರ್ಡರ್ಡ್ ಟು ಪ್ಲೀಸ್ ದಿ ಕಂಪೆಲಿಂಗ್ ಗುಡ್ ಟೇಸ್ಟ್, ಆರ್ಟಿಸ್ಟಿಕ್ ಟೇಸ್ಟ್ ಆಫ್ ದಿ ಜಾಪನೀಸ್. ಫ್ರಮ್ ಫ್ಯೂಜಿಯಾಮಾ ಮೌಂಟನ್ to the little cherry blossom tree, everything was so well appointed,
5: yeah,
4: as if it's been made ordered for a certain very exacting taste of a people. What I saw and sketched in Osaka was the same thing I saw in Tokyo, same in
5: Nagoya,
4: Idar, whatever, everywhere. Same man was everywhere, same castle was everywhere, same monastery, same cherry blossom tree, and yeah, same beauty. There was not the surprise I want round the corner. ವೆರಾಜ್

0: ಕಲ್ಕಟ್ಟ ಹೀಗೆ ನಡ್ಕೊಂಡು ಆ ಕಾರ್ನರಲ್ಲಿ ಇಂಟ್ರೆಸ್ಟಿಂಗ್ ಏನಾದರೂ ಇರುತ್ತೆ ಅಂತ ನೋಡಿದ್ರೆ ರೈಟ್ ಇನ್ ದಿ ಮಿಡ್ಲ್ ಒಂದು ಕೌ, ಎ ಕೌ ವಿಲ್ ಬಿ ಸಿಟಿಂಗ್ ಆರ್ ಆರ್ ಆರ್ ಗಾರ್ಬೇಜ್ ಹೀಪ್ ಆರ್ ಎ ಬ್ರೋಕನ್ ಡೌನ್ ಬಿಲ್ಡಿಂಗ್. ಏನಿಲ್ಲ, ವಾಟ್ ಯು ಸೀ ಹಿಯರ್ ಯು ಸೀ ದೇರ್. ಸೊ ಐ ಮೆನ್ಷನ್ ದಿಸ್ ಇನ್ ಮೈ ಟಾಕ್ ರಾದರ್ ಲಿಮಿಟೆಡ್ ಫಾರ್ ದಿ type of drawings I do.
1: I think ultimately every about 50 years I suppose the world will look alike, every place will look like.
0: No, not Bombay, Calcutta
1: or Madras.
0: They will look alike, impossible. Avaru they maintain it, we don't maintain it.
1: I know. Nimma nimage rest annod enilla, retirement annodu genu illa, because you create your own work.
0: Retirement irutte sir,
1: yake
0: irbeku,
1: yake irbeku retirement,
0: so that I can work more.
1: Which means that this is retirement you are having now.
0: You will see if I retire how much more I can do.
1: I know.
0: I want to write another novel which I am doing, which I have not been able to do for the past. But innu ide subjects bekadashtu ide. Travelogue, I have traveled and written on Australia, Mauritius, Andaman Nicobar Islands. I have traveled all over the place. More I have, but all limited by my profession. ನೋ ಮುದಕಂತರ ಮಾತಾಡಿಕೊಂಡು ಹ್ಯಾಬಿಟ್ಸು ಇದು ಎಲ್ಲ ಕಾಂಕ್ರೀಟ್ ಸೆಟ್ ಆಗಿಬಿಡುತ್ತೆ 32-40 ಭಾಳ ಜನಕ್ಕೆ.
1: ಹೌದು,
0: ನಮ್ಮ ಫ್ರೆಂಡ್ ಕೆಲವರು ಇದ್ದಾರೆ, ಅವ್ರಿಗೆ ಹಾಗೆ ಆಗೋಗ್ಬಿಟ್ಟಿದೆ. ನೋ ಸಾರ್ಟ್ ಸ್ಟಿಮುಲೆಂಟೇ ಇಲ್ಲ ತಗೊಳ್ಳೋದು.
1: ಈಗ ನಿಮ್ಮ ಈ ಕಲೆ ನೋಡ್ಬಿಟ್ಟು ನಿಮ್ಮ ಹತ್ರ ಕಲಿಬೇಕು ಅಂತ ಯಾರು ತುಂಬ ಜನ ಬರ್ತಾರೇನು?
0: ಬರ್ತಾರೆ, ಅವ್ರನ್ನ ಕಳಿಸ್ಬಿಡ್ತೀನಿ ನಾನು.
1: ಯಾಕೆ?
0: ಅಯ್ಯೋ ಕಲಿಸ್ಕೊಳ, ಇವ್ರು ಹೇಳಿದ್ರು, ಕೆಲವ್ರು ಕೇಳ್ತಾರೆ ಫ್ಯೂಚರ್ ಜನ್ರೇಷನ್ಗೆ ನೀವು ಏನು ಮಾಡಿದ್ದೀರಿ, ನೀವು ಮಾಡಿದ್ರೆ ಮುಂದಕ್ಕೆ ಏನು ಮಾಡ್ತೀರಿ ಅಂತಾರೆ. ಮುಂದಕ್ಕೆ ಮಾಡಿದ್ರೆ ಅದಕ್ಕೆ ಮುಂದೆ ಏನು ಮಾಡ್ತೀರಿ, ನೀವು ಹಿಂದೆ ಏನು ಮಾಡಿದ್ರಿ ಅಂತ ಹಾಗೆ ಬಳ್ದು ಬಡ್ದಾಕ್ಬಿಡ್ತಾರೆ. ಮುಂದಿನ ಜನ್ರೇಷನ್ಗೆ ನಾವು ಏನು ಮಾಡಿದ್ದೀವಿ ಅಂತ ಕೇಳಬಹುದು.
1: ಇದೆಲ್ಲ ಓದಿನ್ಬೋದು.
0: ಏನು ಮಾಡಿಲ್ಲ ನಾನು, ಯಾಕೆಂದರೆ ನನ್ನ ಹಿಂದಿನ ಜನ್ರೇಷನ್ ನನಗೇನು ಮಾಡಲಿಲ್ಲ. ನನಗೇನು ಮಾಡಿದ್ರು, ನಮ್ಮ ಮನೆಯವ್ರಿಗೂ ಒಬ್ಬರು ಆರ್ಟಿಸ್ಟ್ ಇಲ್ಲ. ಪರ್ಹ್ಯಾಪ್ಸ್ ಸ್ಟೋರಿ ರೈಟರ್ ಲೈಕ್ ಆರ್ ಕೆ ನಾರಾಯಣ್ ಅಂಡ್ ಸಿಂಗರ್ಸ್ ಅಂಡ್ ಸೋ ಆನ್ ಅಂಡ್ ಸೋ ಫೋರ್ತ್. ಈ ಕಲೆನ ನಾನೇ ಹುಟ್ಟಿಸಿದ್ದು, ನಾನೇ ಪ್ರಾಕ್ಟೀಸ್
1: ಬೆಳೆಸಿದ್ದು.
0: ನಾನು ಯಾರ ಹತ್ರನೂ ಕಲೀಲಿಲ್ಲ, ಯಾವ ಬುಕ್ಕು ಓದಲಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಲಿಲ್ಲ. ಆ ಥರ ಹುಡುಗರು ಯಾರಾದರೂ ತಾವೇ ಕಲ್ತುಗಳು ಇದ್ದರೆ ಕಲ್ತ್ಕೊಳ್ಳಿ, ನನ್ನ ಹತ್ರ ಯಾಕೆ ಬರಬೇಕು?
1: ಅದು ಸರಿ,
0: ನಾನು ಹೇಳ್ಕೊಡೋಕ್ಕಾಗಲ್ಲ.
1: ಇದು ಹೇಳ್ಕೊಡೋಕೆ
0: ಹಾರ್ಡ್ ಇಸಿ. ಇದರಲ್ಲಿ ಯು ಮಸ್ಟ್ ಹ್ಯಾವ್ ಜನರಲ್ ನಾಲೆಜ್, ಯು ಮಸ್ಟ್ ಬಿ ಏಬಲ್ ಟು ಡ್ರಾ, ಯು ಮಸ್ಟ್ ಆಲ್ಸೋ ಹ್ಯಾವ್ ಬ್ಲಡಿ ಸೆನ್ಸ್ ಆಫ್ ಹ್ಯೂಮರ್. ದೀಸ್ ಥಿಂಗ್ಸ್ ಕೆನಾಟ್ ಬಿ ಟಾಟ್.
2: ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಂಸತ್ ಸದನದ್ವಯಸ್ಯ ಉಪವೇಶನಂ ಅನಿಶ್ಚಿತ ಕಾಲಾಯ ಸ್ಥಗಿತಂ. ಪ್ರಾವೃಟ್ ಸತ್ರೆ ದ್ವಾದಶ ವಿಧೇಯಕಾನಿ ಪಾರಿತಾನಿ. ವಿಪಕ್ಷಾನಾಂ ಕೋಲಾಹಲೇನ ಲೋಕಸಭಾಯಾಃ ಕಾರ್ಯಸಾಧಕತಾ ಕೇವಲಂ ಏಕೋನವಿಂಶತಿಃ ಪ್ರತಿಶತಂ ಏವಾವಶಿಷ್ಟಾ. ಸಂಸದಾ ಖನಿಜ ವಿಕಾಸಃ ನಿಯಮಃ ಚ ಸಂಶೋಧನ ವಿಧೇಯಕಂ ವಿಂಶತಿಃ ಷಡ್ವಿಂಶತಿಃ ಪಾರಿತಂ. ಅನೇನ ಖನನ ಕ್ಷೇತ್ರಂ ಅಧಿಕಂ ಕಾರ್ಯದಕ್ಷಂ ತಥಾ ನಿವೇಶಕಾನಾಂ ಅನುಕೂಲಂ ಭವಿಷ್ಯತಿ. ಅದ್ಯ ನವದೆಹಲ್ಯಾಂ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಕಲಾ ಸಾಧಕೇಭ್ಯಃ ಪ್ರತಿಷ್ಠಿತಂ ಸಂಗೀತ ನಾಟಕ ಅಕಾದೆಮಿ ಸಮ್ಮಾನನಂ ವ್ಯತರತ್. ಚೀನ ರೂಸ ದೇಶೌ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾಂ ಪ್ರತ್ಯಭಿನಂದತಾಂ ಸ್ವಕೀಯ ಸಮರ್ಥನಂ ಚ ಪುನಃ ಪ್ರಾಕಟಯತಾಂ. ಅಪಿ ಚ ಭಾರತಸ್ಯ ಸ್ವತಂತ್ರತಾ ದಿವಸಸ್ಯ ಸಮ್ಮಾನಾರ್ಥಂ ಅಮೇರಿಕಾ ದೇಶಸ್ಯ ಅನೇಕೈಃ ರಾಜ್ಯೈಃ ಅಗಸ್ಟ್ ಪಂಚದಶ ದಿನಾಂಕಃ ಭಾರತ ದಿವಸಃ ಇತಿ ರೂಪೇಣ ಉದ್ಘೋಷಿತಃ. ಅಥ ವಾರ್ತಾಃ ವಿಸ್ತರೇಣ. ಸಂಸದಃ ಉಭೇ ಸದನೆ ಅನಿಶ್ಚಿತ ಕಾಲಾಯ ಸ್ಥಗಿತೆ. ಗತಮಾಸಸ್ಯ ವಿಂಶತಿ ದಿನಾಂಕೆ ಆರಬ್ಧಸ್ಯ ಸಂಸದಃ ಪ್ರಾವೃಟ್ ಸತ್ರಂ ಅದ್ಯ ಪಂಚವಿಂಶತಿ ದಿನೇಷು ಆಹತ್ಯ ಏಕೋನವಿಂಶತಿಃ ಉಪವೇಶನಾನಂತರಂ ಸಮಾಪ್ತಂ. ಪ್ರಾವೃಟ್ ಸತ್ರೇ ರಾಷ್ಟ್ರೀಯ ಮಹತ್ವಯುತಂ ಸಮೇತ್ಯ ಅನೇಕಾನಿ ವಿಧೇಯಕಾನಿ ಪಾರಿತಾನಿ. ಎತೇಷು ಲೋಕ ಪರೀಕ್ಷಾ ಅನುಚಿತ ಅಸಾಧಾರಣ ನಿವಾರಣ ಸಂಶೋಧನ ವಿಧೇಯಕಂ, ವಿಂಶತಿಃ ಷಡ್ವಿಂಶತಿಃ ರಾಷ್ಟ್ರೀಯ ಸಮ್ಮಾನ ಅಪಮಾನ ನಿವಾರಣ ಸಂಶೋಧನ ವಿಧೇಯಕಂ, ನ್ಯಾಯಾಧಿಕರಣ ಪರಿಷ್ಕಾರ ವಿಧೇಯಕಂ, ಕರ ವಿಷಯಕಾನಾಂ ತಥಾ ಅನ್ಯೇಷಾಂ ವಿಧೀನಾಂ ಸಂಶೋಧನ ವಿಧೇಯಕಂ, ರಾಷ್ಟ್ರೀಯ ಸಹಕಾರಿ ವಿಕಾಸ ನಿಗಮ ಸಂಶೋಧನ ವಿಧೇಯಕಂ ಅಥ ಕೇರಳ ನಾಮ ಪರಿವರ್ತನ ವಿಧೇಯಕಂ ವಿಂಶತಿಃ ಷಡ್ವಿಂಶತಿಃ ಇತ್ಯತಾನಿ ವಿಧೇಯಕಾನಿ ಸಮ್ಮಿಲಿತಾನಿ ಸಂತಿ. ಸಂಸದ ವೈದೇಶಿಕ ಅಂಶದಾನ ವಿನಿಯಮನ ಸಂಶೋಧನ ವಿಧೇಯಕಂ ವಿಂಶತಿಃ ಷಡ್ವಿಂಶತಿಃ ಇತ್ಯಪಿ ಪರೀಕ್ಷಣಾಯ ಸಂಯುಕ್ತ ಸಂಸದೀಯ ಸಮಿತ್ಯೈ ಪ್ರೇಷಿತಂ. ಯದ್ಯಪಿ ಸತ್ರಾವಧೌ ನೀಟ್ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗಂ ಆಲಕ್ಷ್ಯ ವಿರೋಧ ಪ್ರದರ್ಶನಂ ಕುರ್ವತಾಂ ಛಾತ್ರಾಣಾಂ ವಿರುದ್ಧಂ ಕಥಿತಾರಕ್ಷಕ ಕಾರ್ಯಂ ತಥಾ ಅಯೋಧ್ಯಾ ರಾಮಮಂದಿರಸ್ಯ ದಾನರಾಶೌ ಕಥಿತಾ ನಿಯಮಿತತಾ ಇತ್ಯಾದಯಃ ವಿಷಯಾನ್ ಆಧೃತ್ಯ ಪುನಃ ಪುನಃ ವ್ಯವಧಾನಾನಿ ಅಪಿ ಅಭವನ್. ಛಾತ್ರ ಸಂಬದ್ಧೇಷು ವಿಷಯೇಷು ವಿಸ್ತೃತ ಚರ್ಚಾಯೈ ಪ್ರಶಾಸನೇನ ಪುನಃ ಪುನಃ ಆಶ್ವಾಸನಾನ್ಯಪಿ ಪ್ರದತ್ತಾನಿ. ತಥಾಪಿ ವಿಪಕ್ಷೇಣ ಸ್ವವಿರೋಧಃ ನಿರಂತರಂ ಪ್ರದರ್ಶಿತಃ. ಅಥ ಸದನಸ್ಯ ಕಾರ್ಯಾಚರಣಂ ಬಾಧಿತಂ. ಸಮಾಪನ ಭಾಷಣೆ ರಾಜ್ಯಸಭಾಯಾಃ ಸಭಾಪತಿಃ ಸಿಪಿ ರಾಧಾಕೃಷ್ಣನ್ ಸದನೆ ವಾರಂ ವಾರಂ ಜಾಯಮಾನೇಷು ವ್ಯವಧಾನೇಷು ಚಿಂತಾಂ ಪ್ರಕಟಿತವಾನ್. ಸಹ ಉಕ್ತವಾನ್ ಯತ್ ಸದನೆ ಸದಸ್ಯೇಭ್ಯಃ ಸ್ವಮತಂ ಪ್ರಕಟಯಿತುಂ ಪರ್ಯಾಪ್ತಃ ಅವಸರಃ ಉಪಲಬ್ಧಃ, ಪರಂತು ಸದಸ್ಯಾಃ ಜನಾನಾಂ ಸ್ವರಂ ಸ್ಥಾಪಯಿತುಂ ಉಪಲಬ್ಧಾನಾಂ ಅವಸರಾಣಾಂ ಪೂರ್ಣತಯಾ ಉಪಯೋಗಂ ನೈವ ಕುರ್ವಂತಿ. ರಾಧಾಕೃಷ್ಣನ್ ಸಂಸೂಚಿತವಾನ್ ಯತ್ ಸದನಂ ಕೇವಲಂ ಸಪ್ತತ್ರಿಂಶತ್ ಹೋರಾಃ ಏಕೋನಪಂಚಾಶತ್ ನಿಮೇಷಾಃ ಯಾವತ್ ಅಚಲತ್, ಯೇನ ಸದನಸ್ಯ ಕಾರ್ಯಕ್ಷಮತಾ ಏಕಂ ಸಪ್ತದಶಾಂಶೋತ್ತರ ನವತ್ರಿಂಶತ್ ಪ್ರತಿಶತಂ ಯಾವತ್ ಆಸೀತ್. ಕೇಂದ್ರೀಯ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ವಿಪಕ್ಷಂ ಸಂಸದಃ ಚರ್ಚಾಭ್ಯಃ ಪಲಾಯತೆ ಇತಿ ಆರೋಪಿತವಾನ್. ಯದ್ಯಪಿ ಪ್ರಶಾಸನಂ ಚರ್ಚಾಯೈ ಸಜ್ಜಂ ಆಸೀತ್ ಸಹ ಉಕ್ತವಾನ್ ಯತ್ ವಿಪಕ್ಷೀ ಸಾಂಸದಾನಾಂ ಆಚರಣಂ ಲೋಕತಂತ್ರಾಯ ವಿಶೇಷತಃ ಸಂಸದೀಯ ಲೋಕತಂತ್ರಾಯ ಉಚಿತಂ ನಾಸ್ತಿ. ನವದೆಹಲ್ಯಾಂ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಶ್ರೀ ರಿಜಿಜುಃ ಉಕ್ತವಾನ್ ಯತ್ ಸಂಸತ್ ಚರ್ಚಾ ವಿಚಾರ ವಿನಿಮಯ ವಿಧಿ ನಿರ್ಮಾಣ ಕಾರ್ಯಾಣಾಂ ಕೃತೆ ಅಸ್ತಿ ಕಿಂತು ನಿರಂತರ ಜಾಯಮಾನೇಭ್ಯಃ ಕೋಲಾಹಲ ವಿರೋಧ ಪ್ರದರ್ಶನೇಭ್ಯಶ್ಚ ಸದನಸ್ಯ ಕಾರ್ಯಂ ಪ್ರಭಾವಿತಂ ಅಭವತ್. ಶ್ರೀ ರಿಜಿಜುಃ ಅವೋಚತ್ ಯತ್ ಪ್ರಾವೃಟ್ ಸತ್ರಾವಧೌ ದ್ವಾದಶ ವಿಧೇಯಕಾನಿ ಪಾರಿತಾನಿ ಕಿಂತು ಉಭಯೋಃ ಸದನಯೋಃ ಕೇವಲಮೇಕಸ್ಮಿನ್ ವಿಧೇಯಕೇ ಚರ್ಚಾ ಅಭವತ್. ಅಸ್ಮಿನ್ ಸತ್ರೇ ಲೋಕಸಭಾಯಾಂ ಸದನಸ್ಯ ಕಾರ್ಯಕ್ಷಮತಾ ಏಕೋನವಿಂಶತಿಃ ಪ್ರತಿಶತಂ ಯಾವತ್, ರಾಜ್ಯಸಭಾಯಾಂ ಚ ನವತ್ರಿಂಶತ್ ಪ್ರತಿಶತಂ ಯಾವದೇವಾಸೀತ್.
1: टोटल 12 बिल पास किए हैं और चर्चा की दृष्टि से हम खुश नहीं है क्योंकि अपोजिशन ने ठीक से चर्चा करने नहीं दिया, विशेष करके लोकसभा में, लेकिन बिजनेस अच्छा हुआ है। अभी लगभग 3 दशक का मेरा एक्सपीरियंस होने वाले हैं तो पहली बार ये दृश्य देखने को मिला कि सरकार खुद कह रहे हैं कि हम डिस्कशन चाहते हैं और अपोजिशन बहाना बना करके डिस्कशन से भाग रहे हैं, तो ये लोकतंत्र के लिए, विशेष करके संसदीय लोकतंत्र के लिए ठीक नहीं है।
0: संसदा खनिज विकासः नियमः च संशोधन विधेयकं 20-26 पारितम्। अद्य राज्यसभा अपि अस्य विधेयकस्य पारणम् अकरोत्। 11 वादने सदनस्य उपवेशनानन्तरं केन्द्रीय कृष्णांगार खनिज मंत्री जी किशन रेड्डी इत्यनेन खनिज विकासः नियमः च अधिनियमस्य अग्रिम संशोधनाय इदं विधेयकं उपस्थापितम्। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज़ ऑन एआईआर चलदूरभाषीयतन्त्रांशे अपि समुपलब्धो भविष्यति। राष्ट्रपति पदासीना द्रौपदी मुर्मू अद्य नवदेहल्याम आयोजिते विशेषे सम्मान समारोहे 20-24 अथ 20-25 चेत्येतयोः वर्षयोः संगीत नाटक अकादमी इति संस्थायाः सर्वोच्च

0: ವಾಗಿವೆ. 5384 ವಿದ್ಯುತ್ ಕಂಬಗಳು ಧರೆಗುರುಳಿದ್ದು 25 ವಿದ್ಯುತ್ ಪರಿವರ್ತಕಗಳಿಗೆ ಹಾನಿಯಾಗಿದೆ. ಅಲ್ಲದೆ 267.40 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಗಳು ತುಂಡಾಗಿವೆ. 7 ಸೇತುವೆಗಳು ಕುಸಿದಿದ್ದು 17.296 ಉದ್ದದ ಪಿಡಬ್ಲ್ಯೂಡಿ ರಸ್ತೆಗಳು ಹದಗೆಟ್ಟಿವೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲೆಯಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಸನ್ನದ್ದ ಸ್ಥಿತಿಯಲ್ಲಿವೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗೆ ಆರಂಭದಲ್ಲಿ ಮಳೆ ಕೈಕೊಟ್ಟಿದೆ. ಮಳೆಗಾಗಿ ಕಾದು ಕುಳಿತಿದ್ದ ಭತ್ತ ಕೃಷಿಕರು ಸರಿಯಾದ ಸಮಯದಲ್ಲಿ ಮಳೆಯಾಗದಿರುವುದರಿಂದ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಮುಂಗಾರಿನಲ್ಲಿ ಸುರಿದ ಅಲ್ಪ ಸ್ವಲ್ಪ ಮಳೆಗೆ ಹೊಂದಾಣಿಕೆ ಮಾಡಿಕೊಂಡು ಭತ್ತ ನಾಟಿ ಮಾಡಿದ್ದರೂ ಮುಂದೇನು ಎಂಬ ಚಿಂತೆ ರೈತರನ್ನು ಕಾಡುತ್ತಿದೆ. ಸಾಮಾನ್ಯವಾಗಿ ಜುಲೈ ಅಂತ್ಯದ ವೇಳೆಗೆ ಕರಾವಳಿಯ ಬಹುತೇಕ ಕಡೆ ಭತ್ತ ನಾಟಿ ಪೂರ್ಣಗೊಳ್ಳುತ್ತದೆ. ಆದರೆ ಈ ಬಾರಿ ಆಗಸ್ಟ್ ತಿಂಗಳು ಆರಂಭವಾದರೂ ಭತ್ತ ನಾಟಿ ಪೂರ್ಣವಾಗಿ ಮುಗಿದಿಲ್ಲ. ಇದು ಭತ್ತ ಬೆಳೆಯ ಮೇಲೆ ಭಾರೀ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನುತ್ತಾರೆ ರೈತರು. ಜಿಲ್ಲೆಯಲ್ಲಿ ಮಳೆಯ ಕೊರತೆಯ ಕಾರಣ ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವ ಬದಲು ಬಹುತೇಕ ರೈತರು ಆಧುನಿಕ ಮಾದರಿಯ ಮ್ಯಾಟ್ ನರ್ಸರಿ ಮೂಲಕ ನೇಜಿ ನಾಟಿ ಮಾಡಿದ್ದರು. ಕೃಷಿಗೆ ನೀರಿನ ಸಮಸ್ಯೆ ಕಂಡುಬಂದ ಕಾರಣ ಕೃಷಿ ಇಲಾಖೆ ಕೂಡ 125 ದಿನಗಳಲ್ಲಿ ಕೊಯ್ಲಿಗೆ ಬರುವ ಅಲ್ಪಾವಧಿಯ ಭತ್ತ ತಳಿಗಳನ್ನು ಬೆಳೆಯುವಂತೆ ಸೂಚನೆ ನೀಡಿದೆ. ಮಳೆಯ ಕೊರತೆಯ ಕಾರಣ ಎರಡನೇ ಬೆಳೆಯಾಗಿ ಎಳ್ಳು, ಅಲಸಂದೆ, ಉದ್ದು ಇತ್ಯಾದಿ ಕಾಳುಗಳ ಬೆಳೆಯತ್ತ ಕೃಷಿಕರು ಗಮನ ಹರಿಸಿದ್ದಾರೆ. ಭೂಕುಸಿತ, ಮಳೆ ಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಅವರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು. ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರವನ್ನು ಮಂಜೂರು ಮಾಡಬೇಕು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳಿಗೆ ಲಭ್ಯ ಅನುದಾನದಲ್ಲಿ ಪ್ರಗತಿ ಕಾರ್ಯನಿರ್ವಹಿಸಬೇಕು. ಅರಣ್ಯ ಇಲಾಖೆ, ಮೆಸ್ಕಾಂ ಹಾಗೂ ಸ್ಥಳೀಯ ಪಂಚಾಯತ್ಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಭಾವ್ಯ ದುರ್ಘಟನೆಗಳನ್ನು ತಪ್ಪಿಸಬೇಕು. ಮಳೆಗಾಲದಲ್ಲಿ ಅಧಿಕಾರಿಗಳು ಪೂರ್ತಿ ಸನ್ನದ್ದರಾಗಿ ಕಾರ್ಯನಿರ್ವಹಿಸಬೇಕು. 24 ಗಂಟೆಯೂ ಸಾರ್ವಜನಿಕರ ಸೇವೆಗೆ ಲಭ್ಯರಾಗಬೇಕು. ಕಂಟ್ರೋಲ್ ರೂಂ ಸದಾ ಸನ್ನದ್ದ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಖಾದರ್ ಸೂಚನೆ ನೀಡಿದ್ದಾರೆ. ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳನ್ನು ತ್ವರಿತಗೊಳಿಸಲು ಮತ್ತು ಗುಣಮಟ್ಟ ಹೆಚ್ಚಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯೋಜನೆಗೆ ಬಿಡುಗಡೆಯಾದ ಅನುದಾನವನ್ನು ಸಮರ್ಪಕವಾಗಿ ಕಾಮಗಾರಿಗೆ ಬಳಕೆ ಮಾಡಬೇಕು. ಬಾಕಿ ಉಳಿದ ಯೋಜನೆಯ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವಾಗಿ ಪೂರ್ಣಗೊಳಿಸಬೇಕು. ಆಗಾಗ್ಗೆ ಕಾಮಗಾರಿಗಳನ್ನು ಪರಿಶೀಲಿಸುತ್ತಿರಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನ್ನು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇದುವರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಸುರೇಶ್ ಡಿ ಪಳ್ಳಿ, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಈಗ ಕಾಣುವುದರ ಕುರಿತು ಕೆಲವು ಪ್ರಕಟಣೆಗಳು. ಕುಪಿ ರೋಜಾ ಎಂಬ 21 ವರ್ಷದ ಯುವತಿ ದಿನಾಂಕ 4/7/2026 ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ರೋಜಾ ಸುಮಾರು 5 ಅಡಿ 5 ಅಂಗುಲ ಎತ್ತರವಿದ್ದಾರೆ. ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಕೋಲುಮುಖ, ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ರೋಜಾ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಾಯಿ ಸಮರ್ಥ್ ಎಂಬ 22 ವರ್ಷದ ಯುವಕ ದಿನಾಂಕ 1/6/2026 ಚಿಕ್ಕಬಾಣವರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 9 ಅಂಗುಲ ಎತ್ತರ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲು, ಕೋಲುಮುಖ, ಕನ್ನಡ, ತೆಲುಗು, ಮರಾಠಿ ಮತ್ತು ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಸಾಯಿ ಸಮರ್ಥ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆನಂದ ಪಿ ಎಂಬ 28 ವರ್ಷದ ಗಂಡಸು ದಿನಾಂಕ 1/8/2026 ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಎತ್ತರ ಸುಮಾರು 5 ಅಡಿ 6 ಅಂಗುಲ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕನ್ನಡ ಮತ್ತು ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಬಲಗೈ ಮುಂಗೈಯಲ್ಲಿ ಕ ಎಂಬ ಅಕ್ಷರ ಮತ್ತು ಬಲಭುಜದ ಮೇಲೆ ತ್ರಿಶೂಲ ಚಿಹ್ನೆಯ ಹಚ್ಚೆಯ ಗುರುತು ಇರುತ್ತದೆ. ಆನಂದ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಜಗದೀಶ್ ಎಂಬ 44 ವರ್ಷದ ಗಂಡಸು ದಿನಾಂಕ 7/6/2026 ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಜಗದೀಶ್ ಎಂ ಸುಮಾರು 5 ಅಡಿ 5 ಅಂಗುಲ ಎತ್ತರವಿದ್ದಾರೆ. ಕೂಲುಮುಖ ಸಾಧಾರಣ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
7: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
8: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
6: ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನಸಭಾಧ್ಯಕ್ಷ ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ವಾರ್ತೆಗಳ ವಿವರ: ವಿಧಾನಮಂಡಲದ 2 ಪ್ರಮುಖ ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ. ಸಭಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇತರೆ ಸಚಿವರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಉಭಯ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತಗಳನ್ನು ಹೊಂದಿದ್ದು ಬಹುತೇಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು, ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈ ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಅನುಮಾನವಾಗಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸದಿದ್ದರೆ ಆಡಳಿತ ಪಕ್ಷದ ನಾಯಕರು ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲುಗಳು, ಮುಂದಿನ ಕಾರ್ಯ ಯೋಜನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

0: ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು, ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೀನ್ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಎಂಡ್ ಟು ಎಂಡ್ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಹೊರ ವರ್ತುಲ ರಸ್ತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ತಿಳಿಸಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಅಲ್ಲಿಯವರೆಗೆ 50% ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಸಂಸ್ಥೆಗಳೊಂದಿಗೆ ಮಾತನಾಡಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ 2ನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ 2ನೇ ಬ್ಯಾಚ್ಗೆ ಅಂತಾರಾಷ್ಟೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ನಂದಕುಮಾರ್ ಪೂಜಾ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಂ ಇದೆ. ಈ ಪ್ರೋಗ್ರಾಂ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಂ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ, ಈ ಪ್ರೋಗ್ರಾಂ ಒಳಗೆ ಎಲ್ಲ ಕವರ್ ಮಾಡ್ತಾ ಇದ್ವಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಜೈಲು ಮತ್ತು ಸುಧಾರಣಾ ಇಲಾಖೆಯ ಡಿಐಜಿ ಜಿನೇಂದ್ರ ಖನಗಾವಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಲಿದೆ ಎಂದು ಕಾರಾಗೃಹ ಇಲಾಖೆ ಮಹಾನಿರ್ದೇಶಕ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಜೈಲಿನ ಕೋಣೆಗೆ ಮೊಬೈಲ್ ಹಸ್ತಾಂತರಿಸಿದವರು ಯಾರು ಎಂಬ ಕುರಿತು ತನಿಖೆ ನಡೆಯಲಿದೆ. ಆಂಧ್ರಪ್ರದೇಶದಿಂದ ಬಂದಿರುವ ಸಿಮ್ ಕಾರ್ಡ್ಗಳ ಬಗ್ಗೆಯೂ ತನಿಖೆಗೆ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಐಜಿ ಜಿನೇಂದ್ರ ಖನಗಾವಿ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ತನಿಖೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಹರ್ಗ ತಿರಂಗ ಅಭಿಯಾನ ನಡೆಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಿಯವರ ಕರೆಯಂತೆ ಹಮ್ಮಿಕೊಳ್ಳಲಾಗಿರುವಂತಹ ಹರ್ಗರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಶಾಸಕ ಜಿಹೆಚ್ ತಿಪ್ಪಾರೆಡ್ಡಿ ಚಾಲನೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಐಕ್ಯತೆ, ಅಖಂಡತೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು ಎಂದು ಕರೆ ನೀಡಿದ್ದಾರೆ. ಬಳ್ಳಾರಿ ನಗರದಲ್ಲಿ ದುರ್ಗಮ್ಮ ದೇಗುಲದಿಂದ ಆರಂಭಗೊಂಡ ಯಾತ್ರೆಗೆ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಚಾಲನೆ ನೀಡಿದರು. 500 ಮೀಟರ್ ಉದ್ದದ ಬೃಹತ್ ರಾಷ್ಟ ಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಹರ್ಗ ತಿರಂಗ ಅಭಿಯಾನದ ಭಾಗವಾಗಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ಯಾತ್ರೆಯಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಹರ್ಗ ತಿರಂಗ ಬಗ್ಗೆ ಜಾಗೃತಿ ಮೂಡಿಸುವ ಅಂಗವಾಗಿ ನಗರದಾದ್ಯಂತ ಬೈಕ್ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ವಿಜಯನಗರದ ಹೊಸಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ವಡಕರಾಯ ದೇಗುಲದಿಂದ ಅಭಯ ಆಂಜನೇಯ ದೇಗುಲದವರೆಗೆ ಹರ್ಗ ತಿರಂಗ ಯಾತ್ರೆ ನಡೆಯಿತು. ವಿಜಯಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 300 ಮೀಟರ್ ಉದ್ದದ ತಿರಂಗ ಯಾತ್ರೆ ಆಯೋಜನೆ

0: ಮಾತನಾಡಲಾಗಿತ್ತು. ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿ ಪ್ರದರ್ಶನ ಮಾಡಿದರು. ಅಂಗಾಂಗ ದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂಗಾಂಗ ದಾನ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಅಂಗಾಂಗ ದಾನವು ಮತ್ತೊಬ್ಬರ ಜೀವ ಉಳಿಸುವ ಅತ್ಯಂತ ಮಹತ್ವದ ಮಾನವೀಯ ಕಾರ್ಯವಾಗಿದೆ. ಅಂಗಾಂಗ ದಾನ ಸಾವಿನ ನಂತರವೂ ಜೀವ ನೀಡುವ ಮಹಾದಾನ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಪರಶುರಾಮ ಎಫ್ಕೆ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನಡೆದ ವಿಶ್ವ ಅಂಗಾಂಗ ದಾನಿಗಳ ದಿನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ನಿರಂತರ ಜಾಗೃತಿ ಅಭಿಯಾನದ ಫಲವಾಗಿ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ 12,534 ಜನರು ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಎಂದು ಹೇಳಿದ್ದಾರೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಮಂಡಳಿಯು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಕಣ್ಣೂರಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ಕಣ್ಣೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಇದೇ 20ರಂದು ಬೆಂಗಳೂರಿನಿಂದ ಹೊರಟು ಮರುದಿನ ಮಧ್ಯಾಹ್ನ 12:50 ಕಣ್ಣೂರು ತಲುಪಲಿದೆ. ಮರು ಪ್ರಯಾಣದಲ್ಲಿ ಇದೇ 21ರಂದು ಸಾಯಂಕಾಲ ಕಣ್ಣೂರಿನಿಂದ ಹೊರಟು ಇದೇ 22ರಂದು ಬೆಳಗ್ಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಆಗಮಿಸಲಿದೆ. ಈ ವಿಶೇಷ ರೈಲು ಒಟ್ಟು 23 ಬೋಗಿಗಳನ್ನು ಹೊಂದಿರಲಿದ್ದು ಇದರಲ್ಲಿ 16 ಸ್ಲೀಪರ್ ಕ್ಲಾಸ್, 5 ಜನರಲ್ ಸೆಕೆಂಡ್ ಕ್ಲಾಸ್ ಮತ್ತು 2 ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಬ್ರೇಕ್ ವ್ಯಾನ್ ಬೋಗಿಗಳು ಇರಲಿವೆ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ಇದೇ 23 ಮತ್ತು 24ರಂದು ಪಂಚವಿಂಶತಿ ಎಂಬ ವಿಶಿಷ್ಟವಾದಂತಹ 25 ಗಂಟೆಗಳ ನಿರಂತರ ದಾಸರಪದ ಗಾಯನ ಮ್ಯಾರಥಾನ್ ಜರುಗಲಿದೆ. ಖ್ಯಾತ ಗಾಯಕಿ ವಿದುಷಿ ಸಂಗೀತಾ ಬಾಲಚಂದ್ರ ಅವರು ಸುವರ್ಣ ಪುಸ್ತಕ ವಿಶ್ವ ದಾಖಲೆಗೆ ಪ್ರವೇಶಿಸುವ ಪ್ರಯತ್ನದ ಭಾಗವಾಗಿ 250 ವಿಶಿಷ್ಟ ದಾಸರ ಪದಗಳನ್ನು ಒಳಗೊಂಡ ನಿರಂತರ ಏಕವ್ಯಕ್ತಿ ಪ್ರದರ್ಶನವನ್ನು ಕೈಗೊಳ್ಳಲಿದ್ದಾರೆ. ಉಡುಪಿಯ ಪುತ್ತಿಗೆ ಮಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪ್ರಸ್ತುತಪಡಿಸಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಬೆಟ್ಟದ ತಪ್ಪಲಿನಲ್ಲಿ 25 ಎಕರೆ ಪ್ರದೇಶದಲ್ಲಿ 4,85,00,000 ರೂಪಾಯಿ ವೆಚ್ಚದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ನಿರ್ಮಾಣಗೊಳ್ಳಲಿದ್ದು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಪುರ ಶಾಸಕ ಶರಣಬಸಪ್ಪ ದರ್ಶನಾಪುರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ

0: ಲತಾ ಎಜಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಲತಾ ಅವರೇ.
1: ನಮಸ್ಕಾರ ಸರ್.
0: ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ ಇನ್ನೊಮ್ಮೆ. ನಮ್ಗೆ ಇವತ್ತು ಮಳೆಯಾಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂದ್ರೇನು, ಮಳೆಯಾಶ್ರಿತ ಪ್ರದೇಶಗಳ ಗುಣಲಕ್ಷಣಗಳಲ್ಲಿ ಏನು, ಇದರಿಂದ ನಮ್ಮ ಮುಂದಿನ ಒಂದು ಮಣ್ಣಿನ ಸಂರಕ್ಷಣೆ ಆಗಲಿ ನೀರಿನ ಸಂರಕ್ಷಣೆ ಆಗಲಿ ಒಂದೊಂದಾಗಿ ಮಾಡಿಕೊಡಿ
1: ಸರ್. ಮುಖ್ಯವಾಗಿ ಮಳೆ ಆಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂತಂದರೆ ಮಳೆಯ ನೀರಿನ ಮೂಲ ಸರ್. ಯಾವುದೇ ಕೃಷಿ ಬೆಳೆಗಳನ್ನು ಬೆಳಿಬೇಕು ಅಂದರೆ ಮಳೆ ನೀರಿನಿಂದನೇ, ಬೇರೆ ಯಾವುದೇ ಸೋರ್ಸ್ ಆಫ್ ಇರಿಗೇಷನ್ ಇರೋದಿಲ್ಲ. ಸೊ ಮಳೆ ನೀರನ್ನು ಬಳಸಿ ನಾವು ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಳೆ ಆಶ್ರಿತ ಅಂತ ಹೇಳ್ತೀವಿ. ಇಲ್ಲಿ ಮಳೆಯ ಪ್ರಮಾಣ, ಅವಧಿ, ಹಂಚಿಕೆ, ಮಳೆಯ ದಿನಗಳು ಇವೆಲ್ಲವೂ ಬೆಳೆಯ ಬೆಳವಣಿಗೆಯ ಮೇಲೆ ಒಂದು ಮತ್ತು ಇಳುವರಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತವೆ. ನಮ್ಮ ದೇಶದಲ್ಲಿ 143 ಮಿಲಿಯನ್ ಹೆಕ್ಟೇರಷ್ಟು ಸಾಗುವಳಿ ಪ್ರದೇಶ ಇದೆ. ಅದರಲ್ಲಿ ನಮಗೆ 67% ಶೇಕಡವಾರು ಖುಷ್ಕಿ ಪ್ರದೇಶ ಅಂತ ಇದೆ. ಸೊ ಅದರಲ್ಲಿ ಒಟ್ಟಾರೆ ಆಹಾರ ಉತ್ಪಾದನೆ 44% ಈ ಖುಷ್ಕಿ ಪ್ರದೇಶದಿಂದ ಬರ್ತದೆ. ಹಾಗೆ ಈ ಮಳೆಯಾಶ್ರಿತ ಬೆಳೆಗಳ ಉತ್ಪಾದಕತೆ ಅಲ್ಲಿನ ಮಣ್ಣಿನ ತೇವಾಂಶದ ಮೇಲೆ ಮತ್ತು ಮಳೆಯ ಪ್ರಮಾಣದ ಮೇಲೆ ಹೆಚ್ಚಿನ ಅವಲಂಬಿತ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಈ ಮಳೆಯಾಶ್ರಿತ ಕೃಷಿಯಲ್ಲಿ ಇಳುವರಿಯ ಮಟ್ಟ ಬಹಳ ಕುಂಠಿತ ಆಗ್ತಾ ಇದೆ ಸರ್.
0: ಈಗ ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತರು ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇದನ್ನು ಹೇಳಿ.
1: ಇದು ಬಹಳ ಪ್ರಮುಖವಾಗಿ ಅಂದರೆ ನಾನು ಮೊದಲೇ ಹೇಳಿದಂತೆ ಮಳೆ ಮೇಲೆ ಅವಲಂಬಿತ ಆಗಿರೋದ್ರಿಂದ ಮಳೆ ಅನಿಶ್ಚಿತವಾಗಿದೆ. ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ, ವಾತಾವರಣ ಅಥವಾ ಹವಾಮಾನ ಬದಲಾವಣೆಯಿಂದ ಸೊ ಮಳೆ ಅನಿಶ್ಚಿತವಾಗಿರುತ್ತೆ. ಸೊ ಸಕಾಲದಲ್ಲಿ ಮಳೆ ಬರೋದಿಲ್ಲ, ಇದರಿಂದ ಬೆಳೆ ಬೆಳವಣಿಗೆಗೆ ನೀರಿನ ಕೊರತೆ, ಮಣ್ಣಿನ ತೇವಾಂಶದ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆ ಎಲ್ಲ ಪೋಷಕಾಂಶಗಳ ಒಂದು ಕೊರತೆಯನ್ನು ಮಣ್ಣಲ್ಲಿ ನಾವು ಎದ್ದು ನೋಡ್ತಾ ಇದ್ದೀವಿ. ಸೊ ಈ ನಮ್ಮ ಎಲ್ಲ ದೇಶದ ಎಲ್ಲ ಮಣ್ಣುಗಳನ್ನು ನಾವು ತಂದು ಅನಲೈಸ್ ಮಾಡಿ ನೋಡಿದವಾಗ ಮಣ್ಣಿನಲ್ಲಿ ಏನು 17 ಪೋಷಕಾಂಶಗಳು ಬೆಳೆಗೆ ಅವಶ್ಯಕತೆ ಇದ್ದಾವೋ ಅವುಗಳು ಎಲ್ಲ ಪೋಷಕಾಂಶಗಳ ಒಂದು ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಮಣ್ಣಲ್ಲಿ 90% ಮಣ್ಣಲ್ಲಿ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಬೆಳೆಯ ಬೆಳವಣಿಗೆಯ ಸಂದಿಗ್ಧ ಹಂತದಲ್ಲಿ ತೇವಾಂಶ ಕೊರತೆಯನ್ನು ನೋಡ್ತಾ ಇದ್ದೀವಿ. ಅನಾವೃಷ್ಟಿ ಆಗ್ತಾ ಇದೆ ಅಥವಾ ಅತಿವೃಷ್ಟಿ ಆಗ್ತಾ ಇದೆ. ಮಣ್ಣು ಮತ್ತು ನೀರಿನ ಅಸಮರ್ಪಕ ಬಳಕೆಯಿಂದ ಮಣ್ಣಿನ ಸವಕಳಿಯನ್ನು ನಾವು ನೋಡ್ತಾ ಇದ್ದೀವಿ. ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದ ಬರ ನಿರೋಧಕ ತಳಿಗಳ ಒಂದು ಕೊರತೆ ಕಾಣ್ತಾ ಇದೆ. ಮಣ್ಣಿನ ಸಾವಯವ ಅಂಶ ಇದರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಮಳೆಯಾಶ್ರಿತ ಒಂದು ಕೃಷಿಯಲ್ಲಿ, ಹಾಗೂ ಕಡಿಮೆ ನಿವ್ವಳ ಆದಾಯ ಬರ್ತಾ ಇದೆ. ಹಾಗೆ ಇಲ್ಲಿನ ರೈತರು ಏನು ಸಮಸ್ಯೆ ಅಂದರೆ ಸಾಲ ಸೌಲಭ್ಯಗಳು ಹೆಚ್ಚಾಗಿ ಸಿಗೋದಿಲ್ಲ ಸರ್. ಇಲ್ಲಿ ಅಂತ ಒಂದು ಸಮಸ್ಯೆಗಳನ್ನು ರೈತರು ಎದುರಿಸ್ತಾ ಇದ್ದಾರೆ ಸರ್.
0: ಅಂದ್ರೆ ಈಗ ಅದೇ ಅವರಿಗೆ ಮುಳುವಾಗ್ಬಿಡ್ತದೆ
1: ಎಲ್ಲ ಸಮಸ್ಯೆಗಳಿಂದ
0: ತೋಚೋದಿಲ್ಲ.
1: ಹೌದು,
0: ಭೂಮಿ ಇರ್ತದೆ.
1: ಹೌದು,
0: ಆದ್ರೆ ಅದಕ್ಕೆ ಏನು ಮೂಲ ಸೌಕರ್ಯ ಒದಿಸ್ಕೊಡಕ್ ಆಗ್ತಾ ಇಲ್ಲ.
1: ಈಗ ನೋಡಿ ನಾರ್ತ್ ಕರ್ನಾಟಕದಲ್ಲಿ 200-300 ಎಕರೆ ಜಮೀನು ಇರುತ್ತೆ, ಬಟ್ ಅವರ ಒಂದು ಆರ್ಥಿಕ ಮಟ್ಟ ನೋಡಿದ್ರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡಿದ್ರೆ ಬಹಳ ಕಡಿಮೆ ಇರ್ತಾರೆ. ಪೂರ್ ಇರ್ತಾರೆ, ಈ ತರ ಜಮೀನು 200 ಎಕರೆ ಇದ್ರು ಅಲ್ಲಿ ಇಳುವರಿ ಬಹಳ ಕಡಿಮೆ ಬಂದವಾಗ ಅವರ ಆರ್ಥಿಕ ಮಟ್ಟ
0: ಇಳುವರಿ ಕಡಿಮೆ ಅನ್ನತಕ್ಕ ನೀರಿನ ಸೌಲಭ್ಯ ಇರೋದಿಲ್ಲ,
1: ನೀರು ಇರೋದಿಲ್ಲ, ಹಾಗಾಗಿ ಇಳುವರಿ ಕಡಿಮೆ ಆಗುತ್ತೆ.
0: ಏನು ಮಾಡಕ್ ಬರೋದಿಲ್ಲ ಅದಕ್ಕೆ. ಅದೇ ಈಗ ಅದಕ್ಕೂ ಕೂಡ ನೀವು ಕೃಷಿ ಹೊಂಡ ಇಂಥವೆಲ್ಲ ಪರ್ಯಾಯ ಮಾರ್ಗ ಮಾಡ್ಕೊಂಡು,
1: ನಮ್ಮ ಗವರ್ನಮೆಂಟ್ ಆಫ್ ಕರ್ನಾಟಕದಿಂದ ಕೃಷಿ ಹೊಂಡದ ಒಂದು ವ್ಯವಸ್ಥೆ ಇದೆ ಸರ್ ಮಳೆಯಾಶ್ರಿತ ರೈತರಿಗೆ. ಸೊ 1 ಎಕರೆಗೆ ಸೊ 250 ಘನ ಮೀಟರ್ ಅಷ್ಟು ಸಾಮರ್ಥ್ಯ ಇರತಕ್ಕಂತ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅನುಕೂಲ ಇದೆ ಸರ್.
0: ಸರ್ಕಾರ ಕೂಡ ಅದಕ್ಕೆ ಯೋಜನೆ ಇದೆ, ತಮಗೂ ಕೂಡ ಸಹಾಯಧನ ಒದಗಿಸಿ.
1: ಹೌದು ಹೌದು, ಅದ್ರ ಜೊತೆ ಕೃಷಿ ಹೊಂಡದ ಜೊತೆ ಕೃಷಿ ಹೊಂಡದ ಸುತ್ತ ಬೇಲಿ ವ್ಯವಸ್ಥೆ ಮಾಡ್ಕೋಬಹುದು ರೈತರು. ಡೀಸೆಲ್ ಪಂಪ್ ಸೆಟ್ ನ ಕೂಡ ಕೊಡ್ತಾ ಇದಾರೆ, ಅಥವಾ ಸೋಲಾರ್ ಪಂಪ್ ಸೆಟ್ ನು ಕೂಡ ಕೊಡ್ತಾ ಇದಾರೆ. ರೈತರಿಗೆ ಕರೆಂಟಿನ ಅಭಾವ ಇದ್ದಾವಾಗ್ಲೂ ಕೂಡ ನಾವು ಈ ಸೋಲಾರ್ ನೀರೆತ್ತುವ ಯಂತ್ರಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅವರು ಬೆಳೆಗಳ ಸಂದಿಗ್ಧ ಹಂತದಲ್ಲಿ ನೀರು ನುಣಿಸಬಹುದು.
0: ಅದೇ ಅದೇ, ಅವಾಗ ಸ್ವಲ್ಪ ಅವರದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸದೃಢ ಆಗುತ್ತೆ.
1: ಹೌದು ಸರ್.
0: ಇನ್ನೊಂದು, ದೇಶದ ಆಹಾರ ಉತ್ಪಾದನೆಯಲ್ಲಿ ಮಳೆಯಾಶ್ರಿತ ಪ್ರದೇಶಗಳ ಕೊಡುಗೆ ಎಷ್ಟು?
1: ನಗಣ್ಯ ಅಲ್ಲ ಸರ್, ಅದು ಹಂಗೆ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ದೇಶದಲ್ಲಿ 67% ಭೂಮಿ ಸಾಗುವಳಿ ಭೂಮಿ ಖುಷ್ಕಿ ಅಂತ ಹೇಳ್ತೀವಿ ನಾವು. ಅಂದ್ರೆ 40% ಜನಸಂಖ್ಯೆ ಈ ಖುಷ್ಕಿ ಬೇಸಾಯದಲ್ಲಿ ಅವಲಂಬಿತ ಆಗಿದ್ದಾರೆ. ಅದರಲ್ಲೂ ದ್ವಿದಳ ಧಾನ್ಯಗಳು 90% ದ್ವಿದಳ ಧಾನ್ಯಗಳ ಉತ್ಪಾದನೆ ಖುಷ್ಕಿಯಲ್ಲಿ ಆಗ್ತಾ ಇದೆ. ಹಾಗೆ 75% ಎಣ್ಣೆ ಕಾಳುಗಳು, ಮತ್ತೆ ಹತ್ತಿಯಲ್ಲಿ 70% ಹತ್ತಿ ಉತ್ಪಾದನೆ ಖುಷ್ಕಿ ಪ್ರದೇಶದಿಂದ ಕೊಡುಗೆ ಇದೆ. ಏನು ನೀರಾವರಿ ಕೃಷಿಯಲ್ಲಿ ನಮಗೆ ಈ ಜನಸಂಖ್ಯೆ ಆಹಾರ ಪೂರೈಕೆಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಖುಷ್ಕಿ ಪ್ರದೇಶಕ್ಕೆ.

0: ಅಂದರೆ ಏರಿಯಾ ಜಾಸ್ತಿ ಇದೆ, 67% ಅಷ್ಟು ಏರಿಯಾ ಖುಷ್ಕಿ ಇರೋದ್ರಿಂದ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಸರ್.
1: ಹೆಚ್ಚಿನ ಪ್ರಾಮುಖ್ಯತೆ ಅಂದರೆ ಈಗ ನೀವು ಹೇಳಿದಾಗೆ ಹೇಗೆ ಭೂಮಿಯನ್ನು ನೀರು ಪೂರೈಕೆ ಆಗಂಗೆ ಮಾಡ್ಕೋಬೇಕು,
0: ಹೌದು,
1: ನೀರಿನ ವ್ಯವಸ್ಥೆ ಕಲ್ಪಿಸ್ಕೋಬೇಕು, ಮೂಲಭೂತ ಸೌಕರ್ಯಗಳನ್ನು ನೀವು ಹೆಚ್ಚು ಮಾಡ್ಕೋಬೇಕು,
0: ಹೌದು,
1: ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಪರ್ಯಾಯ ಬೆಳೆಗಳನ್ನು ಬೆಳೀತಾ ಹೋಗ್ಬೋದು.
0: ಹೌದು ಸರ್, ಹೌದು. ಇದರಿಂದ ಏನಾಗುತ್ತೆ, ಪರ್ಯಾಯ ಬೆಳೆ ಅಂತ ಹೇಳಿದ್ರೆ ನೀವು ಅಂದರೆ ಮಳೆಗೆ ತಕ್ಕಂತೆ, ಮಳೆ ಸಕಾಲದಲ್ಲಿ ಬಂದರೆ ಯಾವ ಬೆಳೆ ಬೆಳ್ಕೋಬೇಕು, ಇಲ್ಲ ಕಾಂಟಿಂಜೆಂಟ್ ಕ್ರಾಪ್ ಅಂತ ಹೇಳ್ತೀವಿ, ಪರ್ಯಾಯ ಬೆಳೆ ವ್ಯವಸ್ಥೆಯನ್ನು ಅಡಾಪ್ಟ್ ಮಾಡ್ಕೋಬೇಕು. ತಡವಾಗಿ ಮುಂಗಾರು ಪ್ರಾರಂಭ ಆದವಾಗ ಅತಿ ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರ್ತಕ್ಕಂಥ ತಳಿಗಳನ್ನ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು.
1: ಇನ್ನೊಂದು ಮತ್ತೆ ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕೃಷಿಯೇತರ ಚಟುವಟಿಕೆಗಳಲ್ಲಿ ನಾವು ಮಹತ್ವ ಕೊಡಬೇಕು.
0: ಹೌದು,
1: ಇದರಿಂದ ನಿಮ್ಗೆ ಏನು ನಿಮ್ ನಿರೀಕ್ಷಿಸಿದ ಒಂದಿಷ್ಟು ಆದಾಯ
0: ಬರುತ್ತೆ. ನಷ್ಟ ಆಯ್ತು ಅಂದ್ರೆ ನಮ್ಗೆ ಅಲ್ಲಿ
1: ಭೂಮಿ ಬರ್ಡ್ ಇದ್ದಾಗ ನಿಮ್ಗೆ ಏನ್ ಮಾಡಕ್ ಆಗೋದಿಲ್ಲ.
0: ಹೌದು,
1: ನೀವು ಬೇರೆ ನೀವು ವಿಚಾರ ಮಾಡಿ ಹೈನುಗಾರಿಕೆ ಮಾಡಬಹುದು ಅಥವಾ ಕೋಳಿ ಸಾಕಾಣಿಕೆ ಮಾಡಬಹುದು.
0: ಹೌದು, ಎರೆ ಗೊಬ್ಬರ ಮಾಡ್ಕೋಬಹುದು, ಜೇನು ಕೃಷಿ ಮಾಡ್ಕೋಬಹುದು, ಕೋಳಿ ಸಾಕಾಣಿಕೆ, ಇಂಥವೆಲ್ಲ ಉಪಕಸುಬುಗಳನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅದ್ರಲ್ಲೂ ಮಳೆ ಆಶ್ರಿತ ರೈತರು ಮಾಡ್ಕೊಂಡವಾಗ ಅವರ ಒಂದು ಆದಾಯವನ್ನ ಸುಸ್ಥಿರ.
1: ನಿಮಗೆ 60% ಉತ್ಪನ್ನ ಈ ಒಂದು ಕೃಷಿ ಬೇಸಾಯದಲ್ಲಿ ಬರ್ತದಂದ್ರೆ ಇನ್ನೊಂದು 40% ಆದಾಯ ಆ ಕಡೆಯಿಂದ ಬರುವಂಗ್ ಮಾಡ್ಕೋಬೇಕು ಆಗುತ್ತೆ. ಇದು ಅನೇಕ ರೈತರು ಇದರಲ್ಲಿ ಮಾಡಿಕೊಂಡು ಯಶಸ್ಸು ಗಳಿಸ್ಕೊಂಡಿದ್ದಾರೆ.
0: ಹೌದು ಸರ್, ಇದು ಸಮಗ್ರ ಕೃಷಿ ಪದ್ಧತಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಈಗ ಮಳೆ ಆಶ್ರಿತ ರೈತರು ಕೂಡ ಒಂದು ತಮ್ಮ ಜಮೀನಲ್ಲಿ ತಕ್ಕ ಮಟ್ಟಿಗೆ ಒಂದು ಕೃಷಿ ಹೊಂಡವನ್ನ ಮಾಡಿಕೊಂಡು ಯಾವಾಗ ಬೆಳೆಗಳಿಗೆ ಸಂದಿಗ್ಧ ನೀರಿನ ಅವಶ್ಯಕತೆ ಇದೆಯೋ ಅಂತ ಸಮಯದಲ್ಲಿ ಒಂದು ಅಥವಾ ಎರಡು ರಕ್ಷಣಾತ್ಮಕ ನೀರಾವರಿಯನ್ನು ಕೊಟ್ಟು ಬೆಳೆಗಳ ಇಳುವರಿಯನ್ನ ನಾವು ಕಾಪಾಡ್ಕೋಬಹುದು. ಅದ್ರ ಜೊತೆಗೆ ಈ ಉಪಕಸುಬುಗಳು ಹೈನುಗಾರಿಕೆ, ಕೋಳು ಸಾಕಾಣಿಕೆ ಅಂತ ಒಂದು ಉಪಕಸುಬುಗಳನ್ನ ಮಾಡಿಕೊಂಡವಾಗ ಅಲ್ಲಿ ರೈತರ ಒಂದು ಆದಾಯ ಒಂದು ಸ್ಟೇಬಲ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಸರ್.
1: ಪರ್ಯಾಯವಾಗಿ ತಮ್ಗೆ ಈಗ ನೀವು ಆಕಳು ಎಮ್ಮೆ ಇದು ಸಾಕೋದ್ರಿಂದ ನಿಮ್ಗೆ ಗೊಬ್ಬರ ನಿಮ್ಗೆ ಸಿಗುತ್ತೆ.
0: ಹೌದು, ನಮ್ಗೆ ಈಗ ನೋಡ್ತಾ ಇದೀವಿ ಯೂರಿಯಾ ಗೊಬ್ಬರಕ್ಕೆ DAP ಗೊಬ್ಬರಕ್ಕೆ ಎಷ್ಟು ಕ್ಯೂ ನಿಂತಿತ್ತು ಅಂತ ರೈತರು ನೋಡಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆತ್ಮ ನಿರ್ಭರ ಭಾರತವನ್ನ ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಸೊ ಅಂದ್ರೆ ಹೊರಗಿಂದ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಅವಲಂಬಿತ ಆಗಬಾರದು. ನಾವಾಗೇನೆ ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನ, ಮಣ್ಣಿನ ಆರೋಗ್ಯವನ್ನ ಸುಧಾರಣೆ ಮಾಡಬೇಕು ಅಂತ ಅಂದ್ರೆ ನಮಗೆ ಸಾವಯವ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಬೇಕು, ಅದು ಬಹಳ ಮುಖ್ಯ. ಸೊ ಆದ್ರಿಂದ ನಾವು ಜಾನುವಾರುಗಳನ್ನ ಸಾಕಿದ್ರೆ, ಹೈನುಗಾರಿಕೆಯನ್ನ ನಾವು ತೊಡಗಿಸ್ಕೊಂಡ್ರೆ ಅಲ್ಲಿ ಬಂದಿರತಕ್ಕಂತ ಏನು ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಇವನ್ನ ನಾವು ಸಾವಯವ ಗೊಬ್ಬರವಾಗಿ ನಮ್ಮ ಜಮೀನಿಗೆ ಹಾಕಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿ ಇಳುವರಿಯನ್ನ ಜಾಸ್ತಿ ಮಾಡ್ಕೋಬಹುದು.
1: ಒಟ್ಟು ಸ್ವದೇಶಿಯತೆಯನ್ನು ಕೂಡ ನೀವು ಅಳವಡಿಸಿಕೊಳ್ಳಿ.
0: ಹೌದು ಸರ್,
1: ಇದರಲ್ಲಿ ಪರಿಸರಕ್ಕೆ ಕೂಡ ಒಳ್ಳೇದು.
0: ಹೌದು, ಪರಿಸರ
1: ಪರಿಸರಕ್ಕೆ ನಾಶವಾಗುವಂತ ನೀವು ವಸ್ತುಗಳನ್ನ ದಯವಿಟ್ಟು ನೀವು ಉಪಯೋಗಿಸೋದು ಕಡಿಮೆ ಮಾಡ್ತಾ ಬನ್ನಿ. ಪ್ಲಾಸ್ಟಿಕ್
0: ಪ್ಲಾಸ್ಟಿಕ್ ಆಗಿರ್ಬೋದು, ರಾಸಾಯನಿಕಗಳಾಗಿದ್ದು ಮತ್ತೆ ರಾಸಾಯನಿಕ ಗೊಬ್ಬರ
1: ಅದಷ್ಟೇ ಅಲ್ಲ, ನಾವು ಕೂಡ ದಿನನಿತ್ಯ ಮನೆಯಲ್ಲಿ ನಾವು ಸೋಪು ಡಿಟರ್ಜೆಂಟ್ ಇದನ್ನು ಉಪಯೋಗಿಸ್ತಿದ್ದೇವೆ, ಇದು ಕೂಡ ತಪ್ಪೇ ಇದು.
0: ಹೌದು ಸರ್, ನಾವು ಏನ್ ಗೊತ್ತಾಗ್ತದೆ,
1: ನಾವು ನೀರನ್ನ ಕಲುಷಿತ ಮಾಡಿ ಅದು ಎಷ್ಟೋ ಇದ್ರ ತನಕ ನಾವು ಅದ್ರ ಉಪಯೋಗ ನಿರುಪಯುಕ್ತ ಮಾಡ್ಬಿಡ್ತೇವೆ.
0: ಹೌದು ಸರ್, ಕರೆಕ್ಟ್. ಆದ್ರಿಂದ ಏನ್
1: ಅಲ್ಲ, ನಮ್ಮ ಹಿರಿಯರೆಲ್ಲ ಸೋಪ್ ಎಲ್ಲ ಬಳಸ್ತಿದ್ರ,
0: ಇಲ್ಲ ಸೀಗೆ ಪುಡಿ,
1: ಸೀಗೆ ಪುಡಿ ಬಳಸ್ತಿದ್ರು, ಅಟ್ಲೆಕಾಯಿ ಬಳಸ್ತಿದ್ರು, ಕಣಬೆ ಸೊಪ್ಪಂತ ಇದು ಬೇರ ಅಂತ ಬರ್ತಿತ್ತು, ಅದನ್ನ ಜಜ್ಜಿ ಅದನ್ನ ಅದರಿಂದ ಬಟ್ಟೆ ತೊಳಿತಿದ್ರು.
0: ಹೌದು ಸರ್, ಈಗಲೂ ಕೂಡ ನಮ್ಮ ಸಮಗ್ರ ಕೃಷಿ ವ್ಯವಸ್ಥೆನಲ್ಲಿ ಜಮೀನಿನ ಸುತ್ತ ಅಂಟವಾಳ ಮರಗಳಾಗಿರ್ಬೋದು ಅಥವಾ ಸೀಗೆ ಮರಗಳಾಗಿರ್ಬೋದು ಇವನ್ನ ಹಾಕೊಂಡ್ರೆ
1: ಸೋಪ್ನಟ್
0: ಅದನ್ನ ನಾವು ತುಂಬಾ ಡಿಮ್ಯಾಂಡ್ ಇದೆ ಸರ್. ಇವಾಗ
1: ಡಾಕ್ಟರ್ ಲತಾ ಅವರು ಹೇಳ್ಬೇಕಂದ್ರೆ ಶಂಖದಿಂದ ಬಂದ್ರೆ ಮಾತ್ರ ತೀರ್ಥ, ಇಲ್ಲಿ ತೀರ್ಥ ಅಲ್ಲ, ಹಾಗಾಗ್ಬಿಟ್ಟಿದೆ ನೋಡಿ. ಅಟ್ಲೆಕಾಯಿ ಮತ್ತೆ ಈ ಕಣಬೆ ಬೇರು ಮತ್ತೆ ಇನ್ನ ಹಲವಾರು ಬೇರುಗಳು ನಮ್ಮ ಹಿರಿಯರು ಉಪಯೋಗಿಸಿದ್ದಾರೆ. ಸೀಗೆಕಾಯಿ ಮಾತ್ರ ಗೊತ್ತಿದೆ, ನಮ್ಮ ಅದನ್ನ ನಾವಿವತ್ತು ಅದು ಬೇಕು ಅಂತೇವೆ ನಾವು.
0: ಇಲ್ಲಿ ನಮ್ಮಲ್ಲಿ
1: ಸಿಗಂತದ ನಾವು ಈಗ ಆ ಶಾಂಪೂ ಬೇಕು ಈ ಶಾಂಪೂ ಬೇಕು ಅಂತ ಹೇಳ್ತೇವೆ, ಇದರಿಂದ ಮಾರಕ ಇದೆ, ಇದರಿಂದ ಉಪಯೋಗ ಇಲ್ಲ.
0: ಅದೆಲ್ಲ ಕೆಮಿಕಲ್ಸ್,
1: ನಮ್ಮ ಭೂಮಿನ ನಮ್ಮ ನೀರಿನ ಮೂಲಗಳನ್ನ ನಾವು ತೊಂದರೆ ಮಾಡ್ತಾ ಇದ್ದೇವೆ.
0: ಹೌದು ಸರ್,
1: ಇದು ನಾವೇ ಕಾರಣ ಆಗ್ತಾ ಇದ್ದೇವೆ. ನಾವೇ ಇನ್ ಮುಂದೆ ಮತ್ತೆ ಹೊಸದಾಗಿ ಬಂದೇ ಬರ್ತದೆ, ಈ ಅಟ್ಲೆಕಾಯೇ ಬರುತ್ತೆ ಇನ್ ಮುಂದೆ, ಮತ್ತೆ ಈ ಸೀಗೆಕಾಯಿ ಸೊಪ್ಪು ಇಂಥವೇ ಇನ್ ಮುಂದೆ ಬಳಕೆ ಮಾಡಿ ಅಂತ ಬರ್ತದೆ. ಅವಾಗ ಅದು ನಾವು ಇದ್ರದ ಮೂಲಗಳನ್ನ ಈ ಏನು ಈ ಹೇಳಿದ್ವಲ್ಲ ಈ ಮೂಲಗಳನ್ನೇ ನಾವು ಮರಿತೇವೆ. ಈಗ ನಮ್ ಪ್ಲಾಸ್ಟಿಕ್ ಲಿಕ್ವಿಡ್ ಶಾಂಪು ಇದು ಮಾತ್ರ ನೆನಪಿರುತ್ತೆ ನಮಗೆ. ಎಂತ ಒಂದು ದುರಂತದಲ್ಲಿ ನಾವು ಇದೇವೆ ಅಂದ್ರೆ ನಮ್ಮ ಪರಿಸರನ ನಾವೇ ರಕ್ಷಣೆ ಮಾಡ್ಕೋಬಹುದು ಅನ್ನೋದು ಮರ್ತಿದ್ದೇವೆ.
0: ಸರ್, ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗತ್ತೆ. ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡ್ಬೇಕು ಮುಖ್ಯವಾಗಿ. ಸೊ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಆಯ್ತು ಅಂದ್ರೆ ಎಲ್ಲಾ ಬೆಳೆಗಳನ್ನ ನಾವು ಯಾವ ರೀತಿ ಬೆಳಿಬೇಕು ಅನ್ಕೊಂಡಿರ್ತೀವೋ ಆ ರೀತಿ ಬೆಳಿಬಹುದಾಗುತ್ತೆ ಸರ್. ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಕಾಪಾಡೋದು, ಮಣ್ಣಿನಲ್ಲಿ ತೇವಾಂಶ, ಮಣ್ಣಿನಲ್ಲಿ ಇಂಗಾಲ ಜಾಸ್ತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇದು ಸಮಗ್ರ ಕೃಷಿ
1: ಮಣ್ಣಿನ ಪ್ರಾಮುಖ್ಯತೆ ಅಂದ ತಕ್ಷಣ ಕೇವಲ ನಾವು ಹೊಲ ಮತ್ತೆ ಬೆಳೆ ಬೆಳೆಯುವಂತ ಪ್ರದೇಶದಲ್ಲಿ ಮಾತ್ರ ನಾವು ಮಾಡೋದಲ್ಲ,
0: ಅಲ್ಲ ಈ ಸಿಟಿ ಏರಿಯಾದಲ್ಲೂ ಕೂಡ ನಾವು ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡ್ಬೇಕಾಗುತ್ತೆ. ಇಲ್ಲಿ ಹೇಗೆ ಅಂತಂದ್ರೆ, ಈಗ ನಮ್ದು ಇದೇ ಒಂದು ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ, ಸೊ 30-40 ಬಿಲ್ಡಿಂಗ್ ಅಲ್ಲಿ ನಮಗೆ 6 ತಿಂಗಳಿಗೆ ನೀರು, ನಮ್ಮ ಒಂದು ಫ್ಯಾಮಿಲಿ 4 ಜನ ಇರ್ತಕ್ಕಂತ ಒಂದು ಫ್ಯಾಮಿಲಿಗೆ 6 ತಿಂಗಳಿಂದ 8 ತಿಂಗಳವರೆಗೂ ನೀರಿನ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ, ಬೇಡಿಕೆ ಇರುತ್ತಲ್ಲ, ಅಷ್ಟನ್ನ ಬರೀ ಮಳೆ ನೀರನ್ನ ನಾವು ಸಂಪಲ್ಲಿ
1: ಶೇಖರಣೆ ಮಾಡಿಟ್ಕೊಂಡ್ರೆ
0: ಸಾಕಾಗುತ್ತೆ. ನಾವು ಮಳೆ ಈ BBMP ನೀರು ಬಿಟ್ಟಿಲ್ಲ ಅಂತ ಕಾಯೋದು ಬೇಕಾಗಿಲ್ಲ ಈ ರೀತಿ. ಅದು ಮಳೆ ನೀರು ತುಂಬಾ ಉತ್ತಮ ಗುಣಮಟ್ಟದ
1: ನೀರು, ಶುದ್ಧ ನೀರು,
0: ಶುದ್ಧ ನೀರು. pH ನಮಗೆ ರಸಸಾರ ಅಂತ ಹೇಳ್ತೀವಲ್ಲ ಅದು 5 ಇರುತ್ತೆ, ಅದೊಂದು ಸ್ವಲ್ಪ ಇದು, ಬಟ್ ಅದೇನು ತೊಂದರೆ ಮಾಡಲ್ಲ. ಮತ್ತೆ ಬೇರೆಲ್ಲ ಏನು ಪೋಷಕಾಂಶಗಳು ನಮಗೆ ಬೇಕಾಗ್ತವೋ ಅವೆಲ್ಲವೂ ಉತ್ತಮ ಗುಣಮಟ್ಟದಲ್ಲಿರುತ್ತೆ. ಹೆವಿ ಮೆಟಲ್ಸ್ ಇರೋದಿಲ್ಲ, ಮತ್ತೆ ಬೇರೆ ಕರಗುವಂತ ಲವಣಗಳು ಬಹಳ ಕಡಿಮೆ ಇರುತ್ತೆ. ಇವೆಲ್ಲವೂ ಕೂಡ ನಮಗೆ ಏನು ಆರೋಗ್ಯ ಮಾರಕವಾಗಿರ್ತವಲ್ಲ ಬೋರ್ವೆಲ್ ನೀರು. ಸೊ ಕ್ಲೋರೈಡ್ಸು, ಫ್ಲೂರೈಡ್ಸು, ಹೆವಿ ಮೆಟಲ್ಸು ಅವೆಲ್ಲವೂ ಮಳೆ ನೀರಲ್ಲಿರೋದಿಲ್ಲ. ಶುದ್ಧವಾದ ನೀರು ನಾವು ಅದನ್ನ ಬಳಕೆ ಮಾಡಬಹುದು. ಇದರಿಂದ ಕೂದಲು ಉದುರೋದಿಲ್ಲ, ನಮ್ಮ ಚರ್ಮದ ಕಾಂತಿ ಚೆನ್ನಾಗಾಗುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಇವಾಗ BBMP ಅವರು ಕಂಪಲ್ಸರಿ ಮಳೆ ನೀರನ್ನ ಶೇಖರಣೆ ಮಾಡಬೇಕು, ಮಳೆ ನೀರನ್ನ ನಿಮ್ಮ ಸಂಪಿಗೆ ಡೈರೆಕ್ಟ್ ಆಗಿ ಫಿಲ್ಟರ್ನ ಅಡಾಪ್ಟ್ ಮಾಡ್ಕೋಬೇಕು. ಶೋಧಕಗಳಿವೆ,
1: ನಿಮ್ಮ ಪ್ರತಿಯೊಂದು ಮನೆಯವರು ಆ ನೀರನ್ನ ನಿಮ್ಮ ಮನೆ ಜಾಗದಲ್ಲೇ ಕೆಳಗೆ ಹಿಂಗ್ ಹೋಗಂಗ್ ಮಾಡಬೇಕು,
0: ಹಿಂಗ್ ಹೋಗ್ಬೇಕು, ಮತ್ತೆ ಶೇಖರಣೆ ಮಾಡ್ಬೇಕು. ಅಂದ್ರೆ ನಮ್ಮ ಸಂಪಿನ ಕೆಪಾಸಿಟಿ ತುಂಬಿತು ಅಂದ್ರೆ, ಸೊ ಅದು ಉಳಿದಿದ್ದ ನೀರನ್ನ ಹಿಂಗಸ್ಬೇಕು, ಅಲ್ಲೇನೆ ಭೂಮಿಯಲ್ಲಿ ಹಿಂಗಸ್ಬೇಕು. ಸೊ ಏನು ನೀರು ಸಂಪಲ್ಲಿ ಶೇಖರಣೆ ಆಗಿರುತ್ತಲ್ಲ ಅದನ್ನ ಬಳಸ್ಬೇಕು.
1: ವಾಟರ್ ಟೇಬಲ್ ಜಾಸ್ತಿ ಆಗುತ್ತೆ,
0: ಹೌದು
1: ಭೂಮಿ ವಾಟರ್ ಟೇಬಲ್ ಜಾಸ್ತಿ ಆಯ್ತಲ್ಲ ಅಂದ್ರೆ ನಿಮ್ದು ನೀರಿನ ಅಂಶ ಭೂಮಿಯಲ್ಲಿ ಇದೆ ಅಂತ.
0: ಹೌದು,
1: ಹಾಗಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಮಗೆ ದೊಡ್ಡ ಸವಾಲು. ನಾವು ಇದ್ರ ಬಗ್ಗೆ ಲಕ್ಷ್ಯ ಆಗ್ತಾ ಇಲ್ಲ.
0: ಹೌದು,
1: ಹಾಗಾಗಿ ಈಗ ಜಾಸ್ತಿ ಪ್ರದೇಶ ಇರುವಂತಹ ಖುಷ್ಕಿ ಪ್ರದೇಶ ಇರುವಂತಹ ರೈತರು ಕೂಡ ತಮ್ಮ ಹೊಲದಲ್ಲಿ ಅವರಿಗೆ ನೀರಿನ ಅಭಾವ ಉಂಟಾಗ್ತಾ ಇದೆ.
0: ಹೌದು ಸರ್,
1: ಅವರು ಕೂಡ ಈ ಒಂದು ತಮ್ಮ ಹೊಲದಲ್ಲಿ ಸಣ್ಣ ಸಣ್ಣ ಕೆರೆಗಳನ್ನ ಮಾಡಬೇಕಾಗುತ್ತೆ. ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸೋರು ಇವತ್ತು ಕಂಡು ಬಂದಿದ್ದಾರೆ.
0: ನಾವು ಆಗ್ಲೇ ಹೇಳ್ದಂಗೆ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಇದೆ. ಆಮೇಲೆ ಗವರ್ಮೆಂಟ್ ಅವರೇ ನಾಲಾ ಬದುಗಳನ್ನ ಚೆಕ್ ಡ್ಯಾಮ್ಗಳನ್ನ ಮಾಡೋದ್ರಿಂದ ಸುತ್ತಮುತ್ತ ಎಲ್ಲಾ ರೈತರಿಗೂ ಅಲ್ಲಿ ಅನುಕೂಲ ಆಗುತ್ತೆ. ಬೋರ್ವೆಲ್ ರೀಚಾರ್ಜ್ ಆಗುತ್ತೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ನೀರಿನ ಪೂರೈಕೆ ಆಗುತ್ತೆ. ದಿನನಿತ್ಯ ಅವಗೆ ಕುಡಿಯೋಕೆ ನೀರಾಗಿರ್ಬೋದು, ಅವು ಮೈ ತೊಳೆಯೋಕೆ ನೀರಾಗಿರ್ಬೋದು, ಈ ರೀತಿ ನಾಲಾ ಬದುಗಳು ಚೆಕ್ ಬಂಡ್ಗಳಿಂದ ಅನುಕೂಲ ಆಗುತ್ತೆ. ಹಾಗೆ ಈ ಖುಷ್ಕಿ ರೈತರು ಏನ್ ಮಾಡ್ಬೇಕು ಅಂದ್ರೆ, ಬಿದ್ದಂತ ಮಳೆ ನೀರನ್ನ ಸ್ಥಳದಲ್ಲೇ ಹಿಂಗೋ ಅಂತ ಕೆಲಸ ಮಾಡ್ಬೇಕು. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕೋದಾಗಿರ್ಬೋದು, ಹಾಗೆ ಏನು ಇಳಿಜಾರನ್ನೇ ಕಡಿಮೆ ಮಾಡ್ಬೇಕು. ಮೊದಲನೇದಾಗಿ ಭೂಮಿ ಮಟ್ಟ ಮಾಡ್ಬೇಕು, ಲೆವೆಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಭೂಮಿ ಲೆವೆಲಿಂಗ್ ಮಾಡಿದ್ರೆ ಆದಷ್ಟು ಬಿದ್ದಂತ ಮಳೆ ನೀರು ಜಮೀನಲ್ಲೇ ಹಿಂಗಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾವುದೇ ಉಳುಮೆ ಆಗಿರ್ಬೋದು, ಮೊದಲನೇ ಏನು ಮಾಗಿ ಉಳುಮೆ ಅಂತೀವಲ್ಲ, ಅದನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕಾಗುತ್ತೆ. ಇಳಿಜಾರು ಜಾಸ್ತಿ ಇದ್ದಂಗ ನಾವು ಬದುಗಳ ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಹೀಗೆ ಬೇಸಾಯ ಕ್ರಮಗಳು ಹಾಗೆ ಯಾಂತ್ರಿಕ ಕ್ರಮಗಳು ಎರಡನ್ನೂ ಅಡಾಪ್ಟ್ ಮಾಡಿಕೊಂಡು ನಾವು ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡಬೇಕು, ಬಿದ್ದಂತ ಮಳೆ ನೀರನ್ನ ಅಲ್ಲೇ ಸಂರಕ್ಷಣೆ ಮಾಡಬೇಕು. ಆದಾಗ್ಯೂ ಹೆಚ್ಚುವರಿ ನೀರು ಬಂತು ಅಂದ್ರೆ ಅದನ್ನ ಸೇಫ್ ಆಗಿ ಜಮೀನಿಂದ ಹೊರಗಡೆ ಕಳಿಸಿ ಅದನ್ನ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ನಮಗೆ ಅವಶ್ಯಕತೆ ಬಿದ್ದವಾಗ ಅದನ್ನ ಉಪಯೋಗ ಮಾಡ್ಕೋಬೇಕಾಗುತ್ತೆ.
1: ಡಾಕ್ಟರ್ ಲತಾ ಅವರೇ, ಈಗ ಮಣ್ಣಿನ ಸವಕಳಿ ಬಗ್ಗೆ ಸ್ವಲ್ಪ ಹೇಳಿ.
0: ಮಣ್ಣಿನ ಸವಕಳಿ ಅಂದ್ರೆ ನಮಗೆ ಮಳೆ ನೀರು ರಭಸವಾಗಿ ಬಂತು ಅಂದ್ರೆ ಮಣ್ಣು ಕೊಚ್ಚಣೆ ಆಗುತ್ತೆ, ಗಾಳಿಯಿಂದ ಮಣ್ಣು ಕೊಚ್ಚಣೆ ಆಗುತ್ತೆ. ಹಾಗೆ ಈ ಜನಗಳು ಅವರ ಅತಿಕ್ರಮಣದಿಂದನೂ ಕೂಡ ಭೂಮಿಯ ಕೊಚ್ಚಣೆ ಆಗುತ್ತೆ. ಏನಾಗುತ್ತೆ, ಮಳೆ ನೀರು ರಭಸವಾಗಿ ಬಿದ್ದವಾಗ ಮಣ್ಣಿನ ಕಣರಚನೆ ಚೇಂಜ್ ಆಗ್ಬಿಡುತ್ತೆ, ಮಣ್ಣಿನ ಕಣಗಳು ಸ್ಥಾನ ಪಲ್ಲಟ ಆಗುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಇಲ್ಲಿದ್ದಂತ ಕಣಗಳು ಮುಂದಕ್ಕೆ ರಭಸವಾಗಿ ನೀರಿನ ಜೊತೆ ಹೋಗಿ ಬೇರೆ ಕಡೆ ಸ್ಥಳಾಂತರ ಆಗ್ತವೆ. ಇದನ್ನ ಮಣ್ಣಿನ ಕೊಚ್ಚಣೆ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ನೋಡ್ಬೇಕು ಅಂತಂದ್ರೆ ಈ ಮಣ್ಣಿನ ಕೊಚ್ಚಣೆ ಜಾಸ್ತಿ ಇದೆ. ಅದು ನೀರಿನಿಂದ ಮಣ್ಣಿನ ಕೊಚ್ಚಣೆ ಆಗ್ತಕ್ಕಂಥದ್ದು ಬಹಳ ತೀವ್ರ ಅಂತ ಹೇಳ್ತೀವಿ. ಒಂದು ಪ್ರತಿ ಹೆಕ್ಟೇರ್ಗೆ ಒಂದು ವರ್ಷಕ್ಕೆ 16 ಟನ್ನಷ್ಟು ಉತ್ತಮ ಗುಣಮಟ್ಟದ ಫಲವತ್ತಾದ ಮಣ್ಣು ಕೊಚ್ಚಣೆ ಆಗೋಗುತ್ತೆ. ಇದು ಒಂದು ಅಂದಾಜು. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 30,000 ಹೆಕ್ಟೇರ್ ಅಷ್ಟು ಈ ನೀರಿಂದ ಮಣ್ಣಿನ ಕೊಚ್ಚಣೆ ಆಗ್ತಕ್ಕಂಥದ್ದು ನಮಗೆ ಗೊತ್ತೇ ಇಲ್ಲ ಸರ್. ಈ ಮಣ್ಣಿನ ಸವಕಳಿ ಅನ್ನೋದು ನಿಧಾನಕ್ಕೆ ಸ್ಲೋ ಪ್ರೊಸೆಸ್, ಮಣ್ಣು ಕೊಚ್ಚಣೆ ಆಗಿದೆ ಅನ್ನೋದೇ ಗೊತ್ತಾಗಲ್ಲ ರೈತರಿಗೆ. ಸೊ ಇದು ಅಂದಾಜು ಅಂತ ಅಲ್ಲ, ಇದು ಆದಷ್ಟು ಏನು ರಿಸರ್ಚ್ ಮಾಡಿ ಸಂಶೋಧನೆಗಳಿಂದ ಬಂದಿರತಕ್ಕಂತ ಒಂದು ಮಾಹಿತಿ ಇದು. 16 ಟನ್ನಷ್ಟು ಮಣ್ಣು ಹೋಗುತ್ತೆ ಪ್ರತಿ ಹೆಕ್ಟೇರಿಂದ ಅನ್ನೋದು ಉತ್ತಮ ಫಲವತ್ತಾದ
1: ನೋಡಿ ಅದು ಎಲ್ಲಿ ಹೋಗುತ್ತೆ, ಎಲ್ಲಿ ಕಂಡು ಬರ್ತದೆ ನಮ್ಗೆ, ನಾವು ವಿಚಾರವನ್ನೇ ಮಾಡಲ್ಲ.
0: ಅರಿಯೋ ನೀರಿನ ಜೊತೆ ಹೋಗುತ್ತೆ, ಸಿಲ್ಟ್ ಆಗಿ ಹೋಗುತ್ತೆ. ಅಂದ್ರೆ ಫಲವತ್ತಾದ ಮಣ್ಣು ಸಣ್ಣ ಸಣ್ಣ ಕಣಗಳಿರ್ತವೆ,
1: ಕಣಗಳಾಗಿ ನೀರಿನೊಳಗೆ ಹೋಗ್ಬಿಡುತ್ತೆ. ಹೋಗ್ಬಿಟ್ಟದ್ದು ಎಲ್ಲಿ, ಸಮುದ್ರನೇ
0: ಸೇರುತ್ತೆ, ಈ ನದಿಗಳಲ್ಲಿ ಸಮುದ್ರಗಳಲ್ಲಿ ಸೇರುತ್ತೆ.
1: ಅಂದ್ರೆ ಈಗ ನೋಡಿ ಸಮುದ್ರದಲ್ಲಿ ಎಷ್ಟು ಈಗ ತ್ಯಾಜ್ಯ ಜೊತೆಗೆ ಇದನ್ನು ಹೋಗುತ್ತೆ.
0: ಹೌದು ಸರ್,
1: ಸಮುದ್ರ ಪೂರ್ಣ ಅಲ್ಲಿ ಮುಚ್ಚಿಗೆ ಆಗುತ್ತೆ.
0: ಮೊದಲು ನದಿಗಳ ಒಂದು ಸಂಗ್ರಹಣಾ ಶಕ್ತಿ
1: ಕಡಿಮೆ ಆಗುತ್ತೆ
0: ಅಣೆಕಟ್ಟೆಗಳ ಸಂಗ್ರಹಣಾ ಶಕ್ತಿ ಕಡಿಮೆ ಆಗುತ್ತೆ,
1: ಹೂಳು ತುಂಬಿಕೊಳ್ಳುತ್ತೆ.
0: ಈ ಕೆರೆಗಳು ಫಸ್ಟಿಗೆ ಹೋಗೋದು ಕೆರೆಗಳಿಗೆ, ಕೆರೆನಲ್ಲಿ ಹೂಳು ತುಂಬಿಕೊಳ್ಳುತ್ತೆ. ಕೆರೆ ಹೂಳು ತುಂಬಿಕೊಂಡವಾಗ ಅವುಗಳ ಸಂಗ್ರಹಣಾ ಶಕ್ತಿ ಕಡಿಮೆ ಆಗುತ್ತೆ, ಮತ್ತೆ ಬಹಳ ಮಳೆ ಬಂದವಾಗ ಫ್ಲಡ್ಸ್ ಜಾಸ್ತಿ ಆಗುತ್ತೆ.
1: ಇನ್ನೊಂದು ಡಾಕ್ಟರ್ ಲತಾ ಅವರು ತಾವು ಹೇಳ್ದಂಗೆ ಎಷ್ಟು ಟನ್ ಅಂದ್ರಿ,
0: 16 ಟನ್ನಷ್ಟು
1: ನಿಮ್ದು ಏನು ಉತ್ತಮವಾದ ಮಣ್ಣು ಹರಿದು ಫಲವತ್ತಾದ ಮಣ್ಣು ಹೋಗ್ತದಂದ್ರೆ ನೀವು ಆ ಫಲವತ್ತತೆ ಮಾಡ್ಕೊಳ್ಳಕ್ಕೆ ನಿಮ್ಮ ಹೊಲಕ್ಕೆ ಎಷ್ಟು ಕಷ್ಟ ಪಟ್ಟಿದ್ರಿ?
0: ಎಷ್ಟು ಕಷ್ಟ ಅಂದ್ರೆ ಸರ್, ಎಷ್ಟೆಲ್ಲ ಖರ್ಚು ಮಾಡ್ಬೇಕು ಅದಕ್ಕೆ, ಮತ್ತೆ ಇಳುವರಿಯಲ್ಲಿ ನಷ್ಟ 140 ಕೆಜಿಯಷ್ಟು ಇಳುವರಿ ನಷ್ಟ ಆಗುತ್ತೆ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ.
1: ನೋಡಿ
0: 1.5 ಕ್ವಿಂಟಲ್ ಅಷ್ಟು ಈಲ್ಡ್ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಬರೀ ಮಣ್ಣು ಕೊಚ್ಚಣೆಯಿಂದ.
1: ಮಣ್ಣು ಕೊಚ್ಚಣೆ, ಆ ಮಣ್ಣನ್ನು ಕೂಡ ನೀವು ಸಮಗ್ರವಾಗಿ ಫಲವತ್ತಾಗಿ ಮಾಡಿದವ್ರು ನೀವೇ.
0: ಹೌದು, ಮತ್ತೆ ಅದನ್ನ ಕೊಚ್ಚಣೆ
1: ಮಾಡಿ,
0: ಯಾಕೆ ಅಂದ್ರೆ ಸರಿಯಾಗಿ ನಾವು ಮಣ್ಣನ್ನ ಅಂದ್ರೆ ಭೂಮಿಯನ್ನ ಮಟ್ಟ ಮಾಡಿರೋದಿಲ್ಲ, ಸರಿಯಾದ ಕ್ರಮದಲ್ಲಿ ಬದುಗಳನ್ನ ಹಾಕಿರೋದಿಲ್ಲ, ಬಿದ್ದಂತ ಮಳೆ ನೀರನ್ನ ಸ್ಥಳದಲ್ಲಿಯೇ ಹಿಂಗ್ಸಿರೋದಿಲ್ಲ. ಇವೆಲ್ಲ ಕಾರಣದಿಂದ ಮಣ್ಣು ಕೊಚ್ಚಣೆ ಆಗುತ್ತೆ ಸರ್.
1: ನೋಡಿ ಇದು ನಮ್ಗೆ ಪ್ರತಿಯೊಂದು ರೈತರಿಗೂ ಇದು ಉಂಟಾಗ್ತಾ ಇದೆ.
0: ಹೌದು, ಮಾಗಿ ಉಳುಮೆ ಮಾಡೋದಿಲ್ಲ, ಆಳವಾಗಿ ಉಳುಮೆ ಮಾಡೋದಿಲ್ಲ. ಆಳವಾಗಿ ಉಳುಮೆ ಪ್ರತಿ 3 ವರ್ಷಕ್ಕೊಂದ್ಸರಿ ಕುಷ್ಕಿ ರೈತರು ಆಳವಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆಳವಾದ ಉಳುಮೆಯಿಂದ ನೀರು ಸಾಕಷ್ಟು ಭೂಮಿಯಲ್ಲಿ ಹಿಂಗಕ್ಕೆ ಅನುಕೂಲ
1: ಆಗುತ್ತೆ, ಮತ್ತೆ ಇಲ್ಲಿಂದ ಮಣ್ಣು ಕೂಡ ಏನು ಫಲವತ್ತಾದ ಮಣ್ಣು ಕೂಡ ಭೂಮಿ ಒಳಗೆ ಹೋಗಿ ಅಲ್ಲಿ ಕುಂತ್ಕೊಂಡಿರುತ್ತೆ.
0: ಹೌದು ಸರ್,
1: ನೋಡಿ ಇದ್ರ ಮೂಲಕ
0: ನಿಮ್
1: ಫಲವತ್ತತೆ ನೀವು ರಕ್ಷಣೆ ಮಾಡ್ಕೊಂಡ್ರಿ ಅಂತ. ನೀವು ಉಳಿಲ್ಲ ಅಂದ್ರೆ ಮತ್ತದು ಕೊಚ್ಚಿಕೊಂಡು ಹೋಗ್ಬಿಡುತ್ತದೆ. ಇನ್ನು ಇದಕ್ಕೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವುದಾದ್ರೂ ಸಿದ್ಧವಾದ ಸೂತ್ರ ಉಂಟಾ ಡಾಕ್ಟರ್?
0: ಸಿದ್ಧವಾದ ಸೂತ್ರ ಅಂತ ಹೇಳಿದ್ರೆ ನಾವು ಯಾಂತ್ರಿಕ ಏನು ಕ್ರಮಗಳು ಅಂತ ಹೇಳ್ತೀವಿ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕ್ಲೇಬೇಕು ಸರ್. ಇಳಿಜಾರರು ನಮಗೆ 2-6% ಅಂದ್ರೆ ಸಮಪಾತಳಿ ಬದುಗಳು ಅಂತ ಹೇಳ್ತೀವಿ. ಅದು ಮಳೆ ಕಡಿಮೆ ಇರ್ತಕ್ಕಂತ 500-600 mm ಮಳೆ ಇರ್ತಕ್ಕಂಥ ಪ್ರದೇಶಕ್ಕೆ, ಅದೇ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೆ ಶ್ರೇಣೀಕೃತ ಬದುಗಳು ಅಂತ ಹೇಳ್ತೀವಿ, ಅವುಗಳ ನಿರ್ಮಾಣ ಮಾಡಬೇಕು. ಹಾಗೆ ಕಂದಕಗಳನ್ನು ಅಲ್ಲಲ್ಲೇ ಜಮೀನಿನಲ್ಲಿ, ಸೊ ಪ್ರತಿಯೊಂದು 2-4 ಮೀಟ್ರಿಗೆ ಒಂದೊಂದು ಅಂತರದಲ್ಲಿ ಕಂದಕಗಳನ್ನು ಮಾಡ್ತಾ ಹೋದವಾಗ 2 ಅಡಿ ಉದ್ದ 1 ಅಡಿ ಅಗಲದ ಬಸಿಗುಂಡಿಗಳು ಅಂತ ಹೇಳ್ತೀವಿ. ಅಂದರೆ ನೀರು ಅಲ್ಲೇ ನಿಂತ್ಕೊಂಡು ಹಿಂಗಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಜೈವಿಕ ಸಸ್ಯ ತಡೆಗಳು ಅಂತ ಹೇಳ್ತೀವಿ, ಇವನ್ನ ಮಾಡೋದ್ರಿಂದನೂ ಕೂಡ ನಮಗೆ ಮಣ್ಣು ಕೊಚ್ಚಣೆ ಆಗೋದು, ನೀರು ಹರಿದೋಗೋದು ತಪ್ಪಿಸ್ಬೋದು. ಅದ್ರ ಜೊತೆ ಮಾಗಿ ಉಳುಮೆ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಒಂದು ಬೆಳೆ ಕಟಾವು ಮಾಡಿದ ನಂತರ. ಆಮೇಲೆ ಇಳಿಜಾರಿಗೆ ಅಡ್ಡಲಾಗಿ ಎಲ್ಲಾ ಬೇಸಾಯ ಕ್ರಮಗಳನ್ನ ಮಾಡಬೇಕು ಇಳಿಜಾರು ಜಾಸ್ತಿ ಇತ್ತು ಅಂದ್ರೆ. ಹಾಗೆ ಚೌಕಾಕಾರದ ಮಡಿಗಳು ಅಥವಾ ಆಯತಾಕಾರದ ಮಡಿಗಳನ್ನ ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಅಗಲ ತಳದ ಬದುಗಳನ್ನ ನಾವು ಮಾಡಬೇಕು. ಆಮೇಲೆ 2 ಬೆಳೆ ಸಾಲು, ಈಗ ತೊಗರಿ ಹಾಕಿರ್ತೀವಿ ಅನ್ಕೊಳ್ಳಿ, ತೊಗರಿಯ ಒಂದು ಅಂತರ ಮಿನಿಮಮ್ 60 cm ಅಂದ್ರೆ 2 ಅಡಿ ಇರುತ್ತೆ, ನಾವು 3-4 ಅಡಿ ಹಿಂಗೆ ಬಿಟ್ಟಿರ್ತಾರೆ. ಸೊ ಅವು 2 ಸಾಲುಗಳ ಮಧ್ಯದಲ್ಲಿ ಒಂದು ದೋಣಿ ಸಾಲನ್ನ ಮಾಡೋದ್ರಿಂದ ಅಲ್ಲಿ ಭೂಮಿಯಲ್ಲಿ ತೇವಾಂಶ ಸಂರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಂತರ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್,
1: ಡಾಕ್ಟರ್ ಲತಾ ಮೇಡಮ್ ಅವರೇ, ಬರದ ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ರೈತರು ಖುಷ್ಕಿ ಬೇಸಾಯಕ್ಕೆ ಯಾವ ಥರ ಮಹತ್ವ ಕೊಡಬೇಕು? ಈ ಖುಷ್ಕಿ ಬೇಸಾಯದಿಂದ ಅವರು ಈಗ ಮಳೆ ಬರಲಿಲ್ಲ ಅನ್ನೋ ಒಂದು ವಾತಾವರಣ ಅವರಿಗೆ ಹೇಗೆ ನಿವಾರಣೆ ಆಗ್ಬೋದು?
0: ಇದು ಬಹಳ ಮಹತ್ವದ ಪ್ರಶ್ನೆ ಸರ್. ಖುಷ್ಕಿ ಬೇಸಾಯದಲ್ಲಿ ಮುಖ್ಯವಾಗಿ ರೈತರು ಮಳೆಯನ್ನು ಆಧಾರವಾಗಿಟ್ಕೊಂಡು ಬೇಸಾಯ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತು. ಆದರೆ ಮಳೆ ಬರಲಿಲ್ಲ, ಬರದ ವಾತಾವರಣ ಇದೆ ಅನ್ನೋದನ್ನು ಗೊತ್ತಾಗಬೇಕಂದ್ರೆ ಹವಾಮಾನ ಮುನ್ಸೂಚನೆಗಳನ್ನು ಅವರು ಖಂಡಿತವಾಗಿ ಫಾಲೋ ಮಾಡಲೇಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಿಂದ, ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ವಾರದಲ್ಲಿ 2 ದಿನ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರಗಳನ್ನು ನಾವು ಅಗ್ರೋ ಅಡ್ವೈಸರೀಸ್ ಅಂತ ಹೇಳ್ತೀವಿ, ಇವನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ SMS ಮೂಲಕ. ಹಾಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಈ ಮಾಹಿತಿಗಳನ್ನು ಆಧಾರವಾಗಿಟ್ಕೊಂಡು ಅವರು ಕೃಷಿಗೆ ಸಂಬಂಧಪಟ್ಟಂತಹ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಭೂಮಿ ಸಿದ್ಧತೆ ಸಕಾಲದಲ್ಲಿ ಆಗಬೇಕು, ಅಂದರೆ ಪೂರ್ವ ಮುಂಗಾರಿನಲ್ಲಿ ಬಿದ್ದಂಥ ಮಳೆ ನೀರನ್ನು ಉಪಯೋಗ ಮಾಡಿಕೊಂಡು ಭೂಮಿ ಸಿದ್ಧತೆ ಮಾಡಿಕೊಂಡು ಭೂಮಿಯನ್ನು ಆದಷ್ಟು ಬೇಗ ಸಿದ್ಧತೆ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಸಕಾಲದಲ್ಲಿ ಮಳೆ ಬಂದವಾಗ, ಸೊ ತದನಂತರದ ಮಳೆಯ ನೀರನ್ನು ಉಪಯೋಗ ಮಾಡಿಕೊಂಡು ಭೂಮಿ ಸಾಕಷ್ಟು ತೇವಾಂಶ ಇದ್ದವಾಗ ಬಿತ್ತನೆ ಮಾಡಿದ್ರೆ ಬೆಳೆಗಳ ಒಂದು ಏನು ಬೀಜ ಪ್ರಮಾಣ, ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ಮೊಳಕೆ ಒಡೆಯೋ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗೆ ಬೀಜ ನಾವೇನು ಹಾಕಿರ್ತೀವಿ ಅದು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಇದೊಂದು ಮುಖ್ಯವಾದದ್ದು. ಹಾಗೆ ಸಕಾಲದಲ್ಲಿ ಬಿತ್ತನೆ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಸೂಕ್ತ ಸಮಯಕ್ಕೆ ಕೊಡಬೇಕಾಗತ್ತೆ. ಸೊ ಆವಾಗ ಬೆಳೆಗಳು ತುಂಬ ಚೆನ್ನಾಗಿ ಬೆಳೀತವೆ ಅಂತಲೂ ಹೇಳ್ಬೋದು. ಹಾಗೆ ಇನ್ನೂ ಮುಖ್ಯವಾಗಿ ಅಂತ ಹೇಳಿದರೆ, ಸೊ ಈ ಅಗ್ರೋ ಅಡ್ವೈಸರೀಸ್ನ ನೋಡ್ಕೊಳ್ಬೇಕು, ಹಾಗೆ ದೂರದರ್ಶನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು ಕೊಟ್ಟಂಥ ಮಾಹಿತಿಗಳನ್ನು ಫಾಲೋ ಮಾಡಿ ಸಕಾಲಕ್ಕೆ ಯಾವೆಲ್ಲ ಕ್ರಮಗಳನ್ನು ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಪರ್ಯಾಯ ಬೆಳೆ ಯೋಜನೆಗಳು ಕೂಡ ಅಂತ ನಾವು ಹೇಳ್ತೀವಿ, ಅವುಗಳನ್ನು ಸಹಿತ ಅನುಸರಿಸಬೇಕು. ಈಗ ಮಳೆ ಚೆನ್ನಾಗಿ ಸಕಾಲದಲ್ಲಿ ಬಂದಿದೆ, ಆದರೆ ಮಧ್ಯಂತರ ಒಂದು ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅಂಥ ಸಮಯದಲ್ಲಿ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಸಸಿಗಳ ಸಂಖ್ಯೆಗಳನ್ನು ಕಡಿಮೆ ಮಾಡೋದಾಗಿರ್ಬೋದು. ಹಾಗೆ ಪದೇ ಪದೇ ಅಂದರೆ ರಿಪೀಟೆಡ್ ಆಗಿ ನಾವು ಬೇಸಾಯ ಮಾಡೋದ್ರಿಂದ, ಅಂದರೆ ಭೂಮಿಯನ್ನು ಭೂಮಿ ಮೇಲಿರ್ತಕ್ಕಂಥ ಬಿರುಕುಗಳನ್ನು, ಜಮೀನಲ್ಲಾಗಿರ್ತಕ್ಕಂಥ ಬಿರುಕುಗಳನ್ನು ಮುಚ್ಚೋಕೆ ನಾವು ಪದೇ ಪದೇ ಅಂತರ ಬೇಸಾಯ ಮಾಡ್ತೀವಿ. ಇದನ್ನು ಡಸ್ಟ್ ಮಲ್ಚಿಂಗ್ ಅಂತ ಕೂಡ ಕರಿತೀವಿ. ಅದರಿಂದನೂ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಸಂರಕ್ಷಣೆ ಆಗಿ ಬೆಳೆಗಳಿಗೆ ಅದು ಒದಗುತ್ತೆ. ಅದೇ ರೀತಿ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತೀವಿ, ಬೆಳೆಗಳು ಆಗಲೇ ಒಂದು 30 ದಿನ 40 ದಿನ ಆಗಿರುತ್ತೆ, ಮಳೆ ಕೈಕೊಟ್ಟಿರುತ್ತೆ, ಅಂಥ ಸಮಯದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಶೇಕಡಾ 1% ದ್ರಾವಣವನ್ನು ಸಿಂಪರಣೆ ಮಾಡಿದವಾಗ ಬೆಳೆಗಳು ಚೇತರಿಕೆ ಆಗ್ತವೆ. ಅಂದರೆ ಆ ಏನು ತೇವಾಂಶದ ಒತ್ತಡವನ್ನು, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದನ್ನು ಸಹಿಷ್ಣುತೆ ಒಂದು ಶಕ್ತಿ ಚೆನ್ನಾಗಿ ಬರುತ್ತೆ. ಹಾಗೆ ಬಿತ್ತನೆ ಸಮಯದಲ್ಲಿ ಸೀಡ್ ಹಾರ್ನಿಂಗ್ ಅಂತ ಹೇಳ್ತೀವಿ, ಬೀಜವನ್ನು ನಾವು ಗಟ್ಟಿಗೊಳಿಸ್ಬೇಕು ಅಥವಾ ಕಠಿಣಗೊಳಿಸ್ಬೇಕು ಅಂತ ಹೇಳ್ತೀವಿ, ಇದನ್ನು ಸಹಿತ ಮಾಡಬೇಕಾಗುತ್ತೆ ಬಿತ್ತನೆಗೆ ಮುಂಚೆ. ಅದೊಂಥರ ಏನು ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ, ಅಂದರೆ ಮೊದಲೇ ಪೂರ್ವ ಸಿದ್ಧತೆ ತಯಾರಿ ಮಾಡಿಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಖುಷ್ಕಿಯಲ್ಲಿ ಸಾಕಷ್ಟು ಒಂದು ಬೆಳೆಯ ಒಂದು ಉತ್ತಮವಾದ ನಿಲುವನ್ನು ನೋಡ್ಬೋದಾಗತ್ತೆ. ಹಾಗೆ ಒಂದು
1: ಮಳೆಯ ಕೊರತೆಯನ್ನು ಕೂಡ ನಿವಾರಿಸಬಹುದು.
0: ಹಾಗೆ ಬೆಳೆ ತ್ಯಾಜ್ಯ ವಸ್ತುಗಳು ಏನಿರ್ತವೆ, ಸೊ ಕಳೆ ಇರ್ಬೋದು ಅಥವಾ ಬದುಗಳ ಮೇಲೆ ಬೆಳೆದಿರ್ತಕ್ಕಂಥ ಬೇರೆ ಸಸ್ಯಗಳಿರ್ಬೋದು, ಅವು ಉಪಯೋಗಕ್ಕೆ ಬರೋದಿಲ್ಲ, ಅಂಥವನ್ನೆಲ್ಲ ಕತ್ತರಿಸಿ ಬೆಳೆ ಸಾಲುಗಳ ಮಧ್ಯೆ ಒದಿಕೆಯಾಗಿ ಅಥವಾ ಅಚ್ಚಾದನೆ ಅಂತ ಹೇಳ್ತೀವಿ, ಇದನ್ನು ಮಾಡೋದ್ರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡಿ ಬೆಳೆಗಳನ್ನು ಚೆನ್ನಾಗಿ ಉಲುಸಾಗಿ ಬೆಳೆಯೋ ಥರ ಮಾಡ್ಬೋದು. ಹಾಗೆ ಬೆಳೆ ನಷ್ಟವನ್ನು ಕಡಿಮೆ ಮಾಡ್ಬೋದಾಗುತ್ತೆ ಸರ್.
1: ತುಂಬಾ ಸಂತೋಷ ಡಾಕ್ಟರ್ ಲತಾ HS ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ಮಳೆಯಾಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂದ್ರೇನು, ಮಳೆಯಾಶ್ರಿತ ಪ್ರದೇಶದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಹೀಗೆ ಅತಿ ಸೂಕ್ಷ್ಮವಾದ ಮಾಹಿತಿನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ ಡಾಕ್ಟರ್ ಲತಾ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: ಸರ್, ನನ್ನ ದೂರವಾಣಿ ಸಂಖ್ಯೆ 8197995325. ಮತ್ತೊಮ್ಮೆ 8197995325.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಪ್ರಧಾನ ಮಂತ್ರಿ ಕಿಸಾನ್

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಜನಪದ ಸಂಗೀತ. ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

ಇದುವರೆಗೆ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ ಶೇಕಡಾ 19, ರಾಜ್ಯಸಭೆಯಲ್ಲಿ ಶೇಕಡಾ 39% ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ, ರಷ್ಯಾ ಬೆಂಬಲ. ವಾರ್ತೆಗಳ ವಿವರ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಿದ್ದು ಇಂದು ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಜುಲೈ 20ರಂದು ಪ್ರಾರಂಭವಾದ ಅಧಿವೇಶನವು 25 ದಿನಗಳಲ್ಲಿ ಒಟ್ಟು 19 ಕಲಾಪಗಳನ್ನು ಕಂಡಿತು. ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸದನದಲ್ಲಿ ಪದೇ ಪದೇ ಆಗುತ್ತಿರುವ ಅಡಚಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸದನದ ಸಭಾಂಗಣ ತೆರೆದಿತ್ತು, ಆದರೆ ಸದಸ್ಯರು ಜನರ ಧ್ವನಿ ಎತ್ತಲು ತಮಗೆ ಲಭ್ಯವಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಆದರೂ 12 ಮಸೂದೆಗಳನ್ನು ಅಂಗೀಕರಿಸುವ ಮತ್ತು ಹಿಂದಿರುಗಿಸುವ ಮೂಲಕ ಸದನವು ತನ್ನ ಪ್ರಮುಖ ಶಾಸಕಾಂಗ ಕರ್ತವ್ಯಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಸದನವು ಕೇವಲ 37:49 ಕಾಲ ಕಾರ್ಯನಿರ್ವಹಿಸಿತು ಎಂದು ರಾಧಾಕೃಷ್ಣನ್ ಮಾಹಿತಿ ನೀಡಿದರು. ಇದಕ್ಕೂ ಮೊದಲು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿತು. ರಾಜ್ಯಸಭೆ ಇಂದು ಮಸೂದೆಯನ್ನು ಅನುಮೋದಿಸಿದ್ದು, ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. 1957 ಗಣಿ ಮತ್ತು ಖನಿಜ ಅಭಿವೃದ್ದಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಂಡಿಸಿದರು. ಸಂಸತ್ತಿನಲ್ಲಿ ಸರ್ಕಾರ ಚರ್ಚೆಗೆ ಸಿದ್ದವಾಗಿದ್ದಾಗ ವಿರೋಧ ಪಕ್ಷಗಳು

0: ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಿವೆ ಎಂದರು. ಮಳೆಗಾಲದ ಅಧಿವೇಶನದಲ್ಲಿ 12 ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಆದರೆ ಅವುಗಳಲ್ಲಿ ಒಂದನ್ನು ಮಾತ್ರ ಎರಡೂ ಸದನಗಳಲ್ಲಿ ಚರ್ಚಿಸಲಾಗಿದೆ. ಈ ಅಧಿವೇಶನದಲ್ಲಿ ಉತ್ಪಾದಕತೆ ಲೋಕಸಭೆಯಲ್ಲಿ 19% ಮತ್ತು ರಾಜ್ಯಸಭೆಯಲ್ಲಿ 39%ರಷ್ಟಿದೆ ಎಂದು ತಿಳಿಸಿದ ಅವರು, ಪದೇ ಪದೇ ಅಡಚಣೆಗಳಿಂದಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಅನೇಕ ಸಂಸದರು ಸಂಸತ್ತಿನ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಸಚಿವ ಕಿರಣ್ ರಿಜಿಜು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಕೇಂದ್ರ ಸಚಿವರು ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿರುವ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಲಪಡಿಸುತ್ತಿದೆ. ಇಂದು ಕೋಟ್ಯಂತರ ನಾಗರಿಕರು ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಮನೋಭಾವವನ್ನು ಸಬಲೀಕರಣಗೊಳಿಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ಛಾಯಾಚಿತ್ರವನ್ನು ಹಂಚಿಕೊಂಡಿದ್ದಾರೆ. ನಾಗರಿಕರು ತಮ್ಮ ಮನೆಗಳಲ್ಲಿ ತಿರಂಗ ಹಾರಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮನವಿ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಇಂದು ಪೂರ್ಣ ಪ್ರಮಾಣದ ಪಥಸಂಚಲನಕ್ಕೆ ತಾಲೀಮು ನಡೆಯಿತು. 150 ವರ್ಷಗಳ ವಂದೇ ಮಾತರಂ ಸಂಭ್ರಮ ಹಾಗೂ 2047ರ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದ್ದು, ಇದನ್ನು ಬಿಂಬಿಸುವ ಶಿಸ್ತು, ನಿಖರತೆ ಮತ್ತು ದೇಶಭಕ್ತಿಯ ಉತ್ಸಾಹಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸಾಕ್ಷಿಯಾಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯ ಕೆಂಪುಕೋಟೆ ಬಳಿ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡವಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಸಂಘಟನೆಯು ಸಣ್ಣ ಜಾಲಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಅಲ್ಲದೆ ಬಾಂಗ್ಲಾದೇಶದಲ್ಲೂ ನೆಲೆಗಳನ್ನು ಸ್ಥಾಪಿಸಲು ಯತ್ನಿಸುತ್ತಿದ್ದು ಇದರಿಂದ ದಕ್ಷಿಣ ಏಷ್ಯಾದಲ್ಲಿ ಉಗ್ರರ ಬೆದರಿಕೆ ಹೆಚ್ಚಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಹಿಂದೆ ಫೆಬ್ರವರಿಯಲ್ಲಿ ಬಂದಿದ್ದ ವರದಿಯು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪಾತ್ರವಿರುವ ಶಂಕೆ ವ್ಯಕ್ತಪಡಿಸಿತ್ತು. ಆದರೆ ಇದೀಗ ಬಂದಿರುವ ನೂತನ ವರದಿಯು ನೇರವಾಗಿ AQIS ಸಂಘಟನೆಯನ್ನೇ ಹೊಣೆಗಾರರನ್ನಾಗಿ ಮಾಡಿದೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಕ್ಸೂಫಿ ಹಾಂಗ್ ಮತ್ತು ರಷ್ಯಾ ರಾಯಭಾರಿ ಡಿಯಫೇಜ್ ರೋಮನ್ ಬಾಬುಷ್ಕಿನ್ ಅವರು ಇಂದು ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಜಾಗತಿಕ ವ್ಯವಹಾರಗಳಲ್ಲಿ ಸಹಕಾರವನ್ನು ಗಾಢವಾಗಿಸಲು ಹಾಗೂ ಬ್ರಿಕ್ಸ್ನಲ್ಲಿ ಅದರ ಪಾತ್ರವನ್ನು ಬಲಪಡಿಸಲು ಭಾರತ ಮತ್ತು ಇತರ ಬ್ರಿಕ್ಸ್ ಸದಸ್ಯರೊಂದಿಗೆ ಕೆಲಸ ಮಾಡಲು ಚೀನಾ ಸಿದ್ದವಾಗಿದೆ ಎಂದು ಚೀನಾ ರಾಯಭಾರಿ ಕ್ಸೂಫಿ ಹಾಂಗ್ ಹೇಳಿದರು. ಪ್ರಾಯೋಗಿಕ ಸಹಕಾರಕ್ಕಾಗಿ ಮತ್ತು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆ. ಒಳಗೊಳ್ಳುವಿಕೆ, ಬಹುಪಕ್ಷೀಯತೆ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಒತ್ತು ನೀಡುವ ಮೂಲಕ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಜಾಗತಿಕ ಕ್ರಮವನ್ನು ನಿರ್ಮಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮೇಲೆ ಚರ್ಚೆ ಕೇಂದ್ರೀಕರಿಸಿದೆ ಎಂದು ರಷ್ಯಾ ರಾಯಭಾರಿ ಡಿಯಫೇಸ್ ರೋಮನ್ ಬಾಬುಷ್ಕಿನ್ ಹೇಳಿದರು. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯವು ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ 2ನೇ ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ವಿಶ್ವವಿದ್ಯಾಲಯದ ಕ್ರಿಮಿನಲ್ ಕಾನೂನು ಮತ್ತು

0: ಮಿಲಿಟರಿ ಕಾನೂನು ವಿಭಾಗದ ನಿರ್ದೇಶಕರಾದ ಸುನೀಲ್ ಕವೀಶ್ವರ್, ಸಂಕೀರ್ಣಗೊಳ್ಳುತ್ತಿರುವ ಅಕ್ರಮ ಹಣ ವರ್ಗಾವಣೆ, ಭಯೋತ್ಪಾದನೆಗೆ ಧನಸಹಾಯ, ಭ್ರಷ್ಟಾಚಾರ ಮತ್ತು ಸೈಬರ್ ಅಪರಾಧಗಳಂತಹ ಆರ್ಥಿಕ ಬೆದರಿಕೆಗಳನ್ನು ತಡೆಯಲು ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ವಿಶೇಷ ಪಠ್ಯಕ್ರಮಗಳಿರಲಿಲ್ಲ, ಈ ಕೊರತೆಯನ್ನು ನೀಗಿಸಲು ಈ ಹೊಸ ಕೋರ್ಸ್ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ನೌಕಾಪಡೆ ಇಂದು 9 ಭಾರತೀಯ ಮೀನುಗಾರರನ್ನು ಬಂಧಿಸಿ ಅವರ ದೋಣಿಯನ್ನು ವಶಪಡಿಸಿಕೊಂಡಿದೆ. ರಾಮೇಶ್ವರಂನಿಂದ ಮೀನುಗಾರಿಕೆಗೆ ತೆರಳಿದ್ದ 350 ಹೆಚ್ಚು ಮೀನುಗಾರರ ಪೈಕಿ ಒಂದು ದೋಣಿ ಮತ್ತು 9 ಮಂದಿಯನ್ನು ಬಂಧಿಸಲಾಗಿದೆ. ಅವರನ್ನು ಬಿಡುಗಡೆಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಮೀನುಗಾರರ ಸಂಘಟನೆ ಮನವಿ ಮಾಡಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ 20ನೇ ದಿನವೂ ಮುಂದುವರಿದಿದೆ. ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ವಿದ್ಯಾರ್ಥಿಗಳು ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವುದಾಗಿ ಮತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿವಾಸದ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದು ರಸ್ತೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ರಘುವರ್ ದಾಸ್ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಬೆಂಬಲಿಸಿದ್ದು ಒಂದು ವಾರದೊಳಗೆ ಸಿಬಿಐ ತನಿಖೆಗೆ ಆದೇಶಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 160 ಹೆಚ್ಚು ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ 19%, ರಾಜ್ಯಸಭೆಯಲ್ಲಿ 39%ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಹಾಗೂ ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ಅಗಲಿದ ಗಣ್ಯರಿಗೆ ಸಂತಾಪ ನಿರ್ಣಯ. ಸದನದ ಸುಗಮ ಕಲಾಪಕ್ಕೆ ಸದಸ್ಯರ ಸಹಕಾರ ಕೋರಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇದು ವಿಧಾನಮಂಡಲದ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ವಿಧಾನಸಭೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು. ನಿಗದಿತ ಸಮಯಕ್ಕೆ ಸರಿಯಾಗಿ 11:00 ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಕಲಾಪ ಆರಂಭ ಮಾಡಿದರು. ಶಿಷ್ಟಾಚಾರದಂತೆ ಮೊದಲು ವಂದೇ ಮಾತರಂ ಗಾಯನ ಹಾಡಲಾಯಿತು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಕೆಲ ಸಚಿವರು ವಿರೋಧ ಪಕ್ಷದ ಸದಸ್ಯರ ಬಳಿ ತೆರಳಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಕಲಾಪ ಸುಗಮವಾಗಿ ನಡೆಯಲು ಸಹಕಾರ ಕೋರಿದರು. ಕಲಾಪ ಆರಂಭಕ್ಕೂ ಮುನ್ನ ಸಭಾಂಗಣದಲ್ಲಿ ಕರೆಗಂಟೆ ಮೊಳಗುತ್ತಿದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರ ಆಸನಗಳ ಬಳಿ ತೆರಳಿ ಉಭಯ ಕುಶಲೋಪರಿ ವಿಚಾರಿಸಿದರು. ವಿರೋಧ ಪಕ್ಷದ ಹಲವು ಸದಸ್ಯರ ಜೊತೆಗೆ ಕೆಲಕಾಲ ಮಾತುಕತೆ ನಡೆಸಿ ಅಧಿವೇಶನವನ್ನು ಸೌಹಾರ್ದಯುತವಾಗಿ ನಡೆಸಲು ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು. ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನದಲ್ಲಿ ಭಾಗಿಯಾಗಿರುವ ಡಿಕೆ ಶಿವಕುಮಾರ್ ಆಡಳಿತ ಪಕ್ಷದ ಮೊಗಸಾಲೆಯಿಂದ ಸದನದ ಸಭಾಂಗಣ ಪ್ರವೇಶಿಸುವ ಮುನ್ನ ಸಭಾಂಗಣದ ಬಾಗಿಲಿಗೆ ದೀರ್ಘದಂಡ ನಮಸ್ಕಾರ ಹಾಕಿದರು. ಸಚಿವಾದ ಕೃಷ್ಣ ಬೈರೇಗೌಡ, ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವು ಸಚಿವರು ವಿರೋಧ ಪಕ್ಷದ ಸದಸ್ಯರ ಸಾಲಿಗೆ ತೆರಳಿ ಮಾತುಕತೆ ನಡೆಸಿದರು. ಮೊದಲ ದಿನವೇ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯ ವಿಧಾನಸಭೆಯಲ್ಲಿ ಕಂಡುಬಂದಿತು. ಬಳಿಕ ಸಭಾಧ್ಯಕ್ಷರು ಅಗಲಿದ ಗಣ್ಯರಿಗೆ ಗೌರವ ಸೂಚಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಇತ್ತೀಚೆಗೆ ನಿಧನರಾದಂತಹ ಡಿ ಸುಧಾಕರ್, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಸಿ ವೀರಣ್ಣ, ಮಾಜಿ ಸಚಿವರಾದಂತಹ ವೆಂಕಟರಮಣಪ್ಪ, ರಾಮಚಂದ್ರೇಗೌಡ ಸೇರಿದಂತೆ ಹಲವು ಮಾಜಿ ಶಾಸಕರು, ರಾಜ್ಯಸಭೆಯ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಹಿನ್ನೆಲೆ ಗಾಯಕಿಯಾದಂತಹ ಎಸ್ ಜಾನಕಿ, ಆಶಾ ಭೋಸ್ಲೆ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಸೇರಿದಂತೆ ಹಲವು ಗಣ್ಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಿಧನರಾದಂತಹ ಗಣ್ಯರ ಸಾರ್ವಜನಿಕ ಸೇವೆ, ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು

ಅವರನ್ನು ಸದನದಲ್ಲಿ ಸ್ಮರಿಸಲಾಯಿತು. ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಇತರೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದ ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಸದನ ತೀವ್ರ ಸಂತಾಪ ವ್ಯಕ್ತಪಡಿಸಿತು. ಸಭಾಪತಿ ಟಿಬಿ ಜಯಚಂದ್ರ ಮಾತನಾಡಿ, 1961 ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಭಾಗದಲ್ಲಿ ಜನಿಸಿದ ಡಿ ಸುಧಾಕರ್ ಅವರು ಬಿಕಾಂ ಪದವಿ ಪಡೆದ ಬಳಿಕ ಉದ್ಯಮಿಯಾಗಿ ವೃತ್ತಿ ಜೀವನ ಆರಂಭಿಸಿದರು. ನಂತರ ಸಹಕಾರ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದರು ಎಂದು ಸದನದಲ್ಲಿ ಹೇಳಿದರು. ಸಿ ವೀರಣ್ಣ ಅವರು ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಮತ್ತು ಮಾಜಿ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಕೂಡ ಸದನ ನೆನೆಯಿತು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದ ಅವರು ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಸಣ್ಣ ನೀರಾವರಿ ಸೇರಿದಂತೆ ಹಲವು ಇಲಾಖೆಗಳ ಜವಾಬ್ದಾರಿ ನಿರ್ವಹಿಸಿದ್ದ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಇಲಾಖೆಗಳ ಕಾರ್ಯವೈಖರಿಗೆ ಹೊಸ ಸ್ವರೂಪ ನೀಡಲು ಶ್ರಮಿಸಿದ್ದರು ಎಂದು ಸಂತಾಪ ಸೂಚನಾ ನಿರ್ಣಯದಲ್ಲಿ ತಿಳಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸಭಾನಾಯಕರ ಸ್ಥಾನದಲ್ಲಿರುವುದಕ್ಕೆ ಸಂತೋಷ ಉಂಟಾಗಿದೆ, ಆದರೆ ವೈಯಕ್ತಿಕವಾಗಿ ಇದು ದುಃಖದ ದಿನ ಎಂದು ತಿಳಿಸಿದರು. ಸಚಿವರಾಗಿದ್ದಂತಹ ಟಿ ಸುಧಾಕರ್ ಆತ್ಮೀಯ ಗೆಳೆಯರಾಗಿದ್ದರು. ನಾನು ಮುಖ್ಯಮಂತ್ರಿಯಾಗಬೇಕೆಂದು ತುಂಬಾ ಆಸೆ ಪಟ್ಟಿದ್ದವರು, ಅವರ ಅಗಲಿಕೆ ಇಷ್ಟು ಬೇಗ ಆಗುತ್ತದೆ ಎಂದು ಭಾವಿಸಿರಲಿಲ್ಲ ಎಂದು ತಿಳಿಸಿದರು. ಹುಟ್ಟು ಸಾವು ನಮ್ಮದಲ್ಲ, ಅದರ ನಡುವಿನ ಬದುಕು ಮಾತ್ರ ನಮ್ಮದು ಎಂದು ಅಭಿಪ್ರಾಯಪಟ್ಟರು. ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಮಳೆ ಬಂದಿತ್ತು. ಅಂದಿನ ರಾತ್ರಿ ಸುಧಾಕರ್ ಸಾಕಷ್ಟು ಶ್ರಮ ವಹಿಸಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಖಾತೆ ವರ್ಗಾಯಿಸಿದರೂ ಅವರು ಆಕ್ಷೇಪಿಸಿರಲಿಲ್ಲ. ನೀರಾವರಿ ಬಗ್ಗೆ ಸಾಕಷ್ಟು ಕನಸನ್ನ ಇಟ್ಟುಕೊಂಡಿದ್ದರು. ನೀರಾವರಿ ಯೋಜನೆಗೆ ಅವರು ಹೆಸರನ್ನು ನಾಮಕರಣ ಮಾಡಬೇಕೆಂಬ ಉದ್ದೇಶವಿದೆ. ಅಜಾತ ಶತ್ರುವಿನ ರೀತಿಯಲ್ಲಿ ಬೆಳೆದವರು ಸುಧಾಕರ್. ಅವರ ಅಗಲಿಕೆಯಿಂದ ಬಹಳ ದುಃಖವಾಗಿದೆ ಎಂದು ಸಂತಾಪ ಸೂಚಿಸಿದರು. ಮಾಜಿ ಸಚಿವ ವೀರಣ್ಣ ಅವರು ಸದಾ ಅಭಿವೃದ್ಧಿಪರ ಚಿಂತಿಸುತ್ತಿದ್ದಂತಹ ಶ್ರೇಷ್ಠ ರಾಜಕಾರಣಿಯಾಗಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನೀರಾವರಿ ಹಾಗೂ ರೈಲ್ವೆ ಯೋಜನೆಗೆ ದೊಡ್ಡ ಹೋರಾಟವನ್ನೇ ಮಾಡಿದ್ದರು. ಮಾಜಿ ಸಚಿವ ರಾಮಚಂದ್ರೇಗೌಡ ಅವರು ತಮ್ಮ ಸಂಬಂಧಿಕರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬಲಗೈ ಬಂಟರಾಗಿದ್ದರು. ಸಚಿವರಾಗಿದ್ದಂತಹ ಸಂದರ್ಭ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿ ಆನಂತರ ಆರೋಪ ಮುಕ್ತರಾಗದರು ಎಂದು ಗುಣಗಾನ ಮಾಡಿದರು. ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಹಾಡಿನ ಜೊತೆಯಲ್ಲೇ ಪ್ರೀತಿ, ನೋವು, ತಾಯ್ತನ, ಸಂತೋಷಕ್ಕೆ ದನಿ ನೀಡಿದ ಗಾನ ಕೋಗಿಲೆಯಾಗಿದ್ದರು. ಅವರ ಅಂತ್ಯ ಸಂಸ್ಕಾರ ಮೈಸೂರಿನಲ್ಲಿ ಆಗಬೇಕೆಂಬುದು ಬಯಸಿದ್ದರು. ಹಾಡುಗಳ ಮೂಲಕ ಇಂದು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ನೆನೆದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚನ್ನಮ್ಮ ಅವರು ಸರಳತೆಗೆ ಸಾಕ್ಷಿಯಾಗಿದ್ದರು. ಅಧಿಕಾರವಿದ್ದಂತಹ ಸಂದರ್ಭದಲ್ಲಿ ಹೃದಯ ಶ್ರೀಮತಿಗೆ ತೋರಬೇಕು, ಹಾಗಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಯಿತು ಎಂದು ಹೇಳಿ ಅಗಲಿದ ಎಲ್ಲಾ ಗಣ್ಯರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ, ಅವರ ಆಪ್ತೇಷ್ಠರಿಗೆ ದುಃಖ ಭರಿಸುವ ಶಕ್ತಿ ದೊರೆಯಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಹನುಮಂತನಹಳ್ಳಿಯಲ್ಲಿ ಜನಿಸಿದ ವೆಂಕಟರಮಣಪ್ಪ ಅವರು ಪೊನ್ನಸಮುದ್ರ ಮಂಡಲ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಜೀವನ ಆರಂಭಿಸಿದ್ದರು. 9ನೇ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾದ ಅವರು ನಂತರ 11ನೇ, 13ನೇ ಹಾಗೂ 15ನೇ ವಿಧಾನಸಭೆಗೂ ಪುನರಾಯ್ಕೆಯಾಗಿದ್ದರು. ಸಣ್ಣ ಕೈಗಾರಿಕೆ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದರು ಎಂದು ಸದನದಲ್ಲಿ ಸ್ಮರಿಸಲಾಯಿತು. ಕುಣಿಗಲ್ ತಾಲೂಕಿನ ತಿಪುರು ಗ್ರಾಮದಲ್ಲಿ ಜನಿಸಿದ ರಾಮಚಂದ್ರೇಗೌಡರು ಬಿಎಸ್ಸಿ ಪದವಿ ಪಡೆದ ಬಳಿಕ ಕೃಷಿಕರಾಗಿ ಕಾರ್ಯನಿರ್ವಹಿಸಿದ್ದರು. ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಅವರು ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಚಲನಚಿತ್ರ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದರು ಎಂದು ಸದನ ಅವರನ್ನು ನೆನೆಯಿತು. ಸಂತಾಪ ನಿರ್ಣಯದ ಮೇಲೆ ಅನೇಕ ಸದಸ್ಯರು ಮಾತನಾಡಿದರು. ಬಳಿಕ ಮೃತರ ಗೌರವಾರ್ಥವಾಗಿ ಸದನದ ಸದಸ್ಯರು 1 ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡಿದರು. ಈ ವೇಳೆ ವಿಧಾನಮಂಡಲದ ಅಧಿವೇಶನದ ಮೊದಲ ದಿನವೇ ಸಂತಾಪ ಸೂಚನೆ ಹಾಗೂ ನೂತನ ಸಚಿವರ ಪರಿಚಯ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಚರ್ಚೆ ನಡೆಯಿತು. ಸಂತಾಪ ಸೂಚನೆಯ ಗಂಭೀರ ಸಂದರ್ಭವನ್ನು ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸುವವರ ಸಂಭ್ರಮದೊಂದಿಗೆ ಮಿಶ್ರಣ ಮಾಡಬಾರದು ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದು ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಮತ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಸಂಪುಟಕ್ಕೆ ಸೇರ್ಪಡೆಯಾದ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಲು ಮುಂದಾದರು. ಈ ವೇಳೆ ಎದ್ದು ನಿಂತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸದನದಲ್ಲಿ ಸಂತಾಪ ಸೂಚನೆ ನಡೆಯಬೇಕಿದೆ, ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವವರಿಗೆ ಇದು ಸಂಭ್ರಮದ ವಿಚಾರ, ಹೀಗಾಗಿ ಸಂತಾಪ ಸೂಚನೆಯ ಗಂಭೀರ ಸಂದರ್ಭದ ಜೊತೆಗೆ ನೂತನ ಸಚಿವರ ಪರಿಚಯದ ಸಂಭ್ರಮವನ್ನು ಮಿಶ್ರಣ ಮಾಡುವ ಹೊಸ ಸಂಪ್ರದಾಯ ಬೇಡ ಎಂದು ಹೇಳಿದರು. ಅಧಿವೇಶನದ ಅಧಿಕೃತ ಕಾರ್ಯಕಲಾಪಗಳು ಸೋಮವಾರದಿಂದ ಆರಂಭಗೊಳ್ಳಲಿದ್ದು ಅಂದೇ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಬಹುದು ಎಂದು ಆರ್ ಅಶೋಕ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಅವರು ಮಧ್ಯಪ್ರವೇಶಿಸಿ, ಸಂತಾಪ ಸೂಚನಾ ನಿರ್ಣಯ ಇನ್ನು ಮಂಡನೆಯಾಗಿಲ್ಲ, ಆದ್ದರಿಂದ ಮುಖ್ಯಮಂತ್ರಿ ಅವರು ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕಲಾಪ ಆರಂಭವಾದ ಸಂದರ್ಭದಲ್ಲಿ ಹೊಸದಾಗಿ ಸಚಿವರಾಗಿ ನೇಮಕಗೊಂಡವರನ್ನು ಸದನಕ್ಕೆ ಪರಿಚಯಿಸುವುದು ಸಂಪ್ರದಾಯವಾಗಿದೆ, ಇದಕ್ಕೆ ನಿಯಮಗಳಲ್ಲಿಯೂ ಅವಕಾಶವಿದೆ ಎಂದು ಟಿಬಿ ಜಯಚಂದ್ರ ತಿಳಿಸಿದರು. ಆದರೂ ಆರ್ ಅಶೋಕ ಅವರು ತಮ್ಮ ನಿಲುವಿಗೆ ಬದ್ಧರಾಗಿದ್ದರು. ಸಂತಾಪ ಸೂಚನೆಯ ಸಂದರ್ಭವನ್ನು ಗೌರವಿಸುವುದು ಮುಖ್ಯವಾಗಿದ್ದು ಸಚಿವರ ಪರಿಚಯವನ್ನು ನಂತರ ನಡೆಸುವುದು ಸೂಕ್ತ ಎಂದು ಪುನರುಚ್ಚರಿಸಿದರು. ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

ಆರ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರ ಭಾವನೆಗಳಿಗೆ ತಮ್ಮ ಬೆಂಬಲವಿದೆ ಎಂದು ಹೇಳಿದರು. ಮೊದಲು ಸಂತಾಪ ಸೂಚನೆ ನಡೆಯಲಿ, ಬಳಿಕ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯವರ ಸಹಮತದ ಬಳಿಕ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ಅವರು ಸಂತಾಪ ಸೂಚನಾ ನಿರ್ಣಯವನ್ನು ಕೈಗೆತ್ತಿಕೊಂಡರು. ಹೀಗಾಗಿ ನೂತನ ಸಚಿವರ ಪರಿಚಯವನ್ನು ನಾಳೆ ಮುಂದೂಡಲಾಯಿತು. ಬಳಿಕ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಇದುವರೆಗೂ ವಿಧಾನಸಭೆಯ ಕಲಾಪದ ಇಂದಿನ ಸಮೀಕ್ಷೆಯನ್ನು ಕೇಳಿದಿರಿ.

ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ನ 159ನೇ ಅಧಿವೇಶನ ಆರಂಭವಾಗಿದ್ದು ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಿಸಲಾಯಿತು. ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಂತಾಪ ಸೂಚನಾ ನಿರ್ಣಯ ಮಂಡಿಸಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯ ರಾಮಚಂದ್ರೇಗೌಡ, ಸಚಿವರಾಗಿದ್ದಂತಹ ಡಿ ಸುಧಾಕರ್, ಮಾಜಿ ಸಚಿವರಾದ ವೆಂಕಟರಮಣಪ್ಪ, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಸಿ ವೀರಣ್ಣ, ಮಾಜಿ ಸಂಸದ ಎಚ್ ಹನುಮಂತಪ್ಪ, ಬರಹಗಾರ ಡಾ ಎಸ್ಆರ್ ರಾಮಸ್ವಾಮಿ, ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಮತ್ತು ನಟಿ ಆಶಾ ಭೋಸ್ಲೆ, ರಂಗಕಲಾವಿದ ಮೀನುಗಾರರ ಮುಖಂಡರಾದಂತಹ ರಾಮಚಂದರ್ ಬೈಕಂಪಾಡಿ, ತೂಗು ಸೇತುವೆಗಳ ಸರದಾರ ಗಿರೀಶ್ ಭಾರದ್ವಾಜ್, ಸಂಗೀತ ಲೋಕದ ಸ್ವರ ಸಾಮ್ರಾಜ್ಞೆ ಮತ್ತು ಹಿನ್ನೆಲೆ ಗಾಯಕಿಯಾದಂತಹ ಎಸ್ ಜಾನಕಿ, ಹಿರಿಯ ಲೇಖಕಿಯಾದಂತಹ ಸಿಎನ್ ಮುಕ್ತಾ, ಪುರಾತತ್ವ ಶಾಸ್ತ್ರ ತಜ್ಞ ಪ್ರೊಫೆಸರ್ ಎವಿ ನರಸಿಂಹಮೂರ್ತಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನರಾಗಿರುವುದನ್ನು ಈ ಸದನಕ್ಕೆ ತಿಳಿಸಲು ವಿಷಾದಿಸುತ್ತೇನೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ತಿಳಿಸಿದರು. ರಾಮಚಂದ್ರಗೌಡ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ನ ಶಾಸಕರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದರು. ರೇಷ್ಮೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ, ಸಣ್ಣ ಉಳಿತಾಯ ಮತ್ತು ಲಾಟರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದರು ಎಂದು ಹೇಳಿದರು. ಸಚಿವರಾಗಿದ್ದಂತಹ ಡಿ ಸುಧಾಕರ್ ವಿವಿ ಸಾಗರ ಮತ್ತು ಗಾಯತ್ರಿ ಜಲಾಶಯದಿಂದ ತಾಲೂಕಿನ 112 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಬೃಹತ್ ಯೋಜನೆ ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತ್ವರಿತವಾಗಿ ಸಕ್ರಿಯಗೊಳಿಸಲು ವಿಶೇಷ ಕಾಳಜಿಯನ್ನು ವಹಿಸಿದ್ದರು. ಬರಗಾಲದ ಸಮಯದಲ್ಲಿ ರೈತರ ದನ ಕರುಗಳಿಗಾಗಿ ಸುಮಾರು 500 ಎಕರೆ ಸರ್ಕಾರಿ ಜಮೀನಿನಲ್ಲಿ ಮೇವು ಬೆಳೆಸಿ ಉಚಿತವಾಗಿ ವಿತರಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದರು. 2024 ಸಾಲಿನ ಸಹಕಾರ ರತ್ನ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದರು ಎಂದು ನೆನೆದರು. ವೆಂಕಟರಮಣಪ್ಪ ಅವರು ಸಹ ಪಾವಗಡ ಪಟ್ಟಣಕ್ಕೆ ಕುಡಿಯುವ ನೀರು ಕಲ್ಪಿಸಲು ನಾಗಲಮಡಿಕೆ ಉತ್ತರ ಪಿನಾಕಿನಿ ನದಿಗೆ ಅಡ್ಡವಾಗಿ ಚೆಕ್ಡ್ಯಾಂ ಕಟ್ಟಿಸುವ ಮೂಲಕ ನೀರಿನ ಆಹಾಕಾರವನ್ನು ಹೋಗಲಾಡಿಸಿದ ಭಗೀರಥ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದರು. ಮಾಜಿ ಉಪಸಭಾಪತಿ ಸಿ ವೀರಣ್ಣ ಅವರು ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಾರಿಗೆ, ಸಣ್ಣ ಉಳಿತಾಯ, ಕೈಗಾರಿಕೆ ಹಾಗೂ ವಾಣಿಜ್ಯ, ಬಂಧಿಖಾನೆ ಸೇರಿದಂತೆ ಹಲವು ಪ್ರಮುಖ ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದರು. ವಾಲ್ಮೀಕಿ ಸಮುದಾಯದ ಹಕ್ಕುಗಳಿಗಾಗಿ ನಿರಂತರವಾಗಿ ಶ್ರಮಿಸಿದರು ಎಂದು ಉಲ್ಲೇಖಿಸಿದರು. ಎಚ್ ಹನುಮಂತಪ್ಪ ಅವರು 1982 2000 ಸತತವಾಗಿ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ ಎಂದು ನುಡಿದರು. ಡಾ ಎಸ್ಆರ್ ರಾಮಸ್ವಾಮಿ ಸಂಸ್ಕೃತ, ಹಿಂದಿ, ಜರ್ಮನ್, ಫ್ರೆಂಚ್, ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಪಾರಂಗತರಾಗಿದ್ದರು. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ 55 ಪುಸ್ತಕಗಳನ್ನು ಮತ್ತು ಸುಮಾರು 1,000 ಲೇಖನಗಳನ್ನು ಬರೆದಿದ್ದರು ಎಂದು ಸ್ಮರಿಸಿದರು. ಆಶಾ ಭೋಸ್ಲೆ ಅವರು ಪದ್ಮವಿಭೂಷಣ ಪ್ರಶಸ್ತಿ, 7 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಹಾಗೂ ಇತರೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ಹೇಳಿದ್ದಾರೆ. ರಾಮಚಂದ್ರ ಬೈಕಂಪಾಡಿ ಸಹ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಇವರ ಎನ್ನ ಮೊಕ್ಕೇದ ನಾಟಕ ಜನಪ್ರಿಯವಾಗಿತ್ತು ಎಂದು ಹೇಳಿದರು. ತೂಗು ಸೇತುವೆಗಳ ಸರ್ದಾರ ಎಂದೇ ಹೆಸರಾದಂತಹ ಡಾ ಗಿರೀಶ್ ಭಾರದ್ವಾಜ್ ಅವರು ಸೇತು ಬಂಧು ಮತ್ತು ಭಾರತದ ಸೇತುವೆಗಾರ ಎಂಬ ಬಿರುದನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದವರು. ಗ್ರಾಮೀಣ ಸಂಪರ್ಕಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ಗುಣಗಾನ ಮಾಡಿದರು. ಸಂಗೀತ ಲೋಕದ ಸ್ವರ ಸಾಮ್ರಾಜ್ಞೆ ಮತ್ತು ಹಿನ್ನೆಲೆ ಗಾಯಕಿ ಡಾ ಎಸ್ ಜಾನಕಿ ಅವರು ಚಲನಚಿತ್ರ, ಆಲ್ಬಮ್, ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ 48,000 ಹೆಚ್ಚು ಹಾಡುಗಳನ್ನು ಹಾಡಿ ರೆಕಾರ್ಡ್ ಮಾಡಿದ್ದಾರೆ. ಇದರಲ್ಲಿ 20 ಹೆಚ್ಚು ಭಾರತೀಯ ಭಾಷೆಗಳಾದಂತಹ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಒಡಿಯಾ, ಹಿಂದಿ, ಸಿಂಹಳ, ತುಳು, ಬಡಗ, ಬಂಗಾಳಿ, ಉರ್ದು, ಪಂಜಾಬಿ, ಕೊಂಕಣಿ, ಮರಾಠಿ, ಸಿಂಧಿ ಮತ್ತು ಕೆಲವು ವಿದೇಶಿ ಭಾಷೆಗಳಾದ ಜಪಾನಿ, ಲ್ಯಾಟಿನ್, ಅರಬಿಕ್ನಲ್ಲಿ ಏಕವ್ಯಕ್ತಿ, ಯುಗಳ ಗೀತೆ, ಕೋರಸ್ ಮತ್ತು ಶೀರ್ಷಿಕೆ ಗೀತೆಗಳು ಕೂಡ ಸೇರಿವೆ. ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕಿ ಎಸ್ ಜಾನಕಿ ಅಭಿವ್ಯಕ್ತಿ ಮತ್ತು ಸಮನ್ವತೆಯ ರಾಣಿ ಎಂದು ವ್ಯಾಪಕವಾಗಿ ಮೆಚ್ಚುಗೆಯನ್ನು ಪಡೆದಿದ್ದರು. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು 10 ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು.

ಜಾನಕಿ ಅವರ ನಿಧನದಿಂದಾಗಿ ರಾಷ್ಟ್ರವು ಶ್ರೇಷ್ಠ ಹಿನ್ನೆಲೆ ಗಾಯಕಿಯೊಬ್ಬರನ್ನ ಕಳೆದುಕೊಂಡಂತಾಗಿದೆ ಎಂದು ಗುಣಗಾನ ಮಾಡಿದರು. ಸಿಎನ್ ಮುಕ್ತಾ ಅವರು ಹಿರಿಯ ಲೇಖಕಿ, ಸಾಹಿತ್ಯದ ಎಲ್ಲ ಪ್ರಕಾರಗಳ ಬರವಣಿಗೆಯಲ್ಲೂ ತೊಡಗಿಸಿಕೊಂಡಿದ್ದಂತಹ ಶ್ರೀಧರು ಆರ್ಯಭಟ ಪ್ರಶಸ್ತಿ, ಅತ್ತಿಮಪ್ಪಿ ಪ್ರಶಸ್ತಿ, ತ್ರಿವೇಣಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ತಿಳಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಪ್ರಕಟಣೆ ಮಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲ ಸದಸ್ಯರು ಮೇಜುಕುಟ್ಟಿ ಸ್ವಾಗತಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಅಗಲಿದ ಗಣ್ಯರ ಗುಣಗಾನ ಮಾಡಿ ಸಂತಾಪ ಸೂಚನೆಯನ್ನು ಮಂಡಿಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೃತ ಗಣ್ಯರು ಈ ಸಮಾಜಕ್ಕೆ ಅನೇಕ ಕೊಡುಗೆಯನ್ನು ನೀಡಿದ್ದಾರೆ, ಅವರ ಹೆಜ್ಜೆಗಳನ್ನು ಬಿಟ್ಟು ಹೋಗಿದ್ದಾರೆ, ಮುಂದಿನ ಪೀಳಿಗೆಗೆ ಮಾದರಿಯೂ ಆಗಿದ್ದಾರೆ ಎಂದು ಸ್ಮರಿಸಿದರು. ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಮಾತನಾಡಿ, ಗಾಯಕಿ ಡಾ ಎಸ್ ಜಾನಕಿ ಅವರ ಸಾಧನೆಯು ವಿಶೇಷವಾದದ್ದು. ಅವರು ಈ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸಾವಿರಾರು ಹಾಡುಗಳ ಮೂಲಕ ಈಗಲೂ ಅವರು ಜೀವಂತವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ತದನಂತರ ಕಾಂಗ್ರೆಸ್ ಸದಸ್ಯರಾದಂತಹ ಬಿಲ್ಕಿಸ್ ಬಾನು, ಐವಾನ್ ಡಿಸೋಜಾ, ಜೆಡಿಎಸ್ನ ಭೋಜೇಗೌಡ, ಬಿಜೆಪಿಯ ರವಿಕುಮಾರ್ ಸೇರಿದಂತೆ ಹಲವು ಸದಸ್ಯರು ಮೃತ ಸಾಧಕರ ಗುಣಗಾನ ಮಾಡಿದರು. ಮೃತರ ಗೌರವಾರ್ಥ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡಿದರು. ಇದಾದ ಬಳಿಕ ಸದನದಲ್ಲಿ ಪ್ರಸ್ತಾಪಿಸಿದ ಸಂತಾಪ ಸೂಚನೆಯನ್ನು ಮೃತ ಗಣ್ಯರ ಕುಟುಂಬ ವರ್ಗದವರಿಗೆ ಕಳುಹಿಸಲಾಗುವುದು ಎಂದು ಪ್ರಕಟಿಸಿ ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಮುಂದೂಡಿದರು. ಇದುವರೆಗೂ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದರೆ. ಪ್ರಧಾನ ಸಂಪಾದಕರು, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಇಂದಿನ ಸಿರಿಗಂಧದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಗಳನ್ನು ಕೇಳುವಿರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಗೀತೆಗಳನ್ನು ಹಾಡಿದ್ದಾರೆ. ಅದರಲ್ಲೂ ಕೆಲವೊಂದು ಸಂಗೀತ ಪ್ರಿಯವಾದ ಗೀತೆಗಳಾದರೆ ಇನ್ನೊಂದು ಛೇಡಿಸುವಂತಹ ಗೀತೆಗಳು, ಇನ್ನೊಂದು ಭಕ್ತಿ ಪ್ರಧಾನವಾದ ಗೀತೆಗಳು, ಇನ್ನು ಕೆಲವೊಂದು ಯುಗಳ ಗೀತೆಗಳಿವೆ. ಎಲ್ಲ ಥರದ ಗೀತೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ. ಅಂತಹ ಕೆಲವೊಂದು ಗೀತೆಗಳು ಇಂದಿನ ಸಿರಿಗಂಧದಲ್ಲಿ. ಮೊದಲ ಗೀತೆ ಜೀವನ ಚೈತ್ರ ಚಿತ್ರದ್ದು. ಜೀವದಿ ಶಂಕರ್ ಗೀತೆ ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

0: ಭಕ್ತ ಪ್ರಹ್ಲಾದ್ ಚಿತ್ರಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಶಿವದೇಶಂಕರ್ ಅವರ ಗೀತೆಗೆ ಜಿಲಿಂಗಪ್ಪ ಅವರ ಸಂಗೀತವಿತ್ತು.
1: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.

ಗಿರಿಕನ್ನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶಿವದೇಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ, ಶಿವದೇಶಂಕರ್ ಗೀತೆ ಬರೆದಿದ್ದಾರೆ, ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

0: Arangutati kinatom.
1: Ay, ay, apa.
2: ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಗೀತೆ ಹಾಡಿದ್ದಾರೆ. ಜಿ ವಿದ್ಯಾಶಂಕರ್ ಅವರ ಗೀತೆಗೆ ಸಂಗೀತಂ ಶ್ರೀನಿವಾಸ ರಾವ್ ಅವರ

ರವಿಚಂದ್ರ ಚಿತ್ರದಕ್ಕೋಸ್ಕರ ಗೀತೆಯನ್ನು ಬರೆದವರು ಜೀವದೇಶಂಕರ್, ಉಪೇಂದ್ರ ಕುಮಾರ್ ಸಂಗೀತ ನೀಡಿದವರು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆಗಳನ್ನು ಇಂದಿನ ಸಿರಿಗಂಧದಲ್ಲಿ ಕೇಳಿದಿರಿ.

ಆಕಾಶವಾಣಿ ಸಮಯ 8:45 ಇನ್ನು ಮುಂದೆ ಸಮಾಚಾರ ಸಂಧ್ಯಾ, ನಂತರ ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಭಾವಗೀತೆಗಳು ಹಾಡಿದ್ದಾರೆ ಕೆಎಸ್ ಸುರೇಖ. ಆರಂಭಕ್ಕೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ ಗೋಕುಲದಲ್ಲಿ ಗೊಲ್ಲರ ನಡುವೆ.

0: ಆಕಾಶವಾಣಿ ಸಮಯ 9:30. ಈಗ ನಾಟಕ ಏಕಸೂತ್ರ.
1: ವಿವಿಧ ಭಾರತಿ ನೀವೀಗ ಕೇಳಲಿರುವ ನಾಟಕ ಏಕಸೂತ್ರ.

ಎನ್ಎಬಿ ಮೋಗ್ರಾಲ್ ಪುತ್ತೂರ್ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಬಿಎನ್ ಸತ್ಯನಾರಾಯಣ. ನಿರ್ದೇಶನ ಎಆರ್ ಗೋಪಾಲನಾಯಕ್. ಕೇಳಿ ನಾಟಕ ಏಕಸೂತ್ರ.

0: ಪ್ರಶಾಂತ್. ಹೇಳಿ ಡಿಯರ್. ಆಗ್ಲೇ 6:30 ಆಯ್ತು, ಕಾಫಿ ರೆಡಿ ಇದೆ. ಓ, ಬ್ಯಾಂಕ್ಗೆ ಬೇರೆ ಇವತ್ತು ಬೇಗ ಹೋಗ್ಬೇಕು ಅಂತಿದ್ರಿ? ಹೇಳಿ ಪ್ರಶಾಂತ್, ಪ್ಲೀಸ್ ಬೇಗ ಹೇಳಿ.
1: ಓ ಕವಿ, ಇನ್ನೂ ನಿದ್ದೆ ಬರ್ತಾ ಇದೆ, ಇನ್ನೊಂದು ಅರ್ಧ ಗಂಟೆ ಮಲಗಿರ್ತೀನಿ, ಪ್ಲೀಸ್.
0: ಹೇಳಿ ಅಂದ್ರೆ ಎಳೆ ಮಕ್ಕಳ ತರ ಹಠ ಮಾಡ್ತೀರಪ್ಪ, ಆಮೇಲೆ ಲೇಟ್ ಆಯ್ತು ಅಂತ ತಿಂಡಿನೂ ತಿಂದೆ ಬ್ಯಾಂಕ್ಗೆ ಹಾಗೆ ಓಡ್ತೀರ.
1: ಹ್ಮ್, ನೀನ್ ನನ್ಗೊಂದು ಮಗು ಕೊಡೋವರೆಗೂ ನಾನ್ ನಿನ್ನ ಮಗು ತಾನೆ.
0: ಏನು, ಬೆಳಗ್ಗೆ ಬೆಳಗ್ಗೆನೆ ನಿದ್ದೆಗಣ್ಣಲ್ಲಿ ರಾಯರು ಏನೇನೋ ಮಾತಾಡ್ತಾ ಇದ್ದೀರಿ?
1: ಓ ಕವಿ ಪ್ಲೀಸ್, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ, ರಾತ್ರಿ ಬೇರೆ ನಿದ್ದೆ ಬರಲಿಲ್ಲ.
0: ಹ್ಮ್, ನಾನೇನು ತೊಂದರೆ ಕೊಡ್ಲಿಲ್ವಲ್ಲ? ಓ, ನಿಮ್ ಗರ್ಲ್ ಫ್ರೆಂಡ್ ನೆನೆಸ್ಕೊಂಡು ನಿದ್ದೆ ಬರ್ಲಿಲ್ವಾ?
1: ಕವಿ ಪ್ಲೀಸ್.
0: ಓಕೆಪ್ಪ, ಸರಿಯಾಗಿ 7 ಗಂಟೆಗೆ ಎಬ್ಬಿಸ್ತೀನಿ, ತಕರಾರು ಮಾಡದೆ ಹೇಳ್ಬೇಕು.
1: ಥ್ಯಾಂಕ್ ಯು ಡಿಯರ್.

0: ಯಾರು ಬಂದೆ?
1: ಓ ಅಪ್ಪಾಜಿ. ಇದೇನಪ್ಪಾಜಿ ಇದ್ದಕ್ಕಿದ್ದ ಹಾಗೆ ಒಂದು ಕಾಗದಗಿದ್ದನು ಬರೀದೆ?
2: ಹೌದಮ್ಮ, ಅಂಥ ಪರಿಸ್ಥಿತಿ ಬಂತು

0: ಬಂದ್ಬಿಟ್ಟೆ.
1: ಯಾಕಪ್ಪಾಜಿ, ಮನೇಲೆಲ್ಲ ಆರೋಗ್ಯವಾಗಿದ್ದಾರೆ ತಾನೆ?
0: ಗಾಬರಿ ಬೇಡಮ್ಮ, ಎಲ್ಲರೂ ಆರೋಗ್ಯವಾಗಿದ್ದಾರೆ, ಎಲ್ಲ ಹೇಳ್ತೀನಂತೆ. ನಡಿಯಮ್ಮ ಒಳಗೆ.
1: ಅಯ್ಯೋ, ನನಗೇನು ಹುಚ್ಚೋ, ನಿಮ್ಮನ್ನು ಒಳಗೂ ಕರೀದೆ ಬಾಗ್ಲಲ್ಲೇ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಅಪ್ಪಾಜಿ.
0: ನೀನು ಪ್ರಶಾಂತ್ ಎಲ್ಲ ಚೆನ್ನಾಗಿದ್ದೀರೇನಮ್ಮ?
1: ಹ್ಞೂ ಅಪ್ಪಾಜಿ.
0: ಅಂದ ಹಾಗೆ ಪ್ರಶಾಂತ್ ಎಲ್ಲಿ, ಇನ್ನೂ ಎದ್ದಿಲ್ವೇನೋ?
1: ಮಲಗಿದ್ದಾರೆ.
0: ನಾನು ಪಾಡಿ ಏನು ಹೇಳ್ತೀಯಮ್ಮ, ರಾತ್ರಿ ಬಸ್ಸಲ್ಲಿ ಸೀಟು ಸಿಗದೆ ಶಿವಮೊಗ್ಗದಿಂದ ಬೀರೂರವರೆಗೂ ನಿಂತ್ಕೊಂಡೇ ಬರಬೇಕಾಯ್ತು ನೋಡು.
1: ನಾನೆಷ್ಟು ಸಲ ಹೇಳಿದ್ದೀನಿ ಅಪ್ಪಾಜಿ, ನಿಂತ್ಕೊಂಡು ಬಸ್ನಲ್ಲಿ ಪ್ರಯಾಣ ಮಾಡಬೇಡಿ ಅಂತ. ಆದರೂ ನನ್ನ ಮಾತು ಕೇಳೋಲ್ಲ ನೀವು, ಆಮೇಲೆ ಒದ್ದಾಡ್ತೀರಾ ನೋಡಿ ಈಗ.
2: ಓ ನಮಸ್ಕಾರ ಮಾವಯ್ಯ, ಯಾವಾಗ ಬಂದ್ರಿ?
0: ಈಗ ತಾನೇ ಬರ್ತಾ ಇದ್ದೀನಪ್ಪ, ಆರೋಗ್ಯ ತಾನೇ? ರಾತ್ರಿ ಬಸ್ಸಲ್ಲಿ ಹೊರಟು ಬಂದೆ.
2: ಅದೇನು ಮಾವ ಅಷ್ಟೊಂದು ಅರ್ಜೆಂಟು?
0: ಹೌದಪ್ಪ, ಬರಬೇಕಾಗಿ ಬಂತು, ಆತುರದಲ್ಲೇ ಬಂದೆ ನೋಡು.
2: ಮಾವಯ್ಯ ಒಂದು ಕೆಲಸ ಮಾಡಿ, ಈಗ ನಿಮಗೆ ಸುಸ್ತಾಗಿದೆ, ಕಾಫಿ ಕುಡಿದು ಸ್ವಲ್ಪ ನಿದ್ದೆ ಮಾಡಿ, ನಾನು ಬ್ಯಾಂಕಿಗೆ ಸ್ವಲ್ಪ ಬೇಗ ಹೋಗಬೇಕು, ಸಂಜೆ ಬಂದು ಸಿಗ್ತೀನಿ ನಿಮಗೆ. ಇಡ್ಲಿ ಸಾಕ ಕಣೆ, ಜಾಸ್ತಿ ಹಾಕ್ಬೇಡ.
1: ಅಯ್ಯೋ, ಎರಡು ಇಡ್ಲಿ ಹೆಚ್ಚಾಗಿ ತಿಂದ್ರೆ ಏನೂ ಆಗಲ್ಲ ರೀ, ತಗೊಳ್ಳಿ ನೀರು ಕುಡೀರಿ.
2: ಅದು ಸರಿ, ಇದೇನು ಇದ್ದಕ್ಕಿದ್ದ ಹಾಗೆ ನಿಮ್ಮ ಅಪ್ಪಾಜಿ ಆಗಮನ ಆಗಿದೆಯಲ್ಲ, ಆಶ್ಚರ್ಯ ಆಗ್ತಾ ಇದೆ.
1: ಅದೇ ರೀ, ನನಗೂ ಗೊತ್ತಿಲ್ಲ, ಬಹುಶಃ ನಮ್ಮ ಕಲ್ಪನಾಗೆ ಗಂಡು ನೋಡಕ್ಕೆ ಬಂದಿರಬೇಕು ಅಂತ ಕಾಣಿಸುತ್ತೆ. ನಾನು ಏನು ಕೇಳಿಲ್ಲ, ಪಾಪ ಪ್ರಯಾಣದಿಂದ ರಾತ್ರಿ ಎಲ್ಲ ತುಂಬ ಸುಸ್ತಾಗಿದ್ದಾರೆ, ನಿದ್ದೆ ಮಾಡಲಿ ಅಂತ ಆಮೇಲೆ ವಿಚಾರಿಸೋಣ. ಅದು ಸರಿ, ನಾನು ಎಬ್ಬಿಸಿದಾಗ ತುಂಬ ನಿದ್ದೆ ಅಂತ ಮುಸ್ಕೇಳ್ಕೊಂಡು ಮಲ್ಕೊಂಡ್ರಿ, ಅಪ್ಪಾಜಿ ಬಂದ ತಕ್ಷಣ ಎಚ್ಚರ ಆಗ್ಬಿಡ್ತಾ?
2: ಈ ಕವಿ ಅಷ್ಟು ಅರ್ಥ ಆಗ್ಲಿಲ್ಲ ನಿನಗೆ? ಭಾರ ಇಲ್ಲಿ
1: ನಿಮಗೆ ಸ್ವಲ್ಪನೂ ನಾಚಿಕೆ ಇಲ್ಲ, ಅಪ್ಪಾಜಿ ರೂಮ್ನಲ್ಲಿ ಮಲಗಿದ್ದಾರೆ, ಒಂದು ವೇಳೆ ನಮ್ಮ ಮಾತು ಕೇಳಿಸ್ಕೊಂಡ್ರೆ ಇವಾಗ ನಿಮಗೆ ಲೇಟ್ ಆಗೋಲ್ಲ, ಸರ್ಸ ಆಡೋಕ್ ಟೈಮ್ ಇದೆ. ಪಾಪ ಅಪ್ಪಾಜಿ ಮಾತ್ರ ಕೇಳಿದ್ರೆ ಬ್ಯಾಂಕ್ಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರಿ.
2: ಅದು ನಾನು
1: ಸಾಕು ಸಾಕು ನಿಮ್ಮ ಹಾಡುಗಾರಿಗೆ, ಈಗ ಸಾಹೇಬ್ರು ಆಫೀಸಿಗೆ ಹೊರಡೋಣವಾಗ್ಲಿ.

0: ಅಪ್ಪಾಜಿ, ಇನ್ನೊಂದೆರಡು ಇಡ್ಲಿ ಹಾಕ್ತೀನಿ. ರಾತ್ರಿ ಎಷ್ಟೊತ್ತಿನಲ್ಲಿ ಊಟ ಮಾಡಿದ್ರೋ ಏನೋ, ನೀವು ಪ್ರಯಾಣ ಮಾಡೋ ಮುಂಚೆ ಹೆಚ್ಚು ಊಟ ಮಾಡಲ್ಲ ಅಂತ ನಂಗೆ ಗೊತ್ತು.
1: ಸಾಕಮ್ಮ, ಇನ್ನು ಎಷ್ಟು ಇಡ್ಲಿ ತಿನ್ನೋಕ್ಕಾಗುತ್ತೆ? ಹೊಟ್ಟೆ ಭಾರ ಆಗಿ ನಿದ್ದೆ ಬರೋ ಹಾಗೆ ಆಗುತ್ತಷ್ಟೆ. ಅದು ಅಲ್ಲದೆ ನಾನು ಶಿವಮೊಗ್ಗಕ್ಕೆ ವಾಪಸ್ ಹೋಗಬೇಕು.
0: ಅಪ್ಪಾಜಿ, ನೀವು ಬಂದ ವಿಷಯನೇ ಹೇಳಲಿಲ್ಲ.
1: ಓ ಹೌದಲ್ವಾ, ನೀನು ರುಚಿ ರುಚಿಯಾಗಿ ಮಾಡಿಕೊಟ್ಟು ಇಡ್ಲಿ ತಿಂದು ಬಂದ ಕೆಲಸನೇ ಮರೆತುಬಿಟ್ಟೆ ನೋಡು. ಕವಿತಾ, ಒಂದು ಸಂತೋಷದ ಸುದ್ದಿ ಇದೆಯಮ್ಮ.
0: ಏನಪ್ಪಾಜಿ ಅದು?
1: ಕಲ್ಪನಾಗೆ ಒಳ್ಳೆ ಕಡೆ ಸಂಬಂಧ ಬಂದಿದೆ.
0: ಹೌದಾ ಅಪ್ಪಾಜಿ, ನಂಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅಂದಹಾಗೆ ಹುಡುಗ ಏನ್ ಕೆಲಸದಲ್ಲಿದ್ದಾನೆ?
1: ಶಿವಮೊಗ್ಗದಲ್ಲೇ ಎಂಜಿನಿಯರ್ ಆಗಿದ್ದಾನೆ, ಒಬ್ಬನೇ ಮಗ, ತುಂಬಾ ಅನುಕೂಲಸ್ತ್ರು. ನಿನ್ನೆ ಬೆಳಿಗ್ಗೆ ಶಾಸ್ತ್ರಿಗಳು ಇಬ್ರು ಜಾತಕನೂ ಸರಿ ಹೋಗುತ್ತೆ ಅಂತ ಹೇಳಿ ಸಂಜೆನೆ ಹುಡುಗನ್ನ ಮನೆ ಕರ್ಕೊಂಡು ಬಂದಿದ್ರು. ಹುಡುಗಿ ನೋಡಿ ಕೂಡ್ಲೆ ಒಪ್ಪಿಗೆ ಕೊಟ್ಬಿಟ್ಟ ಹುಡುಗ. ಒಳ್ಳೆ ಶ್ರೀಮಂತ ಮನತನ.
0: ಎಂಥ ಒಳ್ಳೆ ಸುದ್ದಿ ಅಪ್ಪಾಜಿ.
1: ಆದರೆ ಅವ್ರ ತಾಯಿಗೆ ಸ್ವಲ್ಪ ಆಸೆ ಜಾಸ್ತಿ. ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟು ಮೇಲೆ 25,000 ರೂಪಾಯಿ ಬೇರೆ ಕೊಡಬೇಕಂತೆ. ಇವತ್ತು ರಾತ್ರಿನೇ ಅವ್ರಿಗೆ ನಮ್ಮ ಒಪ್ಪಿಗೆ ತಿಳಿಸ್ಬೇಕಂತೆ. ಮೇಲಾಗಿ ಹುಡುಗ 4-5 ಕಡೆ ಹುಡುಗಿರನ್ನ ನೋಡಿರೋನು. ಅಂಥದ್ರಲ್ಲಿ ನಮ್ಮ ಕಲ್ಪನಾನ ನೋಡಿ ತಕ್ಷಣ ಒಪ್ಕೊಂಡು ಬಿಟ್ಟಿದ್ದಾನೆ. ಈಗ ಏನು ಮಾಡೋದು ಅಂತ ತೋಚುತ್ತಾ ಇಲ್ಲಮ್ಮ. ಅದಕ್ಕೆ
0: ಯಾಕೆ ಯೋಚನೆ ಮಾಡ್ತೀರಾ ಅಪ್ಪಾಜಿ? ಊರಲ್ಲಿ ನಮ್ಮ ಭೂಮಿ ಇದೆಯಲ್ಲ, ಅದನ್ನ ಮಾರಿದ್ರಾಯ್ತು. ಇಂಥ ಸಂಬಂಧ ಮಾತ್ರ ಬೇಡ ಅನ್ಬಿಡಿ.
1: ಅಲ್ಲೇ ಅಮ್ಮ ಬಂದಿರೋ ತಾಪತ್ರಯ. ಆ ಭೂಮಿ ಮೇಲೆ ಹೋದ ವರ್ಷ ನಿಮ್ಮ ದೊಡ್ಡಪ್ಪಂಗೆ ಬ್ಯಾಂಕ್ ಲೋನ್ ಕೊಡಿಸಿದ್ದೆ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿಬಿಟ್ಟ ನಿಮ್ಮ ದೊಡ್ಡಪ್ಪ. ನನಗಂತೂ ದಿಕ್ಕೇ ತೋಚ್ತಾ ಇಲ್ಲಮ್ಮ. ಕವಿತಾ, ನಮ್ಮ ಪ್ರಶಾಂತ್ ಮನಸ್ಸು ಮಾಡಿದ್ರೆ ಈ ಮದುವೆ ನಡೆಯುತ್ತೆ ನೋಡು.
0: ಈಗ ಅವ್ರೇನು ಮಾಡ್ಬೇಕು ಹೇಳಿ ಅಪ್ಪಾಜಿ.
1: ಇನ್ನೇನು ಇಲ್ಲಮ್ಮ, ಬ್ಯಾಂಕ್ನಲ್ಲಿ ಒಂದು 30,000-40,000 ರೂಪಾಯಿ ಸಾಲ ಕೊಡಿಸಿದ್ರೆ ಮದುವೆ ಆದಮೇಲೆ ಮನೆ ಮಾರಿ ಅದನ್ನು ತೀರಿಸ್ತೀನಮ್ಮ.
0: ಅಷ್ಟೇ ತಾನೇ? ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಅಲ್ಲ ಅಪ್ಪಾಜಿ,

0: ಬಯಕೆಯ ಕವಿ. ಏ ಕವಿ, ಎಲ್ಲಿದೆಯೆ ಕವಿ? ಏ ಕವಿ,
1: ಏನ್ರಿ ಅದು? ಅಡಿಗೆ ಮನೆಯಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ.
0: ಅಬ್ಬಾ ಬಂದ್ಯಾ ಕವಿ? ನಾನು ಬ್ಯಾಂಕಿಂದ ಮನೆಗೆ ಬಂದ ತಕ್ಷಣ ನೀನು ಎದುರುಗಿಲ್ಲ ಅಂತಂದ್ರೆ ನನಗೆ ತುಂಬಾ ಕೋಪ ಬರುತ್ತೆ ಗೊತ್ತಾ?
1: ಹೌದಾ? ಅಪ್ಪಣೆ ಯಜಮಾನ್ರೆ, ಇನ್ನು ಮುಂದೆ ನಿಮ್ಮ ಆಜ್ಞೆಯನ್ನು ಚಾಚು ತಪ್ಪದೇ ಪಾಲಿಸುವೆ. ಈಗ ರಾಯರು ದಯ ಮಾಡಿ ತಿಂಡಿ ತಿನ್ನಲು ಬರೋಣವಾಗಲಿ.
0: ಅಪ್ಪಣೆ. ಅದ್ ಸರಿ, ನಿಮ್ಮ ಅಪ್ಪಾಜಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ, ಮಲಗಿದಾರೇನು ಅಥವಾ ಮಾರ್ಕೆಟಿಗೆ ಹೋದ್ರ?
1: ಮೊದ್ಲು ತಿಂಡಿ ತಿನ್ನಕ್ ಬನ್ನಿ, ಆಮೇಲೆಲ್ಲ ಹೇಳ್ತೀನಿ.
0: ಇವತ್ತೇನು ಅಮ್ಮವ್ರು ಬಹಳ ಖುಷಿಯಾಗಿದ್ದೀರಲ್ಲ, ತಿಂಡಿ ಏನ್ ಮಾಡಿದಿರಿ? ಮತ್ತದೇ ಉಪ್ಪಿಟ್ಟು ಬಿಡು, ಇನ್ನೇನ್ ಕೇಳೋದಿದೆ
1: ರೀ? ಯಾಕ್ರಿ ನನ್ನನ್ನು ರೇಗಿಸ್ತೀರಾ? ಉಪ್ಪಿಟ್ಟು ಬಿಟ್ಟು ಬೇರೆ ತಿಂಡಿ ಮಾಡಕ್ ಬರಲ್ವೇ ನನಗೆ? ನಿಮ್ಗೆ ಇಷ್ಟವಾದ ಈರುಳ್ಳಿ ವಡೆ ಮಾಡಿದ್ದೀನಿ, ಬನ್ನಿ.
0: ಐ ಆಮ್ ಸಾರಿ ಡಿಯರ್, ಸುಮ್ಮನೆ ಅಮ್ಮ ಅವ್ರನ್ನ ರೇಗಿಸೋಕ್ ಹಾಗಂದೆ. ಡೋಂಟ್ ಟೇಕ್ ಇಟ್ ಇನ್ ಟು ಯುವರ್ ಹಾರ್ಟ್, ಓಕೆ?
1: ಅನ್ನೋದೆಲ್ಲ ಅಂದ್ಬಿಟ್ಟು ಆಮೇಲೆ ಐ ಆಮ್ ಸಾರಿ ಡಿಯರ್ ಅನ್ನೋದು.
0: ಹೋಗ್ಲಿ, ನಿಮ್ಮ ಅಪ್ಪಾಜಿ ಎಲ್ಲಿ ಬರಲೇ ಇಲ್ಲ?
1: ಅವರು ಮಧ್ಯಾಹ್ನದ ಬಸ್ಗೆ ಊರಿಗೆ ಹೋದ್ರು.
0: ಯಾಕೆ? ನಿನಗೆ ತಲೆಗೆಲೆ ಕೆಟ್ಟಿದ್ಯಾ? ಬರ್ತಾ ಇದ್ದ ಹಾಗೆ ಯಾಕೆ ಅವ್ರನ್ನ ಊರಿಗೆ ಕಳಿಸ್ದೆ? ನೀನೇನಾದ್ರೂ ಅಂದ್ಯೇನು?
1: ನಾನ್ ಯಾಕೆ ಕಳಿಸ್ಲಿ, ಅವರು ಬಹಳ ಖುಷಿಯಿಂದಲೇ ಊರಿಗೆ ಹೋದ್ರು.
0: ಅಂದ್ರೆ?
1: ಬಂದ ಕೆಲಸ ಸುಗಮವಾಗುತ್ತೆ ಅನ್ನೋ ಭರವಸೆ ಸಿಕ್ಕದ್ಮೇಲೆ ಊರಿಗೆ ಹೋದ್ರು.
0: ಓ ಕವಿ, ನಿನ್ನ ಮಾತೇ ಅರ್ಥ ಆಗ್ತಾ ಇಲ್ವಲ್ಲ, ನೋಡು ಒಗಟಾಗಿ ಮಾತಾಡದೆ ಬಿಡಿಸಿ ಹೇಳಬಾರ್ದಾ?
1: ನಮ್ ಕಲ್ಪನಾಗೆ ಮದ್ವೆ ಗೊತ್ತಾಗಿದೆ, ಇಂಜಿನಿಯರ್ ಅಂತೆ, ಶಿವಮೊಗ್ಗದ ಒಂದು ಶ್ರೀಮಂತ ಸಂಬಂಧ.
0: ಏನು, ಕಲ್ಪನಾಗ ಮದುವೆ ಫಿಕ್ಸ್ ಆಯ್ತಾ? ಅಲ್ವೇ, ಈ ಒಳ್ಳೆ ಸಮಾಚಾರನ ಇಷ್ಟೊಂದು ನಿಧಾನ ಮಾಡ್ಬೇಕಾಗಿತ್ತ ಹೇಳೋಕೆ? ನಿಮ್ಮ ಅಪ್ಪಾಜಿನ ಬೆಳಿಗ್ಗೆ ಬಂದ ತಕ್ಷಣ ಯಾಕೆ ಹೇಳಿಲ್ಲ? ಈ ವಿಷಯನ ಕಾಗದದ ಮುಖಾಂತರ ಬರ ತಿಳಿಸಬಹುದಾಗಿತ್ತಲ್ಲ, ಬೆಳಿಗ್ಗೆ ಬಂದು ಮಧ್ಯಾಹ್ನ ವಾಪಸ್ ಹೋಗೋ ಬದಲು.
1: ಪೂರ್ತಿ ಹೇಳೋವರೆಗೂ ಸ್ವಲ್ಪ ಕೇಳಿ.
0: ಹೇಳು ಮತ್ತೆ.
1: ಮತ್ತೆ ಮದ್ವೆ ಅದ್ಧೂರಿಯಾಗಿ ನಡ್ಸ್ಕೊಡ್ಬೇಕು ಅಂತ ಹುಡುಗನ ತಾಯಿ ಕೇಳಿದ್ದಾರಂತೆ.
0: ಅಂದ್ರೆ ನಿಮ್ಮ ಅಪ್ಪಾಜಿ ಊರ್ನಲ್ಲಿರೋ ಜಮೀನ ಮಾರ್ಬೇಕಾಗತ್ತಲ್ವಾ?
1: ಇಲ್ಲ ರೀ, ಅಪ್ಪಾಜಿ ಹೋದ ವರ್ಷ ದೊಡ್ಡಪ್ಪನ್ಗೆ ಜಮೀನ್ ಮೇಲೆ ಸಾಲ ಕೊಡಿಸಿದ್ರು, ಸಾಲ ಇನ್ನೂ ತೀರಿಲ್ಲ, ಆ ತೀರೋವರೆಗೂ ಜಮೀನ ಮಾರೋ ಹಾಗಿಲ್ಲ.
0: ಅಂದ್ರೆ ಕಲ್ಪನಾ ಮದುವೆ ನಡೆಯೋ ಸ್ಥಿತಿನಲ್ಲಿಲ್ಲ.
1: ಯಾಕ್ರಿ ಹಾಗೆ ಹೇಳ್ತೀರಾ? ಹಿರಿಯ ಮಗಳು ನಾನು, ಹಿರಿಯ ಅಳಿಯ ನೀವಿರ್ಬೇಕಾದ್ರೆ ಅದ್ ಯಾಕ್ರಿ ಮದ್ವೆ ನಿಲ್ಲತ್ತೆ?
0: ಅಂದ್ರೆ?
1: ಮತ್ತೆ ಅಪ್ಪಾಜಿ ಹೇಳಿದ್ರು ನಿಮ್ ಬ್ಯಾಂಕ್ನಿಂದ ಒಂದು 30-40 ಸಾವಿರ ಸಾಲ ಕೊಡಿಸಿದ್ರೆ ಮದ್ವೆ ಗಲಾಟೆ ಮುಗಿದ್ಮೇಲೆ ಆದಷ್ಟು ಬೇಗ ಅದನ್ನ ತೀರಿಸ್ತೀನಿ ಅಂದ್ರು.
0: ಅದಕ್ಕೆ ನೀನೇನು ಹೇಳಿದೆ?
1: ನನ್ ಪ್ರಶಾಂತ್ ಯಾವತ್ತೂ ನನ್ನ ಮಾತನ್ನ ನಡ್ಸ್ಕೊಡ್ತಾರೆ ಅನ್ನೋ ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ಟೆ ರೀ.
0: ನೋಡ್ ಕವಿ, ನಾನು ಬ್ಯಾಂಕ್ನಲ್ಲಿದ್ದೀನಿ ಅನ್ನೋ ಮಾತಂತೂ ನಿಜ, ಆದ್ರೆ ಅಲ್ಲಿರೋದನ್ನೆಲ್ಲ ಬಾಚ್ಕೊಂಡು ಬರೋ ಹಕ್ಕು ನನಗಿಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ನೀನು ನಿಮ್ಮ ಅಪ್ಪಾಜಿ ನನ್ನೇನು ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅಂದ್ಕೊಂಡ್ರ?
1: ಏನು ನನ್ನ ಪ್ರಶಾಂತ ಈ ಮಾತು ಹೇಳ್ತಿರೋದು?
0: ನೀನು ಒಪ್ಕೊಳ್ಳೋಕ್ ಮುಂಚೆ ಒಂದು ಮಾತು ನೀನು ನನ್ನನ್ನು ಕೇಳಕ್ ಆಗ್ತಿರ್ಲಿಲ್ವಾ?
1: ತಪ್ಪಾಯ್ತು ರೀ, ತಪ್ಪಾಯ್ತು. ಇದುವರೆಗೂ ನಾ ಕೇಳಿದ್ದನ್ನೆಲ್ಲ ನೀವು ಇಲ್ಲ ಅಂದೇ ನಡ್ಸ್ಕೊಟ್ಟಿರೋದ್ರಿಂದ ಆ ಬಗ್ಗೆ ಯೋಚನೆ ಮಾಡ್ದೇನೆ ನಾನು ಮಾತು ಕೊಟ್ಬಿಟ್ಟೆ.
0: ನಾನು ಹುಟ್ಟು ಬೆಳೆದ ಪರಿಸರ ವಾತಾವರಣದ ಅರಿವು ನಿನಗೆ ಇರ್ತಿದ್ರೆ ನೀನು ಇಷ್ಟು ದೊಡ್ಡ ಜವಾಬ್ದಾರಿನ ಹೊತ್ಕೋತಾ ಇರಲಿಲ್ಲ. ಹೀಗೆಲ್ಲರ ಮುಂದೆ ನನಗೆ ಸಣ್ಣವನಾದೆ. ಒಂದು ಕೆಲಸ ಮಾಡು, ನಾನು ಬ್ಯಾಂಕ್ನಿಂದ ಸಾಲ ಕೊಡಿಸೋ ಬದಲು ನಿನ್ನ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಬಿಚ್ಚಿಕೊಡು, ಅದನ್ನು ಮಾರಿ ಹಣ ಹೊಂದಿಸ್ತರ್ತೀನಿ. ಇನ್ಯಾರಿಗೂ ಅಲ್ವಲ್ಲ, ನಿನ್ನ ಸ್ವಂತ ತಂಗಿಗೆ ತಾನೆ.
1: ಹೋಗ್ಲಿ ಬಿಡಿ, ನಾನು ಹೇಳಿದ ತಪ್ಪಾಯ್ತು. ಇನ್ನು ಮುಂದೆ ನಿಮ್ಮನ್ನು ಕೇಳದೆ ಯಾರಿಗೂ ಏನೂ ಮಾತು ಕೊಡಲ್ಲ. ನೋಡಿ, ನಿಮ್ಗೆ ಇಷ್ಟವಾದ ಆಂಬೋಡೆ ಮಾಡಿದ್ದೀನಿ, ತಿನ್ನಿ.
0: ನಿನ್ನ ತಿಂಡಿ ನೀನೇ ತಿನ್ನು, ನನಗೆ ಕೆಲಸ ಇದೆ, ನಾನು ಆಚೆ ಹೋಗ್ತಾ ಇದ್ದೀನಿ.
1: ನೋಡಿ ಇಲ್ಲಿ ಸ್ವಲ್ಪ

0: ಕವಿ, ನಾನು ಬ್ಯಾಂಕಿಗೆ ಹೊರಟೆ, ಸಂಜೆ ಬರೋದು ಲೇಟ್ ಆಗುತ್ತೆ.
1: ಪ್ರಶಾಂತ್ ಬನ್ನಿ, ತಿಂಡಿ ತಿನ್ಬಿಟ್ಟು ಹೋಗಿ. ಐ ಆಮ್ ಸಾರಿ, ನಾನು ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ನೋಡಿ ತಗೊಳ್ಳಿ, ಇದರಲ್ಲಿ ನನ್ನ ಒಡವೆಗಳೆಲ್ಲ ಇವೆ. ಇವತ್ತೇ ಮಾರಿ ಎಷ್ಟು ದುಡ್ಡು ಬರುತ್ತೋ ಅಷ್ಟನ್ನ ತನ್ನಿ. ನಮ್ಮ ಅಪ್ಪಾಜಿ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು, ಹಾಗೇನೆ ಅವ್ರ ಮರ್ಯಾದೆ ಪ್ರಶ್ನೆ ಕೂಡ. ನನ್ನ ಭರವಸೆ ಮೇಲೆ ಈ ಮದುವೆಗೆ ಒಪ್ಕೊಂಡಿದ್ದಾರೆ, ಅದರಂತೆ ಅವರು ನಡ್ಕೋಬೇಕು ಅಲ್ವಾ?
0: ನಿಮ್ಮ ಅಪ್ಪಾಜಿ ನಿಮ್ಮಅಮ್ಮ ಒಡವೆಗಳ ಬಗ್ಗೆ ಕೇಳಿದ್ರೆ ಮದುವೆ ಸಮಯದಲ್ಲಿ ಏನೋ ಒಂದು ಕಾರಣ ಹೇಳಿದ್ರಾಯ್ತು. ಅಷ್ಟಕ್ಕೂ ಒಂದು 500,000 ಕೊಟ್ರೆ ಗೋಲ್ಡ್ ಪ್ಲೇಟೆಡ್ ಒಡವೆಗಳು ಸಿಗುತ್ತೆ, ಅಷ್ಟೇ ಸಾಕು.
1: ನೋಡಿ, ನನಗೆ ಈಗ ಪುರಾಣ ಬೇಕಾಗಿಲ್ಲ, ಒಟ್ಟಿನಲ್ಲಿ ನನ್ನ ತಂಗಿ ಮದುವೆ ನಡಿಬೇಕು, ನಮ್ಮ ಅಪ್ಪಾಜಿ ಮರ್ಯಾದೆ ಉಳಿಬೇಕು, ಹಾಗೇನೆ ನಿಮ್ಮ ಗೌರವನೂ ಉಳಿಬೇಕು. ಮಾವನ ಮುಂದೆ ಅಳಿಯ ಕುಬ್ಜನಾಗೋದು ಬೇಡ, ಅಳಿಯನ ಮುಂದೆ ಮಾವನೂ ಕುಬ್ಜನಾಗೋದು ಬೇಡ. ಇನ್ನೇನು ಹೇಳಬೇಡಿ, ಹೋಗಿ ಹಣ ಹೊಂದಿಸ್ಕೊಂಡು ಬನ್ನಿ, ತಗೊಂಡು ಹೋಗಿ ಒಡವೆನ.
0: ಬರ್ತೀನಿ ನಾನು.

0: ಕವಿ, ಏ ಕವಿ, ಕವಿ, ಕಮಾನ್ ಡಿಯರ್, ಎಲ್ಲಿ ನೋಡಿಲ್ಲಿ ಏನ್ ತಂದಿದ್ದೀನಿ ಅಂತ ನೋಡು ಪುಟ.
1: ಏನ್ ತಂದಿದ್ದೀರಿ?
0: ಹ್ಮ್, ತಗೋ ಈ ಪ್ಯಾಕೆಟ್ ನ, ಇದರಲ್ಲಿ ಸಿಹಿ ತಿಂಡಿ ಇದೆ.
1: ಬೇಡ ರೀ, ನನಗೆ ಸಿಹಿ ತಿಂಡಿ ಬೇಡ, ನೀವೇ ತಿನ್ನಿ.
0: ಓ ಕಮಾನ್ ಡಿಯರ್, ಚಿಯರ್ ಅಪ್, ಬಾಯಿಲಿ ನೋಡು, ತಗೋ. ನೀನ್ ಕೇಳಿದ್ಯಲ್ಲ ಈ ಹಣನ.
1: ಸತ್ಯ, ನನ್ನ ಮಾನ ಉಳಿತು ನೋಡಿ, ಇನ್ ಮುಂದೆ ಇಂಥ ತಪ್ಪನ್ನು ಯಾವತ್ತೂ ಮಾಡಲ್ಲ.
0: ಹ್ಮ್, ನೀನ್ ಕೇಳಿದಷ್ಟು ಹಣ ಇದೆಯಲ್ಲೋ ನೋಡ್ಕೋ ಅದ್ರಲ್ಲಿ.
1: ನೀವು ತಂದ್ಮೇಲೆ ನಾನು ಯಾಕೆ ಎಣಿಸ್ಬೇಕು ಹೇಳಿ?
0: ನೋಡು ಡಿಯರ್.
1: ಇದೇನು 61,000 ರೂಪಾಯಿ?
0: ಹ್ಮ್,
1: ನಾನು ಕೇಳಿದ್ದು ಬರೀ 30,000 ಅಲ್ವೇ?
0: ಎಸ್. ಎಲ್ಲಿ ಈ ಸ್ವೀಟ್ ಪಾಟ್ನ ಬಿಚ್ಚು.
1: ಅರೆ ಇದೇನು, ಭಾರವಾಗಿದೆ. ಓ, ಒಡವೆ, ನನ್ನ ಒಡವೆಗಳು.
0: ಇದೆಲ್ಲ ನಿಂದೇನೆ.
1: ಹಾಗಾದ್ರೆ ನೀವು ಮಾರ್ಲಿಲ್ವೇ ಇದನ್ನ?
0: ಇಲ್ಲ ಡಿಯರ್, ನಿನ್ನೆ ರಾತ್ರಿ ನಿನ್ ಮೇಲೆ ನಾನು ಕೋಪಗೊಂಡಂತೆ ವರ್ತಿಸಿದ್ದು ಎಲ್ಲ ನಾಟಕ ಡಿಯರ್.
1: ನನಗೊಂದು ಅರ್ಥವಾಗ್ತಾನೆ ಇಲ್ಲ.
0: ಎಲ್ಲ ಹೇಳ್ತೀನಿ, ಈ ಒಡವೆ ಮಾರೋ ಅಂತ ಅವಕಾಶನೇ ಬರಲಿಲ್ಲ.
1: ಮತ್ತೆ ಹಣ?
0: ಹ್ಮ್, ಅದು ನಿಂದೇನೆ.
1: ಅಂದ್ರೆ?
0: ಅಂದ್ರೆ 2 ವರ್ಷಗಳ ಹಿಂದೆ ನಮ್ಮ ಮದುವೆ ಸಂದರ್ಭದಲ್ಲಿ ನಿಮ್ಮ ಅಪ್ಪಾಜಿ ನನಗೆ ವರದಕ್ಷಿಣೆ ರೂಪದಲ್ಲಿ ಕೊಟ್ಟ ಹಣ ಇದು, 50,000 ರೂಪಾಯಿ. ಆದ್ರೆ ಬ್ಯಾಂಕ್ ಆಫೀಸರ್ ಆಗಿ ಕೈ ತುಂಬಾ ಸಂಬಳ ಬರ್ತಿದ್ದ ನನಗೆ ಈ ಹಣದ ಅಗತ್ಯ ಇರಲಿಲ್ಲ. ನಿನ್ನನ್ನು ಮದುವೆ ಮಾಡಿಕೊಡುವಾಗ ನಾನೇನು ವರದಕ್ಷಿಣೆ ಮಾತಿತ್ತಿರಲಿಲ್ಲ. ಆದರೆ ನಿಮ್ಮ ಅಪ್ಪಾಜಿನೇ ಬೇಡ ಬೇಡ ಅಂತಂದ್ರೂ ಬಲವಂತದಿಂದ ನನ್ನ ಕೈಗೆ ತುರುಕಿದ್ರು. ಒಬ್ಬ ಮನುಷ್ಯ ತಾನಾಗಿ ಕರೆದು ದುಡ್ಡು ಕೊಡೋವಾಗ ನಾನು ಯಾಕೆ ಬೇಡ ಅನ್ಲಿ? ಸಾಲದ್ದಕ್ಕೆ ನಾನು ದೊಡ್ಡ ಮನುಷ್ಯನಂತೆ ಅಯ್ಯಯ್ಯೋ ಇದೆಲ್ಲ ಬೇಡಪ್ಪ ಅಂದಿದ್ರೆ ಈ ಹುಡುಗನಲ್ಲೇನೋ ಐಬಿದೆ ಅಂತ ನನ್ನಲ್ಲೇ ದೋಷ ಆರೋಪಿಸೋ ಮಂದಿಗೇನು ಕೊರತೆ ಇರಲಿಲ್ಲ ಈ ಸಮಾಜದಲ್ಲಿ. ಅದಕ್ಕೆ ತಗೊಂಡೆ. ಮಾರನೇ ದಿನಾನೇ ಹೊಸ ಖಾತೆ ತೆಗೆದು ಅದನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟೆ. ಈಗ ಬಡ್ಡಿನೂ ಸೇರಿ ಇಷ್ಟು ಹಣ ಬಂದಿದೆ. ನಿಜಕ್ಕೂ ಇದು ಮಾವಯ್ಯನವ್ರಿಗೆ ಸೇರಬೇಕಾಗಿರೋ ಹಣ, ಅವರ ಶ್ರಮದ ಫಲ. ಮದುವೆ ಪ್ರಾಯಕ್ಕೆ ಬರ್ತಾ ಇರೋ ಇನ್ನಿಬ್ರು ಹೆಣ್ಣುಮಕ್ಕಳಿರೋ ಮಾವನಿಗೆ ಹೀಗೊಂದು ಅಗತ್ಯ ಬಂದೇ ಬರುತ್ತೆ ಅಂತ ಆವತ್ತೇ ನನಗೆ ಗೊತ್ತಿತ್ತು. ಅಂಥ ದಿನದಲ್ಲಿ ಇದನ್ನು ಮಾವಯ್ಯನಿಗೆ ವಾಪಸ್ ಮಾಡಿದ್ರಾಯ್ತು ಅಂತ ನಿರ್ಧಾರ ಮಾಡಿದ್ದೆ. ಈಗ ಈ ಸಮಯ ಬಂದಿದೆ. ಕೆರೆಯ ನೀರನ್ನು

0: ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ನಿನ್ನ ಅಪ್ಪಾಜಿ ಹಣ ಅವ್ರ ಕೈಗೆ ಸೇರ್ತಾ ಇದೆ.
1: ಪ್ರಶಾಂತ್, ಯು ಆರ್ ರಿಯಲಿ ಗ್ರೇಟ್. ಇಸ್
0: ಗ್ರೇಟ್ ಗಿಟ್ ಎಲ್ಲ ಆಮೇಲೆ, ಮೊದಲು ನೀನೊಂದು ಕೆಲಸ ಮಾಡು, ಇದರಲ್ಲಿ 50,000 ರೂಪಾಯಿನ ಕಲ್ಪನನ ಮದುವೆಗೆ ಅಂತ ಅಪ್ಪಾಜಿ ಕೊಡು, ಮಿಕ್ಕಿದ 11,000 ರೂಪಾಯಿನ ನಿನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಬಿಡು.
1: ಪ್ರಶಾಂತ್, ನನಗೆ ನಂಬೋಕೆ ಆಗ್ತಾ ಇಲ್ಲ ರೀ. ಏನ್ ಮನಸ್ಸು ರೀ ನಿಮ್ದು? ನಿನ್ನೆ ನಾನು ನಿಮ್ಮ ಬಗ್ಗೆ ಏನೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ.
0: ನೋಡು ಮರಿ, ಮೊದಲೇ ರಿಟೈರ್ ಆಗಿರೋ ಮೇಷ್ಟ್ರು ನಮ್ಮ ಮಾವ. ಪ್ರಾವಿಡೆಂಟ್ ಫಂಡ್ನಿಂದ ಬಂದ ಹಣದಿಂದ ಮೊದಲ ಮಗಳು ಮದುವೆ ನಡೆಸಿಕೊಟ್ಟ ಮಾವ, ಎರಡನೇ ಮಗಳು ಮದುವೆ ವೇಳೆಗೆ ಹೊಲ ಗಿಲ ಮಾರಿ ಹಣ ಹೊಂದಿಸಿದ್ರೆ, ಮೂರನೇ ಮಗಳು ಮದುವೆ ಹೊತ್ತಿಗೆ ಮನೆ ಹಿತ್ತಲನ್ನೇ ಮಾರಬೇಕಾಗುತ್ತೆ ಅಂತ ಆವತ್ತೇ ನನಗೆ ಗೊತ್ತಿತ್ತು. ಅದಕ್ಕೆ ಹೀಗೊಂದು ಯೋಜನೆ ಹಾಕ್ಕೊಂಡಿದ್ದೆ. ನೋಡಿದ್ಯಾ ಮಣಿ, ಹೇಗಿದೆ ಈ ಮಾಸ್ಟರ್ ಪ್ಲ್ಯಾನು?
1: ತುಂಬ ಚೆನ್ನಾಗಿದೆ ರೀ ಪ್ರಶಾಂತ್. ನಮ್ಮ ಅಪ್ಪಾಜಿಗೆ ಇದು ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೆ ಗೊತ್ತಾ? ದೇವರಂತ ಅಳಿಯ ಸಿಕ್ಕಿದ್ರು ಅಂತ.
0: ಕವಿ, ನಾನು ಮೂಲತಃ ವರದಕ್ಷಿಣೆ ಕೊಡೋದನ್ನ ತೆಗೆದುಕೊಳ್ಳೋದನ್ನ ಬಲವಾಗಿ ವಿರೋಧಿಸ್ತೀನಿ. ಆದರೆ ಈ ಪದ್ಧತಿ ನಾಶವಾಗಬೇಕಾದ್ರೆ ವಿದ್ಯಾವಂತ ಯುವಕರು ಇದ್ರ ವಿರುದ್ಧ ಹೋರಾಡಬೇಕು.
2: ವೆಲ್ ಸೆಡ್ ಮಿಸ್ಟರ್ ಪ್ರಶಾಂತ್, ವೆಲ್ ಸೆಡ್.
0: ನೀವು ಯಾರು ಗೊತ್ತಾಗ್ಲಿಲ್ಲ?
2: ನಾನು ರಾಮು ಅಂತ, ನಿಮ್ಮ ಕಲ್ಪನಾ ಅವರ ಭವಿಪತಿ.
0: ಓ,
2: ನಾವೆಲ್ಲ ಬಂದು ಬಹಳ ಹೊತ್ತಾಯ್ತು.
0: ಪ್ಲೀಸ್ ಟು ಮೀಟ್ ಯು, ಬನ್ನಿ ಒಳಗೆ ಬನ್ನಿ. ಆದರೆ ನಿಮಗೆ ನಮ್ಮನೆ ಹೇಗೆ ಗೊತ್ತಾಯ್ತು?
2: ಹಾಂ, ನಾನು, ನಮ್ಮ ತಾಯಿ, ನಿಮ್ಮ ಮಾವನವರೆಲ್ಲ ನಿಮ್ಮ ಮನೆ ನೋಡೋಕ್ಕಂತ ಬಂದ್ವಿ. ನಾವು ಗೇಟ್ ಹತ್ರ ಬರ್ತಾ ಇರಬೇಕಾದ್ರೆ ನಿಮ್ಮ ಮಾತುಕತೆ ಜೋರಾಗಿ ಕೇಳಿಸ್ತಾ ಇತ್ತು.
0: ಓ,
2: ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಆಚೆನೆ ನಿಂತಿದ್ವಿ. ನಿಮ್ಮಿಬ್ಬರ ಸಂಭಾಷಣೆ ಪೂರ್ತಿ ಕೇಳಿಸ್ತು.
3: ಹೌದು ಪ್ರಶಾಂತ್, ನಿಜಕ್ಕೂ ನೀನು ತುಂಬ ದೊಡ್ಡ ಮನುಷ್ಯಪ್ಪ. ನಿನ್ನಂಥ ಅಳಿಯನ್ನು ಪಡೆದ ನಾನೇ ಧನ್ಯ.
0: ಓ, ತುಂಬ ದೊಡ್ಡ ಮಾತಾಡ್ತಿದ್ದೀರ ಮಾವ.
2: ಇಲ್ಲ ಮಿಸ್ಟರ್ ಪ್ರಶಾಂತ್, ಅವರ ಮಾತಲ್ಲಿ ಯಾವ ಉತ್ಪ್ರೇಕ್ಷೆನೂ ಇಲ್ಲ. ನನಗೆ ಈ ಅದ್ದೂರಿ ಆಡಂಬರಗಳಲ್ಲಿ ಇಷ್ಟ ಇಲ್ಲದೆ ಹೋದರೂ ನಮ್ಮ ತಾಯಿಯವರ ಮನಸ್ಸಿಗೆ ಬೇಜಾರಾಗೋದು ಬೇಡ ಅಂತ ಸುಮ್ಮನೆ ಇದ್ದೆ. ಆದರೆ ಈಗ ಯಾರೇ ಬೇಜಾರು ಪಟ್ಕೊಂಡ್ರೂ ಪರವಾಗಿಲ್ಲ, ನಾನು ಮಾತ್ರ ಸರಳವಾಗಿ ನಿಮ್ಮ ನಾದಿನಿಯನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೇ ನಾನು ವರದಕ್ಷಿಣೆ ಖಂಡಿತ ತಗೊಳ್ಳೋದಿಲ್ಲ. ಏನು ಹೇಳ್ತೀಯಮ್ಮ?
4: ನಿನ್ನಿಷ್ಟನೇ ನನ್ನಿಷ್ಟಪ್ಪ. ನಮ್ಮ ಪ್ರಶಾಂತ್ ಅಂಥ ಯುವಕರು ನಮ್ಮಂಥ ಹಿರಿಯರ ಕಣ್ಣು ತೆರೆಸುವಂಥ ಮಾರ್ಗದರ್ಶಿಗಳು. ಅಂಥವರು ಇಂದಿನ ಸಮಾಜದ ಕಣ್ಣುಗಳಿದ್ದಾಗೆ. ನೀನು ಇಂಥ ಏಕಸೂತ್ರವನ್ನು ಅನುಸರಿಸ್ತೀನಿ ಅಂದರೆ ನಾನು ಬೇಡ ಅಂತೀನಾ?

ಎನ್ಎಬಿ ಮೋಗ್ರಾಲ್ ಪುತ್ತೂರ್ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಬಿಎನ್ ಸತ್ಯನಾರಾಯಣ. ಪಾತ್ರವಹಿಸಿದ ಕಲಾವಿದರು ಜಿಎಸ್ ಜಾನಕಿ, ಮೈತ್ರೇಯಿ ಕೆ ಜಾಗೀರ್ದಾರ್, ಎಚ್ ವಿ ಪ್ರಕಾಶ್, ಎಚ್ ಎನ್ ಆನಂದಮೂರ್ತಿ ಹಾಗೂ ನಾರಾಯಣ ಎಂ ಭಟ್. ನಿರ್ದೇಶನ ಎ ಆರ್ ಗೋಪಾಲನಾಯಕ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ವಿಭಾಗದಿಂದ ಬಿತ್ತರಗೊಂಡಿತು.

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಆರೋಗ್ಯ ಸಂಚಿಕೆ. ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು, ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು, ದಂತ ವೈದ್ಯರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ನಾವು ದಂತ ವಿಷಯವಾಗಿ ಅನೇಕ ವಿಚಾರಗಳನ್ನು, ಅಂದರೆ ಅದರ ವಿವಿಧ ರೂಪಗಳು, ದಂತ ಚಿಕಿತ್ಸೆ ಅಂತಂತಂದರೆ ಜನರಿಗೆ ರೂಟ್ ಕ್ಯಾನಲಿಂಗು, ಹಲ್ಲು ತುಂಬಿಸೋದು ಅಂತ ಇಷ್ಟಿಷ್ಟೇ ಕೆಲವು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ. ಹಲ್ಲು ಬಿದ್ದಾಗ ಇನ್ನೊಂದು ಹಲ್ಲು ಹಾಕ್ಸಿದ್ರೆ ಆಯಿತು ಅಂತಂತೇಳಿ. ಆದರೆ ಬಹಳಷ್ಟು ವಿಷಯಗಳು ಇದರಲ್ಲಿವೆ. ಈ ರೀತಿಯಾಗಿ ದಂತ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಹೋದಾಗ ಅವರದ್ದು ತಮ್ಮದೇ ಆದಂಥ ಕೆಲವು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ತಪ್ಪು ಕಲ್ಪನೆಗಳು ಏನೇನು ಇರ್ತವೆ, ಇದನ್ನು ಹೋಗಲಾಡಿಸ್ಬೇಕಂತಂದರೆ ಯಾವ ರೀತಿ ದಂತ ಚಿಕಿತ್ಸೆಯನ್ನು ನಾವು ಪಡಿಬೇಕಾಗತ್ತೆ ಅನ್ನೋದು ಭಾಳ ಮುಖ್ಯ. ಡಾಕ್ಟರ್ ಆತ್ಮಾನಂದ್ ಅವರೇ, ನಮಗೆ ಹೇಳಿ, ಜನರಲ್ಲಿ ಏನಾದರೂ ಈ ರೀತಿ ತಪ್ಪು ಕಲ್ಪನೆಗಳು ಇವೆಯಾ?
2: ಇದರಲ್ಲಿ ನಾವು ಚಿಕಿತ್ಸೆಯ ಕುರಿತು ಒಂದು ತಪ್ಪು ಕಲ್ಪನೆ ಮತ್ತು ಮೌಢ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಪ್ಪು ಕಲ್ಪನೆಗಳಂದ್ರೆ ಏನು ಮತ್ತು ಮೌಢ್ಯತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೌಢ್ಯತೆ ಅಂತಂದ್ರೆ ನಾವು ಆ ಒಂದು ಪರ್ಟಿಕ್ಯುಲರ್ ಪರಿಸರ ಅಥವಾ ಒಂದು ಸಿಚುವೇಶನ್ ಒಳಗೆ ಇರಲ್ಲ, ಬೇರೆಯವರು ಹೇಳಿದ್ರೆ ನಾವು ಕೇಳ್ತೀವಿ, ಅದು ಕೇಳಿ ಕೇಳಿ ಒಬ್ರು ಕೊಟ್ಟಿರುವಂತಹ ಮಾಹಿತಿಯನ್ನ ಮತ್ತೆ ಇನ್ನೊಬ್ರಿಗೆ ನಾವು ನೀಡ್ತೀವಿ, ಅದನ್ನ ಜನರು ನಂಬ್ತಾರೆ, ಅದನ್ನ ನಾವು ಮೌಢ್ಯತೆ ಅಂತ ಹೇಳ್ತೀವಿ.
1: ಅಂದ್ರೆ ಬಾಯಿಯಿಂದ ಬಾಯಿಗೆ ಏನೇನೋ ಹೇಳಿದ್ದನ್ನ ಕೇಳ್ತಾ ಅದನ್ನ ಅನುಸರಿಸೋದು.
2: ಹೌದು.
1: ಆದ್ರಿಂದ ಸಾಕಷ್ಟು ಅನಾಹುತಗಳಾಗತ್ತೆ. ಆದ್ರೆ ಏನಂದ್ರೆ ಮಾನಸಿಕವಾಗಿ ಅವರು ಹೇಳಿದ್ದಕ್ಕೆ ಅಥವಾ ಅವ್ರು ಎಲ್ಲೋ ಒಂದು ದಾರಿ ತೋರಿಸಿದ್ದಕ್ಕೆ ಅಲ್ಲಿ ಹೋಗಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆರಾಮಾದೀವಿ ಅಂತ ಹೇಳಿ, ಮನುಷ್ಯನ ಮನಸ್ಸು ಎಷ್ಟಿದೆ ಅಂದ್ರೆ ಆ ತಪ್ಪು ಕಲ್ಪನೆ ಅದನ್ನ ಅನುಸರಿಸೇ ಅವನು ಗುಣ ಆದ ಅಂತಂತೇಳೋ ಆ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ. ಏನೇನು ಸರ್ ತಪ್ಪು ಕಲ್ಪನೆಗಳಲ್ಲಿ ಯಾವ್ಯಾವ ತಪ್ಪು ಕೆಲಸಗಳನ್ನ ಅಥವಾ ತಪ್ಪು ಚಿಕಿತ್ಸೆ ದಾರಿಗಳನ್ನ ತುಳಿತಾರೆ ಜನ?
2: ನೋಡಿ, ದಂತ ವೈದ್ಯಕೀಯ ಲೋಕದಲ್ಲಿ ಹಲವಾರು ವಿಭಾಗಗಳಿದ್ದು ಆ ವಿಭಾಗವಾರು ನಿಮಗೆ ಜನರು ಆ ವಿಭಾಗದಲ್ಲಿ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಏನು ತಪ್ಪು ಕಲ್ಪನೆಗಳಿದೆ ಅಂತ ನಾನು ವಿವರವಾಗಿ ಹೇಳ್ಕೊಂಡು. ಮೊದಲನೇ ವಿಭಾಗ ಬಂದ್ಬಿಟ್ಟು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆ ಅಥವಾ ನಾವು ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಈ ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗದಲ್ಲಿ ಮುಖ್ಯವಾಗಿ ಒಂದು ಮೂಲಭೂತ ಚಿಕಿತ್ಸೆ ಏನಂತಂದ್ರೆ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಟೂತ್ ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ಲು ಕೀಳಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಹಲ್ಲು ಕೀಳಿಸ್ಕೊಳ್ಳುವಂತಹ ಸಂದರ್ಭ ಎದಕ್ಕೆ ಬರುತ್ತೆ ಅಂತಂದ್ರೆ ಅತಿಯಾಗಿ ಹಲ್ಲು ಹುಳು ಹಿಡಿತು ಅಂತಂದ್ರೆ ಅಥವಾ ಏನೋ ನೀವು ಎಲ್ಲಾದ್ರೂ ಬಿದ್ರಂತಂದ್ರೆ ಹಲ್ಲಿಗೆ ತುಂಬಾನೇ ಡ್ಯಾಮೇಜ್ ಆಯ್ತು ಅಂತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಹಲ್ಲು ಕೀಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಚಿಕಿತ್ಸೆಕ್ಕಿಂತ ಮುಂಚೆ ಜನರಲ್ಲಿ ಯಾವ ರೀತಿಯ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಂತಂದ್ರೆ ಹಲ್ಲಿ ಒಂದು ತಗ್ಸ್ಕೊಳ್ಳುವ ಚಿಕಿತ್ಸೆ ಕುರಿತು, ನಾವೆಲ್ಲಿ ಹಲ್ಲು ತಗ್ಸ್ಕೊಂಡ್ರೆ ಎಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡು ಬಿಡ್ತೀವಿ ಅಥವಾ ಎಲ್ಲಿ ನಾವು ನಮ್ಮ ಒಂದು ಹಿಯರಿಂಗ್ ಸೆನ್ಸ್ ಅಥವಾ ಕೇಳುವುದು ನಾವು ಏನಿರ್ತದ ಅದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಂದು ತಪ್ಪು ಕಲ್ಪನೆ ಜನರ ಒಳಗಿರ್ತದ. ಬಟ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತಹ ಅಂಗಾಂಗಗಳಾಗಿರಬಹುದು ಅಥವಾ ಯಾವುದೇ ನರಗಳಾಗಿರಬಹುದು ಅಥವಾ ಹಿಯರಿಂಗ್ ಕಿವಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಂಗಾಂಗ ಅಥವಾ ನರಗಳಾಗಿರಬಹುದು ಇವ್ಯಾವೂ ಕೂಡ ಬಾಯಲ್ಲಿ ಇರುವುದಿಲ್ಲ. ಹೀಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಟ್ರಾಕ್ಷನ್ ಅಂತ ಚಿಕಿತ್ಸೆಗೆ ಒಳಗಾದ್ರೆ ಅಂತಂದ್ರೆ ನಿಮಗೆ ಎಂತಹ ಒಂದು ಸಂದರ್ಭದಲ್ಲೂ ಕೂಡ ದೃಷ್ಟಿಯನ್ನು ಕಳ್ಕೊಳ್ಳೋದು ಅಥವಾ ಹಿಯರಿಂಗ್ ಲಾಸ್ ನಿಮ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗಕ್ಕೆ ಇರುವಂತಹ ಒಂದು
1: ಮ್ಯಾಕ್ಸಿಲೋಫೇಷಿಯಲ್
2: ಸರ್ಜರಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ ಅಂತ ನಾವು ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಪೆರಿಯೋಡಾಂಟಿಕ್ಸ್ ಅಂತ ಒಂದು ವಿಭಾಗ. ಪೆರಿಯೋಡಾಂಟಿಕ್ಸ್ ವಿಭಾಗ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಒಸಡು ಮತ್ತು ಒಸಡಿಗೆ ಅಂಟಿಕೊಂಡಿರುವಂತಹ ಅನಾರೋಗ್ಯದ ಬಗ್ಗೆ ಚಿಕಿತ್ಸೆ ಕೊಡುವಂತಹ ವಿಭಾಗ. ರೋಗಗಳು ಅಂತಂದ್ರೆ ಮೊದಲು ನಾವು ಬಾಯಲ್ಲಿ ಅಥವಾ ಹಲ್ಲು ಮತ್ತು ಒಸಡಿನ ನಡುವೆ ಜಮಾ ಆಗಿರುವಂತಹ ಕಿಟ್ಟು ಅದನ್ನ ಹೋಗಲಾಡಿಸುವಂತಹ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ, ಅದನ್ನ ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಜನರಲ್ಲಿ ಮುಖ್ಯವಾಗಿ ಒಂದು ತಪ್ಪು ಕಲ್ಪನೆ ಸ್ಕೇಲಿಂಗ್ ಚಿಕಿತ್ಸೆ ಕುರಿತು ಏನಿದೆ ಅಂತಂದ್ರೆ ಎಲ್ಲಿ ಸ್ಕೇಲಿಂಗ್ ಆದ ನಂತರ ಹಲ್ಲುಗಳು ನಮ್ದು ಸಡಿಲಾಗಿದೆ,
1: ಸಡಿಲಾಗ್ಬಿಡ್ತವೆ
2: ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಅನ್ನ ಅವ್ರು ಇಟ್ಕೊಂತಾರೆ. ಬಟ್ ಯಾವುದೇ ಒಂದು ಸೈಂಟಿಫಿಕ್ ಪೇಪರ್ಸ್ ಆಗಿರಲಿ, ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಆಗಿರಲಿ, ಎಲ್ಲೂ ಪ್ರೂವ್ ಆಗಿಲ್ಲ ಏನಂತಂದ್ರೆ ನೀವು ಸ್ಕೇಲಿಂಗ್ ಮಾಡಿಸ್ಕೊಳ್ಳೋದಿಂತ ನಿಮ್ಮ ಹಲ್ಲುಗಳು
1: ಸಡಿಲಾಗ್ತವೆ ಅಂತ. ಹಂಗೇನಿಲ್ಲ, ಏನೂ ಆಗಲ್ಲ,
2: ಏನಂದ್ರೂ ಏನೂ ಆಗಲ್ಲ. ಬಟ್ ಬಹಳಷ್ಟು ಜನ

0: ಅವರು ಸೆನ್ಸ್ ಮಾಡ್ತಾರೆ. ಯಾಕಂತಂದ್ರೆ ಈಗ ನಾವು ಹಲ್ಲು ಮತ್ತು ಒಸಳಿ ನಡಕ ಕಿಟ್ ಏನು ಕುಂತಿರ್ತದೆ ಅದು ಪ್ಲಾಕ್ ಅಂತ ನಾವು ಕರಿತೇವೆ. ಅದು ಪ್ಲಾಕ್ ತುಂಬಾನೇ ದಿನಗಳಿಂದ ಅಲ್ಲೇ ಕೂತು ಏನಾಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾಲ್ಕುಲಸ್ ಆಗಿ ಮಾರ್ಪಡುತ್ತೆ. ಅದು ಅಂದ್ರೆ ಕ್ಯಾಲ್ಕುಲಸ್ ಅಂದ್ರೆ ಅದು ಪ್ಲಾಕಿನ ಅತ್ಯಂತ ಗಟ್ಟಿಯಾದಂತಹ ಒಂದು ಫಾರ್ಮ್. ಅದು ಪ್ಲಾಕ್ ಅಂತಂದ್ರೆ ನೀವು ದಿನ ಮುಂಜಾನೆ ನೀವು ಏನು ಬ್ರಷ್ ಮಾಡ್ತಿರ್ತೀರಿ ಅವಾಗ ಒಂದ್ ಸ್ವಲ್ಪ ಹಳದಿ ಬಣ್ಣದ ಒಂಥರ ಪದ್ರ ನಿಮ್ಮ ಹಲ್ಲಿನ ಮೇಲೆ ಅಂಟ್ಕೊಂಡಿರ್ತದೆ. ಅದು ಬಹಳ ಮೈನರ್ ಪ್ಲಾಕ್ ಅದು. ಬಟ್ ಅದೇ ಒಂದು ಜಮಾವಣೆ ಆಗಿ ಆಗಿ ಕ್ಯಾಲ್ಕುಲಸ್ ಅಂತ ಒಂದು ಫಾರ್ಮೇಶನ್ ಆಗುತ್ತೆ. ಅದು ಗಟ್ಟಿ ಕಲ್ ತರ ಇದ್ದಂಗೆ ಇರುತ್ತೆ. ಅದು ನೀವು ನಾರ್ಮಲಿ ಬ್ರಷ್ ಮಾಡಿದ್ರೆ ಈ ತರ ಹೋಗಲ್ಲ. ಅದು ಕ್ಯಾಲ್ಕುಲಸ್ ಪದಾರ್ಥದಲ್ಲಿ ಜಮಾವಣೆಗೊಂಡು ಅದು ಗಟ್ಟಿಯಾಗಿ ಕೂತ್ ಬಿಡುತ್ತೆ.
1: ಸೊ ಅದನ್ನ ತೆಗಿಬೇಕಾ?
0: ಅದನ್ನ ತೆಗಿಬೇಕು. ಅದನ್ನ
1: ತೆಗೆದ್ಬಿಟ್ಟು ಅಲ್ಲಿ ಏನ್ ಹಾಕ್ಬೇಕು?
0: ಅಲ್ಲಿ ಏನು ಹಾಕ್ಲಿಕ್ಕೆ ಬರಲ್ಲ.
1: ಹಾಕ್ಲಿಕ್ಕೆ ಬೇಡ ಅಂದ್ರೆ ಈ ಒಸಡಿನ ಮಧ್ಯೆ ಏನೋ ಸೇರ್ಕೊಂಡಿರ್ತದೆ, ಅದನ್ನ ಖಾಲಿ ಮಾಡ್ತೀವಿ ನಾವು ಕಡ್ಡಿಗಳಿಂದ ಸ್ವಚ್ಛ ಮಾಡೋದಾಗ್ಲಿ, ಅಲ್ಲಿ ಸಿಕ್ಕಾಕೊಂಡಿದ್ದನ್ನ ತೆಗಿಲಿಕ್ಕೆ ಅಂತ ಹೋದಾಗ ಆ ಹಲ್ಲು ಸರಿ ಇರ್ತದೆ, ಗಟ್ಟಿ ಇರ್ತದೆ, ಆದ್ರೆ ಒಸಡಿನ ಮಧ್ಯೆ ಸಾಕಷ್ಟು ಗ್ಯಾಪ್ ಆಗಿ ಅಲ್ಲಿ ಏನೋ ಸಿಕ್ಕಾಕೊಂಡು ತುಂಬಾ ತೊಂದರೆ ಕೊಡುತ್ತೆ. ಸೊ ಒಸಡಿನ ಮಧ್ಯೆ ಏನ್ ತುಂಬಬೇಕಾಗಾರೆ?
0: ಒಸಡಿನ ಮಧ್ಯೆ ಅದು ಸಿ ಇದು ಗಮ್ಸ್ ಯಾವ ರೀತಿ ಇರಂತಂದ್ರೆ ನೀವು ಕ್ಯಾಲ್ಕುಲಸ್ ಇತ್ತಂತಂದ್ರೆ ಅದನ್ನ ನೀವು ಎಲಿಮಿನೇಟ್ ಮಾಡಿದ ನಂತರ ಒಸಡಿಗೆ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರುತ್ತೆ,
1: ಬರುತ್ತೆ
0: ಬರುತ್ತೆ ಅದು. ಸೊ ನೀವು ಒಂದು ಕೀಲಿಂಗ್ ಆದ ನಂತರ ಒಂದ್ ಎರಡ್ ಮೂರು ದಿನದ ನಂತರ ಆ ಒಸಡು ತಂತಾನೆ ನಿರ್ದಿಷ್ಟವಾದಂತಹ ಜಾಗ ಅದಕ್ಕೆ ಏನಿರುತ್ತದೆ ಅದಕ್ಕೆ ಬಂದು ಅಟ್ಯಾಚ್ ಆಗ್ಬಿಡುತ್ತೆ ಅದು.
1: ಡಾಕ್ಟರ್ ಒಳ್ಳೆ ಮಾತು ಹೇಳಿದ್ರು. ಎಷ್ಟೋ ಸಲ ಅಯ್ಯೋ ಇವತ್ತು ಈ ನಮೂನಿ ಹಲ್ಲು ನೋವಾಗಿದೆಯಲ್ಲ, ನಾಳೆ ಏನ್ ಮಾಡ್ಬೇಕು ನಾನು, ನಾನು ಹೆಂಗ್ ತಿನ್ಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರೆ. ಅವನು ಸಹಜವಾಗಿ ತನ್ನ ಏನೋ ಏನೇನು ಕ್ರಿಯೆಗಳನ್ನ ತಿನ್ನೋದೆಲ್ಲ ಮಾಡ್ತಾರೆ, ಅಲ್ಲಿ ಏನೋ ತೊಂದರೆ ಬಂದಿರಲ್ಲ. ಸೊ ಭಯ ಪಟ್ಕೋಬಾರ್ದು, ಅದು ತಂತಾನೆ ಸರಿ ಆಗುತ್ತೆ ಅಂತ ಹೇಳಿ. ಆದ್ರೆ ಯಾವಾಗ ಭಯ ಪಟ್ಕೋಬೇಕಾಗತ್ತಂದ್ರೆ ಇನ್ನೇನು ದಿನ ದಿನ ಅದೇ ಆಗ್ತಾ ಇದೆ ನನಗೆ ಅಂತಂದಾಗ ವೈದ್ಯರ ಕಡೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ತಾವ್ ಹೇಳ್ದಂಗೆ ಅದು ಸಡಿಲ್ ಆದಂಗೆ ಆಗೋಲ್ಲ ಅಂತ ಅನ್ನೋದು ಈಗ ಇನ್ನೊಂದು ತಪ್ಪು ಕಲ್ಪನೆ. ಅದು ಅಲ್ಲ, ಅದು ಹಾಗೇನು ಅನ್ಕೋಬಾರ್ದು ಅಂತ ಹೇಳಿದಿರ್ತಾವು. ಮುಂದೆ
0: ಈಗ ಅದೇ ಒಂದು ಕ್ಯಾಲ್ಕುಲಸ್ ರಿಲೇಟೆಡ್ ಒಂದು ಜಿಂಜಾವೈಲಿಸ್ ಅಂತ ಕರೆಯಿರ್ತೀವಿ ನಾವು. ಈ ಸ್ಕೇಲಿಂಗ್ ಎಷ್ಟು ಮುಖ್ಯವಾದಂತಹ ಚಿಕಿತ್ಸೆ ಅಂತಂದ್ರೆ ಇದು ಬಹಳ ಬೇಸಿಕ್ ಚಿಕಿತ್ಸೆ ಇದು. ಆದ್ರೂ ಇದೆಷ್ಟು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರು, ಇದು ಪಿ ಜಿಂಜಾವೈಲಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ ಇದು ನಿಮ್ಮ ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗಿ ಹಾರ್ಟ್ ಅಲ್ಲಿ ಕೂಡ ಅದು ತನ್ನ ಒಂದು ಹಾರ್ಟಿಗೆ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಏನಿರ್ತಾವೆ ಅಲ್ಲಿ ಪ್ಲಾಕ್ ಫಾರ್ಮೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಅದು ನಿಮ್ಗೆ ಹಾರ್ಟಿಗೆ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಎಲ್ಲ ಸ್ವಲ್ಪ ನ್ಯಾರೋ ಡೌನ್ ಮಾಡ್ತಾವೆ. ನ್ಯಾರೋ ಅಂತಂದ್ರೆ ಒಂದು ಸಣ್ಣದಾಗಿ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದು ಫ್ಯಾಟಿ ಡೆಪಾಸಿಷನ್ ಆಗಿರಬಹುದು ಅಥವಾ ಇದೊಂದು ಪ್ಲಾಕ್ ಡೆಪಾಸಿಷನ್ ಆಗಿರಬಹುದು. ಇದನ್ನ ನಾವು ವೈದ್ಯಕೀಯ ಒಂದು ಭಾಷೆಯಲ್ಲಿ ಅರ್ಥ್ರೋಸ್ಕ್ಲಿರೋಸಿಸ್ ಅಂತ ನಾವು ಕರಿತೀವಿ ಇದನ್ನ. ಈ ಅರ್ಥ್ರೋಸ್ಕ್ಲಿರೋಸಿಸ್ ಇಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೃದ್ರೋಗ ಕಾಯಿಲೆಗಳು, ಸ್ಟ್ರೋಕ್ ಕೂಡ ಆಗ್ಬಹುದು. ಅದು ಸಣ್ಣ ಚಿಕಿತ್ಸೆ,
1: ಅದು ಹೃದಯದ ಒಂದು ಸಮಸ್ಯೆಗೂ ಕಾರಣ ಆಗ್ಬಹುದು. ಅಂದ್ರೆ ಚಿಕಿತ್ಸೆ ಕೊಟ್ಟರೆ ಸರಿ ಆಗುತ್ತೆ ಅಂತ ಹೇಳಿ. ಅಂದ್ರೆ ತಪ್ಪು ಕಲ್ಪನೆ ಏನಿದೆ ಇದರಲ್ಲಿ?
0: ತಪ್ಪು ಕಲ್ಪನೆ ಅಂತಂದ್ರೆ ನೀವು ಜನರನ್ನ ಕೇಳಿಕೊಂಡು ಹಳ್ಳಿ ಸಡ್ಲಾಗ್ತಾವ ಅಂತ ನೀವು ಕೇಳಿ, ಅದಾದ ನಂತರ ನಿಮ್ಮನ್ನ ನೀವು ಲೈಕ್ ಇಂತಹ ಹೃದ್ರೋಗಕ್ಕೆ ನೀವೆಲ್ಲ ಎಕ್ಸ್ಪೋಸ್ ಆಗ್ತಿದ್ರಿ ನೀವು.
1: ಅಂದ್ರೆ ಚಿಕಿತ್ಸೆ ಕೊಡದೇನೆ ಹಾಗೆ ಬಿಟ್ರೆ ಅಥವಾ ಬೇರೆ ಯಾವುದೋ ಮಾರ್ಗದಿಂದ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಹೋದ್ರೆ ಏನಾದರೂ ಆಗ್ಬಹುದು ಅಂತ ಹೇಳ್ತಾ ಇದ್ದೀರಿ. ಮುಂದೆ ಮತ್ತೆ ಇನ್ನು ಯಾವ ತಪ್ಪು ಕಲ್ಪನೆ ಇದೆ?
0: ಇನ್ನು ವಕ್ರದಂತ ಚಿಕಿತ್ಸೆ, ಇದಕ್ಕೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂತಂದ್ರೆ ಸುಮಾರು 12-14 ವರ್ಷಗಳಾದ ನಂತರ ನೀವು ವಕ್ರದಂತ ಚಿಕಿತ್ಸೆ ತಗೋಬಹುದು ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಒಂದು ಅಡ್ವಾನ್ಸ್ಮೆಂಟ್ ಬಂದಿರೋ ಕಾರಣ ಈಗ 7-8 ವಯಸ್ಸಿನ ಮಕ್ಕಳು ಇರ್ತಾರೆ, ಅವ್ರಿಗೂ ನೀವು ವಕ್ರದಂತ ಚಿಕಿತ್ಸೆ ನೀವು ಕೊಡಬಹುದು. ಯೂಶುವಲಿ ಆರ್ಥೋಡಾಂಟಿಕ್ಸ್ ಅಂತ ನಾವು ಕರಿತೀವಲ್ಲ, ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಈ ವಿಭಾಗದಲ್ಲಿ ಒಂದು ಡೆಂಟಲ್ ಡಿಫಾರ್ಮೇಶನ್ ಮತ್ತೆ ಇನ್ನೊಂದು ಸ್ಕೆಲಿಟಲ್ ಡಿಫಾರ್ಮೇಶನ್ ಅಂತ ಇರುತ್ತೆ. ಸೊ ಇದನ್ನ ನಾವು ಡಿಫಾರ್ಮೇಶನ್ ನಾವು ಕರೆಕ್ಷನ್ ಮಾಡ್ಬೇಕಂತಂದ್ರೆ ಸುಮಾರು 7-8 ಮಕ್ಕಳನ್ನ ನಾವು ಸ್ಕೆಲಿಟಲ್ ಡಿಫಾರ್ಮೇಶನ್ ನಾವು ಅವಾಗಲೇ ಕರೆಕ್ಷನ್ ಮಾಡಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರು ತಂತಿ ಹಾಕೊಳ್ಳಿಕ್ಕೂ ಲೈಕ್ ಸಂದರ್ಭ ಬರ್ಲಿಕ್ಕೆ
1: ಅನುಕೂಲ ಆಗುತ್ತೆ. ಅಂದ್ರೆ ಅವಾಗಲಿಂದನೇ ಬೇಕಾದ್ರೆ ಅದನ್ನ ಸರಿಯಾಗಿ ಚೆಕಪ್ ಮಾಡಿ ಸರಿ ಮಾಡಿಸ್ಕೋಬೇಕು. ಆಫ್ ಕೋರ್ಸ್ ಅಂದ್ರೆ ಹಲ್ಲುಗಳು ಬೀಳ್ತವೆ, ಮುಂದೆ ಅದು ಬದಲಾವಣೆ ಆಗ್ತಿರ್ತವೆ, ಹಾಗಾಗಿ ಏನು ಮಾಡಲ್ಲ ಅಂತ ನೀವು ವೈದ್ಯರು ಕೂಡ ಆದಷ್ಟು ಅದನ್ನ ನಂತರ ಹಾಕ್ಸ್ಕೋಬೇಕು ಅಂತ ಆಗಲಿ ಅಂತ ಏನೋ ಹೇಳ್ತೀರಿ. ಈಗ ಹಾಕ್ಸಿದ ನಂತರ ಆಗಲಿ ಅಥವಾ ಹಾಕ್ಸೋ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಇರ್ತವೆ ಇದರಿಂದ. ಏ ಇಲ್ಲ ಆಮೇಲೆ ಹಾಕ್ಸಕ್ ಬರಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದ್ರು, ಈಗ ನೀವು ಹೇಳಿದ್ರಿ ಬಹಳ ಖುಷಿ ಆಗುತ್ತೆ. ವೈದ್ಯಕೀಯ ಅಭಿವೃದ್ಧಿ ಆದಂಗಾದಂಗೆ ಎಲ್ಲವನ್ನು ಯಾರಾದರೂ ಕೂಡ ಹಾಕ್ಸ್ಕೋಬಹುದು, ಚಿಕಿತ್ಸೆಯನ್ನು ಮಾಡಿಕೊಳ್ಳೇ ಹೋಗಬಹುದು. ಆ ಕ್ಲಿಪ್ ಅನ್ನ 40 ವರ್ಷದವರೆಗೂ ಬೇಕಾದ್ರೆ ಹಾಕೋಬಹುದು ಅಂತಂದಂಗ ಐತಿ. ಈಗ ಏನೇನು ಈ ತಪ್ಪು ಕಲ್ಪನೆಗಳು ಈಗ ಇದನ್ನ ಹಾಕ್ಸೋದ್ರಿಂದ ಹಿಂಗಾಗತ್ತೆ, ಅದು ಒಂದು ಯಾವುದೋ ಹಲ್ಲು ಕೀಳ್ತಾರೆ ಅದರಿಂದ ಏನೇನೋ ಆಗತ್ತೆ ಅಂತ ಹೇಳಿ ಹೇಳ್ತಾರಲ್ಲ?
0: ಮೊದಲೇದಾಗಿ ರೋಗಿಗಳು ಏನು ಬರ್ತಾರೆ ನನ್ನ ಹತ್ರ, ಅವರಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ಇದು ವಕ್ರದಂತ ಚಿಕಿತ್ಸೆ ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಆಗುವಂತ ಚಿಕಿತ್ಸೆ ಅನ್ಕೊಂಡು ಬರ್ತಾರೆ.
1: ಹೌದು,
0: ಆದ್ರೆ ಇದು ಇಟ್ ವಿಲ್ ಡಿಪೆಂಡ್ ಆನ್ ದ ಲೈಕ್ ಡೆಂಟಲ್ ಡಿಫಾರ್ಮಿಟೀಸ್, ಎಷ್ಟು ವಕ್ರವಾಗಿರುತ್ತಲ್ಲ ಅಷ್ಟೇ ಅದು ಟೈಮ್ ತಗೊಳುತ್ತೆ ಮಾಡುವಾಗ.
1: ಹೌದಾ? ಸೊ ಇಂತಿಷ್ಟು ತಿಂಗಳ ಕಾಲ ನೀವು ಟ್ರೀಟ್ಮೆಂಟ್ ಬರಬೇಕಾಗತ್ತೆ ಅಂತ ಹೇಳಿ ಅದನ್ನ ನೀವು ಸ್ವಲ್ಪ ಸರಿಪಡಿಸ್ತಾ ಹೋಗ್ತಾ ಇರ್ತೀವಿ.
0: ಹೌದು,
1: ಸಾಮಾನ್ಯವಾಗಿ ಇದಕ್ಕೆ ಜಾಸ್ತಿ ದೀರ್ಘಾವಧಿ ಚಿಕಿತ್ಸೆನೇ ಬೇಕು, ಆದ್ರೆ ಕಡಿಮೆ ಅವಧಿನಲ್ಲಿ ಇದು ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಅವ್ರು ಹೆಂಗ್ ಅನ್ಕೋತಾರೆ, ಯಾವ ಕಾರಣಕ್ಕಾಗಿ? ಹೀಗಾಗಿ
0: ಯಾಕಂತಂದ್ರೆ ಲೈಕ್ ಏನು ನಮ್ಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ, ಮಾಯ ಆಗೋದು ಏನು ಬೇಕಾಗಿಲ್ಲ, ಹೀಗಾಗಿ ಡಾಕ್ಟರ್ ಕಡೆ ಹೋದ ನಂತರ ಜಲ್ದಿ ಅವ್ರು ಮಾಡಿಕೊಟ್ಟು ಬಿಡ್ತಾರೆ ಅವರು. ಆ ರೀತಿಯಾದಂತಹ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಹೆಚ್ಚಾನೆಚ್ಚು ಜನರು ಏನೊಂದು ತಪ್ಪು ಕಲ್ಪನೆ ಅಂತಂದ್ರೆ, ಇದೇ ಒಂದು ತಪ್ಪು ಕಲ್ಪನೆಯಿಂದ ಮದುವೆಗೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಅವರ

0: ಒಳಗೆ ಯಾವಾಗ ಗಂಡು ನೋಡಕ್ಕೆ ಶುರು ಮಾಡ್ತಾರೆ ಅಂತವ್ರೆಲ್ಲ ಸ್ವಲ್ಪ ನಮ್ಮ ಹತ್ರ ಬಂದಿರ್ತಾರೆ, ಮಗಳಿಗೆ ಇನ್ನೊಂದ್ 2-3 ತಿಂಗಳು ಬಿಟ್ಟು ಮದ್ವೆ ಮಾಡೋದೈತಿ,
1: ಅರ್ಜೆಂಟ್ ಸರಿಯಾಗಬೇಕು,
0: ಈಕಿ ಒಂದ್
1: ಕಾಣಬೇಕು,
0: ಈಕಿ ಒಂದ್ ಸ್ವಲ್ಪ ಫೋಟೋ
1: ನಕ್ಕರ ದೋಸ್ತರು ಅಂದ್ಬಿಟ್ಟಿರ್ತಾರೆ ಹಲ್ಲಿನಿಂದ ಸ್ವಲ್ಪ ಯಾಕೋ ಮುಂದಿದಂಗ ನೋಡು ಅಂತ,
0: ಒಂದ್ ಸ್ವಲ್ಪ ಫೋಟೋಗಳ ನಕ್ಕರ ಸ್ವಲ್ಪ ನಗು ಚಲೋ ಕಾಣಬೇಕು, ಈ ರೀತಿಯಾದಂತಹ ಮಾತುಗಳನ್ನ ಒಂದು ಇದನ್ನ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಬಟ್ ಒಂದು ಮಾತೇನಂತಂದ್ರೆ, ನಾನಂತಲ್ಲ ಒಂದು 10-15 ಡಿಗ್ರಿ ತಗೊಂಡಿರೋ ಡಾಕ್ಟರ್ನು ಅಲ್ಲ, ಹರಿಬ್ರಹ್ಮ ಬಂದ್ರು ಕೂಡ ಕಡಿಮೆ ಅವಧಿಯಲ್ಲಿ ಸರಿ ಮಾಡಕ್ಕಾಗಲ್ಲ. ಮತ್ತು ಇನ್ನೊಂದು ಒಂದು ಪ್ರಾಕ್ಟೀಸ್ ಇದು, ನಾನು ತಪ್ಪು ಕಲ್ಪನೆ ಅಂತ ಹೇಳಕ್ಕೆ ಬರಂಗಿಲ್ಲ, ಜನರ ಒಂದು ರೂಢಿ ಏನಂತಂದ್ರೆ, ಯಾವಾಗ ಅವರು ತಂತಿ ಬ್ರೇಸಸ್ ಅಥವಾ ಅಲೈನರ್ಸ್ ಈ ರೀತಿಯಾದಂತಹ ಒಂದು ವಕ್ರದಂತ ಚಿಕಿತ್ಸೆಗೆ ಯೂಸ್ ಆಗುವಂತಹ ಉಪಕರಣಗಳೇನದಾವ ಇವನ್ನೆಲ್ಲ ಅವ್ರು ಬಾಯಿಗಳ ಹಾಕೊಂಡಾದ ನಂತರ ಒಂದು ಸಮಯದಲ್ಲಿ ಅದು ಎಲ್ಲ ಕರೆಕ್ಟ್ ಆಗುತ್ತೆ ಅದು. ಬಟ್ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ರಿಲ್ಯಾಪ್ಸ್. ಒಂದು ಕೊರೆ ಹಲ್ಲು ವಕ್ರದಂತವಾಗಿ ವಕ್ರವಾಗಿ ಬೆಳೆದಿರ್ತದೆ, ಅದನ್ನು ಕರೆಕ್ಟ್ ಆಗಿ ಅದರ ಒಂದು ಜಾಗದಲ್ಲಿ ನಾವು ತಂದಿಡ್ತೀವಿ. ಇಟ್ಟಾದ ನಂತರ ಒಂದು ರಿಟೈನರ್ ಅಂತ ಉಪಕರಣ ಬರುತ್ತೆ, ಅದನ್ನ ಅಟ್ಲೀಸ್ಟ್ ನೀವು ಮತ್ತೆ ಒಂದು 6-7 ತಿಂಗಳಾದ್ರೂ ನೀವು ಹಾಕೊಳ್ಳೇಬೇಕಾಗುತ್ತೆ. ಇಲ್ಲಿಕಂದ್ರೆ ಮತ್ತದ್ರ ನೈಜ ಜಾಗ ಏನಿರ್ತಲ್ಲ ವಕ್ರವಾಗಿ ಅದೇ ಜಾಗಕ್ಕೆ ಹೋಗ್ಬಿಡುತ್ತೆ,
1: ಅವಾಗ ಚಿಕಿತ್ಸೆ ಸರಿಯಾಗಲಿಲ್ಲ ಹಂಗಾಯ್ತು ಹಿಂಗಾಯ್ತು ಅಂತಂದ್ರೆ,
0: ಮತ್ತು
1: ಸರಿಯಾದ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಪಾಲಿಸಬೇಕು.
0: ಹೌದು. ಮತ್ತಿನ್ನು ಒಂದು ಕೃತಕ ದಂತ ವಿಭಾಗ ಅಂತ ಇದೆ, ಅಂದ್ರೆ ಪ್ರೊಸ್ಟೋಡಾಂಟಿಕ್ಸ್ ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ಮುಖ್ಯವಾಗಿ ನಾನೇ ಲೈಕ್ ಕೇಳಿರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಜನರು ಏನಂತಂದ್ರೆ, ಕೆಲವೊಬ್ಬರದ್ದು ಬಾಯಿ ನೋಡಿದ್ರಂತಂದ್ರೆ ಯಾವುದೇ ರೀತಿಯಾದಂತಹ ಹಲ್ಲುಗಳಿರಲ್ಲ, ಸೊ ಅವರಿಗೆ ನಾವು ಏನ್ ಕೊಡಬೇಕಾಗ್ತದೆ ಚಿಕಿತ್ಸೆ ರೂಪದಲ್ಲಿ ಅಂದ್ರೆ ಹಲ್ಲಿನ ಸೆಟ್
1: ಕೊಡಬೇಕಾಗ್ತದೆ.
0: ಸೊ ಹಲ್ಲಿನ ಸೆಟ್ ತಗೊಳ್ಳೋ ಮುಂದಾಗ ಅವ್ರು ಯಾವ ರೀತಿ ಒಂದು ಮುಜುಗರಕ್ಕೆ ಒಂದು ಒಳಗಾಗ್ತಾರೆ ಅಂತಂದ್ರೆ, ಅವ್ರ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ನಾವು ಯಾವುದೋ ಡೆಡ್ ಬಾಡಿದ ಹಲ್ಲು ತಗೊಂಡು ಅವ್ರ ಬಾಯಿ ಒಳಗೆ ಹಾಕ್ತಿದೀವಿ, ಅಥವಾ ಯಾವುದೇ ಒಂದು ಪ್ರಾಣಿಯ ಹಲ್ಲನ್ನ ನಾವು ತಗೊಂಡು ಅದಕ್ಕೆ ನಾವು ಮನುಷ್ಯನ ಹಲ್ಲಿಗೆ ಒಂದು ಶೇಪ್ ಅನ್ನ ಕೊಟ್ಟು ಅವ್ರ ಬಾಯಲ್ಲಿ ಹಾಕ್ತಿದೀವಿ ಅಂತ ಒಂದು ತಪ್ಪು ಕಲ್ಪನೆ. ಇದೇ ಒಂದು ತಪ್ಪು ಕಲ್ಪನೆಯಿಂದ ಎಷ್ಟೋ ಜನ ಪಾಪ ಇನ್ನೂ ರಾಗಿ ಗಂಜಿ ಒಳಗೆ ಬದುಕ್ಬಿಟ್ಟಾರ, ಲಿಕ್ವಿಡ್ ಫುಡ್ ಒಳಗೆ ಬದುಕ್ಬಿಟ್ಟಾರ ಅವರು. ಜನರು ಮಾತಿಂದ ಮಾತು ಅವರು ವೈದ್ಯರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೆದರಿಸಿ ಈ ರೀತಿಯಾದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಮೌಢ್ಯತೆಯನ್ನು ಅವ್ರ ತಲೆ ಒಳಗೆ ತುಂಬಿಬಿಡ್ತಾರೆ.
1: ನೋಡಿದ್ರೆ ನೀವು ಆ ವ್ಯಕ್ತಿಯ ಹಲ್ಲಿನ ಆಕಾರಕ್ಕೆ ಅನುಗುಣವಾಗಿ ನೀವೇ ಅದನ್ನ ತಯಾರಿಸ್ತೀರಿ.
0: ಹೌದು, ಅದು ಎಲ್ಲ ಪ್ಯೂರ್ಲಿ ಲ್ಯಾಬ್ ಮೇಡ್ ಇರುತ್ತೆ.
1: ಹೌದು,
0: ಅಕ್ರಿಲಿಕ್ ಅಂತ ಒಂದು ಮಟೀರಿಯಲ್ ಬರುತ್ತೆ, ಆ ಮಟೀರಿಯಲ್ ಇಂದ ನಾವು ಮಾಡ್ತೀವಿ, ಅದು ಲ್ಯಾಬ್ ಗ್ರೋನ್ ಮಟೀರಿಯಲ್ ಅದು ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ತ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳ ಹಲ್ಲನ್ನು ನಿಮ್ಮ ಬಾಯಲ್ಲಿ ನಾವು ಹಾಕಲ್ಲ.
1: ಹೌದೌದು. ಈಗ ಕಣ್ಣು ಕಾಣದೇ ಇರೋರಿಗೆ ಅದು ಆ ಕಣ್ಣಿನ ದೃಷ್ಟಿ ಹೋಗಿರ್ತದೆ, ಅದು ಒಂಥರ ಮುಚ್ಚಿದಂಗಾದಾಗ ಆ ಜಾಗದಲ್ಲಿ ಇನ್ನೊಂದು ಕೃತಕ ಕಣ್ಣನ್ನು ಕೂರಿಸಿ ಅದು ನೋಡಲಿಕ್ಕೆ ಅಂದವಾಗಿ ಕಾಣಿಸ್ಬೇಕು. ಅದು ಆ್ಯಕ್ಚುಲಿ ದೃಷ್ಟಿ ಇರಲ್ಲ, ಬಟ್ ನೋಡಲಿಕ್ಕೆ ಚೆಂದ ಇರಲಿಲ್ಲ ಅಂತ ಹೇಳಿ ಅದನ್ನು ಹಾಕ್ಸಿದ್ದೆಲ್ಲ ನೋಡ್ತೀವಿ ನಾವು. ಆದರೆ ದಂತದ್ದು ಹಂಗಲ್ಲ, ಅದು ಅವರಿಗಾಗಿನೇ ಎಕ್ಸ್ಕ್ಲೂಸಿವ್ಲಿ ಅವರಿಗಾಗಿ ತಯಾರು ಮಾಡಿರೋವಂಥದ್ದು ಆಗತ್ತೆ, ಹಾಗೇನೆ ಅನ್ಕೋಬಾರ್ದು ಅಂತ ಹೇಳಿ.
0: ಇಲ್ಲಿ
1: ಮತ್ತೆ ಸರ್
0: ಜನರ ಒಂದು ನಾನು ತಪ್ಪು ಕಲ್ಪನೆ ಅಂತ ಹೇಳಿಕೂ ಬರಲ್ಲ, ಯಾಕಂತಂದ್ರೆ ಜನರದೊಂದು ಅದೊಂದು ಅನುಭವ. ಯಾಕಂತಂದ್ರೆ ಈಗ ನಿಮ್ಗೆ ಯಾರಾದ್ರೂ ನಿಮ್ಗೆ ಐ ಡೊನೇಟ್ ಮಾಡ್ತಾರಂತಂದ್ರೆ ಅದು ಡೆಡ್ ಬಾಡಿದ ಒಂದು ಐಸ್ ತಗೊಂತೀವಿ, ಸೊ ಹೀಗಾಗಿ ಅವರು ಏನಾರ ಹಲ್ಲು ಹಾಕೋಬೇಕು
1: ಆಗ್ಬೇಕಾರೆ. ಹೌದಲ್ಲ, ಅಂದ್ರೆ ಈ ಕೃತಕವಾಗಿ ಯಾವ್ದೇ ಹಲ್ಲುಗಳನ್ನ ನೀವು ತಗೊಳ್ಳೋದಲ್ಲ ತಾನೆ,
0: ತಗೊಳ್ಳೋದಿಲ್ಲ,
1: ತಗೊಳಕ್ ಬರೋದಿಲ್ಲ, ಬಿಕಾಸ್ ಯಾರ್ಯಾರದು ಹಲ್ಲು ಇರ್ತದೆ ಅಥವಾ ಅಷ್ಟು ಜಾಗ ಇದೆ ಅಂತಕೊಂಡು ಇರ್ಲಿ ನಡೀತದೆ ಅಂತಕೊಂಡು ಅಡ್ಜಸ್ಟ್ ಮಾಡಕ್ ಬರಲ್ಲ.
0: ಹೇಗೆ ಹುಟ್ಟಿದಾಗಿಂತ ಪ್ರತಿಯೊಬ್ಬರಿಗೂ ಫಿಂಗರ್ ಪ್ರಿಂಟ್ಸ್ ಬೇರೆ ಇರುತ್ತೆ, ಚರ್ಮದ ಬಣ್ಣ ಬೇರೆ ಇರುತ್ತೆ, ಒಂದು ಕೂದಲಿನ ಬಣ್ಣ ಬೇರೆ ಇರುತ್ತಲ್ಲ, ಅದೇ ರೀತಿ ಎಲ್ಲರ ಬಾಯಲ್ಲೂ ಹಲ್ಲುಗಳ ಒಂದು ಆಕಾರ ಕೂಡ ಬೇರೆ ಬೇರೆ
1: ಇರುತ್ತಲ್ಲ,
0: ಬೇರೆ ಬೇರೆ ಇರುತ್ತೆ ಅದು.
1: ಸೊ ಈ ಹಲ್ಲಿನ ಆಕಾರ ಅದು ಒಂಥರ ಈಗ ಫಿಂಗರ್ ಪ್ರಿಂಟ್ ಸಮ ಆದಂಗೆ ಆಯ್ತು ಈಗ.
0: ಹೌದು ಹೌದು.
1: ಅದಕ್ಕಾಗಿ ಕೆಲವು ಪರೀಕ್ಷೆಗಳನ್ನ ಎಲ್ಲ ಮಾಡುವಾಗ ನಿಮ್ಮ ಪ್ರಾಮುಖ್ಯತೆ ಏನು ಅಲ್ಲಿ?
0: ಈಗ ಒಂದು ವಿಭಾಗನೂ ಇದೆ, ಫೋರೆನ್ಸಿಕ್ ಒಡೆಂಟಾಲಜಿ ಅಂತ. ಈ ಒಂದು ಫೋರೆನ್ಸಿಕ್ ಒಡೆಂಟಾಲಜಿಯಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ಸಪೋಸ್ ಯಾರಾದ್ರೂ ರೇಪ್ ವಿಕ್ಟಿಮ್ಸ್ ಇರ್ತಾರಂತಂದ್ರೆ ಅವರ ಒಂದು ಮೈಯಲ್ಲಿ ಬೈಟ್ ಮಾರ್ಕ್ಸ್ ಇರುತ್ತೆ, ಅಕ್ಯೂಸ್ಡ್ ಇರುತ್ತಾರೆ, ಅವ್ರದೊಂದು ಬೈಟ್ ಮಾರ್ಕ್ಸ್ ಅದು ಇರುತ್ತೆ. ಆ ಬೈಟ್ ಮಾರ್ಕ್ಸ್ ಅನ್ನ ನಾವು ಫೋಟೋ ತಗೊಂಡು ಅದನ್ನ ಮತ್ತೆ ಕಂಪ್ಯೂಟರ್ನಲ್ಲಿ ಹಾಕಿ ಅದನ್ನ ಯಾರು ಅಕ್ಯೂಸ್ಡ್ ಇರ್ತಾರೆ ಅವ್ರದೊಂದು ಅಚ್ಚೆ ತಗೊಂತೀವಿ ನಾವು. ಸೊ ಆ ಅಚ್ಚೆನ ಅದನ್ನೊಂದು ಮಾಡೆಲ್ ಆಗಿ ಪರಿವರ್ತಿಸಿ ಆ ಫೋಟೋನ ಮತ್ತೆ ಆ ಅಚ್ಚೆನ ಎರಡು ಕಂಪೇರ್ ಮಾಡಿ ಇಷ್ಟು ಪರ್ಸೆಂಟ್ ಮ್ಯಾಚ್ ಆಗ್ತಿದೆ, ಆ ಪರ್ಸೆಂಟೇಜ್ ವೈಸ್ ಪ್ರಕಾರ ಇವರೇ ಮಾಡಿರ್ಬೋದು ಅಂತ ಒಂದು ತೀರ್ಮಾನಕ್ಕೂ ಬರ್ಬೋದು ನಾವು.
1: ಓಕೆ ಓಕೆ. ಸೊ ಬಹಳ ಪ್ರಮುಖವಾದಂಥದ್ದು ಒಂದು ಫೋರೆನ್ಸಿಕ್ನಲ್ಲಿ ತುಂಬ ಒಂದು ಉತ್ತಮವಾದಂತಹ ಸಲಹೆ ನಿಮ್ಮಿಂದ ಕೂಡ ಬರುತ್ತೆ, ಬಹಳ ಪ್ರಮುಖ ಪಾತ್ರ ವಹಿಸ್ತೀರಿ ನೀವು ಅಂತ ಹೇಳಿ. ಮತ್ತೆ ಏನು ತಪ್ಪು ಕಲ್ಪನೆಗಳು ಈ ವಿಚಾರವಾಗಿ ನಾವು ಚರ್ಚೆ ಮಾಡಬಹುದು?
0: ಮತ್ತು ಇನ್ನೊಂದು ವಿಭಾಗ ಬರುತ್ತೆ, ಚಿಕ್ಕ ಮಕ್ಕಳ ಒಂದು ಚಿಕಿತ್ಸೆ ವಿಭಾಗ, ಅದು ಪೀಡೋಡಾಂಟಿಕ್ಸ್ ಅಂತ ನಾವು ಕರಿತೇವೆ. ಇಲ್ಲಿ ಮಕ್ಕಳಿಗೆ ಬ್ಲೇಮ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಅವರು
1: ಚಿಕ್ಕವರು,
0: ಅವರಿಗೆ ಹೆಲ್ತ್ ಆಗಿರ್ಲಿ ಹೆಲ್ತ್ ಕಾನ್ಷಿಯಸ್ ಆಗಿರ್ಲಿ ಅವರಷ್ಟು ಇರಲ್ಲ. ಸೊ ನಾವು ಇಲ್ಲಿ ಯಾರಿಗಾದ್ರೂ ನಿಜವಾಗ್ಲೂ ನಾವು ಜ್ಞಾನವಂತ ಕೊಡಬೇಕಂತಂದ್ರೆ ಅದು ಮಕ್ಕಳಿನ ಪೋಷಕರಿಗೆ. ಆದ್ರೆ ಮಕ್ಕಳಿನ ಪೋಷಕರು ಯಾವ ರೀತಿ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಅಂತಂದ್ರೆ, ಮಾನಸಿಕತೆ ಇದೆ ಅಂತಂದ್ರೆ, ಯಾವಾಗ ತಮ್ಮ ಮಕ್ಕಳಲ್ಲಿ ಹಾಲು ಹಲಗಳು ಹುಳು ಕಿಡಿದಿರ್ತಾವ, ಹಾಲು ಹಲಗಳು ಕೆಟ್ಟಿರ್ತಾವ, ಅವರ ಒಂದು ಥಿಂಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಅಂದ್ರೆ, ಹೇಗಿದ್ರು ಇದು ಹಾಲು
1: ಬೀಳುತ್ತೆ
0: ಆಮೇಲೆ ಶಾಶ್ವತಲ್ಲಿ ಬಂದ ಬರುತ್ತೆ, ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ಲ, ಈಗ ಹಾಲಲ್ಲಿ ಹೋದ್ರೆ ಹೋಯ್ತು, ಬಟ್ ಆ ಮಗು ಏನು ಅನ್ಬಿಸಿದ್ ಅವ್ರಿಗೆ ಗೊತ್ತದು.

0: ಆಮೇಲೆ ಈಗ ಹಾಲು ಹಲ್ಲು ಈ ರೀತಿ ಕೆಟ್ಟದಾದ ನಂತರ ಅದೇ ಹಲ್ಲಿನ ಒಂದು ಇನ್ಫೆಕ್ಷನ್ ಒಸಡಿಗೆ ಹೋಗುತ್ತೆ, ಅದೇ ಒಸಡಿನ ಬುಡಭಾಗದಲ್ಲಿ ಶಾಶ್ವತ ಹಲ್ಲು ಕೂಡ ಇರುತ್ತೆ,
1: ಅದು ಕೆಡಬಹುದು, ಅದಕ್ಕೆ ಹಾನಿಯಾಗಬಹುದು ಅಂತ ಚಿಕಿತ್ಸೆ ಕೊಡ್ಲೇಬೇಕಾಗತ್ತೆ. ಅದು ಬೀಳುತ್ತೆ ಬಿಡು ಅಂತ ಅನ್ನೋಂಗಿಲ್ಲ. ಆ ಪಾಪ ಮಗು ಹೇಳಕ್ ಆಗ್ತಿರಂಗಿಲ್ಲ, ನೋವನ್ನು ಅಂತಿರ್ತದೆ, ಏ ಇರ್ಲಿ ಬಿಡು ಸುಮ್ಮನೆ ಇರು, ಅದು ಸರಿಯಾಗತ್ತೆ ಬಿಡು, ಇನ್ನೊಂದು ಹಲ್ಲು ಬರ್ತಾ ಇದೆ, ಹಂಗೇನಿಲ್ಲ, ಸರಿಯಾಗತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಸೊ ಚಿಕಿತ್ಸೆ ಅಗತ್ಯ ಇದೆ. ಅಲ್ಲಿ ಏನಾದರೂ ತೊಂದರೆ ಇದ್ರೆ ಹಾಲುಗಲ್ಲಾದರೂ ಚಿಂತೆ ಇಲ್ಲ, ನೋಡ್ಬೇಕಾಗತ್ತೆ. ಹಾಲುಗಲ್ಲ ಅಂದ್ರೆ ತೀರಾ ಹಾಲುಗಲ್ಲ ಅಂತಲ್ಲ, ಸ್ವಲ್ಪ ಮುಂದೆ ಈ ಒಂದು 5-6 ವರ್ಷದ ಮಕ್ಕಳಿಗೆ ಏನಾದ್ರು ಒಂದು ಸಮಸ್ಯೆ ಇದ್ದಾಗಲೂ ಕೂಡ ನೋಡ್ಬೇಕಾಗತ್ತೆ ಅಂತ. ಈಗ ಬಹಳ ಪ್ರಮುಖವಾಗಿ ಈ ಕಿವಿಯಿಂದ ಹುಳ ಬಂತು, ಹಲ್ಲೊಳಗೆ ಹುಳ ಇದ್ದಿದ್ದಕ್ಕೆ ಕಿವಿಯಿಂದ ತೆಗೆದ್ರು ಅಂತಂತೇಳಿ, ಅದೊಂಥರ ಅದೇನು ಮೂಢನಂಬಿಕೆ ಅನ್ಬೇಕೋ, ಜನ ಅದನ್ನು ಕೂಡ ಇನ್ನೂವರೆಗೂ ನಂಬಿಕೊಂಡು ಬೇರೆ ಬೇರೆ ಕೆಲವೊಂದು ಈ ನಾಟಿ ಔಷಧಿ ಎಲ್ಲ ಇದ್ದವ್ರ ಕಡೆ ಹೋಗ್ತಾರಲ್ಲ ಸರ್.
0: ಮುಖ್ಯವಾಗಿ ಈಗ ನೀವು ಹೇಳಿರುವಂತಹ ಇದೊಂದು ಸಮಸ್ಯೆ ಏನಿದೆ, ಇದನ್ನ ಸಮಸ್ಯೆದು ಹುಳುಕು ಹಲ್ಲು ವಿಭಾಗದ ಅಂಡರ್ ಬರುತ್ತೆ ಸಮಸ್ಯೆ, ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಹಲ್ಲಿನ ಒಂದು ಒಳಾಂಗಣ ರಚನೆ ಅದ್ರ ಜೊತೆ ಡೀಲ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಇದು, ಅದಕ್ಕೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಹಲ್ಲಿನ ಒಂದು ನೀವು ಪದರ ಅಥವಾ ಭಾಗಗಳನ್ನ ನೋಡ್ಕೊಂತ ಹೋದ್ರೆ ಮೊದಲು ನಿಮಗೆ ಕಣ್ಣಿ ಕಾಣುವಂತಹ ಒಂದು ಭಾಗ ಅದಕ್ಕೆ ಎನಾಮಲ್ ಅಂತ ನಾವು ಕರಿತೀವಿ. ಅದರ ತಳಗಡೆ ಒಂದು ಡೆಂಟಿನ್ ಅಂತ ಒಂದು ಪದರ ಬರುತ್ತೆ, ಅದರ ತಳಗಡೆ ಸೂಕ್ಷ್ಮನಾಳಗಳ ಒಂದು ಗುಂಪು ಇರುತ್ತೆ, ಅದನ್ನ ನಾವು ಪಲ್ಪ್ ಅಂತ ಕರಿತೀವಿ. ನಿಜವಾಗ್ಲೂ ಹಲ್ಲಿಗೆ ಒಂದು ಸೆನ್ಸ್ ಅಂತ ಬರುವುದು ಅದೇ ಒಂದು ಸೂಕ್ಷ್ಮನಾಳದ ಗುಂಪಿನಿಂದ. ಯಾವಾಗ ಡೆಂಟಲ್ ಕೆರೀಸ್ ಅಥವಾ ಹಲ್ಲಿನ ಹುಳುಕು ಏನಿದೆ ಅದು ಎನಾಮಲ್ ಮತ್ತು ಡೆಂಟಿನ್ ಅನ್ನ ದಾಟಿ ಯಾವಾಗ ಪಲ್ಪಿಗೆ ತಲುಪುತ್ತಲ್ಲ ಅವಾಗ ನಿಮ್ಗೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ.
1: ಓಕೆ, ಅಲ್ಲಿ ಏನು ಯಾವ ಕಾರಣಕ್ಕಾಗಿ ನೋವು ಬರುತ್ತೆ, ಅಲ್ಲೇನು ಹುಳ ಇರ್ತಾವ?
0: ಅಲ್ಲಿ ಹುಳ ಇರ್ತಾವೆ ಇಲ್ಲಂತ ನಂಗಿಲ್ಲ, ಬಟ್ ಅವು ಎಲ್ಲವೂ ಸೂಕ್ಷ್ಮದರ್ಶಕ, ಮೈಕ್ರೋಸ್ಕೋಪಿಕ್.
1: ಮೈಕ್ರೋಸ್ಕೋಪಿಕ್ ನಲ್ಲಿ ಕಂಡ್ರೆ ಮಾತ್ರ ಕಾಣುವಂತ ಹುಳ.
0: ಹೌದು.
1: ಓಕೆ,
0: ಈಗ ನಿಮಗೆ ಅದು ಕನ್ನಡಿಯಲ್ಲಿ ನಿಮ್ಮ ಹಲ್ಲುಗಳನ್ನು ನೀವು ನೋಡಿಕೊಂಡಾಗ ಅದು ನಿಮಗೆ ಕಪ್ಪಾಗಿ ಕಾಣಬಹುದು, ಬಟ್ ಅದು ಕಪ್ಪಾಗಿ ಕಾಣುವುದು ಅದು ಮಿನರಲೈಸ್ಡ್ ಹಲ್ಲಿದ್ದು, ಅದು ಹುಳದಿಂದ ಆಗಿರುವಂತಹ ಅದೊಂದು ಹಲ್ಲಿನ ಭಾಗ, ಅದು ಹೊರತಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಹುಳುಗಳು ಕಾಣ್ತಿರಲ್ಲ.
1: ಹುಳ ಅಲ್ಲದು ಅಂತ ಅರ್ಥ.
0: ನಾನು ಯಾವಾಗ ನನ್ನ ಪದವಿ ಓದುವಾಗ ನಾನು ಧಾರವಾಡದಲ್ಲಿದ್ದೆ, ಧಾರವಾಡದಿಂದ ಸರಿಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇತ್ತು. ಅಲ್ಲಿ ನನಗೆ ಆ ಗ್ರಾಮದ ಬಗ್ಗೆ ಗೊತ್ತಿರಲಿಲ್ಲ, ಆದರೂ ಕೂಡ ಅಲ್ಲಿ ಹೋಗಿರುವಂತಹ ಕೆಲವೊಂದು ರೋಗಿಗಳು ನನ್ನ ಬಳಿ ಬರ್ತಿದ್ರು. ನಾನು ನನ್ನ ರೋಗಿಗಳಿಗೆ ಕೇಳ್ತಿದ್ದೆ, ಅಲ್ಲಿ ಮೊದಲು ನೀವು ನಮ್ಮ ಕಡೆ ಅದಕ್ಕೆ ಬರಲಿಲ್ಲ, ಆ ಗ್ರಾಮವನ್ನು ಅದಕ್ಕೆ ನೀವು ಪ್ರಿಫರ್ ಮಾಡಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಅಂತ
1: ಹೇಳಿದ್ರಿ.
0: ಅವ್ರೇನಂತಂದ್ರು, ಇಲ್ಲಿ ನೀವು ಬಂದ ನಂತರ ನೀವು ಇಂಜೆಕ್ಷನ್ ತೋರಿಸ್ತೀರಿ, ಇಂಜೆಕ್ಷನ್ ಕೊಡಬಹುದು, ಇಂಥವೆಲ್ಲ ನಮಗೆ ತಪ್ಪು ಕಲ್ಪನೆಗಳದಾವ, ಇದೇ ಒಂದು ತಪ್ಪು ಕಲ್ಪನೆಗಳಿಂದ ನಾವು ಅಲ್ಲಿ ಹೋದ್ವಿ ಅಂತ ಅವ್ರು ಹಿಂಗೆ ಹೇಳ್ತಾರೆ. ಅಲ್ಲಿ ಹೋದ ನಂತರ ನೀವು ಏನ್ ಮಾಡಿಸ್ಕೊಂಡ್ರಿ, ಎಂಥ ರೀತಿಯ ಚಿಕಿತ್ಸೆ ಕೊಟ್ಟರು ಅಂತ ಕೇಳಿದ್ಕೊಳ್ಳೆ. ಯಾವುದೋ ಒಂದು ಹಸಿರು ಬಣ್ಣದ ಒಂದು ಲೀಫ್ ಯಾವುದೋ ಎಲೆಯನ್ನು ತಗೊಂತಾರೆ, ತಗೊಂಡಾದ ನಂತರ ಅದನ್ನ ಅರದು ಅದರ ರಸ ತೆಗಿತಾರ, ಅವರು ರಸ ತೆಗೆದು ಕಿವಿಯಲ್ಲಿ ಹಾಕ್ತಾರೆ, ಅದನ್ನ ಕಿವಿಯಲ್ಲಿ ಹಾಕಿ 40 ನಿಮಿಷ ಹಾಗೆ ಅಲ್ಲಿ ಮಲಗ್ಲಿಕ್ಕೆ ಹೇಳ್ತಾರ ಅವರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಅವ್ರಿಗೆ ಎಬ್ಬಿಸಿಕೊಂಡು ಕಿವಿಯಿಂದ ಒಂದ್ ಸ್ವಲ್ಪ ಏನೋ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಬಟ್ ಹಾಕಿದಂಗ್ ಮಾಡಿ ಹುಳುಗಳನ್ನ ತೋರಿಸ್ತಾರ, ಇವ ನೋಡ್ರಿ ನಿಮ್ ಹುಳುಗಳಂತ. ಲೈಕ್ ಲಿಟ್ರಲಿ ಅವು ಒಂಥರ ಹಿಂಗ ಜರ್ಮ್ಸ್ ಇದ್ದಂಗೆ ಇರ್ತಾವ್ರಿ, ದೊಡ್ಡ ದೊಡ್ಡ ಹಿಂಗ್ ಜರ್ಮ್ಸ್, ಅವೆಲ್ಲ ಹಿಂಗ್ ಮೂವ್ ಆಗ್ತಿರ್ತಾವ. ಬಟ್ ನಾವು ಈಗ ಭಾರತದಲ್ಲಿ ಹೇಗಿದೆ ಅಂತಂದ್ರೆ, ಒಂದ್ ಸ್ವಲ್ಪ ಜನರು ಏನೇ ಹೇಳಿದ್ರು ನಂಬಲಿಕ್ಕೆ ಶುರು ಮಾಡ್ತಾರೆ, ಅದೊಂದು
1: ಹುಳ ತೆಗೆದ್ರು
0: ಅಂತ. ಇಲ್ಲಿ ಮುಖ್ಯವಾಗಿ ನಾವು ಹುಳ ಅಂತಂದು ಕೂಡ ನಾವೇನು ಇಮ್ಯಾಜಿನ್ ಮಾಡ್ತೀವಿ ಅಂತಂದ್ರೆ ಒಂದು ಕಣ್ಣಿಗೆ ಕಾಣುವಂತ ಹುಳುಗಳಂತ
1: ಹುಳ ಅಂದ್ಕೊಂಡಿರ್ತೀವಿ, ಬಟ್ ನೀವು ಹೇಳೋದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣುವಂತ
0: ಹುಳುಗಳು, ಅವೆಲ್ಲ ಮೈಕ್ರೋಸ್ಕೋಪಿಕ್ ಎಕ್ಸಾಮ್ಸ್. ಇಂತ ಒಂದು ಸಂದರ್ಭದಲ್ಲಿ ಅವ್ರು ಹುಳ ತೋರಿಸಿದ ಕೂಡ ಹುಳ ಬಂದ್ಬಿಟ್ಟು ಬಾಯಿಂತ್ರ ಹೊರಗಿನ ಬಂದ್ಬಿಟ್ಟು,
1: ಆವಾಗ ಈಗ ಆರಾಮಾಯಿತು ನನಗೆ ಅಂತ ಹೇಳಿ ಏನಾರ ಅಂದ್ರೆ ಏನ್ ಕಾರಣ, ಯಾವ ದೃಷ್ಟಿಯಿಂದ ಅವ್ರು ಆರಾಮಾಗಿರ್ತಾರೆ? ಹಂಗಾರೆ
0: ಅದು ಪ್ಲಸಿಬೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಪ್ಲಸಿಬೋ ಎಫೆಕ್ಟ್ ಅಂತಂದ್ರೆ, ಸಪೋಸ್ ಕೆಲವೊಬ್ರು ಮಾನಸಿಕವಾಗಿ ರೋಗಿಗಳು ಹೆಂಗಿರ್ತಾರೆ ಅಂತಂದ್ರೆ, ಅವ್ರಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗಿದೆ ಅಂತ ನಮ್ಮ ಕಡೆ ಬರ್ತಿರ್ತಾರೆ. ಅವರಿಗೆ ನಾವು ಒತ್ತಾಯ ಪೂರ್ವಕವಾಗಿ ನಿಮಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಕನ್ವಿನ್ಸ್
1: ಮಾಡ್ಕೊಂಡು,
0: ಸೊ ಅವಾಗ ಏನೋ ನಂಗೆ ತಲೆ ನೋವಿಸ್ತಿದೆ ಅಂತ ಏನೋ ಬರ್ತಾರೆ, ನನಗೆ ಹೀಗಾಗ್ತಿದೆ ಅಂತ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಸಮಸ್ಯೆ ಇಲ್ಲ ಅಂತಂದ್ರು ನಾವು ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದು ಪ್ಲಸಿಬೋ ಎಫೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಪೇಷಂಟ್ ಒಳಗೆ ಯಾವ ರೀತಿ ಒಂದು ಭಾವನೆ ಬರ್ತಂದ್ರೆ, ನಾನು ಗುಳಿಗೆನ ತಗೊಂತಿದ್ದೀನಿ, ನಾನು ಡಾಕ್ಟರ್ ಬಳಿ ಹೋಗಿದ್ದೀನಿ ಅಂದ್ರೆ ನಾನು ಆರಾಮಾಗ್ತೀನಿ ಅದ್ರಿಂದ.
1: ಅಷ್ಟೇ, ಹೌದೌದು. ಈಗ ಎಷ್ಟೋ ಸಲ ವೈದ್ಯರ ಕಡೆ ಹೋಗ್ತಿದ್ದಂಗೆ ಆರಾಮಾಗ್ಬಿಡ್ತಾರೆ ಕೆಲವರು, ಇನ್ನೇನಪ್ಪ ಸುಮ್ ಸುಮ್ಮನೆ ಇಂಜೆಕ್ಷನ್ ಮಾಡಿಸಿದಂಗೆ ಅಂತ ಅಲ್ಲಿ ಹೋದ್ಮೇಲೆ ನಾನು ಭಾರಿ ಆರಾಮಿದ್ದೆ ಅಂತ ಹೇಳ್ತಾರೆ. ಆ ರೀತಿಯಾದಂಥ ಒಂದು ಭಾವನೆ ಇರುತ್ತೆ. ಮತ್ತು ಈಗ ಹಳ್ಳಿ ಕಡೆಯವರೆಲ್ಲ ಒಂದು ಸಣ್ಣ ಪೇಟೆಗೆ ಹೋಗಿ ವೈದ್ಯರ ಕಡೆ ತೋರಿಸಿ ಬರುವಾಗ ಅಲ್ಲಿ ಇಡ್ಲಿ ಸಾಂಬಾರು ತಿಂದು ಬರ್ತಾರೆ, ಬರುವಾಗ ಹೋಗುವಾಗ ಏನು ತಿನ್ನೋಕ್ಕಾಗ್ತಿರಂಗಿಲ್ಲ, ನಡೆಯೋಕ್ಕಾಗ್ತಿರಂಗಿಲ್ಲ. ಅಷ್ಟು ಒಂದು ಕೂಡಲೇ ಕೆಲವು ನೋವು ನಿವಾರಕ ಔಷಧಿಗಳಿಗೂ ಕೂಡ ಅಲ್ಲಿ ಬಳಕೆ ಆಗಿರ್ತವೆ, ಅದನ್ನಂತೂ ಹೇಳ್ಬೋದು. ಹೀಗೆ ಅನೇಕ ತಪ್ಪು ಕಲ್ಪನೆಗಳು ಇವೆ, ಅಥವಾ ತಪ್ಪು ಅಭಿಪ್ರಾಯಗಳು, ಅಥವಾ ಯಾರೋ ಏನೋ ಸಲಹೆ ಕೊಟ್ಟರು ಅಂಥೇಳಿ ಇರುತ್ತೆ. ಇನ್ನು ಏನಾದರೂ ಭಾಳ ಪ್ರಮುಖವಾಗಿ ನಮ್ಮ ಕೇಳುಗರಿಗೆ ಉಪಯೋಗ ಆಗುವಂತದ್ದು ಇದೆಯಾ ಸರ್? ಮತ್ತು ತಪ್ಪು ಕಲ್ಪನೆಗಳಲ್ಲಿ
0: ಮುಖ್ಯವಾಗಿ ತಪ್ಪು ಕಲ್ಪನೆಗಳು ಅಥವಾ ಮೌಢ್ಯತೆಗಳ ವಿಚಾರವಾಗಿ ಇದನ್ನ ನಾನು ಹೇಳಬೇಕಂದ್ರೆ, ಇದನ್ನ ಬದಿಗಿಟ್ಟು ಭಾರತೀಯರು, ಬಹುಸಂಖ್ಯಾತ ಭಾರತೀಯರು ಏನ್ ಮಾಡ್ತಾರಂತಂದ್ರೆ, ಯಾವುದೇ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಮೂರು ಅಂಶಗಳನ್ನು ಅವ್ರು ತಲೆಯಲ್ಲಿ ಇಟ್ಟುಕೊಂತಾರೆ. ಆ ಚಿಕಿತ್ಸೆ ನೋವು ರಹಿತವಾಗಿರಬೇಕು, ಆ ಚಿಕಿತ್ಸೆ ಶೀಘ್ರವಾಗಬೇಕು, ಮತ್ತು ಅತಿ ಅಗ್ಗದ ಬೆಲೆಯಲ್ಲಿ
1: ಆಗಬೇಕು.
0: ಇವು ಮೂರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಟ್ರೀಟ್ಮೆಂಟ್, ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಹೋಗ್ತಾರೆ ಅವರು.

0: ಒಂದು 2 ರೂಪಾಯಿನೋ ಒಂದು ಉದ್ದಿನ ಕಡ್ಡಿ ಇಟ್ಟರು ಕೂಡ ನಮ್ಮ ಹುಳ ತೆಗೆದುಬಿಟ್ರು ಯಾರೋ ಒಬ್ಬರು ಅಂತಂತ ಹೇಳಿ ಹೇಳ್ತಾರೆ. ಆದರೆ ಹಂಗೆ ಯಾರೂ ಇರಲ್ಲ, ಅದು ಮುಂದೆ ಯಾವುದಾದ್ರೂ ರೂಪದಲ್ಲಿ ಅವರು ನಿಮ್ಮ ಕಡೆಯಿಂದ ಹಣ ಕಿತ್ತಿರ್ತಾರೆ.
1: ಬಟ್ ಕೆಲವೊಬ್ರು ವಾದ ಮಾಡೋರು ಇರ್ತಾರೆ, ನಾವು ಅವ್ರ ಕಡೆ ಹೋಗಿದೀವಲ್ಲ, ಅವ್ರು ನಮ್ಮ ಹುಳ ತೆಗೆದ್ರು ಹಲ್ಲು ಒಳಗಿಂತ ಹಾಗೆ ಹೇಗೆ ಅಂತ. ಓಕೆ ಫೈನ್, ನಿಮಗೆ ಪ್ಲಸಿಬೋ ಎಫೆಕ್ಟ್ ಆಗೈತಿ, ಫೈನ್. ಲಾಜಿಕಲಿ ಹೇಳಬೇಕಂತಂದ್ರೆ, ನಿಮಗೆ ಏನಾದರೂ ಗಾಯ ಆಯಿತು, ನೀವು ಹೋಗು ಮುಂದೆ ಗಾಯ ಆಗ್ತದೆ, ಗಾಯ ಆದ ನಂತರ ಅದು ನೀವು ಬಿದ್ದ ನಂತರ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ರಕ್ತ ಬರಕ್ಕೆ ಸ್ಟಾರ್ಟ್ ಆದರೆ ನೀವು ಡಾಕ್ಟರ್ ಬಳಿ ಹೋಗಿ ಇಲ್ಲಿ ಸುತ್ತಮುತ್ತ ಅನಸ್ತೇಶ ತೊಗೊಂತೀರಾ, ನೋವಾಗ ಬರೋಂತ ಇಲ್ಲ, ಅದಕ್ಕೆ ನೀವು ಬ್ಯಾಂಡೇಜ್ ಕಟ್ಕೊಂತೀರಿ ನೀವು
0: ಅಷ್ಟೇ.
1: ಹಾಂ, ಅದೇ ರೀತಿ ಆಯಿತು, ನಿಮ್ಮ ಬಾಯಿ ಒಳಗಿಂತ ಹಲ್ಲಿ ಒಳಗಿಂತ ಹುಳ ತೆಗೆದ್ರಿ ಈಗ, ಬಟ್ ಹುಳ ಮಾಡಿರುವಂಥ ಕ್ಯಾವಿಟಿ ಏನಿದೆ ಅದನ್ನಾರು ತುಂಬವರು?
0: ಸರಿ, ಅದು ಮಾಡಿದಂತ ಅನಾಹುತ ಅದು ತೆಗೆ ತುಂಬಬೇಕಲ್ಲ.
1: ಹಾಂ, ಇಲ್ಲಾಂದ್ರೆ ಅಲ್ಲಿ ಫುಡ್ ಲಾಜ್ಮೆಂಟ್ ಆಗುತ್ತೆ, ಅಲ್ಲಿ ಹಲ್ಲು ಮತ್ತೆ ಸಿಕ್ಕೊಳ್ಳೋದು ಸಿಕ್ಕೊಳ್ಳೋದು
0: ಆಗತ್ತಲ್ಲ. ಸಾಮಾನ್ಯ ಒಂದ್ಸಲ ಹಲ್ಲು ನೋವು ಅಂತಂದು ಹೇಳೋರು ನನಗೆ ಮುಂದೆ ಹಲ್ಲು ನೋವು ಬರಲಿಲ್ಲ ಅಂತ ಹೇಳಂಗಿಲ್ಲ. ಅದು ಏನೋ ನೀವು ಕೆಲವು ಗುಳಿಗೆ ಕೊಟ್ಟಿರ್ತೀರಿ, ಹುಳ ಸಾಯುವಂಥ ಕೆಲವು ಮೆಡಿಸಿನ್ಸ್ ಇರ್ತವೆ, ಅದರಿಂದನೂ ಕೂಡ ಆರಾಮಾಗಿರ್ತದೆ. ಎಷ್ಟೋ ಸಲ ಕೆಲವು ಈ ಸಾಂಪ್ರದಾಯಿಕ ಭಾವನೆಗಳು ಹೆಂಗಿರ್ತಾವೆ ಅಂದರೆ, ನಾನು ಈ ದೇವರಿಗೆ ಹೋದೆ, ಅಲ್ಲೆಲ್ಲೋ ಒಂದು ಕಡೆ ನಾನು ಬಲಿ ಕೊಟ್ಟೆ, ಅಲ್ಲಿ ಏನೋ ಪೂಜೆ ಮಾಡಿದೆ, ಅದಕ್ಕೆ ಆರಾಮಾಯಿತು ಅಂತಂತ ಹೇಳಿ ಹೇಳೋದು ನಿಜ ಹೌದು. ಬಟ್ ಅದೇ ಸಮಯದಲ್ಲಿ ಅವರು ಏನಾದರೂ ಒಂದು ಟ್ರೀಟ್ಮೆಂಟ್ ಬೇರೆ ತೊಗೊಳ್ತಿರ್ತಾರೆ, ಆ ಟ್ರೀಟ್ಮೆಂಟ್ ಭಾಗ ಮರೆತು ಬಿಡ್ತಾರೆ ಅವರು, ಇಲ್ಲಿ ಹೋಗಿದ್ದಕ್ಕೆ ಆರಾಮಾಯಿತು ಅಂತೇಳಿ ಅದನ್ನೇ ಹೈಲೈಟ್ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ, ನಮ್ಮ ದಂತದ ವಿಷಯದಲ್ಲಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಕೇಳುಗರು ಅಥವಾ ನಮ್ಮ ಈ ಕಾರ್ಯಕ್ರಮ ಕೇಳಿದ್ರು ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇಟ್ಕೋಬೇಕು, ವೈದ್ಯರ ಬಳಿ ಹೋಗದೇ ನಿಮ್ಗೆ ಯಾವತ್ತೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ.
1: ನೋಡಿ, ದೈವದ ಮೇಲೆ ನಂಬಿಕೆ ಇರಬೇಕು, ಅದನ್ನು ನಾನು ಇರಬಾರ್ದಂತ ಹೇಳಿಕ್ ಸಾಧ್ಯನೇ ಇಲ್ಲ, ಅದು ಎಲ್ಲರಿಗೂ ಭಾವನಾತ್ಮಕವಾಗಿ ಅಂಟುಕೊಂಡಿರ್ತಾರೆ ದೈವದ ಪ್ರಕಾರ. ಬಟ್ ಹಂಗಂತ ನೀವು ಚಿಕಿತ್ಸೆನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬಾರ್ದು,
0: ಮಾಡೋಂಗಿಲ್ಲ, ಜೊತೆ ಜೊತೆಗೆ ಹೋಗಬೇಕು ಅಂತ. ನಮ್ಮ ಭಾವನೆಗಳು ಮತ್ತು ನಮ್ಮ ಆಚರಣೆಗಳು ಎರಡೂ ಒಂದೇ ಆಗಬೇಕು, ಆದಷ್ಟು ಅದು ಎಲ್ಲರೂ ಒಪ್ಪುವಂತಹ ಆಚರಣೆಯನ್ನು ಮಾಡಬೇಕು ನಾವು. ತುಂಬ ಧನ್ಯವಾದಗಳು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೇ. ತಾವು ದಂತ ಚಿಕಿತ್ಸೆ ವಿಷಯವಾಗಿ ಜನರಲ್ಲಿ ಇದ್ದಂಥ ಏನೇನು ತಪ್ಪು ಕಲ್ಪನೆಗಳು ಅಂತ ಹೇಳೋಣ ಸದ್ಯಕ್ಕೆ, ಅದು ಏನೋ ಒಂದು ತಪ್ಪು ವಿಚಾರ ಇರ್ತದೆ, ತಪ್ಪು ನಿರ್ಧಾರಗಳು ಇರ್ತವೆ, ತಪ್ಪು ಸಲಹೆಗಳನ್ನು ಅನುಸರಿಸ್ಬಿಡ್ತಾರೆ, ಏನೇನೋ ಆಗ್ತಿರ್ತದೆ, ಅದಕ್ಕೆ ಅದನ್ನೆಲ್ಲ ಮಾಡಬಾರ್ದು. ಈ ಆಧುನಿಕ ಯುಗದಲ್ಲಿ ಇಷ್ಟೆಲ್ಲ ನಾವು ಓದಿಯೂ ತಿಳಿದೂ ಕೂಡ ಸಾಕಷ್ಟು ವೈದ್ಯಕೀಯ ಅಭಿವೃದ್ಧಿ ಆಗಿಯೂ ಕೂಡ ನಾವು ಇದನ್ನು ನಂಬಬಾರ್ದು ಅಂತಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
2: ನಮಸ್ಕಾರ ಸರ್. ಇದುವರೆಗೆ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆರೋಗ್ಯ ಸಂಚಿಕೆ.

ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಜಾನಕಿಯವರ ಧ್ವನಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಮುಂದಿನ ಹಾಡು ನವರಂಗ್ ಚಿತ್ರದ್ದು, ಮಹೇಂದ್ರ ಕಪೂರ್ ಮತ್ತು ಆಶಾ ಭೋಸ್ಲೆ ಗೀತೆ ಹಾಡಿದ್ದಾರೆ. ಭರತ್ ವ್ಯಾಸ್ ಅವರ ಗೀತೆಗೆ ಸಿ ರಾಮಚಂದ್ರ ಅವರ ಸಂಗೀತವಿದೆ.

ವಾರ್ಜಾಶ್ರೀ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ ರಾಂಧ್ವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೇಶವಚಂದ್ರ ಅವರ ಗೀತೆಗೆ ಶಶಾಂಕ್ ಶೇಷಗಿರಿ ಅವರ ಸಂಗೀತವಿತ್ತು. ಗೀತಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಪಾಕಿಜಾ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಗೀತೆ ಹಾಡಿದ್ದಾರೆ. ಕೈಫಿ ಆಜ್ಮಿ ಅವರ ಗೀತೆಗೆ ಗುಲಾಂ ಮೊಹಮ್ಮದ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಅಂಡಮಾನ್ ಚಿತ್ರದ ಗೀತೆಯೊಂದಿಗೆ ಇಂದಿನ ಗೀತ ಚಂದ್ರಿಕೆ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಾಳೆ ರಾತ್ರಿ 7 ಗಂಟೆಗೆ ಕೇಳುವಿರಿ. ರಾಷ್ಟಪತಿಗಳ ಭಾಷಣದ ಕನ್ನಡ ಅವತರಣಿಕೆಯನ್ನು ರಾತ್ರಿ 9:30 ಕೇಳಬಹುದು. ಇದು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಇನ್ನುಳಿದಂತೆ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಎಸ್ ಕಾರ್ತಿಕ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ, ಭಾಗವಹಿಸುವರು ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಮತ್ತು ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು, ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ, ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ನಾಳೆ ಬೆಳಗ್ಗೆ 9:30 ಗಾನಗಂಗೆ, 10:30 ಸುನೆಹರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ. ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರನ್ನು ಕುರಿತು ಮಾತನಾಡುತ್ತಾರೆ ಬರಹಗಾರ್ತಿಯಾದ ಹಾಸನದ ಭಾರತಿ ಹಾದಿಗೆ. ನಂತರ ಭಾವಗೀತೆಗಳನ್ನು ಕೇಳುವಿರಿ. 12:35 ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳನ್ನು ಕುರಿತು ಚಿತ್ರದುರ್ಗದ ಡಾ ಪಂಕಜ ಎಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ಪಿಎಂ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಸಂವಾದ, ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರಿಂದ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:30 ಹರ್ ಘರ್ ತಿರಂಗ ಪ್ರಚಾರ ಕುರಿತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 7:00 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಾಳೆ ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಇದರ ಕನ್ನಡ ಅವತರಣಿಕೆಯನ್ನು ರಾತ್ರಿ 9:30 ಕೇಳಬಹುದು. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 9:15 ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಎಂಎಸ್ ಗೋವಿಂದ ಸ್ವಾಮಿ, ಮೃದಂಗ ಎಂಆರ್ ಸಾಯಿನಾಥ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳಬಹುದು. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: competitions. The performance also helped India win the Wilkinson Sword Trophy, awarded by the Commonwealth Fencing Federation to the country with the best overall results. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ತರಂಗಾಂತರ 490.1 meter ಅಂದರೆ 612 kHz ಹಾಗೂ ಡಿಆರ್ಎಂ ತರಂಗಾಂತರ 603 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಗಿಯಿತು. 603 ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:25. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

0: ಕಿಸೆದಾಗಿ ಇಟ್ಕೊಂಡು ಹೋಗ್ತಾವೆ, ಅದನ್ನು ಬಾಯಾಗ ಹಾಕೋತಾವೆ, ಬಾಯಾಗ ಅಲ್ಲೇ ಇಟ್ಕೋತಾವೆ, ಅದನ್ನು ಜೀವತಾವೆ. ಅದು ಬಾಯಿಯೊಳಗಿನ ಲೋಳ್ಪರಿ ಏನು ಇರ್ತೈತಿ, ಆದ್ಮೇಲೆ ಅದಕ್ಕೆ ಕೆಲಸ ಚಾಲೂ ಮಾಡ್ತೈತಿ. ಉರಿತತಿ ಉರಿತತಿ ಹೊಕ್ಕೈತಿ ಅವಾಗ ಅಲ್ಲಿ ಉರಿದಗಳಿಗೆ ಬಾಡಿ ಏನು ಮಾಡ್ತೈತಿ, ಇವು ಮೇಲೆ ಮೇಲೆ ತಿನ್ನುವಂಗೆ ಕಾಣ್ತಾನೆ ಅಂದ್ರಂತ ಹೇಳಿ ಅಲ್ಲಿ ಲೋಳ್ಪರಿ ಹೋಗಿ ಚರ್ಮಕ್ಕತಿ. ಅದು ಚರ್ಮ ಬರ್ಬರ್ತ ಹೋಗಿ ಅಂಗೈಯ ಒಳಗಿನ ಚರ್ಮ ಎಟ್ಟು ಬಿರುಸೈತಿ, ಅಟ್ಟು ಬಿರುಸಾಕತಿ, ಅಟ್ಟ ವೈಟ್ ಹಾಕತಿ. ಇನ್ನೂ ಮುಂದೂ ಓದ್ತಂದ್ರೆ ಅಂಗಾಲದೊಳಗೆ ಎಟ್ಟು ಬಿರುಸಿರ್ತೈತಿ ಹಿಂಬಿಡಕ್ಕೆ, ಹಂಗಾಕೈತಿ ತೊಗಲು ಮುಂದೆ ಅದು ಅದಕ್ಕೆ ಬಡದ ಇದಕ್ಕೆ ಬಡದ ಹುಣ್ಣು ಹಾಕತಿ. ಹುಣ್ಣು ಆಗಿ ಆಗಿ ಅದು ಭಾಳ ದಿವಸ ಆದಮೇಲೆ ಕ್ಯಾನ್ಸರ್ ಆಕತಿ. ಅದಕ್ಕಿಂತ ಕೆಟ್ಟ ಆತಂದ್ರೆ ಈ ನಿಕೋಟಿನ್ ಈ ಲೋಳ್ಪರಿ ಒಳಗೆ ಕೆಲಸ ಮಾಡಿ ಆ ಲೋಳ್ಪರಿ ತೆಳಗ ಒಂದು ಗಟ್ಟಿ ಅಂದ ಫೈಬ್ರಸ್ ಟಿಶ್ಯೂ ತಯಾರು ಮಾಡ್ತೈತಿ, ಭಾಳ ಬಿರುಸ. ಅದು ಬಿರುಸ ಆಕತಿ ಹಂಗೆ ಇವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ, ನಾಲ್ಗೆ ತೆಗಿಯಕ್ಕೆ ಬರೋದಿಲ್ಲ, ಬಾಯಿ ತೆಗಿಯಕ್ಕೆ ಬರೋದಿಲ್ಲ. ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳಿ ಇದನ್ನು ಹೇಳ್ತೀವಿ. ಇದು ಇಂಡಿಯಾದಾಗ ಅಟ್ಟ ಸಿಗೋದು, ಯಾಕಂದ್ರೆ ತಿನ್ನವ್ರು ನಾವ ಕ್ಯಾನ್ಸರ್ಕ್ಕೆ ಒಯ್ತೈತಿ. ಬರೀ ಬಾಯಾಗತ್ತೆ, ಗಂಟ್ಲದೊಳಗೆ ಹಾಕತಿ, ಅನ್ನನಾಳದೊಳಗೆ ಹಾಕತಿ, ಸ್ಟಮಕದ ಮೇಲೆ ಹೋಗ್ತದೆ.
1: ಅಂದರೆ ಆ ರಸ ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲ ಅದು ಪರಿಣಾಮ ಮಾಡೋದು.
0: ಅಷ್ಟೇ ಅಲ್ರಿ, ರಸ ರಕ್ತದೊಳಗೆ ಕೂಡ್ತೈತಿ, ರಕ್ತದೊಳಗೆ ಕೂಡ್ತು ಅಂತಂದ್ರೆ ಇದು ಎಲ್ಲಿ ಲೈಸೆನ್ಸ್ ಇದ್ದಂಗೆ ಬೇಕಾದಲ್ಲಿ ಹೋಗ್ತೈತಿ, ಲಿವರ್ಗೆ ಹೋಗತಿ, ಕಿಡ್ನಿಗೆ ಹೋಗತಿ, ಪ್ಯಾಂಕ್ರಿಯಸ್ಗೆ ಹೋಗತಿ, ಬೇರೆ ಆರ್ಗನ್ಗೆ ಹೋಗತಿ, ಅಲ್ಲಿ ಎಲ್ಲ ಕಡೆನೂ ಇದು ಕ್ಯಾನ್ಸರ್ ತರಬಹುದು. ಅಷ್ಟು ಅದು ಗುರುತಾಗೋದಿಲ್ಲ, ನೀವು ಸುಮ್ಮನೆ ಕೂತಿರ್ತಾನೂ ಆದ್ರೆ ಅದೇ ಅಡ್ಡಾಡಿ ಎಲ್ಲ
1: ಕೆಲಸ
0: ಮಾಡ್ತೈತಿ, ಬ್ರೇನ್ ಮುಟ್ತತಿ, ಅವ್ರಿಗೂ ಅಲ್ಲಿ ಕ್ಯಾನ್ಸರ್ ಆಕತಿ.
1: ಈಗ ದೇಹದ ಒಳಗಡೆ ಇದು ಮಾಡೋ ಪರಿಣಾಮ ಹೇಳಿದ್ರಿ, ಕೇಂದ್ರ ನರಮಂಡಲ ವ್ಯವಸ್ಥೆ ಇದೆಯಲ್ಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನೇನು ಸೇದುವುದು ಇಂಥವೆಲ್ಲ ಪರಿಣಾಮ ಮಾಡಿ.
0: ವ್ಯಸನ ಏನೈತೆ ನೋಡ್ರಿ, ಇದು ಗದ್ದಲ ಮಾಡೋದು ಬ್ರೇನ್ದಾಗನ, ಹೊರಗೆ ಇದು ಸುಮ್ಮ ತೋರ್ಕಿಗೆ, ಆದ್ರೆ ಗದ್ದಲ ಇದ್ದದ್ದು ಬ್ರೇನ್ದೊಳಗನ ಇದ್ರದ್ದು ಗದ್ದಲ. ಆ ಸೆಂಟರ ಈ ಸೆಂಟರ ಹನ್ನೆರಡು ಸೆಂಟರ್ ಹಿಡಿದ ಕನ್ಫ್ಯೂಷನ್ ಮಾಡಿ ಹೋಗಿತೈತಿ ಅಲ್ಲಿ, ಅಲ್ಲೇ ಇದ್ರದ್ದು ಕೆಲಸ. ಮತ್ತು ಯಾರ್ದು ಬ್ರೇನ್ ಬರೋಬರ ಐತಿ ಅವ್ನು ವ್ಯಸನಿ ಆಗೋದಿಲ್ಲ.
1: ಇಷ್ಟೆಲ್ಲ ವಿವರ ಹೇಳಿದ್ರಿ ಡಾಕ್ಟರ್, ಈಗ ಇದನ್ನು ಬಿಡಿಸ್ಲಿಕ್ಕೆ ಏನು ದಾರಿಗಳೇ ಇಲ್ಲೇನು, ಬಿಡಿಸಬಹುದು ಹೆಂಗೆ?
0: ಈಗ ನಾವು ವ್ಯಸನದ್ದು ಒಂದು ಏನು ಲಿಸ್ಟ್ ಮಾಡಿದೀವಲ್ರಿ, ಆ ಲಿಸ್ಟ್ ನೋಡಿದ ಎದಕ್ಕೆ ಔಷಧ ಕೊಡಬೇಕು, ಎದಕ್ಕೆ ಬಿಡಬೇಕು, ಎಂಥ

0: ಕೊಡ್ಬೇಕು ಅನ್ನೋದೇನೋ ಒಂದು ಪ್ರಶ್ನೆ ಬರ್ತದೆ.
1: ನೂರಾರು ರೀತಿಯ ವಸ್ತುಗಳದಾವ,
0: ವಸ್ತುಗಳದಾವ. ಈ ಸರಿ ಕುಡಿದಕ್ಕೆ ಒಂದು ಔಷಧ ತೆಗೆದ್ರೆ ಅದು ವ್ಯಸನ ಏನು ಬಿಡಿಸೋದಿಲ್ಲ, ಅದ್ರ ಬಗ್ಗೆ ಅವಂದೇನು ಒಂದು ನೀರಡಿಕೆ ಇರ್ತತಿ, ದಾಹ ಇರ್ತತಿ, ಅದನ್ನು ಕಡಿಮೆ ಮಾಡ್ತತಿ. ಸಿಗರೇಟ್ಗೂ ಒಂದು ತೆಗೆದ್ರೆ ಅದನ್ನು ಅದು ಅಷ್ಟ ಮಾಡ್ತೈತಿ, ಅದಕ್ಕಿಂತ ಹೆಚ್ಚು ಏನು ಮಾಡೋದಿಲ್ಲ. ಹಿಂಗೆ ಮಾಡಿ ನೋಡಿದೀವಿ ಅಂತಂದ್ರೆ ನಮ್ಗೆ ಔಷಧ ಏನು ಸಿಗೋದಿಲ್ಲ, ಈಗ ಸಿಕ್ಕದ್ದು ಉಪಯೋಗ ಇಲ್ಲ. ಕಡಿಗೆ ನಾವು ಎಲ್ಲಿಗೆ ಬರ್ತೀವೋ ಅಂತಂದ್ರೆ ಎರಡೇ ಪಾಯಿಂಟ್. ಒಂದು ಅವಾಗ ನಾವು ಕೌನ್ಸಿಲಿಂಗ್ ಮಾಡ್ಬೇಕಂದ್ರೆ ಕೂತು ಬುದ್ಧಿ ಹೇಳಬೇಕು, ಒಂದು ಜೋಡಿ ಚರ್ಚೆ ಮಾಡಬೇಕು ಅದನ್ನ ಹೇಳು. ಒಂದು ಎರಡನೇದು ಕೌನ್ಸಿಲಿಂಗ್ ಆತು ಅಂತಂದ್ರೆ ಯೋಗ, ಈ ಯೋಗದ ಹಿಡ್ಕೊಂಡಿವ್ ಅಂತಂದ್ರೆ ಎಲ್ಲ ಬರೋಬ್ರ ಆಕತಿ.
1: ಇವೆರಡೇ ದಾರಿಗಳು,
0: ಈ ಎರಡೇ ದಾರಿ.
1: ಔಷಧೋಪಚಾರದಿಂದ ಇದನ್ನೇನು ಬಿಡಿಸೋ ಸಾಧ್ಯ
0: ಸಾಧ್ಯ ಇಲ್ಲ.
1: ಒಂದು ಸಾಮಾಜಿಕ ನೆಲೆಯಲ್ಲಿ ಕುಡುಕರನ್ನ ಅಥವಾ ಈ ಮಾದಕ ವ್ಯಸನಗಳನ್ನ ನೋಡಿದಾಗ ಅವರ ಮನೋಸ್ಥಿತಿ, ಆ ಮನೋಸ್ಥಿತಿಯನ್ನು ಆದರ್ಶನೇ ಒಂದು ಸಾಮೂಹಿಕವಾದಂಥ ಒಂದು ಪ್ರತಿಭಟನೆ ಇಂಥದ್ದೆಲ್ಲ ವ್ಯಕ್ತ ಆದಾಗ ಇದನ್ನು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ವ ಅವರಿಗೆ?
0: ಒಮ್ಮೆ ವ್ಯಸನ ಆತಂದ್ರೆ ನೀವು ಅವನ ಕೈ ತೆಗಿರಿ, ಕಾಲು ತೆಗಿರಿ, ಅಪಮಾನ ಬಿಟ್ಬಿಡ್ರಿ, ಅವ ವ್ಯಸನ ಮಾಡವನ, ಅವನ್ ಬಿಡ್ಸಕ್ ಆಗೋದಿಲ್ರಿ. ಅದ್ರದ್ದು ಅರ್ಜುನ ಅಷ್ಟು ಸ್ಟ್ರೆಂಗ್ತ್ ಇರ್ತದೆ, ಮತ್ತು ಇವ ಅಷ್ಟು ವೀಕು ಇರ್ತಾನ, ಇವು ಎರಡು ಕೂಡ್ತಾವ. ಬೇಸಿಕಲಿ ಇವ ವೀಕ್ ಮೈಂಡೆಡ್, ಮತ್ತು ಅದ್ರದ್ದು ಸ್ಟ್ರೆಂಗ್ತ್ ಭಾಳ, ಆ ವ್ಯಸನ ಪತ್ತದ್ದು ಅದ್ರದ್ದು ಶಕ್ತಿ ಭಾಳ. ಹಿಂಗಾಗಿ ಒದ್ದಾಡ್ಬಿಡ್ತಾರೆ.
1: ಅಲ್ಲ, ವ್ಯಕ್ತಿ ನೆಲೆಯಲ್ಲಿ ಅದರ ದಾಸಾದ ಬಿಡೋದು ಕಷ್ಟ ಅಂತೀರಿ?
0: ಭಾಳ ಕಷ್ಟ.
1: ನಮ್ಮ ಸಾಮಾಜಿಕ ನೆಲೆಯಲ್ಲಿ ಇಡೀ ಸಮೂಹನೇ ಆಗಲಿ ಅಥವಾ ಸರ್ಕಾರ ಆಗಲಿ ಇಂಥ ವ್ಯಸನಗಳನ್ನು ಬಿಡಿಸ್ಲಿಕ್ಕೆ ಏನು ಕೆಲಸ ಮಾಡ್ಬೋದು ಅಂತೀರಿ?
0: ಪ್ರಿವೆನ್ಷನ್ ಮಾಡುವುದನ್ನ ಒಂದು ದೊಡ್ಡದ್ರಿ. ಅವು ನಾವು ಇದ್ರ ಬಗ್ಗೆ ಚಲೋ ಎಜುಕೇಷನ್ ಕೊಡಬೇಕು. ನೀ ಇಂಥದಕ್ಕೆ ಅಡ್ವೆಂಚರ್ ಮಾಡಬೇಡಪ್ಪ, ನಿನ್ನ ಸಾಹಸ ಬೇರೆ ಕಡೆ ಇರಲಿ, ಇದನ್ನು ಸೇದುವುದು, ಇದನ್ನು ಕುಡಿತನು ಅಂತಂದ್ರೆ ಇದ್ರಾಗ ನಿಂದು ಒಳ್ಳೇದಲ್ಲ, ನೋಡಿ ಮಂದಿ ಹಿಂಗಾರು ಓದ್ತತ್ ಹೇಳಿ ತೋರಿಸಿದ್ವಿ ಅಂತಂದ್ರೆ ಬಿಡ್ತಾವು.
1: ಹಿರಿಯ ವೈದ್ಯರಾಗಿ ನಿಮ್ಮ ಮಾರ್ಗದರ್ಶನ ಇಂಥ ವ್ಯಸನಿಗಳಿಗೆ ಏನು?
0: ಏನು ವ್ಯಸನಿಗಳಿಗೆ ಏನು ಮಾರ್ಗದರ್ಶನ ರೀ? ಅವ್ರು ಮಾತಾ ಕೇಳುವುದಿಲ್ಲ, ಮೊದಲಿದ್ದ ಅವರು ತಮ್ಮ ಲೋಕದಾಗ ಇರ್ತಾರೋ. ಸಾಧ್ಯ ಆದಷ್ಟ ಅವು ಏನು ಅವು ವ್ಯಸನದ ಪದಾರ್ಥ ಅದಾವಲ್ಲ ಅವು ಸಿಗಲ್ದಂಗೆ ನೋಡ್ಬೇಕು, ಅದು ದೊಡ್ಡದು. ಅದು ಎಷ್ಟು ಲಘು ಸಿಗ್ತತಿ ಅಷ್ಟು ಜಾಸ್ತಿ ವ್ಯಸನಿಗಳು ಹುಟ್ಟತಾರೋ ಅಷ್ಟು ಜಾಸ್ತಿ ಲಘು ವ್ಯಸನ ಬರ್ತತಿ, ಅವು ಸಿಗಲ್ದಂಗೆ ಮಾಡ್ಬೇಕು.
1: ಡಾಕ್ಟರ್, ಇಲ್ಲಿವರೆಗೆ ಮಾದಕ ವಸ್ತುಗಳ ವ್ಯಸನಗಳು ಮತ್ತು ಅದಕ್ಕೆ ದಾಸರಾಗೋರು ಹೇಗೆ ಆಗ್ತಾರೆ, ಏನೇನು ವಸ್ತುಗಳನ್ನು ತೊಗೊಂಡು ದಾಸರಾಗ್ತಾರೆ ಅನ್ನೋದ್ರ ಬಗ್ಗೆ ವಿವರ ನೀಡಿದ್ರಿ, ಮತ್ತು ಅದರಿಂದ ಮುಕ್ತ ಆಗುವಂಥ ಬಗ್ಗೆ ಕೂಡ ಹಲವಾರು ಮಾರ್ಗೋಪಾಯಗಳನ್ನು ಸೂಚಿಸಿದ್ರಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮಾದಕ ವಸ್ತು ಸೇವನೆ ಅದರ ಮುಕ್ತಿಯ ಬಗ್ಗೆ ಈವರೆಗೆ ಪ್ರಸಿದ್ಧ ವೈದ್ಯರಾಗಿದ್ದಂತಹ ಡಾಕ್ಟರ್ ಸರ್ಜಾ ನಾಗ್ಲೋಟಿ ಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಬಸವರಾಜ ಸಾದರ್. ಇನ್ನು ಕೊಳಲು ವಾದನ ಕಲಾವಿದರು ವೇಣುಗೋಪಾಲ ಹೆಗಡೆ, ತಬಲಾ ಸಾಥಿ ಪಂಡಿತ್ ರಘುನಾಥ ನಾಕೋಡ್. ಕೇಳಿ ವೇಣುವಾದನದಲ್ಲಿ ರಾಗ್ ಮಾರ್ವಾ.

0: ಶುಭಮಸ್ತು ಶುಭಮಸ್ತು.
1: ಅಯ್ಯೋ
0: ಎಲ್ಲ ಮತ್ತೋರ್ವ ಬಂದು ಈ ಕಡೆಯಿಂದ ಓಡಿ ಹೇಳುತ್ತಾನೆ, ಈತೆಗೆ ಸುಖ ಪ್ರಸವವಾಯಿತು, ಅವಳಿ ಗಂಡು ಮಕ್ಕಳನ್ನು ಹೆತ್ತಿಳಿದಿದ್ದಾಳೆ. ಒಳ್ಳೆಯದು, ಶತ್ರುಹರ ಮುದ್ದು ಮಕ್ಕಳ ಮುಖವನ್ನೊಮ್ಮೆ ನೋಡಿ ಬರ್ತೇನೆ.
1: ಆಯ್ತು ಸ್ವಾಮಿ. ಏನಮ್ಮ ಇದು, ಏನ ಆಶ್ಚರ್ಯ! ಅಯ್ಯೋ ದೇವರೇ.
0: ಶತ್ರುಹರ,
1: ಓ
0: ಸೀತೆಗೆ ಪ್ರಸವ ವೇದನೆ, ಮುದ್ದು ಮಕ್ಕಳನ್ನು ಹೆತ್ತು ಹೇಳಿದ ತಕ್ಷಣ ಚಡಪಡಿಸುತ್ತಾ ಇದ್ದಿ. ನಿನ್ನ ಗೊಂದಲಕ್ಕೆ ಕಾರಣ ಏನು ಅಂತ ನನಗೆ ಅರ್ಥವಾಯಿತು. ಆ ಕಾರಣದಿಂದ ಯಾವ ಅನುಮಾನವನ್ನೂ ನೀನು ಹೊಂದಿಕೊಳ್ಳುವುದು ಬೇಡ. ಅವು ಆಶ್ರಮದ ಬಿದಿರ ತಡಿಕೆಯನ್ನು ಸರಿಸಿದ್ದೇನೆ, ಒಳಹೋಗು.
1: ಆಶೀರ್ವಾದ ಕೊಡಿಸುವ ಮುಂದುವರಿ.

ರಾಮ ರಘುರಾಮ ಸೀತಾಪ ರಾಮ. ಏನು ನೋಡ್ತಾ ಇದ್ದೇನೆ, ಏನನ್ನು ನೋಡ್ತಾ ಇದ್ದೇನೆ? ಈ ದೃಶ್ಯವನ್ನು ನೋಡುವುದಕ್ಕೆ ನನ್ನ ಕಣ್ಣು ಇಂಗಿ ಹೋಗಬಾರ್ದಿತ್ತೆ, ಅಥವಾ ಇನ್ನೂ ಈ ಪ್ರಪಂಚದಲ್ಲಿ ನಾನು ಬದುಕಿ ಉಳಿದಿರ್ಬೇಕು.

ಮತ್ತೆ ಇಲ್ಲದಿದ್ರೆ ಶಿವ ಶಿವ ರಘುವಂಶದಿ ವಧು. ಆ ಜನಕ ಮಹರ್ಷಿಗೆ ಸೀತೆಯನ್ನೋಳು ಸ್ವರ್ಣದ ನೇಗಿಲನ್ನು ಮಾಡಿ ಭೂಮಿಯನ್ನು ಉಳುತ್ತಾ ಇರುವ ಹೊತ್ತಿಗೆ ಸಿಕ್ಕಿದಂತ ಪುಣ್ಯಶ್ಲೋಕೆಯಂತೆ ಆ ರಘುವಂಶದ ದೀಪ ನೆನೆಸಿದಂತ ಶ್ರೀರಾಮನ ಕೈ ಹಿಡಿದಂತ ದಿವ್ಯ ಚಾರಿತ್ರ್ಯ ನಮ್ಮ ಅಯ್ಯನವರ ಉಪಾಧಿಯಲ್ಲಿ ನಮ್ಮನ್ನು ನೋಡಿಕೊಂಡಿದ್ದಂತ ನಮ್ಮ ಜನನಿ ಈಗ ಕೈ ಎತ್ತಿ ದಾನ ಮಾಡ್ತಾ ಇದ್ದಂತ ಈ ಮಹಾಪತಿವ್ರತೆ ನಾಡಿನ ಮಹಾರಾಣಿ ಆಗಿದ್ದಂತ ನಮ್ಮವೇ ಇವತ್ತು ಒಂದು ದಿನದ ಕೂಗೆ ಗತಿ ಇಲ್ಲದೆ ತಿರುಕರಂತೆ ಈ ತೃಣದ ಶಯ್ಯೆಯಲ್ಲಿ ಮಲಗಿದ್ದಾಳಲ್ಲ. ಇದನ್ನು ನೋಡುವಂತಹ ಯೋಗ ನನ್ನ ಪಾಲಿಗೆ ಬಂತಲ್ಲ. ಏನು ಮಾಡಲಿ ಏನು ಮಾಡಲಿ. ರಾಮ ರಾಮ.

0: ಮೈದುನ.
1: ಓ
0: ನನ್ನ ಪ್ರೀತಿಯ ಮಗನೇ.
1: ಏನು ತಾಯೇ, ಏನಮ್ಮ?
0: ಹೀಗೆ ಬಾರಪ್ಪ,
1: ಬಂದೆ.
0: ಸಮೀಪ ಬಾ.
1: ಬಂದೆ ಅಮ್ಮ, ಬಂದೆ.
0: ಮಗನೇ,
1: ಓ
0: ಉಭಯ ಮಕ್ಕಳನ್ನು ಹೊತ್ತು ಹೆತ್ತು ನೋವನ್ನು ನಾನು ಅನುಭವಿಸುತ್ತಿರುವಾಗ ಯಾರಾದರೂ ನನ್ನ ಗಂಡನ ಮನೆಯವರಿದ್ದೆ ಅವರ ಮಗವನ್ನು ನೋಡಿ ಸಂತೋಷವನ್ನು ಅನುಭವಿಸುವುದು ಎನ್ನುವ ಭಾವನೆಯಲ್ಲಿ ಇದ್ದೆ.
1: ಅದು ಹೆಣ್ಣಿನ ಗುಣ.
0: ರಾಮನ ಅನುಗ್ರಹವು ಏನೋ, ನನ್ನ ಮಗನಂತಿರುವಂತಹ ನಿನ್ನ ಕಂಡೆ ನಾನು ನೋಡುತ್ತಿರುವುದು ಕನಸೋ ನನಸೋ ನನಗೆ ಅರ್ಥವಾಗುತ್ತಿಲ್ಲವಪ್ಪ.
1: ನಾನು ಶತ್ರುಘ್ನ. ನಾನು
0: ಶತ್ರುಘ್ನ? ನಿನ್ನನ್ನು ನೋಡುತ್ತಿರುವಾಗಲೇ ಅಯೋಧ್ಯೆಯ ಚಿತ್ರ ಎನ್ನುವುದು ನನ್ನ ಕಣ್ಣಿಗೆ ಕಾಣಿಸುತ್ತಾ ಇದೆ.
1: ನನ್ನ ಜನ್ಮ ಪಾವನ.
0: ಅಲ್ಲಿಯವರ ಯೋಗಕ್ಷೇಮದ ಕುರಿತು ಮಾತಾಡಬೇಕು ಅಂತ ಅನ್ನಿಸುತ್ತಾ ಇದೆ.
1: ಏನಮ್ಮ?
0: ನನ್ನ ಪ್ರೀತಿಯ ಮಾತೆಯರು ಕ್ಷೇಮವಾಗಿದ್ದಾರೇನಪ್ಪ? ಅಯೋಧ್ಯೆಯ ಪ್ರಜಾಜನರು ಕ್ಷೇಮವಾಗಿದ್ದಾರೆಯೇ? ನನ್ನ ಸಹೋದರಿಯರಾದ ಊರ್ಮಿಳಾ ಮಾಂಡವಿ ಶ್ರುತಕಿತಿಯರು ಕ್ಷೇಮವಾಗಿದ್ದಾರೆಯೇ? ವನವಾಸಕ್ಕೆ ಹೊರಟು ನಿಂತಾಗ ನಮ್ಮನ್ನೇ ಅನುಸರಿಸಿದ ಪ್ರಿಯ ಪುತ್ರನಾಗಿರುವಂತಹ ಲಕ್ಷ್ಮಣದೇವ ಕ್ಷೇಮವಾಗಿದ್ದಾನೆಯೇ? ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಸ್ವಾಮಿ, ನನ್ನ ರಸ, ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರ ಹೇಗಿದ್ದಾನೆ ಮಗನೇ? ಹೇಳು.
1: ಏನು ಹೇಳಿ ತಾಯೇ?

0: ಅಮ್ಮ.
1: ಮಗನೇ,
0: ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರಿತಾಯೆ. ಏನು ಹೇಳೋಣ, ಶ್ರೀರಾಮನಾದರೂ ನಿಮ್ಮನ್ನ ಅಗಲಿದ ಬಳಿಕ ತನ್ನತನವನ್ನು ಕಳ್ಕೊಂಡಿದ್ದಾನೆ. ನಾಡಿನ ಪ್ರಜೆಗಳೆಲ್ಲ ದುಃಖಿತರಾಗಿದ್ದಾರೆ. ನಿಮ್ಮ ಮಕ್ಕಳೋಪಾದಿಯಲ್ಲಿರುವಂತ ನಾವು ತಾಯಿಯನ್ನು ಕಳ್ಕೊಂಡ ತಬ್ಬಲಿಗಳಂತೆ ಇದ್ದೇವೆ. ಅಮ್ಮ, ನಮ್ಗೆ ಏನಾಗ್ಬೇಕಾಗ್ತು? ನಿಮ್ಮ ಇರವೊಂದಿದ್ರೆ ಇಷ್ಟೇ ಸಾಕಾಗಿತ್ತು. ಆದ್ದರಿಂದ ನಿಮ್ಮಲ್ಲಿ ಕೈಯೊಡ್ಡಿ ಒಂದು ಮಾತು ಕೇಳಿಕೊಳ್ಳ.
1: ಏನಪ್ಪ ಅದು?
0: ನೋಡಿ, ನೀವು ನನ್ನ ಜೊತೆ ಬನ್ನಿ. ಬರುವ ಹೊಲಿನಲ್ಲಿ ಯಾವಾತನು ಎದುರ ಮಾತಾಡಿದ್ರೆ ಅಂತವರ ಶಿರಚ್ಛೇದನ ಮಾಡಿ ಆದ್ರೂ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಬನ್ನಿ.

0: ಕಂದ ಶತ್ರುಘ್ನ
1: ಅಮ್ಮ
0: ನೊಂದು ಮಾತಾಡದಿರು ಮಗನೇ. ರಾಜಾರಾಮನ ಅಪೇಕ್ಷೆಯಲ್ಲ ನಾನು ಈ ವನವಾಸದಲ್ಲಿರುವುದು. ಬಸಿರಿನಿಂದ ನಾನಿರುವಾಗ ನನ್ನ ಬಯಕೆಯಾಗಿತ್ತು ಈ ಪ್ರದೇಶಕ್ಕೆ ಬರುವುದು. ಹಾಗೆ ನನ್ನ ಕಳುಹಿಕೊಟ್ಟಿದ್ದಾರೆ. ಅವರಲ್ಲಿ ಕಳಂಕವಿಲ್ಲ, ಅಕಳಂಕ ರಾಮನಾಗಿದ್ದಾನೆ. ನಾನು ಅಯೋಧ್ಯೆಯಲ್ಲಿ ಇದ್ರೆ ಅವರ ಚರಿತ್ರೆ ಎನ್ನುವುದು ಕೆಟ್ಟು ಹೋಗಬಹುದು ಎಂಬ ಉದ್ದೇಶದಿಂದ ನಾನು ಇಲ್ಲಿಯೇ ಇರುತ್ತೇನಪ್ಪ. ಇದೇ ನನ್ನ ಪಾಲಿಗೆ ಸುಕ್ಷೇಮವಾದ ತಾಣ ಮಗನೇ. ಆದ್ರೂ ಒಂದು ಮಾತು ನೆನಪಿಟ್ಟುಕೋ, ಇಲ್ಲಿಗೆ ಬಂದಿರುವಂತಹ ನೀನು ಅಯೋಧ್ಯೆಗೆ ಹೋದ ಮೇಲೆ ಸೀತೆಯನ್ನು ನೋಡಿದ್ದೇನೆ, ಸೀತೆಯ ಮಕ್ಕಳನ್ನು ಕಂಡಿದ್ದೇನೆ ಎಂದು ಯಾವ ಕಾರಣಕ್ಕೂ ಅಯೋಧ್ಯೆಯವರಿಗೂ ತಿಳಿಸಬಾರದಪ್ಪ. ಒಂದು ವೇಳೆ ತಿಳಿಸಿದೆ ಅಂತಾದ್ರೆ ಯಮಳರಾದ ನನ್ನ ಶಿಶುಗಳ ಮೇಲಾಣೆ ನನ್ನಾಣೆ ಶ್ರೀರಾಮನಾಣೆಯಾಗಿ ಹೇಳಬೇಡ ಮಗನೇ, ಹೇಳಬೇಡ.
1: ಆಯ್ತಮ್ಮ, ತೆರಳುತ್ತೇನೆ, ಆಶೀರ್ವದಿಸಿ.
2: ಶತ್ರುಹರ
1: ಮಹರ್ಷಿಗಳೇ,
2: ವಿಚಾರವನ್ನು ಭಾವನೆಗೆ ಬಲಿಕೊಡಕೂಡದಪ್ಪ. ನಾವು ಸಂಯಮಿಯಾಗಿರಬೇಕು. ಆದರೆ ಮನುವಂಶೀಯರ ಸರ್ವ ಆಧರಣೀಯವಾದಂತಹ ಯೋಗ್ಯತೆ ಉನ್ನತಿಕೆ ಅತ್ತಿಗೆ ಮೈದುನರ ಭಾವನಾತ್ಮಕವಾದ ಸಂಭಾಷಣೆಯಿಂದ ನಮಗೆ ವೇದ್ಯವಾಯಿತು. ಮಗು, ನಿಮ್ಮ ವಂಶದ ಮೂಲ ಪುರುಷನಾದ ಮರೀಚಿ ಮಾಲಿ ಪೂರ್ವ ದಿಗಂತದಲ್ಲಿ ಏರುತ್ತಿದ್ದಾನೆ. ಇದು ಪ್ರಶಸ್ತ. ಒಂದು ನೆನಪಿಸಿಕೋ, ಮಧುಪುರದ ಲವಣಾಸುರ ನಿಮ್ಮ ಹಿರಿಯನಾದಂತಹ ಮಾಂಧಾತನನ್ನು ವಧಿಸಿದ ಮಹಾ ಆತ ತಾಯಿ, ಅವನ ವಧೆಯ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಆದರೂ ಪರಮೇಶ್ವರ ಪ್ರದತ್ತವಾದಂತಹ ಶೂಲ, ಅವನ ವಿಶೇಷವಾದಂತಹ ಶಕ್ತಿ, ಆ ಶಕ್ತಿ ವಿಶೇಷತೆ ಅವನ ಕೈಯಲ್ಲಿ ಇಲ್ಲದೇ ಇರುವ ಹೊತ್ತು ಸಾಧಿಸಿ ಲವಣ

ಶಂಭ ಮಹಾದೇವ ನೀನೇ ಸಂರಕ್ಷಣೆ ಮಾಡು. ಶಿವ ಶಿವೇ ಭವ ಭವೇತಿ, ಶಿವ ಶಿವೇ ಎಂದರೆ ಭಯವಿಲ್ಲ. ಇದು ನನ್ನ ನಿತ್ಯದ ಮಂತ್ರ. ಆದುದರಿದರೆ ಪರಶಿವನನ್ನು ಆರಾಧಿಸಿ ನನ್ನ ಬದುಕಿನ ಭದ್ರ ಕವಚವಾಗಿ ಸೂರವದ್ದನ್ನು ನಾನು ಪಡ್ಕೊಂಡಿದ್ದೇನೆ. ಮಧುಪುರದ ಅಧೀಶನಾಗಿ ಮಧುದಾನವನ ಮಗನಾಗಿ ನಾನಾಗಿ ಮಿಂಚುತ್ತಾ ಇದ್ದೇನೆ. ನನ್ನ ಆಯುಧವು ನನ್ನ ಕೈ ತಪ್ಪಿ ಮತ್ತೊಬ್ಬನ ಕೈ ಸೇರಿತು ಎಂದಾದ್ರೆ ಮಾತ್ರ ನನಗೆ ಮರಣವಲ್ಲ, ಅನ್ನರಿಂದ ಮರಣವೇ ಇಲ್ಲ. ಇಂದು ಬೇಟೆಗಾಗಿ ತೆರಳಿದಾಗ ಸಂತೋಷಗೊಂಡೆ, ಮರಳಿ ಅರಮನೆಗೆ ಬಂದಾಗ ಏನಿದು ಕೋಲಾಹಲ. ಮಂತ್ರಿ ಸೇನಾಧಿಪತಿಗಳ ಮರಣವಾಗಿ ಯಾವನ ಒಬ್ಬ ನರ ಗುರಿ ಇಲ್ಲಿಗೆ ದಾಳಿಯನ್ನಿಟ್ಟಿದ್ದಾನಂತೆ. ಬಂದಿರುವವನ ಸೊಕ್ಕಡಗಿಸುವುದಕ್ಕಾಗಿ ಸಾಧ್ಯ.

0: ಇದ್ದಕ್ಕಿದ್ದಂತ ಮಧುಪುರವನ್ನು ನಿನ್ನ ಸೇನಾ ಆವರಿಸಿಕೊಂಡಿದೆ. ಏ ನೀಚ ಬುದ್ಧಿಯವನೇ, ನೀನೊಬ್ಬ ಧೀರಾದಿ ಧೀರಾಭೀರಾದಿ ವೀರನೇ ಆಗ್ತಿದ್ರೆ ನನಗೊಂದು ವಿಚಾರವನ್ನು ತಿಳಿಸಬೇಕಿತ್ತು. ಅದನ್ನುಳಿದು ನಾನಿಲ್ಲದ ವೇಳೆಯಲ್ಲಿ ಕಳ್ಳರಂತೆ ಬಂದು ನಮ್ಮೂರನ್ನು ಮುತ್ತಿದ್ದು ಮಾತ್ರವಲ್ಲ ನನ್ನವರನ್ನೆಲ್ಲ ಕೊಂದಿದ್ಯಲ್ಲ, ನಾನು ಯಾರು ಗೊತ್ತಾ ನಿನಗೆ?
1: ಹೇಳಿ ಆಗ್ಬೇಕು.
0: ಹರ ವರವನ್ನು ಪಡೆದ ಧೀರಾದಿ ಧೀರ ಲವಣಾಸುರ.

0: ಇನ್ನು ಅವನೆ ನಿನಗೆ ಇಷ್ಟು ಗರ್ವ ಆದ್ರೆ ಮರ್ಯಾದಲ್ಲಿ ಬದುಕಿದ ನಮ್ಗೆ ಎಷ್ಟಿರ್ಬೇಕು?
1: ಲವಣ ಅಂದ್ರೆ ಗೊತ್ತು.
0: ಅಯ್ಯೋ, ನಿನ್ನ ಜನ್ಮಗುಂಡಲ್ಲಿ ಎಲ್ಲ

0: ಕೊನೆಗೂ ಸತ್ತ. ಏನಾಯ್ತು, ಯುದ್ಧ ಆಗ್ತಾ ಇರುವಾಗ ಸೋಲ್ತೇನೆ ಅಂತ ಆಗುವಾಗ ಅರಮನೆ ಕಡೆ ಓಡಿದ, ಹೆಂಡತಿಯಲ್ಲಿ ಹೇಳಿದ, ಶೂಲ ಕೊಡೆ ಶೂಲ ಕೊಡೆ. ಶೂಲವನ್ನು ತೆಗೆದು ಉಪ್ಪರಿಗೆಯಿಂದ ಬಿಸಾಡುವ ಹೊತ್ತಿಗೆ ಮಧ್ಯ ಮಾರ್ಗಕ್ಕೆ ಬಾಣ ಎಸೆದು ಆ ಶೂಲವನ್ನು ತುಂಡರಿಸಿದೆ. ಆ ಶೂಲದ ತುದಿ ಇವನ ಎದೆಗೆ ಬಿದ್ದು ಇವತ್ತು ಹೋದ. ಇವನು ಮಾಡಿದ ದೋಷ ಉಂಟಲ್ಲ, ಇವನನ್ನೇ ನಾಶ ಮಾಡಿದ್ದು, ನಾನೇನು ಮಾಡಲಿಲ್ಲ. ಹೋಗುವ, ಇಲ್ಲಿ ದೇವರ ಹತ್ರ ಮುಂದುವರಿಯುವ.
1: ಕ್ಷೇಮವೇ ದಿನಗೆ ರಾಮಾನುಜ ಪುರದೋಳ ರಾಮ.

0: ಶತ್ರುಘ್ನ
1: ಮಹರ್ಷಿಗಳೇ
0: ಲವಣನ ವಧೆಯಿಂದ ಲೋಕ ಕಲ್ಯಾಣವಾದ ಕುರಿತು ನಮಗೆ ಸಂತೋಷವಿದೆ. ಅದಿರಲಿ, ಸದ್ಯ ನೀನು ಅಯೋಧ್ಯೆಯಿಂದಲೇ ಬರುತ್ತಿರುವುದು ತಾನೇ?
1: ಹೌದು ಸ್ವಾಮಿ.
0: ಯಾವ ಕಡೆಗೆ ಹೊರಟಿದ್ದಿ?
1: ಅಂದ್ರೆ ನಮ್ಮ ಅಣ್ಣ ಅಶ್ವಮೇಧಕ್ಕೆ ಸಂಕಲ್ಪ ಮಾಡಿದ್ದಾನೆ. ಸಂಕಲ್ಪ ಮಾಡಿಯೂ ಅಶ್ವವನ್ನು

0: ಪೂಜಿಸಿ ಬಿಟ್ಟು ಹಾಗೆ.
1: ಹೌದು,
0: ಹಾಗೆ ಈ ಅಶ್ವದ ರಕ್ಷಣೆಗೆ ಬೇಕಾಗಿ ತೆರಳುವಾಗ ನಿಮ್ಮ ನೆನಪಾಯಿತು, ಹಾಗೆ ಮಕ್ಕಳ ನೆನಪಾಯಿತು, ಅತ್ತಿಗೆ ನೆನಪಾಯ್ತು, ಒಮ್ಮೆ ನೋಡಿ ಬಿಡೋಣ ಅಂತ ಬಂದ.
1: ಸೀತಾ
2: ಸ್ವಾಮಿ,
1: ಕುಶಲವರನ್ನು ಈ ಕಡೆಗೆ ಬರ ಹೇಳು.
2: ಮಗ್ಗ

0: ಶತ್ರುಹರ, ಸೂರ್ಯ ಚಂದ್ರರಂತೆ ಇವರು ಉಭಯರು ನೀನು ನೋಡಿದ್ದಿ.
1: ಹೌದು,
0: ಇವನು ಕುಶ, ಅವನು ಲವ.
1: ಕುಶ ಲವ ತಮ್ಮಂತವರು ಹೆಸರಿಡುವಾಗ ಏನಾದ್ರೂ ಒಂದು ಅದಕ್ಕೆ ಸರಿಯಾದ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಇಲ್ಲದೆ ಹೆಸರಿಡೋದಿಲ್ಲ.
0: ನಮ್ಮದು ವೈದಿಕ ಮಾರ್ಗ.
1: ಇದು ಹೇಗೆ ಸ್ವಾಮಿ ಹೆಸರು ಅನ್ವಯ?
0: ಅದನ್ನು ಇನ್ನೊಮ್ಮೆ ಹೇಳೋಣ. ಸದ್ಯ ನಿನ್ನ ಅಪೇಕ್ಷೆ ಏನು?
1: ನೋಡಿ, ಈ ಮಕ್ಕಳನ್ನು ನಾನು ಕರ್ಕೊಂಡು ಹೋಗ್ಬೋದು, ಅತ್ತಿಗೆಯನ್ನು ಕರ್ಕೊಂಡು ಹೋಗೋದು.
0: ನಿನ್ನ ಅಪೇಕ್ಷೆ ಸಾಧುವಾದದ್ದು ನಾವು ಅಲ್ಲಗಳೆಯುವುದಿಲ್ಲ. ಆದರೆ ಯಾಗದ ಪೂರ್ಣಾಹುತಿಯ ಹೊತ್ತಿಗೆ ಸಕಾಲದಲ್ಲಿ ಇವರೊಂದಿಗೆ ನಾವು ಅಲ್ಲಿ ಸಾನ್ನಿಧ್ಯ ವಹಿಸುತ್ತೇವೆ. ಶ್ರೇಯೋ ಭವ.
1: ಧನ್ಯವಾದ ಸ್ವಾಮಿ. ಬರ್ತೇನೆ ಸ್ವಾಮಿ. ಮುಂದುವರಿಯಿರಿ.

0: ರಾಮಭದ್ರ,
1: ನಿಮ್ಮ ಪಾದದರ್ಶನದಿಂದ ಧನ್ಯನಾದೆ.
0: ಶ್ರೇಯುಸ್ತು,
1: ಜನ್ಮ ಸಾರ್ಥಕವಾಯಿತು.
0: ಒಳ್ಳೆಯದು
1: ಸ್ವಾಮಿನ್. ಘನ ಮಹಿಮಾನ್ವಿತರಾದಂತ ನಿಮ್ಮ ವಚನಾಮೃತವನ್ನು ಆಲಿಸುವುದಕ್ಕೆ ಇಲ್ಲೆಲ್ಲರೂ ನೆರೆದಿದ್ದಾರೆ, ಕಾತುರರಾಗಿದ್ದಾರೆ. ಹರಸಬೇಕು ಸ್ವಾಮಿ, ಹರಸಬೇಕು.
0: ಶ್ರೀರಾಮ, ನನ್ನ ವಿದ್ಯೆಗಳನ್ನೆಲ್ಲ ಶಿಷ್ಯಗಣಕ್ಕೆ ಧಾರೆ ಎರೆದವನಿದ್ದೇನೆ. ಇದು ನನ್ನೊಂದಿಗಿರುವ ಈ ಬಾಲಕರು ನನ್ನ ಕರಕಮಲ ಸಂಜಾತರು.
1: ಓಹೋ,
0: ಇವರು ಕುಶಲವರು. ನಾನೇ ರಚಿಸಿದ ಕಥನ ಕಾವ್ಯವೊಂದಿದೆ, ಅದನ್ನು ಶ್ರುತಿ ಲಯ ಛಂದೋಬದ್ಧವಾಗಿ ಹಾಡಬೇಕು ಎಂಬ ಅಪೇಕ್ಷೆಯಿಂದ ಅವರು ನನ್ನ ಜೊತೆಗೆ ಬಂದಿದ್ದಾರೆ. ಈ ಗಮಕಿಗಳಿಗೆ ಗಾಯನ ಮಾಡುವುದಕ್ಕೆ ನೀನೊಂದು ಅವಕಾಶವನ್ನು ಕೊಟ್ಟರೆ ಒಳ್ಳೆಯದಿತ್ತು.
1: ಸಂತೋಷದಿಂದ ಒಪ್ಪಿಗೆ ನಿಂತಿದ್ದೇನೆ ಸ್ವಾಮಿ.
0: ಕುಶಲವರೇ, ಶ್ರೀಮದ್ರ ರಾಮಾಯಣ ಹಾಡಿ ನೋಡೋಣ.
2: ಅಪ್ಪಣೆ.

0: ಆಹ್, ಬಹಳ ಸಂತೋಷವಾಯಿತು. ಕಾವ್ಯ ವಾಚನದ ಸೊಬಗು ಅರಂಗಕ್ಕೆ ಹಿತವೆನಿಸಲ್ಪಟ್ಟಿತು. ರಾಗ ತಾಳ ಶ್ರುತಿ ಬದ್ಧತೆಯಿಂದ ಕೂಡಿದಂತಹ ಈ ಕಾವ್ಯ ವಾಚನದ ಮಿರುಗನ್ನು ಕಂಡು ಪಾರಿತೋಷಕವಾಗಿ ಈ ಮಕ್ಕಳಿಗೆ ಏನನ್ನೋ ಕೊಡಬೇಕು ಅಂತ ಯೋಚಿಸಿದ್ದೇನೆ. ಮುನಿಗಳೇ, ಈ ಮಕ್ಕಳಿಗೆ ನಾನು ಏನನ್ನು ಕೊಡಲಿ? ಕೇಳಲವರು.
1: ರಾಮಭದ್ರ
0: ಉಜ್ಜರೆ,
1: ದಶರಥ ಭೂಪತಿಗಳು ಪುತ್ರ ಕಾಮವನ್ನು ಯಾಗವಾಗಿ ನಿರ್ವಹಿಸಿ ನಿಮ್ಮನ್ನು ಪಡೆದಂತೆ ಶಿಷ್ಯ ಕಾಮೇಷ್ಟಿಯ ಮೂಲಕವಾಗಿ ನಾನಿವರನ್ನು ಸಂಗ್ರಹಿಸಿಕೊಂಡಿದ್ದೇನೆ. ರಾಮ, ಈ ಮಕ್ಕಳಿಗೆ ಅವರ ಯೋಗ್ಯತೆಗೆ ಅವರ ಅರ್ಹತೆಗೆ ಸಕಲ ಸಾಕೇತದ ಸಾಮ್ರಾಜ್ಯವನ್ನು ನೀನು ಕೊಟ್ಟರೂ ಕಡಿಮೆಯಲ್ಲ.
0: ಸ್ವಾಮಿ, ನಿಮ್ಮ ಮಾತಿನ ಅರ್ಥವೇನು ಅಂತ ನನಗೆ ಗೊತ್ತಾಗಲಿಲ್ಲ.

0: ವಿಧಿಯ ವಿಕಟ ವಿಡಂಬನೆ ಇದು. ರಾಮಭದ್ರ, ನೀನು ಪರಿತ್ಯಜಿಸಿದ ಲೋಕಮಾತೆಯಾದ ಜಾನಕಿಯನ್ನು ನಾವು ನಮ್ಮ ಆಶ್ರಮದಲ್ಲಿ ಸಂರಕ್ಷಿಸಿಕೊಂಡಿದ್ದೇವೆ. ಉಭಯ ಮಕ್ಕಳನ್ನು ಹೆತ್ತು ಇಳುಹಿದಳು, ಪುತ್ರ ರತ್ನರನ್ನು. ಉನ್ನತ ಸಂಸ್ಕಾರವನ್ನಿತ್ತು, ಧನುರ್ವೇದವನ್ನು ನಾವು ಧಾರೆ ಎರೆದಿದ್ದೇವೆ. ಅವರ ಮೈಯಲ್ಲಿರುವ ಭೂಷಣಗಳೆಲ್ಲ ದೇವತೆಗಳಿಂದ ಕಾಣಿಕೆಯಾಗಿ ಬಂದಿದೆ. ರಾಮಚಂದ್ರಮ, ಈಗ ಹೇಳು, ಸೀತೆಯ ಮಕ್ಕಳು ನಿನಗೇನಾಗಬೇಕು?
1: ನನ್ನ ಮಕ್ಕಳಲ್ಲವೇ ಸ್ವಾಮಿ.
0: ಹಾಗಾದರೆ ನೀನು ನಂಬುತ್ತೀಯ ಇದನ್ನು? ಕಣ್ಣಾರೆ ಕಂಡರು ಪರಾರಿಸಿ ನೋಡಬೇಕು.
1: ನಾನು ಒಪ್ಪಿಕೊಳ್ಳಬಲ್ಲೆ, ಆದರೆ ನಿಮ್ಮಿಂದ ಹೇಳಲ್ಪಟ್ಟಂತಹ ಮಂತ್ರವಿದ್ಯೆಗಳನ್ನು ಅವರು ಅಭ್ಯಸಿಸಿದ್ದಾರೆ ಅಂತ ಆದ್ರೆ ಅದನ್ನೊಮ್ಮೆ ಪ್ರದರ್ಶಿಸಲ.
0: ಕುಶಲವರೇ, ವಿಜೃಂಭಕ್ತವನ್ನು ಪ್ರಯೋಗ ಪ್ರದರ್ಶನ ಮಾಡಿ.
1: ಆ ವಿಜೃಂಭಕಾಸ್ತ್ರವನ್ನು ಉಪಶಮಿಸಿದ್ದೇನೆ.
0: ರಾಮಭದ್ರ, ಭೂಗರ್ಭದಲ್ಲಿರುವ ನಿಧಿಯನ್ನು ನಾಗೇಂದ್ರ ಕಾದಂತೆ, ಅಯೋಧ್ಯೆಯ ನಿಧಿಗಳಂತಿರುವ ಉಭಯ ಮಕ್ಕಳನ್ನು ನಾವು ಸಂರಕ್ಷಿಸಿದ್ದೇವೆ. ಇನ್ನಿವರು ನಿನ್ನ ಬೆಳ್ಗೊಡಲ ನೆರಳಿನಲ್ಲಿ ಬಾಳಿ ಬದುಕಬೇಕಾದವರು, ಬೆಳಗಬೇಕಾದವರು. ಸೀತಾ
2: ಸ್ವಾಮಿ,
0: ಮಾತೃದೇವತೆ ನೀನು, ಆ ಮಕ್ಕಳಿಗೂ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಅವರ ಮೇಲೆ ಹರಕೆಯನ್ನಿತ್ತು ಹಾರೈಸಿ ನಿನ್ನ ಕರ್ತವ್ಯದಲ್ಲಿ ನೀನು

ಕುಶಲವರೇ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಪ್ರಾರಂಭವಾದಂತಹ ನಿಮ್ಮ ಬದುಕು ಅಯೋಧ್ಯೆಯ ಚಕ್ರವರ್ತಿಯ ಆಸ್ಥಾನದವರೆಗೆ ಬಂದು ನಿಂತಿದೆ. ಈವರೆಗೆ ನನ್ನ ಒಡಲಕುಡಿಗಳಾದ ನಿಮ್ಮನ್ನು ಮಡಿಲಲ್ಲಿ ಸಾಕಿದ್ದೇನೆ. ತಾಯಿಯಾದ ನನ್ನ ಜವಾಬ್ದಾರಿ ಎನ್ನುವುದು ಇಂದು ಕೊನೆಯಾಯಿತು. ನಿಮ್ಮನ್ನು ನಿಮ್ಮ ತಂದೆಯ ಮಡಿಲಲ್ಲಿ ಅರ್ಪಿಸುತ್ತಾ ಇದ್ದೇನೆ. ಅವರ ಮಕ್ಕಳಾಗಿ ಬದುಕಬೇಕು, ಬಾಳಬೇಕು. ಸ್ವಾಮಿ, ನನ್ನ ಜವಾಬ್ದಾರಿ ಕಳೆಯಿತಲ್ಲ.

ಇಳೆಯ ಅಧಿಪತಿಯಾಗಿರುವಂತಹ ಶ್ರೀರಾಮಚಂದ್ರ, ನಿನ್ನ ಚರಣ ಕಮಲಕ್ಕೆ ನಮೋ ನಮಃ. ವಾಲ್ಮೀಕಿ ಮಹರ್ಷಿಗಳೇ, ಪವಿತ್ರವಾದ ನಿಮ್ಮ ಪಾದಕ್ಕೆ ನಮಿಸುತ್ತಾ ಇದ್ದೇನೆ. ಇಳೆಯ ಸುಕುಮಾರಿಯಾದರೂ ನನ್ನ ಇಳೆಯಲ್ಲಿ ಬದುಕುವುದಕ್ಕೆ ನೆಲೆಯಿಲ್ಲ. ನನ್ನ ನೆಲೆಯನ್ನು ಕಳೆದುಕೊಂಡ ಮೇಲೆ ನನ್ನ ಬದುಕು ಎತ್ತ ಏನು? ನನ್ನನ್ನು ಈ ಪ್ರಪಂಚಕ್ಕೆ ನೀಡಿದವಳು ಭೂಮಾತೆಯಲ್ಲವೇ? ನಿಜವಾಗಿಯೂ ಅವಳಿಗೆ ಮಗಳೆಂಬ ಅಭಿಮಾನವಿದ್ದರೆ ಪುನಃ ನನ್ನನ್ನು ಕರೆದುಕೊಳ್ಳಲಿ. ಆ ತಾಯಿಯ ಗರ್ಭವನ್ನೇ ನಾನು ಪುನಃ ಸೇರಿಕೊಳ್ಳುತ್ತೇನೆ. ಅಗೋ ಅಗೋ ಸ್ವಾಮಿ, ನನ್ನ ತಾಯಿಯನ್ನು ಕರೆಯುತ್ತಿದ್ದಾಳೆ, ಕರೆಯುತ್ತಾ ಇದ್ದಾಳೆ. ಭೂಮಿಗೆ ನಾನು ಅರ್ಪಿತಳಾಗುತ್ತೇನೆ, ಅರ್ಪಿತಳಾಗುತ್ತೇನೆ. ಕಾಲಾಯ ತಸ್ಮೈ.

0: ಬೇಡ, ಈ ಬದುಕು ನನಗೆ ಬೇಡ. ಕ್ರೋಧನ ಅಯೋಧ್ಯೆಯಲ್ಲಿ ಹುಟ್ಟಿದಾಗ ಪುಣ್ಯವಂತ ಅಂತ ಎಣಿಸಿಕೊಂಡೆ. ಆದ್ರೆ ಈ ಹೊತ್ತಿನಲ್ಲಿ ಆ ಸೀತಾ ಮಾತೆಗೆ ಅಪವಾದವನ್ನು ಹೇಳಿ ನನ್ನ ಜೀವನವನ್ನು ನರಕಕ್ಕಿಳಿಸಿಕೊಂಡೆ. ಈ ಬದುಕಿಗೆ ಅರ್ಥವಿಲ್ಲ, ಈ ಬದುಕಿಗೆ ಅರ್ಥವೇ ಇಲ್ಲ. ಎಲ್ಲರೂ ನನ್ನ ಕಲ್ಲೆಸೆದು ದುಷ್ಟ ಅಧೂರ್ತ ಅಂತ ಹೇಳುವುದನ್ನು ಕೇಳಿದಾಗ ನೊಂದುಕೊಳ್ಳುತ್ತಾ ಇದೆ ಮನಸ್ಸು. ಎಲ್ಲಿಗೆ ಹೋಗಲಿ, ಬಾಯಾರಿಕೆ ಒಂದು ಕಡೆಯಿಂದ, ನನ್ನ ಜೀವನಕ್ಕೆ ಅರ್ಥ ಇಲ್ಲದ ಅರ್ಥನ್ಯವಾದಂತಹ ಬದುಕಿಗೆ ಅರ್ಥವನ್ನು ಕಲ್ಪಿಸುವವರು ಯಾರು? ಆ ಇಲ್ಲಿಗೆ ಬಂದೆ, ಋಷಿ ಆಶ್ರಮದ ಬಳಿಗೆ ಬಂದೆ. ಯಾರದು ಯಾರದು? ಪೂಜ್ಯರೇ ಪೂಜ್ಯರೇ, ಧನ್ಯನಾದ ತಂದೆ, ಧನ್ಯನಾದ, ನಿಮ್ಮ ಪಾದಕ್ಕೆ ಮಣಿದಿದ್ದೇನೆ.
1: ಬಹಳ ದುಃಖದಿಂದ ಹುಚ್ಚನಂತೆ ಚಡಪಡಿಸುತ್ತಾ ಇದ್ದಿ, ಹುಡುಕುತ್ತಿದ್ದಿ. ನಾನು ವಾಲ್ಮೀಕಿ ಮಹರ್ಷಿ, ಯಾರನ್ನು ಹುಡುಕುತ್ತಿ? ನನ್ನಿಂದ ಏನಾಗಬೇಕು?
0: ಮಹರ್ಷಿಗಳೇ, ಮಹರ್ಷಿ.

0: ಮುನಿವರಿಯ, ಏನಂತ ಹೇಳಲಿ ನಾನು, ನಾನು ಮಾಡಿದ ತಪ್ಪು ನನಗರಿವಾದಾಗ ಹೇಳಿಕೊಳ್ಳುವುದಕ್ಕೆ ಯಾರು ಇಲ್ಲ, ನಿಮ್ಮಲ್ಲಿ ಆದ್ರೆ ಹೇಳಿಕೊಂಡು ನನ್ನ ಮನಸ್ಸು ಹಗುರ ಮಾಡಿಕೊಳ್ಳುತ್ತೇನೆ. ಆ ಮಾತೆಯಾದಂತಹ ಸೀತಾಮಾತೆಯನ್ನು ಬೇಡದ ಅಪವಾದವನ್ನು ಹೇಳಿ ಪಾಪಕ್ಕೊಳಗಾಗಿದ್ದೇನೆ ತಂದೆ.
1: ಈಗ
0: ತಾಯಿಯನ್ನು ಕಾಣಬೇಕು, ನಿಮ್ಮ ಆಶ್ರಮದಲ್ಲಿ ಇದ್ದಾಳೆ ಎಂಬುದನ್ನು ತಿಳಿದುಕೊಂಡೆ, ತಾಯಿಯಲ್ಲಿ ಕ್ಷಮೆಯನ್ನು ಯಾಚಿಸಿ.
1: ಅಯ್ಯ ಕ್ರೋಧನ, ಬಹಳ ತಡವಾಗಿ ಬಂದೆ, ನೀನು ತಡವಾಗಿ ಬಂದಿ. ಆದರೆ ನೀನು ಯಾರು ಅಂತ ತಿಳಿಯುವುದಕ್ಕೆ ಬೇಕಾಗಿ ನಿನ್ನ ಸಹಸ್ರದಲ್ಲಿ ಸುಸ್ವರೂಪ ಜ್ಞಾನ ಜಾಗೃತಿಗಾಗಿ ಇದೋ ನೆತ್ತಿಯಲ್ಲಿ ಕೈ ಇಟ್ಟಿದ್ದೆ. ಈಗ ತಿಳ್ಕೋ,
0: ಒಂದು ರೀತಿಯ ಚೇತನ,
1: ನೀನು ವಿಕ್ಷಿಪ್ತ ಅಂದು ರೂಕ್ಷನಿಗೆ ಶಪಿಸಿದಿ, ಆ ಕಾರಣದಿಂದ ದಕ್ಷ ನಿನಗೆ ಶಪಿಸಿದ, ಹೀಗಾಗು ಅದೇ ರೂಕ್ಷನಾದ ನಾನು ರಾಮ ತಾರಕ ಮಂತ್ರದಿಂದ ಇದೋ ಆದಿಕವಿಯಿದ್ದೇನೆ, ವಾಲ್ಮೀಕಿ ಆಗಿದ್ದೇನೆ, ನನ್ನ ಆಶ್ರಮದ ಕಡೆಗೆ ಬಾ, ನಿನಗೂ ತಾರಕ ಮಂತ್ರವನ್ನು ಉಪದೇಶಿಸುತ್ತೇನೆ, ಸಜ್ಜನನಾಗು, ಮನುಷ್ಯನಾಗಿ ಬದುಕು, ಹೀಗೆ ಬಾ.
0: ಧನ್ಯನಾದೆ ಧನ್ಯನಾದ
1: ಕವಿಗೆ ಕವಿದ ವಿಶಾಲವಲ್ಲವೇ ಇದು,

ಬ್ರಹ್ಮನ ಪ್ರೇರಣೆಯಂತೆ ಶ್ರೀಮದ್ ರಾಮಾಯಣ ಕಾವ್ಯವನ್ನು ರಚಿಸಿ ಆದಿಕವಿಯಾದೆ. ಆದಿ ಕಾವ್ಯದಲ್ಲಿ ಎಲ್ಲಿ ನೋಡಿದ್ರು ಕರುಣಾರಸ, ದಾರುಣ ವಿಯೋಗವಲ್ಲದೆ ಸಂತಸದ ಸಮ್ಮಿನದ ಸಂಭ್ರಮದ ಸೂತ್ರ ಕಾಣುತ್ತಿಲ್ಲವಲ್ಲ. ವಿಷಾದದಲ್ಲಿರುವ ಕಾಲಕ್ಕೆ ಅದು ವಿಧಾತನೇ ತೆರೆಗಿಳಿದು ಬಂದ. ಇದು ವಿಯೋಗವಲ್ಲ, ಇದು ಸಂಯೋಗವೆಂಬ ಸತ್ಯ ದರ್ಶನವನ್ನು ಮಾಡಿಸುವುದಾಗಿ ಭರವಸೆಯನ್ನಿತ್ತ ಬ್ರಹ್ಮ. ನನ್ನ ದೃಷ್ಟಿಯಲ್ಲಿ ದಿವ್ಯ ನಿಂತಿದ್ದಾನೆ. ಅದು ವೈಕುಂಠ ದರ್ಶನವಲ್ಲವೇ, ವೈಕುಂಠ ದರ್ಶನವಲ್ಲವೇ.

0: ಅದು ಅಕುಂಠಿತವಾದ ವೈಕುಂಠ. ಕಾವ್ಯ ನಾಯಕನಾದ ಶ್ರೀರಾಮ ಶಂಖ ಚಕ್ರ ಗದ ಪದ್ಮ ಪಾಣಿಯಾಗಿ ಚತುರ್ಭುಜನಾಗಿ ಶೇಷಶಾಹಿಯಾಗಿ, ಕಾವ್ಯ ನಾಯಕಿಯಾದ ಸೀತಾದೇವಿ ಮಹಾಲಕ್ಷ್ಮಿಯಾಗಿ ಶ್ರೀಮನ್ನಾರಾಯಣನ ವಕ್ಷಸ್ಥರದಲ್ಲಿ ವಿರಾಜಮಾನಾಗಿದ್ದಾಳೆ. ಜಗನ್ನಾಟಕ ಸೂತ್ರಧಾರಿಯೇ ಪಾತ್ರಧಾರಿಯಾಗಿ ರಂಗ ಪ್ರವೇಶ ಮಾಡಿದ ಲೀಲಾ ನಾಟಕವನ್ನೇ ಕಾವ್ಯವನ್ನಾಗಿಸಿದೆ. ನಾ ಧನ್ಯ, ಧನ್ಯ ರಾಮ, ನಾ ಧನ್ಯ ಸ್ವಾಮಿ. ಆದರೆ ನಾಟಕ ನಿಜವಲ್ಲ, ಈಗ ಕಾಣುತ್ತಿರುವುದು ಸತ್ಯ ದರ್ಶನ. ಇದು ವಾಲ್ಮೀಕಿಗೆ ಪ್ರತ್ಯಕ್ಷ ದರ್ಶನ. ಈಗ ನಿಜಾರ್ಥದಲ್ಲಿ ಬ್ರಹ್ಮ ಋಷಿಯಾದೆ. ಧನ್ಯೋಸ್ಮಿ. ಜಯ ಜಯ ಜಯ ಜಯ ಜಯ ಜಯ.
1: ಕರದುಳು ಬಂಜು ಭಾಗ ಗುಜಲಾರಿ ಹರುಜಲಿ.

ಇದುವರೆಗೆ ವಾಲ್ಮೀಕಿ ದರ್ಶನ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಬಿ ಭುಜಲಿ ಮತ್ತು ಬಳಗ, ಧರ್ಮಸ್ಥಳ. ಹಿಮ್ಮೇಳದಲ್ಲಿ ಭಾಗವತರು ಎಂ ದಿನೇಶ ಅಮ್ಮಣ್ಣಾಯ, ಚೆಂಡೆ ಬಿ ಸೀತಾರಾಮ ತೋಳ್ಪಾಡಿತ್ತಾಯ, ಮದ್ದಳೆ ಬಿ ಜನಾನ ತೋಳ್ಪಾಡಿತ್ತಾಯ, ಶ್ರುತಿ ಬಿ ಭುಜಬಲಿ ಧರ್ಮಸ್ಥಳ. ಪಾತ್ರ ಪರಿಚಯ ರಾಮ, ಈಶ್ವರ ಪ್ರಸಾದ್ ಧರ್ಮಸ್ಥಳ, ಶತ್ರುಘ್ನ ಕೊಳ್ತಿಗೆ ನಾರಾಯಣ ಗೌಡ ವಾಲ್ಮೀಕಿ, ಉಜಿರೆ ಅಶೋಕ ಭಟ್, ಸೀತೆ ಶಿವಕುಮಾರ್ ಬೇಗಾರ್, ಲವಣಾಸುರ ಬಿ ಜನಾರ್ದನ ಗುಡಿಗಾರ, ರಜಕ ಡಿ ಮನೋಹರ ಕುಮಾರ್.

0: ಭದ್ರಾವತಿಯ ಸಿದ್ಧಾರೂಢ ನಗರದ ಶ್ರೀ ಶಾರದಾ ಭಜನಾ ಮಂಡಳಿಯ ಸದಸ್ಯರಿಂದ ಆಷಾಢ ಶ್ರಾವಣ ಸಂಭ್ರಮ. ಒಂದು ದೇಶವೆಂದರೆ ಅದರಲ್ಲಿರುವ ಭೂಭಾಗ, ಕಟ್ಟಡಗಳು ಹಾಗೂ ವಸ್ತುಗಳು. ಅದು ಮಾನವ ನಿರ್ಮಿತವೋ ಅಥವಾ ಪ್ರತಿಯೇ ಆಗಿರಬಹುದು. ಆದರೆ ದೇಶ ಪ್ರಗತಿಯಾಗಬೇಕಾದರೆ ಪ್ರಜೆಗಳು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಶಕ್ತಿವಂತರಾಗಬೇಕು. ಅದಕ್ಕೆ ಆಂತರಿಕ ಶಕ್ತಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಇಂತಹ ಶಕ್ತಿಗಳು ನಮಗೆ ಕೆಲವು ಮಾಸಗಳಲ್ಲಿ ದೊರೆಯುತ್ತದೆ. ಅಂತಹ ಮಾಸಗಳಲ್ಲಿ ಆಷಾಢ ಶ್ರಾವಣ ಬಹುಮುಖ್ಯವಾದದ್ದು.
1: ನಮ್ಮ ಭಾರತ ದೇಶ ಹಬ್ಬ ಹಾಗೂ ಉತ್ಸವಗಳ ನಾಡು. ಪ್ರತಿಯೊಂದು ಮಾಸವು ಹಾಗೂ ಪ್ರತಿಯೊಂದು ಹಬ್ಬವು ಒಂದೊಂದು ವಿಶೇಷತೆಯಿಂದ ಕೂಡಿರುತ್ತದೆ. ಅದಕ್ಕೆ ವೈಜ್ಞಾನಿಕ ಕಾರಣವೂ ಇದ್ದೇ ಇದೆ. ಅದನ್ನು ತಿಳಿಯಲು ನಾವು ಯತ್ನಿಸಬೇಕು. ಹಬ್ಬಗಳ ಜೊತೆಯಲ್ಲಿ ಪುರಾಣ ಮತ್ತು ಪುಣ್ಯ ಪುರುಷರ ಸ್ಮರಿಸುವ ದಿನವೂ ಇರುತ್ತದೆ. ಅವುಗಳನ್ನು ಸ್ಮರಿಸುತ್ತಾ ಅವರ ಆದರ್ಶವನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಎಂದು ಭಾವಿಸಬೇಕು. ಆಷಾಢ ಮಾಸವೆಂದರೆ ಚುಮುಚುಮು ಚಳಿ, ರೊಯ್ಯನೆ ಬೀಸುವ ಗಾಳಿ, ಜಿಟಿ ಜಿಟಿ ಮಳೆ, ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುವ ಭೂಮಿ, ತುಂಬಿ ಹರಿಯುವ ನದಿಗಳು, ಕೆರೆಗಳು, ಇವು ಮನಸ್ಸಿಗೆ ಮುದ ನೀಡುತ್ತದೆ. ಆಷಾಢ ಶ್ರಾವಣ ಎಲ್ಲರಿಗೂ ಒಂದು ರೀತಿಯ ಹಬ್ಬಗಳಿಗೆ ನಾಂದಿ ಹಾಡುವ ಕಾಲ. ಆದರೆ ಆಷಾಢ ನವವಿವಾಹಿತರಿಗೆ ವಿರಹವೇದನೆ. ಇಂತಹ ವಿರಹವೇದನೆಯಲ್ಲೂ ಹೆಣ್ಣು ಮಕ್ಕಳಿಗೆ ನಕ್ಕು ನಲಿದು ಉಂಡು ದೊಡ್ಡವರಾದ ಹುಟ್ಟೂರಿಗೆ ಹೋಗುವ ತವಕ. ಅಣ್ಣ ತಮ್ಮ ಬಂಧು ಬಾಂಧವರ ಜೊತೆಗಿರುವ ಹಂಬಲವಾಗಿ ತನ್ನನ್ನು ಕರೆದುಕೊಂಡು ಹೋಗಲು ಬರುವ ಅಣ್ಣ ಇನ್ನೂ ಯಾಕೆ ಬರಲಿಲ್ಲ ಎಂಬ ತಳಮಳ ಹೇಗಿದೆ ಕೇಳೋಣವೇ ಈ ಹಾಡಿನಲ್ಲಿಯೇ.

0: ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿರ್ತಿದ್ದವು. ಅತ್ತೆ ಮಾವ, ಭಾವ ಮನ, ಅತ್ತಿಗೆ ನಾದಿನಿ, ಹೀಗೆ ಮದುವೆಯಾದ ಮೊದಲ ವರ್ಷದಲ್ಲಿ ಅತ್ತೆ ಸೊಸೆ ಅತ್ತೆ ಅಳಿಯ ಒಂದೇ ಬಾಗಿಲಲ್ಲಿ ಓಡಾಡಬಾರದು ಎಂಬ ಕಟ್ಟುಪಾಡು ಇದೆ. ಹೀಗಾಗಿ ಹೆಣ್ಣು ಮಗಳು ತವರಿಗೆ ಬರುತ್ತಿದ್ದರು. ಇದು ಮೇಲುನೋಟಕ್ಕೆ ಮೂಢನಂಬಿಕೆ ಎನಿಸಿದರೂ ವಿಚಾರ ಮಾಡಿದಾಗ ಅದಕ್ಕೆ ಅರ್ಥ ಇದೆ ಎಂದು ತಿಳಿದು ಬರುತ್ತದೆ.
1: ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುತ್ತಿದ್ದರು. ಹೆಣ್ಣು ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ತಾಯಿಯಾಗಲು ಶಕ್ತರಿರುತ್ತಿರಲಿಲ್ಲ. ಆಷಾಢ ಮಾಸದಲ್ಲಿ ಸಮಾಗಮವಾದಲ್ಲಿ ಅಲ್ಲಿಂದ 9 ತಿಂಗಳಿಗೆ ಅಂದರೆ ಬಿರುಬೇಸಿಗೆಯ ಕಾಲಕ್ಕೆ ಹೆರಿಗೆಯ ಕಾಲ ಬರುತ್ತದೆ. ಗರ್ಭಿಣಿಯರಿಗೆ ಆ ಸೆಖೆಯನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ವಿರಹ ವೇದನೆ ಅನಿವಾರ್ಯವಾಗಿತ್ತು. ಆದರೆ ಈ ಕಾಲಕ್ಕೆ ಅದು ಅನ್ವಯಿಸುವುದಿಲ್ಲ. ಕಾರಣ ಈಗಿನ ದಂಪತಿಗಳಿಗೆ ಇರುವ ತಿಳುವಳಿಕೆ. ಆದರೂ ಈ ಪದ್ಧತಿ ಕೆಲವು ಕಡೆ ಮುಂದುವರಿದಿದೆ. ಮತ್ತೊಂದು ಕೋನದಲ್ಲಿ ವಿಚಾರ ಮಾಡಿದಾಗ ಇನ್ನೊಂದು ಮುಖ್ಯ ಅಂಶ ನಮ್ಮ ಗಮನಕ್ಕೆ ಬರುತ್ತದೆ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ಆಷಾಢದಲ್ಲಿ ಒಳ್ಳೆ ಮಳೆ ಬಂದು ಕೃಷಿ ಚಟುವಟಿಕೆಗಳು ರಭಸದಿಂದ ನಡೆಯುವ ಕಾಲ. ಬೇಸಾಯ ಹೂಡಿ ಬಿತ್ತನೆಯ ಕಾಲವಾಗಿರುತ್ತದೆ. ಆಷಾಢದಲ್ಲಿ ಸುರಿಯುವ ಆರ್ದ್ರ ಮಳೆ ಬಿತ್ತನೆಗೆ ಸೂಕ್ತ ಕಾಲ. ಹೊಸದಾಗಿ ಮದುವೆಯಾಗದ ಪತ್ನಿ ಮನೆಯಲ್ಲಿದ್ದರೆ ಪತಿಗೆ ಕೃಷಿ ಚಟುವಟಿಕೆಗಳ ಕಡೆ ಗಮನ ಕಡಿಮೆಯಾಗುವುದು ಸ್ವಾಭಾವಿಕ. ಪತ್ನಿಯೊಡನೆ ಸರಸ ಸಲ್ಲಾಪದಲ್ಲಿ ನಿರತನಾಗಿ ಕೃಷಿಯ ಕೆಲಸದ ಕಡೆ ಗಮನ ಕೊಡುವುದು ಕಡಿಮೆಯಾಗುತ್ತದೆ. ಪತ್ನಿ ತವರಿಗೆ ಹೋದಲ್ಲಿ ಕೆಲಸದಲ್ಲಿ ನಿರತನಾಗುತ್ತಾನೆ ಎಂಬ ಕಾರಣದಿಂದ ಹೆಣ್ಣು ಮಕ್ಕಳನ್ನು ತವರಿಗೆ ಕಳುಹಿಸುತ್ತಿದ್ದರು. ಕವಿ ದರಾ ಬೇಂದ್ರೆಯವರು ಕೃಷಿ ಚಟುವಟಿಕೆಯಲ್ಲಿ ರೈತರು ಎಷ್ಟು ಸಂಭ್ರಮದಿಂದ ನಿರತರಾಗಿರುತ್ತಿದ್ದರು ಎಂದು ಈ ರೀತಿ ಹಾಡಿ ಹೊಗಳಿದ್ದಾರೆ.

0: ಇನ್ನು ಆಷಾಢ ಪ್ರಾರಂಭವಾಗುವ ವೇಳೆಗೆ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ. ದಕ್ಷಿಣಾಯಣ ಪುಣ್ಯಕಾಲಕ್ಕೆ ಭಾಗೀರಥಿ ಜಯಂತಿ ಎಂದೂ ಕರೆಯುತ್ತಾರೆ. ಇಲ್ಲಿಂದ ಹಬ್ಬಗಳ ಸಾಲು ಶುರು. ಆಡಾಡುತ್ತ ಆಷಾಢ, ಓಡಾಡುತ್ತ ಶ್ರಾವಣ ಎಂಬ ಗಾದೆ ಮಾತಿದೆ. ಆಷಾಢ ಮಾಸದ ಏಕಾದಶಿಗೆ ಪ್ರಥಮ ಏಕಾದಶಿ ಎಂದೂ ಕರೆಯುತ್ತಾರೆ. ಇದಕ್ಕೆ ಉಪವಾಸದ ಹಬ್ಬ ಎಂದೂ ಕರೆಯುವುದುಂಟು. ಚಾತುರ್ಮಾಸ ಈ ದಿನದಿಂದ ಪ್ರಾರಂಭವಾಗುತ್ತದೆ. ಕಾರ್ಕ ಮಾಸದ ಉತ್ಥಾನ ದ್ವಾದಶಿ ಅಂದರೆ ತುಳಸಿ ಹಬ್ಬದ ದಿನ ಚಾತುರ್ಮಾಸ ಮುಗಿಯುತ್ತದೆ. ಈ ನಾಲ್ಕು ತಿಂಗಳು ಮಳೆ ಸುರಿಯುವ ಕಾಲವಾಗಿದೆ. ಈ ಚಾತುರ್ಮಾಸದ ಒಂಬತ್ತು ಏಕಾದಶಿಗಳಲ್ಲಿ ಉಪವಾಸ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಹಬ್ಬಗಳಲ್ಲಿ ಊಟ ಸೇವನೆಯಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಅದಕ್ಕಾಗಿಯೇ ಏಕಾದಶಿ ಉಪವಾಸ ಆರೋಗ್ಯವನ್ನು ಸುಧಾರಿಸುತ್ತದೆ.
1: ಚಾತುರ್ಮಾಸದಲ್ಲಿ ಒಂದೊಂದು ತಿಂಗಳು ಒಂದೊಂದು ಪದಾರ್ಥಗಳು ವರ್ಜ. ಅದರಂತೆ ಆಷಾಢದಲ್ಲಿ ತರಕಾರಿ, ಹಾಲು, ಮೊಸರು ಹಾಗೂ ದ್ವಿದಳ ಧಾನ್ಯಗಳು ವರ್ಜ. ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಎನ್ನುವುದು ಆಯುರ್ವೇದ ತಜ್ಞರ ಅಭಿಪ್ರಾಯ. ಪ್ರತಿಯೊಂದು ಹಬ್ಬದ ಆಚರಣೆಯಲ್ಲೂ ತನ್ನದೇ ಆದ ವೈಜ್ಞಾನಿಕ ಕಾರಣ ಇದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅದರಂತೆ ಆಷಾಢ ಮಾಸದ ಆಚರಣೆಯಲ್ಲೂ ವೈಜ್ಞಾನಿಕ ಸತ್ಯ ಇದೆ ಎಂದಾಯಿತು. ಮದುವೆಯಾದ ನವ ದಂಪತಿಗಳಿಗೆ ಆಷಾಢ ವಿರಹ ಕಾಲವರೆ ಶ್ರಾವಣ ಸರಸದಲ್ಲಿ ಮಿಂದೇಳುವ ಹಾಗೂ ಬದುಕನ್ನು ಸಮರಸದತ್ತ ಹೊತ್ತೊಯ್ಯುವ ಪರ್ವಕಾಲ. ಆಷಾಢದ ಪೌರ್ಣಿಮೆಯನ್ನು ಗುರು ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಆ ದಿನ ಗುರುಗಳನ್ನು ವಂದಿಸುವ ಆರಾಧಿಸುವ ಪರಂಪರೆ ಇದೆ.
2: ಇನ್ನು ಆಷಾಢ ಮಾಸದ ಶುಕ್ರವಾರದ ಪೂಜೆ ವಿಶೇಷತೆಯಿಂದ ಕೂಡಿರುತ್ತದೆ. ಈ ತಿಂಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಿದಲ್ಲಿ ಅಧಿಕ ಲಾಭವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಮದುವೆಯಾದ ಹೊಸತರಲ್ಲಿ ಹೆಣ್ಣು ಮಕ್ಕಳು ತವರು ಮನೆಗೆ ಬರುವುದು ಎರಡೂ ಮನೆಯ ಸಂಪ್ರದಾಯವನ್ನು ಅರಿಯುವುದೇ ಆಗಿದೆ. ಹಬ್ಬದ ದಿನಗಳಲ್ಲಿ ಮಹಿಳೆಯರು ಕೊಂಡಿದ್ದು, ಕಂಡದ್ದು, ಕಾಣದ್ದು ಎಲ್ಲವನ್ನು ಹೇಳುತ್ತಾ ಕೆಲಸ ಮಾಡುತ್ತಿದ್ದರೆ ಗಂಡಸರು ತಳಿರು ತೋರಣ ಕಟ್ಟು ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಪುಟ್ಟ ಮಕ್ಕಳು ಅತ್ತಿತ್ತ ಓಡಾಡುತ್ತಾ ಹೊಸ ಉಡುಗೆ ತೊಟ್ಟು ನಕ್ಕು ನಲಿಯುತ್ತಿರುತ್ತಾರೆ. ಇನ್ನು ಹದಿಹರೆಯದವರು ಶಾಲಾ ಕಾಲೇಜುಗಳ ವಿಷಯ ಹೇಳುತ್ತಾ ಕಿಲಕಿಲಾ ನಗುವರು. ಹೊಸಬಟ್ಟೆಯ ಸಡಗರ, ಪೂಜೆಯ ನಂತರ ಒಟ್ಟಾಗಿ ಕುಳಿತು ಊಟ ಇವೆಲ್ಲವೂ ಯಾಂತ್ರಿಕ ಬದುಕಿಗೆ ದೊಡ್ಡ ಪರಿಹಾರ. ಇದೇ ಸಾರ್ಥಕ ಬದುಕಿನ ಹಾಗೂ ಹಬ್ಬದ ನಿಜವಾದ ಅರ್ಥವಲ್ಲವೇ?
3: ಆಷಾಢದ ಕೊನೆಯ ದಿನ ಅಮಾವಾಸ್ಯೆ. ಇದು ಭೀಮನ ಅಮಾವಾಸ್ಯೆ. ಇದಕ್ಕೆ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಪತಿ ಭೀಮನ ಆರೋಗ್ಯಶಾಲಿ ಬಲಶಾಲಿ ಆಗಲಿ ಎಂದು ಪೂಜಿಸುವ ವ್ರತ. ಈ ದಿನ ಶಿವ ಶಿವೆಯರನ್ನು ದೀಪದ ಸ್ತಂಭದಲ್ಲಿ ಸ್ಥಾಪಿಸಿ ಪೂಜೆ ಮಾಡಿದರೆ ಪತಿಗೆ ಆಯಸ್ಸು ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ಈ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದೂ ಕರೆಯುತ್ತಾರೆ. ಶ್ರಾವಣ ಮಾಸ ಹಬ್ಬಗಳ ಮಾಸ. ಸಾಲು ಸಾಲು ಹಬ್ಬಗಳು. ಎಲ್ಲಾ ವಯಸ್ಸಿನವರು ನಕ್ಕು ನಲಿದು ಪುಳಕಿತಗೊಳ್ಳುತ್ತಾರೆ.

0: ಕಾಲ ಎಲ್ಲರೂ ಕೂಡಿ ಸಂತೋಷದಿಂದ ಹಬ್ಬ ಆಚರಿಸಿದರೆ ಅದಕ್ಕಿಂತ ಆನಂದ ಮತ್ತೇನು? ಹಬ್ಬದ ಆಚರಣೆಯ ಅರ್ಥವೂ ಇದೇ ಆಗಿದೆ ಅಲ್ಲವೇ? ಪ್ರಕೃತಿ ಮಳೆಯಲ್ಲಿ ಮಿಂದು ಹಸಿರುಟ್ಟು ನಳಿನಳಿಯುವುದು ಒಂದೆಡೆಯಾದರೆ ಜನರ ಸಡಗರ ಮತ್ತೊಂದೆಡೆ. ಬೆಲೆಗಳು ಗಗನಕ್ಕೇರಿದ್ದರೂ ಹಬ್ಬಗಳ ಸಡಗರ ಕಡಿಮೆಯಾಗುವುದಿಲ್ಲ. ಮಾನವ ಪ್ರಕೃತಿಗಳ ನಡುವಿನ ಆಳವಾದ ಸಂಬಂಧಕ್ಕೆ ಹಬ್ಬಗಳ ಆಚರಣೆ ಸಾಕ್ಷಿಯಾಗಿದೆ. ಮನೆಯ ಜನರ ನಡುವಿನ ಬಾಂಧವ್ಯವನ್ನು ಬೆಸೆಯುತ್ತದೆ ಈ ಹಬ್ಬಗಳು. ಬೇರೆ ಬೇರೆ ಪ್ರದೇಶದಲ್ಲಿದ್ದರೂ ಹಬ್ಬಗಳಲ್ಲಿ ಒಟ್ಟಿಗೆ ಸೇರಿ ಆಚರಿಸುವುದರಿಂದ ಮನೆಯ ಜನರೆಲ್ಲ ಒಟ್ಟಾಗಿ ಸೇರುವ ಅವಕಾಶ ಒದಗಿದಂತೆ ಆಗುತ್ತದೆ. ಹಬ್ಬಗಳು ಬಾಂಧವ್ಯವನ್ನು ಬೆಸೆಯುವ ಕೊಂಡಿಯೇ ಆಗಿದೆ. ದೇಶದಲ್ಲೇ ಇರಲಿ ವಿದೇಶದಲ್ಲೇ ಇರಲಿ, ನಮ್ಮ ಸಂಪ್ರದಾಯವನ್ನು ಪಾಲಿಸುವುದು ನಮ್ಮ ದೇಶದ ಗುಣ ಎಂದೇ ಹೇಳಬಹುದು.
1: ಶ್ರಾವಣ ಮಾಸದ ಮೊದಲ ಹಬ್ಬವೇ ನಾಗರ ಪಂಚಮಿ. ಈ ಹಬ್ಬ ಸೋದರ ಸೋದರಿಯರ ಹಬ್ಬ. ನಾಗಾರಾಧನೆ ಪ್ರಾಚೀನ ಕಾಲದಿಂದಲೂ ಬಂದಿರುವ ಪದ್ಧತಿ. ಮನೆಯಲ್ಲಿರುವ ನಾಗಪ್ಪನಿಗೆ ಹಾಲೆರೆದು ಪೂಜಿಸುವವರು ಕೆಲವರಾದರೆ ಮತ್ತೆ ಕೆಲವರು ಹುತ್ತಕ್ಕೆ ಹೋಗಿ ಹಾಲೆರೆದು ಪೂಜಿಸುವರು. ಈ ದಿನದ ವಿಶೇಷವೆಂದರೆ ಚಿಗಳಿ ತಂಬಿಟ್ಟು. ಮದುವೆಯಾದ ಸೋದರಿ ಪಂಚಮಿ ಹಬ್ಬಕ್ಕೆ ಬರದಿದ್ದರೆ ಸೋದರ ಅವಳ ಮನೆಗೆ ಹೋಗಿ ತಂಬಿಟ್ಟು ಕೊಟ್ಟು ಬರುವ ಪದ್ಧತಿ. ಸೋದರ ಸೋದರಿಯರ ಬಾಂಧವ್ಯವನ್ನು ಬೆಸೆಯುವ ಈ ಹಬ್ಬ ಮನೆಯಲ್ಲಿ ಸಂತಸ ಮೂಡಿಸುತ್ತದೆ. ಆಷಾಢ ಮಾಸಕ್ಕೆ ತವರಿ ಹೋಗಿದ್ದರೂ ಮತ್ತೆ ಪಂಚಮಿ ಹಬ್ಬಕ್ಕೆ ತವರಿಗೆ ಹೋಗುವ ತವಕ. ಹಾಗಾಗಿ ಅಣ್ಣ ಇನ್ನೂ ಯಾಕೆ ಬರಲಿಲ್ಲ ಎಂದು ಈ ಹಾಡನ್ನು ಹಾಡುತ್ತಾ ಅಣ್ಣನ ದಾರಿಯನ್ನು ಕಾಯುತ್ತಿದ್ದಾಳೆ.
2: ಪಂಚಮಿ ಹಬ್ಬ

ಮರುದಿನ ಸಿರಿಯಾಳ ಷಷ್ಠಿ. ಇದು ಗಂಡು ಮಕ್ಕಳ ಹಬ್ಬ. ಶ್ರಾವಣ ಮಾಸದಲ್ಲಿ ಬರುವ ಮಂಗಳಗೌರಿ ಪೂಜೆಯನ್ನು ಹೆಣ್ಣು ಮಕ್ಕಳು ಗಂಡನ ಶ್ರೇಯೋಭಿವೃದ್ಧಿಗೆ ಮಾಡುವ ವ್ರತ. ಈ ಮಾಸ ಪ್ರತಿ ಮಂಗಳವಾರದಂದು ಈ ವ್ರತ ನಡೆಯುತ್ತದೆ. ಇನ್ನು ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬ ಹೆಂಗಳೆಯರಿಗೆ ಸಡಗರದ ಹಬ್ಬ. ಹೊಸ ಸೀರೆಗಳನ್ನು ಉಟ್ಟು ಆಭರಣಗಳನ್ನು ಧರಿ ಲಕ್ಷ್ಮೀದೇವಿಗೂ ಆಭರಣ ಹಾಕಿ ಪೂಜಿಸುವುದು ವಾಡಿಕೆ. ಶ್ರಾವಣ ಮಾಸದಲ್ಲಿ ಹೂವು ಹಣ್ಣುಗಳು ಹೇರಳವಾಗಿ ದೊರೆಯುತ್ತದೆ. ದೇವಿಗೆ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ನಾನಾ ರೀತಿಯ ಹಣ್ಣುಗಳನ್ನು ನಿವೇದನೆ ಮಾಡಿ ಭಕ್ಷ್ಯ ಭೋಜ್ಯಗಳನ್ನು ಸವಿಯುವುದೇ ಒಂದು ಆನಂದ. ದೇವಿ ಶ್ರೀಲಕ್ಷ್ಮಿಯನ್ನು ಜಾನಪದ ಶೈಲಿಯಲ್ಲಿ ಈ ರೀತಿ

ಶ್ರಾವಣ ಶನಿವಾರಗಳು ಗಂಡು ಮಕ್ಕಳ ಹಬ್ಬ. ಹಣೆಗೆ ತಿಲಕ ಇಟ್ಟು ಕನಿಷ್ಠ 5 ಮನೆಗಳಿಗೆ ಹೋಗಿ ಕುಲದೇವರ ಹೆಸರು ಹೇಳಿ ಪಡಿ ಬೇಡುವುದು ಪದ್ಧತಿ. ಮನೆಗೆ ಬಂದ ಮಕ್ಕಳಿಗೆ ಅಕ್ಕಿಯನ್ನು ನೀಡಿ ಹರಸುವುದು ಈ ನೋಟವೇ ನೋಡುವುದಕ್ಕೆ ಚೆನ್ನ. ಆದರೆ ಈಗೀಗ ಅದು ಕಣ್ಮರೆಯಾಗುತ್ತಿದೆ. ಪುರಂದರದಾಸರು ದಾನದ ಮಹಿಮೆಯನ್ನು ಹೀಗೆ ಕೊಂಡಾಡಿದ್ದಾರೆ.

ಶ್ರಾವಣ ಪೌರ್ಣಮಿಯ ದಿನ ರಕ್ಷಾಬಂಧನದ ಸಡಗರ. ಸೋದರರ ಕೈಗೆ ಸೋದರಿಯರು ರಾಖಿ ಕಟ್ಟುತ್ತಾರೆ. ಸೋದರ ಬಾಂಧವ್ಯವನ್ನು ಗಟ್ಟಿ ಮಾಡುವ ಹಬ್ಬ. ಸೋದರರು ಸೋದರಿಯರಿಗೆ ಉಡುಗೊರೆ ಕೊಡುವುದು ವಾಡಿಕೆ. ದಕ್ಷಿಣ ಭಾರತದಲ್ಲಿ ನಾಗರ ಪಂಚಮಿ ಹೇಗೆ ಸೋದರ ಬಾಂಧವ್ಯವನ್ನು ಬೆಸೆಯುತ್ತದೆಯೋ ಹಾಗೆ ಉತ್ತರ ಭಾರತದಲ್ಲಿ ರಕ್ಷಾಬಂಧನ. ಆದರೆ ಈಗೀಗ ದೇಶದ ಎಲ್ಲೆಡೆ ರಾಖಿ ಹಬ್ಬ ಪ್ರಚಾರವಾಗಿ ಸೋದರರಿಗೆ ಮಾತ್ರ ಅಲ್ಲದೆ ತಮ್ಮ ಸ್ನೇಹಿತರಿಗೂ ಕಟ್ಟಿ ಸೋದರ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಳುವ ಹಬ್ಬ. ಇದೇ ದಿನ ಉಪಾಕರ್ಮವೂ ಹೌದು. ಈ ದಿನ ಹೊಸ ಜನಿವಾರ ಧರಿಸುತ್ತಾರೆ. ಹೊಸದಾಗಿ ಉಪನಯನವಾದ ಒಟ್ಟುಗಳಿಗೆ ಹಾಗೂ ಮದುವೆಯಾದ ಮೊದಲ ಉಪಾಕರ್ಮ ವಿಶೇಷವಾಗಿರುತ್ತದೆ. ನಂತರ ಬರುವುದು ಶ್ರೀ

ರಾಘವೇಂದ್ರ ಸ್ವಾಮಿಗಳ ಆರಾಧನೆ. 3 ದಿನಗಳ ಕಾಲ ಈ ಉತ್ಸವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ನೋಡಲು ಹರ್ಷವೆನಿಸುತ್ತದೆ. ನಂತರ ಬರುವುದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಭಾರತಾದ್ಯಂತ ಸಂಭ್ರಮ ಸಡಗದಿಂದ ಆಚರಿಸುವ ಹಬ್ಬ. ಬಗೆ ಬಗೆ ತಿಂಡಿಗಳನ್ನು ಕೃಷ್ಣನಿಗೆ ನೈವೇದ್ಯ ಮಾಡುವುದು ಈ ಹಬ್ಬದ ವಿಶೇಷತೆ. ಮಕ್ಕಳಿಗೆ ಕೃಷ್ಣವೇಷ ಸ್ಪರ್ಧೆ ಎಲ್ಲೆಡೆ ನಡೆಯುತ್ತದೆ. ಪ್ರತಿಯೊಂದು ಗಂಡು ಮಗುವಿನಲ್ಲೂ ಕೃಷ್ಣನನ್ನು ಕಾಣುವ, ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ರಾಧೆಯನ್ನು ಕಾಣುವ ದೇಶ ನಮ್ಮದು. ರಾಧಾಕೃಷ್ಣರ ಕೋಲಾಟದ ಹಾಡನ್ನು ಕೇಳೋಣ.

0: ಹೀಗೆ ಶ್ರಾವಣ ಮಾಸ ಪೂರ್ತಿ ಹಗಳ ಸರಮಾಲೆ. ಶ್ರಾವಣ ಶನಿವಾರಗಳಂದು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಪ್ರತಿಯೊಂದು ದೇವರನ್ನೂ ಧ್ಯಾನಿಸುತ್ತಾ ಆರಾಧನೆ ಮಾಡುವ ಮಾಸವೇ ಈ ಶ್ರಾವಣ ಮಾಸ. ನಮ್ಮ ಹಬ್ಬಗಳು ಅಂದರೆ ನಮ್ಮ ಸಂಸ್ಕಾರ ಇಂದಿನ ದಿನಗಳಲ್ಲಿ ಬರೀ ಆಚರಣೆಯಂತೆ ಕಂಡುಬರುತ್ತದೆ. ಆದರೂ ಈ ಹಬ್ಬಗಳು ಪತಿ ಪತ್ನಿ ಸೇರಿದಂತೆ ಮನೆಯ ಎಲ್ಲಾ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಹಬ್ಬಗಳನ್ನು ಆಚರಿಸಿ ಅನುಭವಿಸಿದಾಗಲೇ ಅದರ ಸ್ವಾದ ನಮಗೆ ಅರಿವಾಗುವುದು. ನವ ದಂಪತಿಗಳಿಗೆ ಹೊಸ ಮನೆ ಹೊಸ ಜನರೊಡನೆ ಮಾನಸಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿ ಬೆರೆಯಲು ಹಬ್ಬಗಳು ಸಹಾಯ ಮಾಡುತ್ತವೆ. ದಾಂಪತ್ಯ ಜೀವನವನ್ನು ಸಿರಿಗೊಳಿಸಲು ಈ ಹಬ್ಬಗಳು ಸಹಾಯ ಮಾಡುತ್ತವೆ. ಬದುಕಿನ ಸಾಂಪ್ರದಾಯಿಕ ಸಂಭ್ರಮಗಳನ್ನು ಮರೆಯದೆ ಈ ಶ್ರಾವಣ ಸಂಭ್ರಮವನ್ನು ಅನುಭವಿಸುವುದು ಎಲ್ಲರ ಕರ್ತವ್ಯ. ಸಂಸ್ಕೃತಿ ಸಂಸ್ಕಾರದ ಪ್ರತೀಕ. ಮಾನವ ನಡುವಿನ ವೃದ್ಧಿಗೆ, ಮಾನವೀಯತೆ ಪಸರಿಸುವಿಕೆಗೆ, ಸಂತೋಷದ ವಿನಿಮಯಕ್ಕೆ ಹಾಗೂ ಹೊಸತನದ ಆರಂಭಕ್ಕೆ ನಾಂದಿಯಾಗಲಿ ಈ ಆಷಾಢ ಶ್ರಾವಣ. ನನ್ನೆಲ್ಲ ಹಸಿರಾಗಿಸಲಿ ಎಂದು ಮತ್ತೊಮ್ಮೆ ಹಾರೈಸೋಣ. ಇದುವರೆಗೆ ಭದ್ರಾವತಿ ಸಿದ್ಧಾರೂಢನಗರದ ಶ್ರೀ ಶಾರದಾ ಭಜನಾ ಮಂಡಳಿಯ ಸದಸ್ಯರಿಂದ ಆಷಾಢ ಶ್ರಾವಣ ಸಂಭ್ರಮವನ್ನು ಕೇಳಿದಿರಿ. ಭಾಗವಹಿಸಿದವರು ಇಂದಿರಾ ಸ್ವಾಮಿರಾವ್, ಗಿರ್ಜಾ ಹೆಗಡೆ, ಯಶೋಧಾ ನಾಗರಾಜ್, ನಾಗರತ್ನ ಸುಬ್ರಹ್ಮಣ್ಯ, ಲಲಿತಾ ಪ್ರಸಾದ್, ಕಲಾ ಜೋಯಿಸ್, ವೇದಾ ಶೇಷಾದ್ರಿ ಹಾಗೂ ಮುಕ್ತಾ ಪ್ರಸಾದ್.
1: ಈಗ ಕೆಲವು ಚಿತ್ರಗೀತೆಗಳು.

0: ಏಸಬೇಕು ಇದ್ದು ಜೇಸಬೇಕು ಮಾಲಿಕೆಯಲ್ಲಿ ಶ್ರೀಮತಿ ಗಂಗಮ್ಮ ಅವರೊಡನೆ ಮಾತುಕತೆ. ಈಗ ಗಂಗಮ್ಮ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರು ಮಾತನಾಡಿಸ್ತಾ ಅವರು ಯಾವ ಉದ್ಯೋಗವನ್ನ ಅವಲಂಬಿಸಿಕೊಂಡು ಜೀವನವೆಂಬ ರಥವನ್ನ ಸಾಗಿಸ್ತಾ ಇದ್ದಾರೆ, ಅದರ ಕಷ್ಟ ಸುಖಗಳೇನು ಎಲ್ಲವನ್ನ ತಿಳ್ಕೊಳ್ಳೋಣ ಅಲ್ವಾ. ನಮಸ್ಕಾರ ಗಂಗಮ್ಮ ಅವರಿಗೆ.
1: ನಮಸ್ಕಾರ.
0: ನೀವು ಯಾವರಿಂದ ಬಂದಿದ್ದೀರಾ ಗಂಗಮ್ಮ?
1: ನಾವಿಲ್ಲೇ ಭದ್ರಾವತಿ ಹನುಮಂತ ನಗರ 7ನೇ ಕ್ರಾಸು.
0: ಭದ್ರಾವತಿ ಅವರೇ. ಮನೇಲಿ ಎಷ್ಟು ಜನ ಇದ್ದೀರಿ ಗಂಗಮ್ಮ?
1: ನಾವು ಇವಾಗ 4 ಜನ ಇದೀವಮ್ಮ. ಅದ್ರಾಗ ಈಗ ಇಬ್ಬರು ಮದುವೆ ಮಾಡಿದೀವಿ. ಏನ ಮೊನ್ನೆ ಇನ್ನು 2 ತಿಂಗಳಾಗಿತ್ತು ಮಗನ ಮದುವೆ ಮಾಡಿ.
0: ಎಷ್ಟು ಮಕ್ಕಳು ನಿಮಗೆ?
1: ನಮಗೆ 4 ಜನಮ್ಮ.
0: ಗಂಡೆಷ್ಟು ಹೆಣ್ಣು?
1: 2 ಗಂಡು 2 ಹೆಣ್ಣು.
0: ಮಕ್ಕಳನ್ನೆಲ್ಲ ಓದಿಸಿದ್ದೀರಾ?
1: ಮಕ್ಕಳೇನು 9 ಕ್ಲಾಸ್ ಒಬ್ಬ ಓದಿದ್ದಾನೆ, 8 ಕ್ಲಾಸ್ ಒಬ್ಬ, ಒಬ್ಬಳೆ ಸೆಕೆಂಡ್ ಇಯರ್, ಒಬ್ಬಳು 6

0: ಕ್ಲಾಸ್ ಓದಿದಾಳ.
1: ಸೆಕೆಂಡ್ ಇಯರ್ ಎರಡನೇ ಕ್ಲಾಸ್ ಅಷ್ಟೇನ?
0: ಪಿ ಯು ಸಿನ? ಪಿ ಯು ಸಿ ಸೆಕೆಂಡ್.
1: ಪಿ ಯು ಸಿ ಮತ್ತೆ ಮುಂದೆ ಯಾವ್ದಿಸ್ಲಿಲ್ಲ?
0: ಮದುವೆ ಮಾಡಿಕೊಟ್ಟು ಮಗಳು.
1: ಬೇಗ ಮದುವೆ ಮಾಡೋಗತ್ತೆ ಏನಮ್ಮ ಇತ್ತು? ಪಾಪ ಓದ್ತಾ ಇತ್ತಲ್ಲ ಮಗು.
0: ಓದ್ತಾ ಇದ್ಲಮ್ಮ. ನಮ್ಮ ತಮ್ಮರು ಆಗ್ತೀವಿ ಅಂತ ಕೇಳಿದ್ರಲ್ಲ, ನಮಗೆ ಮಾಡಕ್ ಮುಂದೆ ಬೇರೆ ಮಾಡಕ್ ಇದಿಲ್ವಲ್ಲ ಅಂತಂದು ತಮ್ಮ ಆಗ್ತೀನಿ ಅನ್ನೋದಕ್ಕೋಸ್ಕರ ಕೊಟ್ಟು ಮಾಡಿದ್ವಿ ಅಮ್ಮ.
1: ನೋಡಿ, ಏನೋ ಒಂದು ಕಾರಣ ಮಕ್ಕಳಿಗೆ ಮದುವೆ ಮಾಡಿಬಿಟ್ರೆ ಓದಿಗೆ ತಿಲಾಂಜಲಿ.
0: ಹೌದಮ್ಮ
1: ಅಲ್ವಾ? ಯಾವತ್ತಿದ್ರು ಅವ್ರು ಸ್ವಂತ ಮೇಲೆ ನಿಂತ್ಕೋಬೇಕಾದ್ರೆ ನೀವು ಓದು ಅನ್ನೋದು ಒಂದು ಭಂಡಾರ ಕೊಡ್ಲೇಬೇಕು.
0: ಅವಳು ಓದ್ತೀನಿ ಅಂದ್ಲಮ್ಮ, ನಮ್ಗೆ ಮುಂದೆ ನಾವು ಖರ್ಚು ಮಾಡಿ ಮದುವೆ ಮಾಡಕ್
1: ಅಲ್ವಾ, ಅವಳೇ ದುಡಿತಾ ಇದ್ಲು, ಮಾಡದೇ ಇರ್ಬೋದಿತ್ತು, ಚೆನ್ನಾಗಿ ಓದಿಸ್ಬೋದಿತ್ತು. ಈ ಮಕ್ಕಳು ಓದ್ತೀನಿ ಅನ್ಲಿಲ್ವಾ?
0: ಇಲ್ಲಮ್ಮ, ಗಂಡ್ ಮಕ್ಳು ಅದೇ ಹಿರಿಯನೊಬ್ಬ ಓದ್ಲಿಲ್ಲ, ಸ್ಕೂಲ್ನೇ ಬಿಟ್ಟು ತಪ್ಸಿಬಿಟ್ಟ. ಇವನ್ ಓದಿದ್ದ ನಮ್ ಕಷ್ಟ ನೋಡಿ ಇಸ್ಕೂಲ್ ಬಿಟ್ಬಿಟ್ನಮ್ಮ.
1: ನೀವೇನ್ ಮಾಡ್ತೀರಿ?
0: ನಾವು ಸೊಪ್ಪು ವ್ಯಾಪಾರ ಮಾಡ್ತೀವಮ್ಮ.
1: ಸೊಪ್ಪು ಮಾರಿ ಜೀವನ ಮಾಡ್ತೀವಿ.
0: ಸೊಪ್ಪು ಮಾರಿ ಜೀವನ ಮಾಡ್ಬೇಕು.
1: ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಗಂಗಮ್ಮ?
0: ಅಲ್ಲೇ ಈಗ 25 ವರ್ಷಕ್ಕಿಂತ ಮಾಡ್ತಾ ಇದೀವಮ್ಮ.
1: 25 ವರ್ಷದಿಂದ ಬರೀ ಸೊಪ್ಪು ಮಾರಿ
0: ಸೊಪ್ಪು ಮಾರಿ ಜೀವನ ಮಾಡ್ತೀವಿ.
1: ಮನೆಯವ್ರು ಏನ್ ಮಾಡ್ತಾರೆ?
0: ಮನೆಯವ್ರು ಕೂಲಿ ಕೆಲಸ ಮಾಡ್ತಾರಮ್ಮ. ಕಬ್ಬಿನ ಶುರು ಆದಾಗ ಒಂದ್ 3 ತಿಂಗಳು ಕಬ್ಬಿನ ಕೊಕ್ಕ, ಆಮೇಲೆ ಅದು ಇದು ಕೆಲ್ಸಕ್ಕೆ ಹೋಗ್ತಾರಮ್ಮ.
1: ಕೂಲಿ ಕೆಲ್ಸ
0: ಎಲ್ಲಿ ಸಿಕ್ತ ಅವಾಗ ಹೋಗೋದು. ಇದ್ರ ಮನೆಗಿರೋದಮ್ಮ.
1: ಸೊಪ್ಪು ಮಾರಕ್ ಬರಲ್ವ ಅವರು?
0: ಇಲ್ಲಮ್ಮ ಬರಲ್ಲ.
1: ಯಾಕೆ?
0: ಅವ್ರು ಸೊಪ್ಪು ಮಾರಲ್ಲ, ಮೊದ್ಲೇನ ಸೊಪ್ಪು ಬೆಳೆಯರಂತೆ. ಇವಾಗ ಎಲ್ಲ ಇಲ್ಲೆಲ್ಲ ಮನೆಗಳು ಆದ್ಬಿಟ್ವಲ್ಲ, ಸೊಪ್ಪು ಮಾಡ್ತಾ ಇಲ್ಲ ಮಾರ್ತಾ ಇಲ್ಲ, ಕಬ್ಬಿನ ಬಂದಾಗಲೇ ಹೋಗೋದು.
1: ಮನೇಲೇ ಕೂತ್ಕೊಳ್ಳೋದಕ್ಕಿಂತ ನಿಮ್ ಜೊತೆ ಬಂದ್ರೆ ಅದು ಅನುಕೂಲನೇ ಅಲ್ಲದು.
0: ಅದೇ ಬರ್ಬೋದು. ಅವ್ರು ಅವಾಗೆಲ್ಲ ಸೊಪ್ಪಿನ ಕಷ್ಟ ಮಾಡಿ ಜೀವನ ಮಾಡಿದಾರಲ್ಲ, ವಯಸ್ಸು ಹೋಗ್ತಾ ಇವಾಗ ಹೋಗಕ್ಕಾಗಲ್ಲ. ಅಲ್ಲಿ ಮನೆ ಹತ್ರ ಯಾವ್ದಾರು ಕೆಲಸ ಹೇಳಿದ್ರೆ ಮಾಡ್ತಾರ ಅಷ್ಟೇ. ಹೀಗೆ ಅದು ಕೆಲ್ಸಕ್ಕೆ ಹೋಗಲ್ಲಮ್ಮ. ಆ 3 ತಿಂಗಳು ಮಾತ್ರ ಕಬ್ಬಿನ ಬಂದಾಗ ಕೆಲ್ಸಕ್ಕೆ ಹೋಗ್ತಾರಮ್ಮ.
1: 4 ಮಕ್ಕಳು, ನೀವು ಗಂಡ ಹೆಂಡತಿ, ಒಟ್ಟು 6 ಜನರ ಸಂಸಾರ ಮಾರಾಟದಲ್ಲಿ ಜೀವನ ಮಾಡಿದಿರಿ.
0: ಹೌದಮ್ಮ.
1: ಈ ಮಕ್ಕಳಿಗೆಲ್ಲ ಮದುವೆ ಆಗಿದೆ, ಇಬ್ರು ಸೊಸೆಯರು ಬಂದಿದ್ದಾರೆ
0: ಅಲ್ವಾ?
1: ಈಗ ಹೇಳಿ, ಎಷ್ಟೊತ್ತಿಗೆ ಸೊಪ್ಪು ತರಕ್ ಹೋಗ್ತೀರಾ? ಎಲ್ಲಿಂದ ತರ್ತೀರಾ? ಹೇಗೆ?
0: ನಾವು ಬೆಳಿಗ್ಗೆ ಒಂದ್ ದಿನ 5:30 ಸೊಪ್ಪು ಬರಲ್ಲ, ಅವಾಗ 5:30 ಹೋಗ್ತೀವಮ್ಮ. 5 ಗಂಟೆಗೆ ಹೋಗ್ತೀವಿ. ಒಂದೊಂದಿನ
1: ಅಲ್ಲಿ ಹೋಗ್ತೀರಿ?
0: ಮಾರ್ಕೆಟ್ ಐತಮ್ಮ. ಅಲ್ಲಿ ಮಾರ್ಕೆಟ್
1: ದೂರ ನಿಮ್ಮ ಮನೆಯಿಂದ? ಮಾರ್ಕೆಟ್
0: ನಮಗೆ ಒಂದ್ ಸ್ವಲ್ಪ ಬಸವೇಶ್ವರ ಸರ್ಕಲ್ ಹತ್ರ ಮಾರ್ಕೆಟ್ ಅಮ್ಮ. ಅಲ್ಲಿ ಒಳ್ಳೆ ಆಚೆನೆ ಸ್ವಲ್ಪ ದೂರ ಆಗ್ತದ ನಮಗೆ. ಅಷ್ಟೊತ್ತಿನ ಹೋದ್ರೆ ಸೊಪ್ಪು ಸಿಗೋದು. ಸೊಪ್ಪು ಬರ್ಲಿಲ್ದಾಗ, ಸೊಪ್ಪು ಬರೋ ಟೈಮ್ನಾಗ ಒಂದ್ ಸ್ವಲ್ಪ ಹೊತ್ತಾಗಿ ಹೋದ್ರೆ ಸೊಪ್ಪು ಸಿಗ್ತದೆ.
1: ಎಷ್ಟು ಸೊಪ್ಪು ತಗೊಳ್ತೀರಿ ದಿನಾಗ್ಲು?
0: ನಾವು ಒಂದ್ ದಿನ 3 ತಗಂತೀವಿ. ಸೊಪ್ಪು ಜಾಸ್ತಿ ಬಂದಾಗ ಕಡಿಮೆ ತಗಂತೀವಿ, ಯಾಕಂದ್ರೆ ಸೊಪ್ಪು ಜಾಸ್ತಿ ಆಗ್ತದೆ, ಪುಟ್ಟಿ ತುಂಬುತ್ತೆ. ಈಗ ಸೊಪ್ಪು ಜಾಸ್ತಿ ರೇಟ್ ಆದಾಗ ದುಡ್ಡು ಜಾಸ್ತಿ ಆಗ್ತದೆ, ಸೊಪ್ಪು ಕಡಿಮೆ ಸಿಗ್ತದೆ. ಅವಾಗ ಸೊಪ್ಪು ದಂಗೆ ಹಾಕ್ಸಂತೀವಿ ಅಮ್ಮ. ಒಂದಿನ 300 ಹಾಕ್ಸಂತೀವಿ, ಒಂದಿನ ಸೊಪ್ಪು ಜಾಸ್ತಿ ಬರಲಿದ್ದಿನ 400 ತನಕಲು ಆಗ್ತದೆ ನಮಗೆ. ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಬಂದ್ರೆ ಒಂದು ಸ್ವಲ್ಪ 4 ಕಾಸು ಜಾಸ್ತಿ ಸಿಗ್ತವೆ.
1: ₹300 ಸೊಪ್ಪು ತಗೊಳ್ತೀರಿ?
0: ತಗಂತೀವಮ್ಮ.
1: ಬೆಳಿಗ್ಗೆ 5 ಗಂಟೆಗೆ ನಿಮ್ಮ ಹತ್ರ ₹300 ಇರ್ಲೇಬೇಕು.
0: ಇರ್ಲೇಬೇಕಮ್ಮ.
1: ಹೇಗೆ ತಗೊಳ್ತೀರಿ? ಮನೆಯದು ಉಳಿತಾಯ? ಅದು
0: ಉಳಿತಾಯ ಏನು, ಅದು ಹಿಂಗ ಮಂಡಕ್ ಸಾಲ ತಗಂತೀವಮ್ಮ. ಸೊಪ್ಪ
1: ಸೊಪ್ಪು ಮಂಡಿಲ್ ಸಾಲ
0: ತಗೊಂಡ್ ಮಾರಿ ತಿರು ಬೆಳಿಗ್ಗೆ ಹೋಗ್ತೀವಿ ಅಲ್ಲ, ಅವ್ರಿಗೆ ಕೊಡೋದು. ನಮ್ಮ ಹತ್ರ ಒಂದ್ ಸ್ವಲ್ಪ ಇಕ್ಕೆ ಅಂತೀವಿ. ಜಾಸ್ತಿ ಸೊಪ್ಪು ಬರ್ಲಿದ್ದು ನಮ್ಮತ್ ಕಡಿಮೆ ಆಗಿರ್ತದಲ್ಲ, ಅಲ್ಲಿ ನಮ್ಮ ಹೆಸರ್ತದಲ್ಲ ಕೊಡ್ತಾರೆ. ನಾವು ಸೊಪ್ಪು ಮಾರಿಬಿಟ್ಟು ತಿರು ಬೆಳಿಗ್ಗೆ ಹೋದಾಗ ಅವ್ರಿಗೆ ಕಟ್ಬೇಕಮ್ಮ.
1: ಅದೇನ್ ಬಡ್ಡಿ ಗಿಡ್ಡಿ ಇಲ್ಲ?
0: ಇಲ್ಲ, ಬಡ್ಡಿ ಏನಿಲ್ಲ.
1: ಸುಮ್ಮನೆ ಸಾಲ ತಗೊಳ್ಳೋದು, ಮತ್ತೆ ಕಟ್ಬಿಡೋದು.
0: ತಿರು ಬೆಳಿಗ್ಗೆ ಹೋಗಿ ಕಟ್ಟಿ ಮತ್ ತಗೋಣದ.
1: ಮತ್ ಸೊಪ್ಪು ತಗೊಂಡು ಮತ್ ಸಾಲ ತಗೋಬೇಕು?
0: ತಗೊಂಡ್ಲೇಬೇಕು. ದುಡ್ಡು ಕಡಿಮೆ ಆದಾಗ ಮತ್ತೆ ಸೊಪ್ಪು ತಗೊಂಡ್ಲೇಬೇಕು, ಮತ್ ಕಟ್ಲೇಬೇಕು. ಅದ್ರ ಬಂದ್ರೆ ಲಾಭ ನಾವು ನೋಡ್ಕೋಬೇಕು.
1: ಈಗ ₹300 ಸೊಪ್ಪು ತಗೊಂಡ್ರೆ ಕಂತೆ ಕಂತೆ ಕೊಡ್ತಾರ ಅಥವಾ ನೀವು ಬಂದು ಕಂತೆ?
0: ಇಲ್ಲಮ್ಮ, ಅದು ಕಂತೆ ಕಟ್ಟೆ ಕೊಡ್ತಾರ ನಮಗೆ 100 ಗಟ್ಲೆ.
1: ಹೌದಾ?
0: 100 ಇಷ್ಟು ಅಂತ. ಇವಾಗ ಕೊತ್ತಂಬರಿ ರೇಟ್ ಆಗಿತ್ತೆ, 400 ರೂಪಾಯಿ 100, 5 ರೂಪಾಯಿ ಒಂದ್ ಮರೆ 1 ರೂಪಾಯಿ ಸಿಗುತ್ತೆ. ಅದ್ರ ಈ ಬಿಸಿಲು ಕಾಲ ಕೊಳ್ತು ಹೋದ್ರೆ ಹೋಯ್ತು, ಹಂಗಾಗತ್ತಮ್ಮ.
1: ಈಗ ಅವತ್ತು ತಂದಿದ್ ಸೊಪ್ಪು ಅಷ್ಟು ಅವತ್ತೇ ಖರ್ಚು ಆಗುತ್ತಾ?
0: ಖರ್ಚಾಗ್ತದೆ. ಇಲ್ಲರೂ ಒಂದ್ ಸ್ವಲ್ಪ ಕೊತ್ತಂಬರಿ ಅದು ಉಳಿದ್ರೆ ಸೊಪ್ಪು ಗಿಪ್ಪು ಉಳಿ ಅಂಗಡಿ ಒಂದ್ ಕಟ್ಟಿ ಹೆಚ್ಚು ಕಡಿಮೆ ಕೊಟ್ಟು ವ್ಯಾಪಾರ ಮಾಡಿಬಿಡ್ತೀವಿ. ಹಂಗು ಕೊತ್ತಂಬರಿ ಈಗ ಸೆಕೆದಿನಲ್ಲ, ಹೋಯ್ತು ಅಂದ್ರೆ ಆಯ್ತು.
1: ಅಂತ ಟೈಮಲ್ಲಿ ತಗೊಳ್ಳೋದೇ ಇಲ್ಲ ನೀವು?
0: ತಗಂತೀವಮ್ಮ. ಸ್ವಲ್ಪ ಅನ್ನಾದ್ರೂ ಜಾಸ್ತಿ ತಗೊಂಡ್ ಕಡಿಮೆ ತಗೊಂಡ್ ಮಾರ್ಲೇಬೇಕು.
1: ಈಗ ಆಮೇಲೆ 5 ಗಂಟೆಗೆ ತಗೊಂಡ್ ಮನೆಗೆ ತರ್ತೀರಿ, ತರುವಾಗ್ಲೇ ಸೊಪ್ಪು ಮಾರ್ಕೊಂಡೇ ಬರ್ತೀವಿ.
0: ಮಾರ್ಕೊಂಡೆ ಅಲ್ಲೇ ಅಷ್ಟು ತಿದ್ದು ಬಿಟ್ಟಮ್ಮ. ಆ ಸೊಪ್ಪು ಈ ಸೊಪ್ಪು ಎಲ್ಲ ಜಿಂತಿ ಅಲ್ಲಿಗೆ 6 ಗಂಟೆ 7 ಗಂಟೆ ಅದೇ ಆಗ್ತದೆ. ಯಾವ ಸೊಪ್ಪು ಬಂದಿರ್ತದ ನೋಡ್ಬೇಕಲ್ಲ ಅಲ್ಲೆಲ್ಲ.
1: ಹೌದು.
0: ಅವಾಗ ಹಾಕ್ಸಿ ಅಂದು ಸೊಪ್ಪು ಮಾರ್ಕೊಂಡು ಮನೆ ಬರ್ತೀವಮ್ಮ. 11 ಗಂಟೆ ಹಂಗ ಮನೆ ಬರ್ತೀವಿ.
1: ಅಂದ್ರೆ ಬೆಳಿಗ್ಗೆ 5:00-11:00 ಏನು ತಿನ್ನೋದೇ ಇಲ್ಲ ನೀವು?
0: ಏನ್ ತಿನ್ನಲ್ಲ. ಬೆಳಿಗ್ಗೆ ಹೊತ್ತು ಒಂದ್ ಲೋಟ ಕಾಫಿ ಕುಡ್ಕೊಂಡಕ್ಕಮ್ಮ. ಅಷ್ಟೊತ್ತಿಗೆ ಏನ್ ತಿನ್ನಕ್ ಆಗ್ತದೆ? ಬಂದೇ ಮಾಡ್ಕೊಂಡ್ ತಿನ್ಬೇಕು. ಇವಾಗ ನಮ್ ಸೊಸೆ ಮನೆಗಿದ್ಲಲ್ಲ, ಅವಾಗ ಮಾಡ್ಕೊಡೋಳ್ ಮನೆಗೆ ಒಂದ್ರಾಗಿದ್ವಲ್ಲ ಅವಾಗ. ಆಮೇಲೆ ಇವ್ರು ಬೇರೆ ಹೋದ್ರ ನಾವೇ ಬಂದ್ ಮಾಡ್ಕೊಂಡ್ ತಿನ್ಬೇಕಾಯ್ತು. ಮಕ್ಳು ಸಾಕಕ್ರೆ ಅಷ್ಟೇ ಕಷ್ಟಪಟ್ಟಿದ್ವಿ. ಅಮ್ಮ ಒಂದ್ ಗಂಟೆ ಆದ್ರ ಆಯ್ತು, ಎರಡ್ ಗಂಟೆ ಆದ್ರ ಆಯ್ತು.
1: ಮಕ್ಳಿಗೂ ಏನು ಇಲ್ಲ,
0: ಮಕ್ಳಿಗೆ ಮಾಡ್ಕೊಟ್ ಹೋಗ್ತಿದ್ನಮ್ಮ. ಮಕ್ಳು ಸ್ಕೂಲ್ಗೆ ಹೋಗವಲ್ಲ, ಮಾಡ್ಕೊಟ್ಟು ಹೋಗ್ತಿದ್ವಿ.
1: ಅಷ್ಟೊತ್ತಿಗೆ
0: ಮಾಡಿಟ್ಟು ಹೋಗ್ತಿದ್ವಿ.
1: ಏನ್ ಮಾಡಿಟ್ಟು
0: ಹೋಗ್ತಿದ್ರಿ? ಒಂದೊಂದಿನ ಅನ್ನ ಸಾಂಬಾರು, ಒಂದಿನ ತಿಂಡಿ, ಒಂದಿನ ಚಪ್ತಿ,
1: ಏನಾದ್ರೂ
0: ಏನಾರ ಮಾಡಿ ಇಟ್ಟು ಹೋಗ್ತಿದ್ವಿ.
1: ಮಕ್ಳು ಏನ್ ಇಷ್ಟ ಹಾಕೊಂಡು ತಿಂತಾಯ್ತು.

0: ಹಾಕಿನ್ ತಿನ್ನರು. ಒಬ್ಬ ದೊಡ್ಡನ ಇವ್ರ ಯಜಮಾನ್ರು ದೊಡ್ಡನಲ್ಲ, ಅವನು ಎಲ್ಲರಿಗೆ ತಿನ್ಸ್ಕೊಂಡು ಇಸ್ಕೂಲಿಗೆ ಕರ್ಕೊಂಡು ಬಂದು.
1: ಹತ್ರನೇ ಇತ್ತ ಸ್ಕೂಲ್?
0: ಹತ್ರ ಸಂಚಿವನಮ್ಮ ಸ್ಕೂಲ್, ಗೌರ್ಮೆಂಟ್ ಶಾಲೆ.
1: ಗೌರ್ಮೆಂಟ್ ಶಾಲೆ ಅದೆಲ್ಲ ಇತ್ತು, ಅನುಕೂಲಗಳು, ಓದಿಸ್ಬೋದಿತ್ತು.
0: ಅದೇ ಓದಿಸ್ಬೇಕಾಯ್ತು. ಇವ್ರ ಯಜಮಾನ್ರು ಓದ್ಲಿಲ್ಲ, ಅವನ ನಮ್ಮ ಮಗ ಎರಡನೇ ಮಗ, ನಮ್ಮ ಕಷ್ಟನೇ ನೋಡ್ಲಾರ್ದ ಅವ್ನು ಬಿಟ್ಟೇ ಬಿಟ್ಟ. ಬಿಟ್ಟರು ಮನೆ ಕಡೆ ಅವಾಗ ಅಲ್ಲ ಮಂಡಿ ಸೊಪ್ಪಿನ ಮಂಡಿಗೆ ಅಲ್ಲಿ ಸೇರ್ಕೊಂಡು ಇದು ಮಾಡೋನು. ಈಗ ಅವನಿಗೆ 30 ವರ್ಷ ಆಯ್ತು. ಈಗ 2 ತಿಂಗಳಾಯ್ತು ಮದುವೆ ಮಾಡಿದ್ವಿ, ಸಾಲ ಅದನ್ನು ತೆಗೆದು ಮದುವೆ ಮಾಡಿದ್ವಿ.
1: ಈಗ ಮತ್ತೆ ಸೊಪ್ಪಿನ ವ್ಯಾಪಾರಕ್ಕೆ ಹೋಗೋಣಂತೆ, 5.5 ಹೊತ್ತಿಗೂ ತಗೊಳ್ತೀರಿ ಒಂದು ಕುಕ್ಕಿಯ ಸೊಪ್ಪು? ಗಾಡಿನ ನಿಮ್ದು?
0: ಇಲ್ಲಮ್ಮ, ಪುಟ್ಟಿ ಆಗುತ್ತೆ. ತಲೆ ಮೇಲೆ ಇಟ್ಕೊಂಡು ಮಾರಿ ಮಾರಿ ತಲೆನೋವು
1: ಬರುತ್ತೆ. ಮಳೆ ಅಂತಿಲ್ಲ, ಬಿಸಿಲು ಚಳಿ ಅಂತಿಲ್ಲ,
0: ಬರ್ಲೇಬೇಕು.
1: ಹೌದು, ಬರ್ತೀರಿ ಮನೆ ಹತ್ರಕ್ಕೆ, ಲೇಟ್ ಮಾಡ್ತೀರಿ ಅಂತ ಅನ್ಕೊಳ್ಳೋಣ. ಆಗ ನನ್ನಂತವ್ರು ಯಾಕಮ್ಮ ಲೇಟು ಅಂತ ಕೇಳ್ತೀವಿ, ನಿಮ್ಗೆ ಸಿಟ್ಟು ಬರಲ್ವಾ?
0: ಯಾಕಮ್ಮ ಸಿಟ್ಟು ಬರುತ್ತೆ, ಸಿಟ್ಟು ಮಾಡಿದ್ರೆ ನಮ್ಗೆ ವ್ಯಾಪಾರ ಆಗಲ್ಲ.
1: ಆದ್ರೂ ಯಾಕಂದ್ರೆ ಅದೇ ಸಮ ಬರ್ತಿರ್ತಿ, ಬೇಕಿರುತ್ತೆ ನಮ್ಗೆ, ಅರ್ಜೆಂಟ್ ಕೆಲಸಕ್ಕೆ ಹೋಗ್ಬೇಕು, ಅಡುಗೆ ಮಾಡಿಟ್ಟು ಹೋಗ್ಬೇಕು ಅಂತ ಟೈಮಲ್ಲಿ ಸೊಪ್ಪು ತರೋದ್ ನಿಧಾನ ಆಯ್ತು, ಅಥವಾ ಯಾವ್ದೋ ಒಂದು ಹುಳ ಬಿದ್ಬಿಟ್ಟಿರುತ್ತೆ ಸೊಪ್ಪು, ಅದೆಲ್ಲ ಏನ್ ಮಾಡ್ತೀರಿ ಅಂತ ಟೈಮಲ್ಲಿ?
0: ನಮಗೇನು ಗೊತ್ತಿರಲ್ಲ, ಕೊಟ್ಟು ಬಂದ್ಬಿಡ್ತೀವಿ. ಅವ್ರೇನಾರ ಹಿಂಗ್ ಹುಳ ಆಗಿತ್ತು ಅಂದ್ರೆ ಅಮ್ಮ ನಾವೇನ್ ಮಾಡೋಣ, ನಾವು ಕೊಂಡ್ಕೊಂಬಂದ್ರ ಅದ್ ನಾ ಏನ್ ಬೆಳೆದ ಅಂತ ಅವ್ರಿಗೆ ಹೇಳೋದು.
1: ಆಗ ವ್ಯಾಪಾರ ಆಗಲ್ಲ,
0: ವ್ಯಾಪಾರ ಆಗಲ್ರಿ. ಒಂದಿನ ಯಾವತ್ತ ಒಂದಿನ ಇದಾದಾಗ ಏನು ಮಾಡಕ್ಕಾಗಲ್ಲಮ್ಮ. ಇನ್ನೊಂದ್ ದಿನ ಚೆನ್ನಾಗಿರೋದು. ನಾವು ರೇಟ್ 5 ಗಂಟೆಗೆ ಯಾಕೆ ಹೋಗ್ತೀವಿ ಅಂದ್ರೆ ಸೊಪ್ಪು ಯಾವಾಗ ಯಾವ ಮಂಡ್ಯ ಚೆನ್ನಾಗಿರ್ತದೆ ಅಂತ ನೋಡಿ ತಗೋಬೇಕು. ಇಲ್ದ್ರ ಸೊಪ್ಪು ಮುಟ್ಟಲ್ಲ ಇನ್ನೊಂದ್ ದಿನ ನಮ್ ಸೊಪ್ಪ.
1: ಹೌದು, ಚೆನ್ನಾಗಿಲ್ಲದಿರೋ ಸೊಪ್ಪು ತರ್ತಾಳೆ ಹೇಳಿ ತಗೊಳ್ಳೋದೇ.
0: ಹೌದಮ್ಮ,
1: ಆಗ ನಿಮ್ಗೆ ವ್ಯಾಪಾರ ಡಲ್
0: ಆಗುತ್ತೆ. ಅದಕ್ಕೆ ನಾವು 5 ಗಂಟೆಗೆ ಹೋಗೋದು, ಯಾಕಂದ್ರೆ ಅಲ್ಲಿ ಸೊಪ್ಪು ಚೆನ್ನಾಗಿರ್ತದೆ ಅದ್ ನೋಡಿ ತರ್ಲೇಬೇಕು. ಸೊಪ್ಪು ಅಂತದಿಂತದ್ ಹೋಯ್ತರೆ ನಮ್ಗೆ ವ್ಯಾಪಾರ ಆಗಲ್ಲ. ಸೊಪ್ಪು ಚೆನ್ನಾಗಿರೋದು ಹೋಯ್ತರೆ ಸೊಪ್ಪು ಚೆನ್ನಾಗಿರೋ ತರ್ತಾರೆ ಇವ್ರು ಅಂತ ವ್ಯಾಪಾರ ಆಗ್ತದೆ.
1: ಈಗ ಸೊಪ್ಪನ್ನ ತರ್ತೀರಿ 100 ರೂಪಾಯಿ ಅಥವಾ 400 ರೂಪಾಯಿ ಸೊಪ್ಪು ಕೊಂಡ್ಕೊಂಡು ಬರ್ತೀರಿ, ಎಲ್ಲ ವ್ಯಾಪಾರ ಮಾಡ್ತೀರಿ, ಅಷ್ಟು ಸೊಪ್ಪು ಖರ್ಚಾಗುತ್ತೆ ಅಂತ ಅನ್ಕೊಳ್ಳೋಣ. ಯಾವತ್ತಿಗೆ ಮನೆಗೆ ಹೋಗ್ತೀರಿ, ನಿಮ್ಮ ಮನೆಗೂ ಒಂದಷ್ಟು ಸೊಪ್ಪು ತಗೊಂಡು ಹೋಗ್ತೀರಾ?
0: ತಗೊಂಡು ಉಳಿದ್ರೆ ಮನೆ ತಗೋಕಮ್ಮ. ಒಂದಿನ ಸೊಪ್ಪನಾಗೆ ನೋಡಿ ಅದನ್ನ ಸ್ವಲ್ಪ ದಿನ ತಿನ್ನಕ್ಕಾಗಲ್ಲ, ಬೇಜಾರತ್ತು. ಸೊಪ್ಪನಾಗ ಆಡ್ತಾ ಇರ್ತೀವಲ್ಲ, ಮತ್ತೆ ಉಳಿದ ಸಂಜೆ ಮತ್ತೆ ಹೋಗಿ ಮನೆಗೆ ಹೋಗಿ ಅಡುಗೆ ಅದನ್ನ ಮಾಡಿ ಮತ್ತೆ ಸಂಜೆ 5 ಗಂಟೆ ಮೇಲ್ಪಟ್ಟು ಅಲ್ಲೇ ತಗೊಂಡು ಬೀದಿ ಮೇಲೆ ಬಂದ್ಬಿಡ್ತೀವಿ. ಮತ್ತು ಮನೆ ಹತ್ರ ಏನು ಖರ್ಚಾಗಲ್ಲ ಅಷ್ಟು. ಬೀದಿ ಮೇಲೆ ನಾವು ಎಲ್ಲಿ ಮಾರ್ತೀವಿ ಅಲ್ಲೇ ತಗೊಳೋರು, ಹಿಂಗೆ ಡ್ಯೂಟಿಗೆ ಹೋಗೋರು ಇರ್ತಾರಲ್ಲ, ಡ್ಯೂಟಿ ಬಂದವರು ತಗೊಂತಾರಲ್ಲಮ್ಮ, ಅವಾಗ ನಾವು ಮತ್ತೆ ಬಂದು ಮಾರ್ಕೊಂಡು ಅವತ್ತಿಂದ ಅವತ್ತಿ ಖಾಲಿ ಮಾಡಿಬಿಡ್ತೀವಿ. ಉಳಿಸಲ್ಲ,
1: ನಾಳೆ ಉಳಿಸಲ್ಲ,
0: ಉಳಿಸಲ್ಲಮ್ಮ. ಉಳಿಸಿದ್ರೆ ಆ ಸೊಪ್ಪು ಈ ಸೊಪ್ಪು ಮಿಕ್ಸ್ ಆದ್ರೆ ಚೆನ್ನಾಗಿರಲ್ಲ.
1: ಹಳೇದಾಗಿ
0: ಬರ್ತದಲ್ಲ.
1: ಮಿಕ್ಕಿದ್ರೆ ಏನ್ ಮಾಡ್ತೀರಿ?
0: ತುಂಬಾ ಮಿಕ್ಕಿದ್ರೆ ಹೆಂಗ್ ಗೊತ್ತಾ, ಲಾಸ್ಟ್ಗೆ ಯಾರು ಇವತ್ತಲ್ಲ ನಾಳೆ ಕೊಡ್ರಿ ಅಂತಂದು ಹಾಕಿ ಬಂದ್ಬಿಡ್ತೀವಿ.
1: ಉಳಿಸ್ಕೊಂಡ್ರಮ್ಮ
0: ನಾಳೆ ಕೊಡುವಂತ್ರಿ ಅಂತಂದು ಹಾಕಿ ಬಂದ್ಬಿಡ್ತೀವಿ.
1: ಸರಿ, ಯಾಕೆಂದ್ರೆ ಅದು ಹಾಳಾಗ್ಬಿಡ್ತು.
0: ಹಾಳಾಗಿಬಿಡ್ತು ಮತ್ತೆ ಆ ಸೊಪ್ಪಿನ ಜೊತೆಗೆ ಇವತ್ತಾಗಿ ನಿನ್ನೆ ಸೊಪ್ಪಿನ ಜೊತೆಗೆ ಇವತ್ತಿಂದ ಹಾಕಿ ಅಂತ ಸರಿ ಆಗಲ್ಲಮ್ಮ.
1: ಸರಿ,
0: ಮತ್ತೆ ನಾವು ಸೊಪ್ಪು ಕೊಟ್ಟಿರ್ತೀವ, ಇಲ್ಲ ಕಣ್ರಿ ಇದು ಹೋಗಿತ್ತೆ ಬೇರೆ ಕೊಡ್ರಿ ಅಂತ ಮತ್ತೆ ಹಾಕಿ ತಗೊಂತಾರೆ ಸೊಪ್ಪು ತಗೋಣರು. ಉಳ್ಕಂತಲ್ಲ ಅಂತ ಸಂಜೆ ಟೈಮ್ನಾಗೆ ಈ ಡ್ಯೂಟಿಯಿಂದ ಬಂದಿರ್ತಾರೆ, ಬೆಳಗ್ಗೆ ಅಡುಗೆ ಮಾಡಿರ್ತಾರೆ, ಅವ್ರಿಗೆ ಕೊಟ್ಬಿಡ್ತೀವಿ.
1: ನಿಮ್ಗೊಂದು ಅಂದಾಜು ಇರುತ್ತೆ ಇಷ್ಟು ಅಂತ ಸೊಪ್ಪು ಇಷ್ಟು ಖರ್ಚಾಗಬಹುದು.
0: ಹೌದಮ್ಮ,
1: ಹಾಗಾಗಿ ಅಷ್ಟೇ ಕೊಂಡು. ಯಾವ ಸೊಪ್ಪು ಹೆಚ್ಚು ಖರ್ಚಾಗುತ್ತೆ ಗಂಗಮ್ಮ?
0: ಮೆಂತ್ಯ ಸೊಪ್ಪು, ಪಾಲಕ, ಎಳೆರ್ಬೆ ಜಾಸ್ತಿ ನಮ್ಮ ಕಡೆ
1: ಖರ್ಚಾಗ್ತದಮ್ಮ.
0: ಒಂದು ಕೊಯ್ಯರ್ಬೆ ಅಷ್ಟಕ್ಕಷ್ಟೇ. ಅಲ್ಲಿ ಈ ಕಿರ್ಕ್ಸಾಲಿಗಿನ್ನ ಎಳೆರ್ ಮೆಂತೆ ಪಾಲಕ್ ಕೊತ್ತಂಬರಿ ಈ ಕರಿಬೇವು ಇವೆಲ್ಲ ಚೆನ್ನಾಗಿ ಖರ್ಚಾಗ್ತವಲ್ಲ. ಕೊಯ್ಯರ್ಬೆ ನಮ್ಮ ಅಲ್ಲಿ ಒಳಿಂದ ಆಚೆ ಅಷ್ಟು ಖರ್ಚಾಗಲ್ಲ.
1: ದಿನಾಗ್ಲೂ ಸೊಪ್ಪು ಬೇಕೇ ಬೇಕು ಅಂತ ಹೇಳಿದ್ದಾರ ಮನೆಗಳು?
0: ಹೇಳ್ತಾವಮ್ಮ, ನಮಗೆ ಸೊಪ್ಪು ಬೇಕು, ಪಲ್ಯಕ್ಕೆ ಅದಕ್ಕೆ ತಂದು ಕೊಡ್ಗಂಗಮ್ಮ ಅಂತ ಹೇಳ್ತಾರಲ್ಲ, ಅವ್ರಿಗೆ ವರ್ತನೆ ಕೊಡ್ಲೇಬೇಕು. ಸೊಪ್ಪು ಹಂಗೆ ವರ್ತನೆ ಮಾಡ್ಕೊಳಕ್ಕೆ ಸೊಪ್ಪು ಖರ್ಚಾಗದು.
1: ಎಷ್ಟು ರೂಪಾಯಿ ತಗೋತಾರೆ ಸುಮಾರು? ಹೆಚ್ಚು ಅಂದ್ರೆ
0: ಹೆಚ್ಚು ಅಂದ್ರೆ
1: 6 ಜನ ತಗೊಳ್ತಾರೆ. 1 ರೂಪಾಯಿ ತಗೋಬಹುದು, 1 ರೂಪಾಯಿ ತಗೋಬಹುದು.
0: 50 ರೂಪಾಯಿ ಜನ ಇದ್ದ ಮನೆಗೆ ಇವಾಗ ಸೊಪ್ಪಿನ ರೇಟ್ ಆದಾಗ 20-30 ರೂಪಾಯಿ ತಂಕಲು ತಗೊಂತಾರಮ್ಮ, ಪಲ್ಯ ಮಾಡಕ್ ತಗೊಂತಾರೆ. ಅದೇ ರೇಟ್ ಕಡಿಮೆ ಆಗಿರ್ತದಲ್ಲ, ಅವಾಗ ಒಂದು 20 ರೂಪಾಯಿ ತಗೊಂತಾರೆ. ಇವಾಗ ನಾವು ಅವ್ರಿಗೆ ಹೇಳಿರ್ತೀವಿ, ನೋಡ್ರಿ ಅಕ್ಕ ಇವತ್ತು ಕಡಿಮೆ ಇರ್ತದೆ, ಕಡಿಮೆ ಆಗಿತ್ತೆ ತಗೊಳ್ರಿ ಅಂತೀವಿ. ಅವಾಗ ಹಂಗಮ್ಮ ಒಂದು 20 ರೂಪಾಯಿ ಕೊಡ್ರಿ ಅಂತಾರೆ. ಜಾಸ್ತಿ ಆದಾಗ ಜಾಸ್ತಿ ಆಗಿತ್ತಕ್ಕಂದ್ರೆ ಒಂದು 30 ರೂಪಾಯಿ ಕೊಡು ಅಂತಾರೆ. ಯಾಕಂದ್ರೆ ಕಡಿಮೆ ಆದಾಗ ಹೇಳ್ಬಿಡ್ತೀವಿ ಅಲ್ಲ ನಾವು, ಅದಕ್ಕೆ ನಾವು ವರ್ತನೆ ಕೊಡೋದಲ್ಲ. ಒಂದೇ ರೇಟಿಗೆ ಕೊಟ್ರೆ ಅವ್ರಿಗೆ ಬೇಜಾರಾಗಿರ್ತದೆ.
1: ಹೌದು, ವರ್ತನೆ ಕೊಡುವಾಗ್ಲೂ ದಿನ ದಿನ ರೇಟ್ ಹೇಳೇ ಕೊಡ್ತೀರಿ?
0: ಹ್ಮ್, ಕೊಡ್ತೀಯಮ್ಮ.
1: ಜಾಸ್ತಿ ರೇಟ್ ಇದ್ದಿದ್ದು
0: ಅಂದ್ರೆ ಕಡಿಮೆ ರೇಟ್ ಇದ್ದನ್ನ ಒಂದ್ ಸ್ವಲ್ಪ ಕಡಿಮೆ ದುಡ್ಡಿನ ತಗೊಂತಾರೆ. ಈಗ ಜಾಸ್ತಿ ರೇಟ್ ಆಗಿತ್ತಕ್ಕ ಇವತ್ತು ಅಂದಾಗ ಪಲ್ಯ ಅದನ್ನ ಜನ ಇದ್ದಾರೆ ಒಂದು 30 ರೂಪಾಯಿ ಗಟ್ಲೆ ತಗೊಂತಾರೆ. ಇವಾಗ ಯಾವಾಗ್ಲೂ ಒಂದೇ ರೇಟ್ನಾಗ 10 ರೂಪಾಯಿ 3-4 ಹೇಳ್ಕೊಂತ ಹೋದ್ರೆ ಅವ್ರಿಗೂ ಬೇಜಾರಾಗಿರ್ತದಲ್ವಾ ತಗೋಣಕ್ಕೆ. ಇವಾಗ ಕಡಿಮೆ ಆಗಿತ್ತಮ್ಮ ಅಂದಾಗ ಅವ್ರು ತಗೊಂತಾರ. ಹಂಗೇನ್ ಇದ್ ಮಾಡಲ್ಲ, ನಾವು ಮರತಾಗ ಚೆನ್ನಾಗ್ ತಗೊಂತಾರೆ.
1: ಸಗೊಳ್ತಾರೆ
0: ನಿಮ್ಗೆ ಅಂದ್ರೆ ಬೇರೆಯವ್ರು ಒಂದೇ ರೇಟ್ಗೆ ಹೇಳ್ಕೊಂತ ಇರ್ತಾರ.

0: ಅವ್ರ ಹತ್ರ ಇದ್ ಮಾಡಲ್ಲ, ನಾವು ಇವ್ ಕಡಿಮೆ ಇದ್ದಿನ ಕಡಿಮೆಗೆ ತಕ್ಕ ಇವತ್ತು ತಗಡ್ರಿ ಅಂತೀವಿ.
1: ದೊಡ್ಡ ಮಗ ಏನ್ ಮಾಡ್ತಾನೆ ಕೆಲ್ಸ?
0: ದೊಡ್ಡ ಮಗ ಈ ಪೇಂಟ್ ಹೊಡಿ ಹೋಗ್ತಾನಮ್ಮ, ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಾನೆ. ಇನ್ನೊಬ್ಬ ಮಗ
1: ತಿಂಗಳು ಪೂರ್ತಿ ಕೆಲ್ಸ ಇರುತ್ತ?
0: ಇಲ್ಲಮ್ಮ, ಈ ಕೆಲ್ಸ ಇದ್ದನ್ನ ಹೋಗ್ತಾನೆ, ಇಲ್ಲದಿನ ಏನ್ ಮನೆಗೆ ಇರ್ತಾರೆ.
1: ಬಿಸ್ನೆಸ್ ಮಾಡಲ್ಲ,
0: ಮಾಡನೆ ಅಡಿಗೆ ಕೆಲ್ಸಕ್ಕೆ, ಭಟ್ರ ಜೊತೆಗೆ ಅಡಿಗೆ ಕೆಲ್ಸಕ್ಕೆ ಹೋಗ್ತಾನೆ ದೊಡ್ಡ ಮಗ. ಅವ್ರ ಆತ್ಗೆ ಬೇರೆ ಅದಾರ, ಅವ್ರೇನ್ ನಮ್ಮ ಒಂದಿಗೆ ಇಲ್ಲ, ಬೇರೆ ಅದಾರ ಅವ್ರು. ಇನ್ನೊಬ್ಬ ಸಣ್ಣ ಮಗ, ನಾವು ಸಣ್ಣ ಮಗ ಅಂದ್ರೆ ನಮ್ಗೆ ಫಸ್ಟ್ನವೇ ನಾಲ್ಕು ಗಂಡು, ಎಲ್ಲ ಇಬ್ಬರು ಗಂಡು ಮಕ್ಳು, ಲಾಸ್ಟ್ಗೆ ಎರಡು ಹೆಣ್ಣು ಮಕ್ಳಾಗಿದ್ದು.
1: ಆಯ್ತು, ಎರಡನೇ ಮಗ ನಿಮ್ ಜೊತೆ ಇರೋದು?
0: ಹ್ಮ್, ಇರೋದ
1: ಸೊಸೆ.
0: ಹ್ಮ್, ಸೊಸೆ.
1: ಎರಡನೇ ಮಗ ಏನ್ ಕೆಲ್ಸ ಮಾಡೋದು?
0: ಅಮ್ಮ ಶಿವಮೊಗ್ಗದಾಗ ಆಟ ಓಡಿಸ್ತಾನೆ.
1: ಓ, ದಿನ ಶಿವಮೊಗ್ಗ ಹೋಗಿ
0: ಅಪ್ ಅಂಡ್ ಡೌನ್ ಓಡಿರ್ತಾನ.
1: ಆಟೋ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರ?
0: ಆಟೋ ಒಂದೊಂದ್ ದಿನ ತರ್ತಾನೆ, ಒಂದೊಂದ್ ದಿನ ಸ್ಟ್ಯಾಂಡಿಗೆ ಹಾಕಿ ಬಂದ್ಬಿಡ್ತಾನೆ. ಟೈಮ್ ಆದ್ರೆ ಹೊಡ್ಕೊಂಡ್ ಬರ್ಲಾರ್ದ.
1: ಸ್ವಂತ ಆಟೋನ?
0: ಸ್ವಂತ ಆಟೋ ನಮ್ಮ, ಸ್ವಂತ ಆಟ. ಬಾಡಿಗೆ ಆಟೋ ಓಡಿಸೋರು. ಈ ಮೊನ್ನೆ ಸೆಕೆಂಡ್ ಲೈನ್ ತಗೊಂಡ ನಮ್ಮ, ತಿಂಗಳ ಏಟ್ ಇಟ್ ಕಟ್ತೀವಿ ಅಂತಂದು. ಈ ಸಂಘದಾಗ ಅದ್ರಾಗ ತಗೊಂಡು ಒಂದ್ 20,000 ಕಟ್ಟಿದ್ವಿ, ತಿಂಗಳ ಏಟ್ ಕಟ್ತೀನಿ ಅಂತ ತಗೊಂಡ ನಮ್ಮ.
1: ಮನೆ ಸ್ವಂತದ್ದ ನಿಮ್ದು?
0: ಹ್ಮ್, ಸ್ವಂತ ಮನೆ.
1: ಮಗ ಇರೋ ಮನೆ ಸ್ವಂತದ್ದ?
0: ಇಲ್ಲ, ಬಾಡಿಗೆ. ಅವ್ರ ದೊಡ್ಡ ಮಗ ಇರೋದ್ ಬಾಡಿಗೆ.
1: ಬಾಡಿಗೆ?
0: ಹ್ಮ್.
1: ನಿಮ್ ಮನೆ ದೊಡ್ಡದಿದ್ಯ?
0: ಇಲ್ಲ ಇಲ್ಲ, ಹಿಂಗ 10 ಅಡಿ, ಇಪ್ಪತ್ತಡಿ ಐತ.
1: ನಾಲ್ಕು ಜನ ಇರೋಕ್ ಸಾಕಾಗುತ್ತೆ?
0: ಸಾಕಾಗ್ತದ.
1: ಅಡ್ಜಸ್ಟ್ ಮಾಡಿ.
0: ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು, ಒಂದ್ ರೂಮ್ ನಾಗಿದ್ವಿ ನಾವು ಮೊದ್ಲು, ನಾಲ್ಕು ಮಳಿಕೆಂದು.
1: ಅದಕ್ಕಿಂತ ಎಷ್ಟು
0: ಮತ್ತೆ ಮೇಲಲ್ಲಮ್ಮ
1: ಅಲ್ವಾ? ಏನೋ ಭಗವಂತ
0: ಕೊಟ್ಟಿದ್ರಾಗ ಇದ್ ಮಾಡ್ಬೇಕು.
1: ಸೊಸೆರು ದುಡಿತಾರಮ್ಮ?
0: ಸೊಸೆ ಇವರು ಸ್ವಪ್ನೆ ಪರ್ಕೋಕಾರ, ಬೇರೆ ಅದಾರಲ್ಲ ಇವರು. ಈಗ ಒಂದ್ 2 ವರ್ಷಕ್ಕಿಂತ ಹೋಗ್ತಾರೆ.
1: ದೊಡ್ಡ ಸೊಸೆ?
0: ದೊಡ್ಡ ಸೊಸೆ. ಅವ್ರ ಇನ್ನ ಮೊನ್ನೆ ಮದುವೆ ಮಾಡಿದ್ವಿ, ಯಾತ್ಕ ಹೋಗ್ರಿ ಅನ್ನಕ್ಕ ಆಗಲ್ಲ.
1: ಹೊಸ ಸೊಸೆ
0: ಹೇಳಕ್ಕಾಗಲ್ಲ.
1: ಇನ್ನಷ್ಟ ಸುಖ ತಿಳಿ. ಚಿಕ್ಕವರು?
0: ಚಿಕ್ಕವರು.
1: ಏನ್ ಓದಿದಾಳೆ ಸೊಸೆ?
0: ಅವರು ಇದನ್ ಮಾಡಿದಮ್ಮ, ನರ್ಸ್ ಟ್ರೈನಿಂಗ್ ಮಾಡಿದಾಳೆ.
1: ಕೆಲ್ಸಕ್ಕೂ ಹೋಗ್ತಾಳ?
0: ಅಲ್ಲಿ ಬೆಂಗಳೂರಿಗೆ ಹೋಗಳಂತೆ ಕೆಲ್ಸಕ್ಕೆ. ಇವಾಗ ನಾವು ನಾದಿನಿ ಮಗಳೇ, ನಮ್ಮ ಯಜಮಾನ್ರ ತಂಗಿ ಮಗಳೇ. ಅವ್ರು ಇಲ್ಲಿ ಪ್ರೈವೇಟ್ ಆಗಿನ ಗೌರ್ಮೆಂಟ್ ಆಗಿಲ್ಲಲ್ಲ, ಪ್ರೈವೇಟ್ ಆಗಿ ಬೆಂಗಳೂರಿಗೆ ಹೋಗಳು. ಆಮೇಲೆ ನಾವು ಮದುವೆ ಆದ್ಮೇಲೆ ಮಗ ಇಲ್ಲಿ ಅಲ್ಲಿ ಅಂತ, ಬೇಡಮ್ಮ ಎಷ್ಟಾದ್ರು ಕೊಡ್ಲಿ, ಇಲ್ಲೇ ಭದ್ರತೆ ಹೋಗ್ರಿ ಅಂತಂದು ಹೇಳಿದ್ವಿ. ಅವ್ರ ಮನೆಗೆ ಹೋಗಿದಾರೆ, ಬಂದಿಲ್ಲ.
1: ಬಂದಿಲ್ಲ. ಬಂದ್ಮೇಲೆ ಕೆಲ್ಸ ಹುಡುಕ್
0: ಹುಡುಕ್ಬೇಕಮ್ಮ.
1: ದೊಡ್ಡ ಸೊಸೆ ನಿಮ್ ಜೊತೆ ಸೊಪ್ಪು?
0: ನಮ್ ಜೊತೆಗೆ ಅಂದ್ರೆ ವ್ಯಾಪಾರಕ್ಕೆ ಬರ್ತಾರೆ, ಬೇರೆ ಅದಾರ ಅವ್ರು.
1: ಆಗ್ಲಿ, ಒಟ್ಟಿಗೆ ಹೋಗ್ತೀರಿ?
0: ಒಟ್ಟಿಗೆ ಜೊತೆಗೆ ಹೋಗ್ತೇನೆ.
1: ನೋಡೋದು ಅತ್ತೆಗೆ ಸೊಸೆ ಸೊಸೆಗೆ
0: ಇಲ್ಲ, ಅದೆಲ್ಲ ನೋಡಿರ್ತಾರ.
1: ಯಾಕಂದ್ರೆ ಒಬ್ರು ವ್ಯಾಪಾರ ಒಂದೇ ರೋಡಲ್ಲಿ ಮಾಡಕ್ ಕಷ್ಟ
0: ಕಷ್ಟ ಆಗ್ತದೆ,
1: ಕಾಂಪಿಟಿಷನ್. ಒಳಗ್ ಹೋಗೋದು ಒಟ್ಟಿಗೆ ಹೋಗ್ತೀವಿ?
0: ಒಟ್ಟಿಗೆ ಹೋಗ್ತೀವಿ.
1: ಒಟ್ಟಿಗೆ ತಗೊಳ್ತೀರಿ? ಒಬ್ರು ಒಂದೊಂದಿಕ್ಕೆ ಹೋಗ್ತೀವಿ.
0: ಹೌದಮ್ಮ.
1: ಸುಸ್ತಾಯ್ತು ಅಂದ್ರೆ ನೋಡಕ್ಕೆ ಮಾಡಕ್ಕೆ
0: ಇರ್ಬೇಕಲ್ಲಮ್ಮ
1: ಜೊತೆ.
0: ಇವ್ ನಾವು ಮೊದ್ಲೆಲ್ಲ ಸೊಪ್ಪು ಹೊತ್ತಿಗೆ 5 ವರ್ಷಕ್ಕಿಂತ ಹೊತ್ತು ಬಿಡಿದೀವಿ. ಸೊ ನಮ್ಗೆ ಸಾಕ್ಬೇಕನ್ನಂಗ್ತತೆ, ಈ ಬಿಸ್ಲಾಗ ತಲೆ ಸುತ್ತ ಬರ್ತತೆ. ಹಿಂಗ ಅವ್ರೆಲ್ಲಾರ ಮಾಡಕ್ ಮಾರಕ್ಕರ ಸಿಕ್ಕಿರಿ, ನಮ್ಗೆ ಒಂದ್ ಸ್ವಲ್ಪ ಇದಾಗಿರ್ತದ.
1: ಎಷ್ಟಾದ್ರೂ ಹೇಗೆ ಜನ ಹೇಗೆ ಮಾತಾಡ್ತಾರೆ ನಿಮ್ಮ ಹತ್ರ?
0: ಇಲ್ಲ
1: ನೋಡುವಂತ ಸಡ್ಡೆ ಮಾಡ್ತಾರ?
0: ಇಲ್ಲಮ್ಮ, ಹಂಗೇನಿಲ್ಲ.
1: ಪ್ರೀತಿ,
0: ನಾವು ಬ್ರಾಹ್ಮಣರು ಬೀದಾಗ ವ್ಯಾಪಾರ ಮಾಡೋದು ಜಾಸ್ತಿ. ಅಲ್ಲಿ ಬ್ರಾಹ್ಮಣರು ಬೀದಿ, ಆಮೇಲೆ ಇದು ಹನುಮಂತ ನಗರ ನಿರ್ಮಲ ಆಸ್ಪತ್ರೆದಾಗ ಅಲ್ಲೆಲ್ಲ ಮಾಡ್ತೀವಲ್ಲ, ಹಂಗೇನು ಇವಾಗೇನು ಇದೆಲ್ಲಮ್ಮ. ಚೆನ್ನಾಗಿ ಚೆನ್ನಾಗಿ ಮಾತಾಡಿಸ್ತಾರ.
1: ಹ್ಞೂ,
0: ನೀರು ಕೊಡ್ತಾರೆ, ಕಾಫಿ ಕೊಡೋರು ಕೊಡ್ತಾರೆ. ಹಂಗೇನು ಕುಂತ್ಕೊಳ್ಳಮ್ಮ ಒಂದು ಸ್ವಲ್ಪ ಹೊತ್ತು ಅಂತಾರೆ. ಹಂಗೇನಿಲ್ಲಮ್ಮ,
1: ಚೆನ್ನಾಗಿ ಮಾತಾಡಿಸ್.
0: ಹ್ಞೂ, ಚೆನ್ನಾಗಿ ಮಾತಾಡಿಸ್ತಾರಮ್ಮ.
1: ಮತ್ತೆ ಅದೇನು ಇದೆ, ಸೊಪ್ಪು ವ್ಯಾಪಾರನೇ ಮುಂದುವರಿಸ್ಕೊಂಡು
0: ಇದೆ ಅಮ್ಮ. ನಮಗೆ ಇದನ್ನ ಬಿಟ್ಟರೆ ಇನ್ನೇನು ಇಲ್ಲ, ಇನ್ನೇನು ನಮಗೆ ಗದ್ದೆ ಕೆಲಸ ಅದು ಮಾಡೋಕ್ಕಿನ್ನೇನು ಆಗಲ್ಲ. ಇದನ್ನೇ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು.
1: ಗದ್ದೆ ಭೂಮಿ
0: ಇಲ್ಲಮ್ಮ, ಏನಿಲ್ಲ, ಏನಿಲ್ಲ. ಮನೆ ಒಂದು ನಾವೇ ಕಟ್ಕೊಂಡಿದ್ವಿ ಅವಾಗ, ಇದರಿಂದ ಮುನ್ಸಿಪಾಲ್ಟಿಯಿಂದಲ್ಲ ಏನಾವಾಗ ಸೈಟ್ಗಳು ಕೊಟ್ಟಿದ್ರಲ್ಲಮ್ಮ, ಅದು ನಾವೇ ಕಟ್ಕೊಂಡಿರೋದು.
1: ಸಣ್ಣ
0: ಮನೆ ಕಟ್ಕೊಂಡೇವಮ್ಮ.
1: ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ?
0: ಮನೆ ಕಟ್ಟಿ ಈಗ 12 ವರ್ಷ 13 ವರ್ಷ ಆಯ್ತಮ್ಮ.
1: ಇದೆ ಪರವಾಗಿಲ್ಲ
0: ಅಲ್ವಾ?
1: ಸಾಲ ಗಿಲ ಏನ್ ಮಾಡಿಲ್ಲ ಮನೆ?
0: ಸಾಲ ಮಾಡಿದ್ವಿ ಅಮ್ಮ, ಸಾಲ ಮಾಡಿ ಮನೆ ಕಟ್ಟಿದ್ವಿ. ಸ್ವಲ್ಪ ನಮ್ಮ ಮಗನು ಈ ಆಟ ಗೀಟ ಓಡಿಸಕೋನ ಹೆಂಗ ಮಾಡಿ ಅದನ್ನ ತೀರ್ಸಿದ್ವಿ. ಇವಾಗ ಮತ್ ಮಗನ ಮದ್ವೆ ಸಾಲ ಮಾಡಿದ್ವಿ ಅಮ್ಮ.
1: ಸಾಲ ಮಾಡೋ ತುಪ್ಪ ತಿನ್ನು.
0: ಏನ್ ಮಾಡಲ್ರಿ, ನಮ್ಗೆ ನನ್ಗೆ ಕೆಲ್ಸನ. ಸಾಲ ಮಾಡಿ ಮಕ್ಳ ಮದ್ವೆ ಮಾಡ್ಲೇಬೇಕಾ?
1: ಮಾಡ್ಲೇ. ಸಂಬಂಧದಲ್ಲಿ ಮದ್ವೆ ಅಂತೀರಿ, ಸಾಲ ಯಾಕೆ ಮಾಡ್ಬೇಕು? ಒಂದು ಹಬ್ಬದ ತರ ಸಣ್ಣದಾಗ ಮಾಡ್ಬೋದು.
0: ಮಾಡ್ಬೋದು. ಅವರು ಹುಡುಗಿ ನರ್ಸ್ ಟ್ರೈನಿಂಗ್ ಮಾಡಿದ್ಲ ನಾ, ಅದಕ್ಕೆ ಅವರು ನಮ್ಮ ಮಾಡಿಕೊಡಲ್ಲ ಅಂದ್ರು. ನಮ್ಮ ನಾದಿನಿ ಮಗಳ ಅವ್ರ ಅಪ್ಪ ಇರಲಿಲ್ಲ, ತೀರ್ಕೊಂಡೋಗಿದ್ರು. ನಮ್ಮ ನಾದಿನಿ ನಮಗೇನಿಲ್ಲ, ನೀವೇ ಮಾಡ್ಕೇಳ್ರಿ ಅಂದರು. ಈಗ ಲಾಸ್ಟ್ ನೇನು ಅವಾಗೆಲ್ಲ ನಮಗೆ ದುಡ್ದು ಹೆಣ್ಮಕ್ಳು ಮದುವೆ ಎಲ್ಲ ಮಾಡಿದ್ದಾನೆ. ಈಗ ಅವನಿಗೆ ಯಾಕೆ ಇದು ಮಾಡೋಣ ಅಂತ ಸಾಲ ಬಲ ಮಾಡಿ ಮಾಡಿದ್ವಿ ಅಮ್ಮ. ಅವನಾಗಲ್ಲ, ನಾನು ಯಾವ್ದಾದ್ರು ದೇವಸ್ಥಾನದಾಗ ಹೋಗಿ ಹಾಕ್ತೀನಿ ಅಂತ.
1: ನೋಡಿ ಎಷ್ಟು ಒಳ್ಳೆ ಬುದ್ಧಿ ನಿಮ್ಮ.
0: ಇಲ್ಲಮ್ಮ, ಒಳ್ಳೆ ಬುದ್ಧಿನೇ ಹಾಕ್ತೀನಿ ಅಂತ. ನಾವು ಅವ್ರನ್ನೆಲ್ಲ 2 ಮಕ್ಕಳನ್ನೆಲ್ಲ ಮಾಡಿದ್ದೀವಲ್ಲ, ಇವನಿಗೆ ಯಾಕೆ ನಾವು ಇದು ಮಾಡೋಣ.

0: ತಂದು ಸಾಲನೇ ಮಾಡಿ ಮದುವೆ ಮಾಡಿದೀವಮ್ಮ.
1: ಈಗ ಮಗನೇ ತೀರಿಸ್ಬೇಕು,
0: ತೀರಿಸ್ಬೇಕಮ್ಮ.
1: ಮತ್ತೆ ಸಾಲದ ಹೊರೆ ಯಾಕೆ ಕೊಡ್ಬೇಕು ಅಲ್ವಾ?
0: ತೀರಿಸ್ತಾನೆ,
1: ತೀರಿಸ್ತಾನೆ ಮಗ ಅಲ್ಲ ಅನ್ನೋದಿಲ್ಲ. ಅಷ್ಟು ಒಳ್ಳೆ ಮನ್ಸಿನ ಮಗನಿಗೆ ಏನ್ ಉಡುಗೊರೆ ಕೊಟ್ರಿ ಅಂದ್ರೆ ಸಾಲದು,
0: ಸಾಲದು ನಾ ಅದೇ ಬೇಡ ಅಂತ ಅಂದಮ್ಮ. ಅವನು ನಾವು ಎಲ್ಲ ನಮ್ಮ ಹೆಣ್ಮಕ್ಳು ಎರಡು ಹೆಣ್ಮಕ್ಳದ್ದು ಎಲ್ಲ ನೋಡೋದು, ಹೆಣ್ಮಕ್ಳು ಬಂದಾಗ ನೋಡೋನು ಅವನೇ ಎಲ್ಲ ಮಾಡೋಣಲ್ಲ, ಈಗ ಅವನಿಗೆ ಯಾಕೆ ನಾವು ಇದು ಮಾಡಕ್ ಹೋಗೋಣ ಅಂತಂದ್ ಇದ್ ಮಾಡಿ ಇದ್ಮಾಟ.
1: ದಿನ ಎಷ್ಟು ಸಂಪಾದನೆ ಆಗುತ್ತೆ ನಿಮ್ಗೆ ಸೊಪ್ಪಲ್ಲಿ ಸುಮಾರು ಅಂದ್ರೆ ಲಾಭ, ಖರ್ಚು ಕಳೆದು ಲಾಭ ಎಷ್ಟು ಸಿಗುತ್ತೆ ಸುಮಾರು?
0: ಖರ್ಚು ಸೊಪ್ಪು ತಗೊಂಡಿರ್ತೀವಲ್ಲ ಅದೆಲ್ಲ ಕಳೆದು ಒಂದ್ 200 ಸಿಗ್ತಮ್ಮ, ಒಂದ್ 150 ಸಿಗ್ತತೆ, ಒಂದ್ 100 ಸಿಗ್ತತೆ. ಹಿಂಗಮ್ಮ ಮಾಲಿದ್ದಂಗ ಸೊಪ್ಪು ಬಂದಂಗಮ್ಮ ಇಷ್ಟೇ ಸಿಕ್ತದೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ನೂರಂತರ ಸಿಕ್ಕೇ
1: ಸಿಗ್ತದಮ್ಮ. ಎಷ್ಟು ಮಹಾ ಬೇಕಾಗುತ್ತೆ? ಇಬ್ರು ನಾಲ್ಕು ಜನಕ್ಕೆ ತುಂಬಾ,
0: ಎರಡು ಮೊಮ್ಮಕ್ಳು ಇವ್ರವ, ಎರಡು ಮೊಮ್ಮಕ್ಳು ಇದಾವ, ಇನ್ನೊಬ್ಬ ಮಗಳು ಅದೇ ಊರಾಗ ಅಲ್ಲೇ ಅದಳೆ ಭದ್ರವಾಯ್ತ. ಮಕ್ಕಳೆಲ್ಲ ಬಂದ ಮೊಮ್ಮಕ್ಳು ಬಂದಾಗ ಮಾಮೂಲು ನೋಡ್ಲೇಬೇಕು,
1: ಮಕ್ಳು ಬಂದಾಗ ಏನು ಕೊಡಲ್ಲ ಅನ್ನಕ್ಕಿಲ್ಲ,
0: ಆಗಕ್ಕಾಗಲ್ಲಮ್ಮ, ಕೊಡ್ಲೇಬೇಕು,
1: ಊಟ
0: ಹಾಕ್ಲೇಬೇಕು.
1: ಏನಾದ್ರೂ ಒಂದು ಮೊಮ್ಮಕ್ಳು ಬರೋದೇ ಹಬ್ಬ,
0: ಹೌದು ಮಾಡ್ಲೇಬೇಕಮ್ಮ,
1: ಮಾಡ್ಲೇಬೇಕು. ಆದ್ರೆ 100 ರೂಪಾಯಿ ಸಾಕಾಗುತ್ತೆ,
0: 100 ರೂಪಾಯಿ ಆಗ್ತದಮ್ಮ ಊಟಕ್ಕೆ ಆಗ್ತದೆ.
1: ಮತ್ತೆ ಜಾಸ್ತಿ ಬಂದ್ರೆ ಏನು ಉಳಿತಾಯ ಮಾಡ್ಕೊಳ್ತೀರಾ?
0: ಜಾಸ್ತಿ ಬಂದರೆ ಈ ಫೈನಾನ್ಸ್ ಅದನ್ನ ಕಟ್ಕೊಂಡಿರ್ತೀವ, ನಮ್ಗೆ ಯಾವ್ದಾರು ಕಷ್ಟ ಬಂದಾಗ ತಗೊಂಡಿರ್ತೀವಿ, ಯಾವ್ದು ಬೇಕು ಅಂದಾಗ ತಗೊಂತೀವ, ಮತ್ತು ಅದಕ್ಕೆ ತಿಂಗಳ ವಾರ ಇಷ್ಟು ಅಂತ ಕಟ್ಟಿರ್ತೀವಿ, ದಿನ ಕಟ್ಟಿರ್ತೀವಿ ಒಂದೊಂದು 20 ರೂಪಾಯಿ. ಅದು ಯಾವ್ದಾರು ನಮ್ಮ ಕಷ್ಟ ಬಂದಾಗ ತಗೊಳೋದಮ್ಮ, ಜಾಸ್ತಿ ಬಂದಾಗ ಕಟ್ತೀವಿ. ಜಾಸ್ತಿ ಬರಲಿ ಬಿಡಲಿ ಫೈನಾನ್ಸಿಗೆ ಒಂದು 20 ರೂಪಾಯಿ ಕಟ್ತೀವಿ. ಈಗ ಸಂಘಗಳು ಅವೆಲ್ಲ ಬಂದವಲ್ಲ ಅದ್ರಾಗ ತಗೊಂಡಿರ್ತೀವಿ, ಮತ್ತು ಅದು ಕಟ್ಟಲೇಬೇಕ.
1: ಮತ್ತೆ ಮಕ್ಕಳಿಗೆ ದುರಭ್ಯಾಸಗಳು ಯಾವುದು ಇಲ್ವಾ?
0: ಇಲ್ಲ,
1: ಅಭ್ಯಾಸ
0: ಇವನಿಗೇನಿಲ್ಲಮ್ಮ,
1: ಒಳ್ಳೇದು ಬಿಡ್ರಿ, ಒಳ್ಳೆ ಚೆನ್ನಾಗಿ ಬೆಳೆಸಿ.
0: ಈ ಮಗ ಚಿಕ್ಕ ಮಗ ಎಂಥದ್ದು ಕೆಟ್ಟದ್ದೇನಿಲ್ಲಮ್ಮ, ಒಳ್ಳೆ ಮಗ, ಒಳ್ಳೆ ಮಗ ಆಗೋದಕ್ಕೆ ನಾವು ಸಾಲ ಅದ್ರಟ್ಟೆ ಅಂತ ಮಾಡಿದ್ದ.
1: ಯಾಕಂದ್ರೆ ಒಂದೊಂದ್ಸಲ ಈ ಬಡತನದ ಜೊತೆಗೆ ಕೆಟ್ಟ ಅಭ್ಯಾಸನು ಸೇರ್ಕೊಂಡ್ಬಿಟ್ರೆ ಮನಸ್ಸಿಗೆ ವೇದನೆ
0: ಇರ್ತದಮ್ಮ. ಅವರು ದೊಡ್ಡ ಮಗ ಒಂದ್ ಸ್ವಲ್ಪ ಅದನ್ನ ಕಲ್ತ್ಕೊಂಡ ಅದಕ್ಕೆ ನಾವು ಅವ್ನು ಬೇರೆ ಮಾಡಿದ್ದು.
1: ಹೌದಾ?
0: ಹೋಗ್ಲಿ ಪಾಪ, ಸೊಸೆ ನಾ ಒಳ್ಳೆ ಹೇಳು, ನಾವು ಅವ್ರಿಗೆ ಮೇಲೆ ದೂರ ಹೇಳೋದಲ್ಲ, ಸೊಸೆ ಒಳ್ಳೆ ಹುಡುಗಿನೇ. ನಾನು ಸ್ವಲ್ಪ ಹುಡುಗರು ಸಂಘ ಬಿದ್ದ್ಬಿಟ್ಟ ದೊಡ್ಡ ಮಗ, ಅದಕ್ಕೋಸ್ಕರನೇ ಹಿಂಗೆ ಬೇರೆಯವ್ರೆ ಮಾಡಿದ್ರೆ ಜವಾಬ್ದಾರಿ ಬರ್ತದೆ ಅಂತ ಮಾಡಿದ್ವಿ. ಎಲ್ಲಿಗೆ ಹೋದ್ರೂ ಅವ್ನು ಬುದ್ಧಿ ಅವ್ನು ಬಿಡಲಿಲ್ಲ, ನಮ್ಮ ಸೊಸೆ ನಮ್ಮ ಮನೆಗಿದ್ದಾಗ ನಾವು ಯಾರು ಕಳಿಸ್ಲಿ ಅಲ್ಲ. ಈಗ ಬೇರೆ ಹೋದ್ಮೇಲೆ ಹೋಗ್ಲೇಬೇಕ ಗಂಡ ತಂದಾಕ್ಲದ ಮೇಲೆ.
1: ಎಷ್ಟು ಮಕ್ಕಳು ಆ ಮಗನಿಗೆ?
0: ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡಮ್ಮ.
1: ಪಾಪ ಮಕ್ಕಳು ಸ್ಕೂಲಿಗೆ ಹೋಗ್ತಾರಾ?
0: ಗೌರ್ಮೆಂಟ್ ಶಾಲೆ ತರ
1: ಹೋಗ್ತಾರೆ. ಆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಮ್ಮ. ನಿಮ್ ಸೊಸೈಗೆ ಹೇಳಿ ಗಂಡ ಏನಾದ್ರು ಮಾಡ್ಲಿ, ಈಗಂತೂ ಸರ್ಕಾರಿ ಶಾಲೆನಲ್ಲಿ ಊಟನೂ ಕೊಡ್ತಾರೆ,
0: ಎಲ್ಲ
1: ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಏನ್ ಬೇಕು ಮತ್ ಮಕ್ಳಿಗೆ ಇನ್ನೇನ್ ಬೇಕು ಎಲ್ಲ ಸಿಗುತ್ತೆ,
0: ಎಲ್ಲ ಕೊಡ್ತಾರೆ,
1: ಎಲ್ಲ ಕೊಡ್ತಾರೆ, ಅದೆಲ್ಲ ಉಪಯೋಗ ಮಾಡ್ಕೊಳ್ಬೇಕಲ್ವಾ? ನಿಮ್ಮ ಸೊಸೈಗೆ ಹೇಳ್ಬಿಟ್ಟು ಆ ಮಕ್ಕಳನ್ನ ಓದಿಸ್ಬೇಕು.
0: ಓದಿಸ್ಲೇಬೇಕಮ್ಮ, ಮತ್ತೆ ಇರೋ ಎರಡು
1: ಆ ಮಗುನಾರು ಚೆನ್ನಾಗಿ ಮುಂದೆ ದೊಡ್ಡದಾಗಿ.
0: ಹೌದು,
1: ಒಂದು ಒಳ್ಳೆ ಕೆಲಸ ಇರಲಿ. ನಿಮ್ಮಂಗೆ ಸೊಪ್ಪು ಕೂಲಿ ಮಾಡ್ಕೊಂಡೇ ಇರ್ಬೇಕು.
0: ಇಲ್ಲ, ನಮ್ಮವು ಮಾರಕ್ ಆಗೋದಿಲ್ಲ, ಈಗಿನ ಕಾಲದ ಮಕ್ಕಳು ಅವೆಲ್ಲ ಮಾಡಕ್ಕೂ ಆಗೋದಿಲ್ಲ,
1: ಶಕ್ತಿ ಹೊಂದುತ್ತಾ ಹೋಗುತ್ತೆ ಮುಂದಕ್ಕೆ, ಕಷ್ಟ ಆಗುತ್ತೆ. ಹಾಗಾಗಿ ಅಂತೂ ಸೊಪ್ಪನ್ನೇ ಮಾರ್ಕೊಂಡು ಇಷ್ಟು ವರ್ಷ ಸಂಸಾರ
0: ನಡೆಸಿದ್ವಿ,
1: ನಿಜವಾಗ್ಲೂ ನಿಮ್ಮ ಛಾತಿ ತುಂಬಾ ಮೆಚ್ಚಬೇಕು.
0: ನಾವು ಸೊಪ್ಪು ಮಾರಿದ್ವಿ ಅಂದ್ರೆ ಅದು ಹೇಳ್ಬಾರ್ದು, 12 ಗಂಟೆಗೆ ಬಂದು ಊಟ ತಿನ್ಬೇಕಂದ್ರೆ ಮಗನೇ ಬೇಡ ಅನ್ಸಂಗದು. ಮಕ್ಕಳು ಶಾಲೆಗೆ ಹೋಗ್ಬಿಡವ, ಅವಾಗ ಅವಕ್ಕೆ ಬರೋತ್ಗೆ ಮತ್ತೇನಾರೆ ಬೆಳಿಗ್ಗೆ ತಿಂದ್ಕೊಂಡು ಹೋಗ್ಬಿಡವು, ಮತ್ತವ್ರು ಬರೋತ್ಗೆ ಮಧ್ಯಾಹ್ನ ಸಂಜೆ ಊಟಕ್ಕೆ ಅಡುಗೆ ಮಾಡಿಟ್ಟು ಮತ್ತೆ ಸೊಪ್ಪನ್ನ ಹೊತ್ಕೊಂಡು ಹೋಗ್ಬೇಕಾಯ್ತು ಮಾರ್ಕೆ ಮರಕ. ಅದನ್ನ
1: ಮಕ್ಕಳ ಆಟ ಪಾಠ ನೋಡೋಕ್ಕೂ ಪುರ್ಸತ್ತಿರಲ್ಲ.
0: ಇರಲ್ಲಮ್ಮ, ನಾವು ಹೇಳಿದಿಲ್ಲ ಮಕ್ಕಳನ್ನ ನೋಡೋಕ್ಕೆ ನಮ್ಗೆ ಇದಿರಲಿಲ್ಲ. 5 ಗಂಟೆಗೆ ಹೋದ್ರೆ ನೇನಮ್ಮ ಬೆಳಿಗ್ಗೆ ಅಷ್ಟೊತ್ತಿಗೆ ಏನಾರು ಮಾಡಿಟ್ಟೋಗ್ಬಿಟ್ರೆ, ಇವರು ದೊಡ್ಡ ಮಗ ಇದನ್ನೆಲ್ಲ ಮಕ್ಕಳಿಗೆ ಇಷ್ಟ ಹಾಕಿಕೊಟ್ಟು ಅವಾಗ ತಲೆ ಬಚ್ಚಿಂದ ಹೋಗ್ಬಿಡವು. ಅಕ್ಕಪಕ್ಕದವ್ರಿಗೆ ಹೇಳ್ತಿದ್ವು ಅವಕ್ಕೆ ಹೆಣ್ಮಕ್ಳಿಗೆ ತಲೆ ಬಚ್ಚರಿ ಅಂತಂದು ಹೋಗವು. ಬಂದ ಮೇಲೆ ಏನಿದ್ರು ಮದ್ ಐದು ಗಂಟೆ ಮೇಲ್ಪಟ್ಟು ಬರೋವಲ್ಲ, ಅವಾಗಲೂ ನಾವು ಸೊಪ್ಪು ತಗೊಂಡು ಹೋಗ್ಬಿಡ್ತಿದ್ವಿ. ಅವ್ರ ಮಕ್ಕಳು ನಾವೇನು ನೋಡೇ ಇಲ್ಲಮ್ಮ,
1: ನಿಗಾ ಕೊಡಕ್ಕ
0: ಆಗ್ಲಿ, ನಮ್ಮ ಜೀವನ ಮಾಡೋದೇ ಕಷ್ಟ ಇತ್ತಲ್ಲ ಅವಾಗ.
1: ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಜೀವನ ಅನ್ನೋ ಒಂದು ಸಮುದ್ರ ದಾಟೋದ್ ಬಹಳ ಕಷ್ಟ ಅಲ್ವಾ? ಹೇಗೆ ನಿಮ್ಮ ಅಮ್ಮನ ಮನೇಲಿ ಎಷ್ಟು ಜನ ಮಗ ನೀವೆಲ್ಲ?
0: ನಮ್ಮ ಅಮ್ಮ ಮನೆಗೆ 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳಮ್ಮ,
1: 7 ಜನ
0: ನಾನೇ ದೊಡ್ಡಳು, ಆಮೇಲೆ ನನ್ನ ಹಿಂದೆ ಒಂದು 3 ಜನ ಗಂಡು ಮಕ್ಕಳು, ಆಮೇಲೆ ಒಬ್ಬಳು ತಂಗಿ, ಇನ್ನೊಬ್ಳು ತಂಗಿ, ಒಂದು 3 ಜನ ಅಕ್ಕ ತಂಗಿಯರು, 4 ಜನ ತಮ್ಮರು.
1: ನಿಮ್ಮನ್ನ ಓದಿಸ್ಲೇ ಇಲ್ವಾ?
0: ಇಲ್ಲಮ್ಮ, ಅವಾಗ ನಾನೇ ದೊಡ್ಡ ಮಗಳಲ್ವಾ, ಓದಿಸ್ಲಿಲ್ಲ. ರೈ ಮನೆ ಅಲ್ವಾ ಅಲ್ಲಿ,

0: ಅಲ್ವಾ, ಬೆಂಗಳೂರಿಗೆ ಹೋಗ್ದಿದ್ರು ಬಂದ್ರೆ ಇಲ್ಲಿ ಜೀವನ ಮಾಡಬಹುದು, ಜಮೀನ್ ಐತೆ ಎಲ್ಲ ಇತ್ತಂದು ಅದಕ್ಕೋಸ್ಕರ ಕೊಟ್ಟು ಮಾಡಿದ್ವಿ ಅಮ್ಮ. ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡಾರ,
1: ಮಕ್ಕಳನ್ನು ಚೆನ್ನಾಗಿ ಓದಿಸ್ತಾರೆ,
0: ಚೆನ್ನಾಗಿ ಓದಿಸ್ತಾರಮ್ಮ.
1: ಹೇಳಿ ಅವ್ರಿಗೂ ಹೇಳಿ, ಕಿರಿ ಸೊಸೆಗೂ ಹೇಳಿ, ಮುಂದೆ ಮಕ್ಕಳನ್ನ ಓದಿಸ್ಬೇಕು, ನಿಮ್ಮ ಸೊಸೈಕ್ ಒಳ್ಳೆ ಕೆಲಸ ಆಗ್ಲಿ, ಅವಳಿಗೆ ಒಳ್ಳೆ ಕೆಲಸ ಆಯ್ತಂದ್ರೆ ನಿಮ್ ಕಷ್ಟ ಎಷ್ಟೋ ಪರಿಹಾರ
0: ಆಗ್ತದೆ,
1: ವಯಸ್ಸಾಗ್ತಾ ಶಕ್ತಿ
0: ಏನೇ ನಮ್ಗೇನು ಹೆಚ್ಚಲ್ಲ, ಕಡಿಮೆ ಆಗ್ತದೆ ಹೊರತು ಹೆಚ್ಚಿಗೆ ಆಗಲ್ಲ. ಅದಕ್ಕೋಸ್ಕರ ನಾವು ಅವ್ರೇನು ಇದು ಮಾಡಲಿಲ್ಲ, ನಾವೇ ಖರ್ಚು ಹಾಕಿದ್ರು ನಾವೇ ಮದುವೆ ಮಾಡ್ಕೊಂಡ್ವಿ, ನಮ್ಮನ್ನು ನೋಡ್ತಾಳಲ್ವ ಮುಂದೆ ಅನ್ನ ಇದಕ್ಕೆ, ಯಜಮಾನ್ರ ತಂಗಿ ಮಗಳಲ್ವಾ, ನಾವೇ ಮದುವೆ ಮಾಡ್ಕೊಂಡ್ವಿ, ನಮಗೆ ಕಷ್ಟ ನೋಡ್ತಾಳಲ್ವಾ ಅಂತ ಅಂದ.
1: ಒಳ್ಳೇದು ಗಂಗಮ್ಮ. ಅಂದ್ರೆ ಈಗ ನೀವು ಸೊಪ್ಪು ಮಾರೋದಕ್ಕೆ ತೀರ್ಮಾನ ಮಾಡಿ ಒಂದು 25 ವರ್ಷದಿಂದ, ಏನು ಯಾವ ಸಂದರ್ಭದಲ್ಲಿ ನೀವು ಸೊಪ್ಪಾದ್ರೂ ಮಾರಬೇಕು ಅಂತ ಅನ್ಕೊಂಡಿದ್ದು?
0: ಯಾವಾಗ ಅಂದ್ರೆ ನಮ್ಮ ಯಜಮಾನ್ರು ಹಿಂಗೆ ಒಬ್ಬರ ತಂದು ಜೀವನ ಮಾಡ್ಬೇಕಾಯ್ತಲ್ಲ, ಒಂದು ಪೊಟ್ಟು ಹಿಂಗೆ ಸಾಲದಾಗ ಬಂದು ಮನೆ ಹತ್ರ ಜಗಳ ಮಾಡಿಬಿಟ್ರು. ನಮಗೆ ನಾವು ಹಳ್ಳಿ ಕಡೆಯರಲ್ವ, ಚೆನ್ನಗಿರಿ ಕಡೆಯರು, ಹಳ್ಳಿಯಿಂದ ಬಂದರೆ ಎಲ್ಲಿ ತಿರುಗಬೇಕು ಎಲ್ಲಿ ಬಿಡ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ನಮ್ಮ ಸ್ವಲ್ಪ ಬರ್ಕೋಕ್ರಿ ಏನು ಮಾಡ್ಬೇಕು ಅಂತಂದು ನಾವೊಂದು ಹುಡುಗಿ ಕರ್ಕೊಂಡೋಗಿ ಒಬ್ರು ಬಂದು ಜಗಳ ಮಾಡಿಬಿಟ್ರು, ಹಿಂಗೆ ಹಂಗೆ ದುಡ್ಡು ಇಸ್ಕೊಂಡ್ರೆ ಹಿಂಗೆ ದುಡ್ಡು ಇಸ್ಕೊಂಡ್ರ ಅಂತ. ಆಮೇಲೆ ಹುಡುಗಿ ಕರ್ಕೊಂಡು ನಿನಗೆ 5 ರೂಪಾಯಿ ಕೊಡ್ತೀನಿ, ನನಗೆ ಬೀದಿ ತೋರಿಸ್ಪ ಅಂತ ಅಂದು ನನಗೆ ಹೊರ ಕಳಿಸಿದ್ದಿಲ್ಲ. ಹಂಗೆ ನೋಡ್ಕೊಂಡ್ರೆ ಏನಂದ್ರೆ ಎಷ್ಟೇ ಸಾಲ ಮಾಡಿದ್ರು ಚೆನ್ನಾಗಿ ನೋಡ್ಕೊಂಡ್ರಲ್ಲ. ಅವಾಗ ಅವರು ಯಾವ್ದಾಗ ಅದು ಕಬ್ಬಿನ ಕೇಳಿದ್ರು, ನಾನು ಆ ಹುಡುಗಿ ಕರ್ಕೊಂಡು ಸೊಪ್ಪು ನೆಪ್ಪರ್ಕ್ ಹೋದೆ. ಹೋದಾಗ ಒಂದು 100 ರೂಪಾಯಿ ಸೊಪ್ಪು ಹಾಕ್ಸಂದೆ, ಅವತ್ತಿನ ಫಸ್ಟೇ ಅಲ್ವಾ, ಒಂದು 75 ರೂಪಾಯಿ ಸಿಕ್ತು ಅವತ್ತು. ಫಸ್ಟ್ ಯಾರು ಹಂಗೆ ಸೌಕಾಶಿ ಮಾಡಿ ಕೇಳ್ತಿದ್ದಿಲ್ಲ, ಏನಿಲ್ಲ, ಯಾರು ವಾಸಬ್ರು ಬಂದಾರಂತ ಸಿಕ್ತು. ಇಷ್ಟೆಲ್ಲ ಮಾಡಿರಿ ನಮಗೆ 100 ರೂಪಾಯಿ ಸಿಕ್ಕಿರಿ, ಒಬ್ರದ್ದು ಸಾಲಕ್ಕಾದ್ರೆ ಒಬ್ರದ್ದು ಜೀವನಕ್ಕೆ ಆಗ್ತದಲ್ವ ಅಂತಂದು. ನಾವು ನಮ್ಮ ಮನೆ ರೈತರು ಕೆಲಸ್ತಾರ, ನಮಗೆ ಅವೆಲ್ಲ ಗೊತ್ತಿರಲಿಲ್ಲಮ್ಮ, ಬೆಳೆದು ತಿನ್ಕೊಂಬಂದಾರ ನಾವು. ಆಮೇಲೆ ಅವತ್ತಿನಿಂದ ನಾನು ಸ್ವಲ್ಪ ನೆಪರ್ಕೊಳ್ತೀನಮ್ಮ. ಓ ಇದು ಇದೇನು ಮಗಳು, ಸಣ್ಣ ಮಕ್ಕ, ಅವಾಗ ಅಲೆ 3 ಮಕ್ಕಳಾಗಿದ್ದು ನನಗೆ. ಇನ್ನೊಂದಕ್ಕೆ ಬಸರಿ ತಮ್ಮ ಕೊಟ್ಟದ್ನಲ್ಲ ಅಕ್ಕಿಗೆ, ಬಸರಿ ಆದಾಗಲೇ ನಾನು ವ್ಯಾಪಾರಕ್ಕೆ ನಿಂತ್ಕೊಂಬಿಟ್ಟೆ.
1: ಒಳ್ಳೆ ತೀರ್ಮಾನ ತಗೊಂಡ್ರಿ. ಅಂದ್ರೆ ಗಂಡನ ತೊಂದರೆಗೆ ಹೆಗಲು ಕೊಟ್ಟು ಮುಗೀತು.
0: ಆಮೇಲೆ ನಮ್ಮ ಯಜಮಾನ್ರಿಗೆ ನಮ್ದೇ ಅವ್ರು ಬಿಟ್ಟೋಗೋದು, ನಮ್ದು ಹೆಂಗ ಜೀವನ ಮಾಡ್ಕೊಂಡು ಇದ್ ಮಾಡ್ಕೊಂಡಿವಮ್ಮ, ನಾವು ಏನು ಇದು ಮಾಡಲಿಲ್ಲ. ನಾವು ಅವರು ಸಾಲ ಮಾಡಿರೋನು ಮನೆ ತಕ್ಕ ಒಬ್ರು ಬಂದು ಜಗಳ ಮಾಡಿದ್ವಿ, ನಾವು ವ್ಯಾಪಾರಕ್ಕೆ ನಿಂತದ್ದು.
1: ಆಮೇಲೆ ಯಾರು ಬಂದಿಲ್ಲ,
0: ಆಮೇಲೆ ಯಾರು ಬರಲಿಲ್ಲ. ಒಬ್ರು ದುಡಿಯಕ್ಕೆ ನಿಂತ್ಕೊಂಡ್ರೆ ಅವ್ರ ಜೀವನಕ್ಕೆ ಆಗ್ತಲ್ಲ,
1: ಸಾಲಕ್ಕೆ ಒಂದು ದುಡ್ಡು ಜೀವನಕ್ಕೆ
0: ಜೀವನಕ್ಕೆ ಒಂದುಂಡು.
1: ತುಂಬಾ ಸಂತೋಷ. ಸಂತೋಷ ಯಾಕೆ ಅಂತಂದ್ರೆ, ಒಬ್ಬ ಮಹಿಳೆ ಯಾವುದೇ ತೊಂದರೆ ಬಂದ್ರೂ ಕೂಡ ಎದುರಿಸಬಲ್ಲಳು ಅಲ್ವಾ. ಯೋಚನೆ ಮಾಡ್ಬೇಕು, ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತೀನಿ ಅಂತ ಹೊರಗಡೆ ಹೆಜ್ಜೆ ಇಟ್ಟು ಸಂಸಾರ ಮಾತ್ರ ಬೀಳೋದಿಲ್ಲ ಅಂತೀರಾ?
0: ಹೌದು, ನಮ್ಮ ತಂದೆಯವ್ರು ಬಂದರು, ನಾವು ಒಂದು ಸರ್ತಿ ಸೊಪ್ಪಿನ ಪುಟ್ಟಿ ಹೊತ್ಕೊಂಡು ಹೋಗ್ತಾ ಇದ್ದೆ ಅಂದ್ರೆ ನಮ್ಮ ಮನೆಗಳಗೆಲ್ಲ ಇವೆಲ್ಲ ಇದು ಮಾಡಿಲ್ಲಲ್ಲ. ನಮ್ಮ ತಂದೆ ಒಂದು ಸರ್ತಿ ನಮ್ಮ ತಂಗಿ ಬಂದರು, ನಾನು ಸೊಪ್ಪಿನ ಪುಟ್ಟಿ ಹೊತ್ಕೊಂಡು ಕೂಕ್ಯಂತ ಹೋಗ್ಬೇಕಲ್ಲ, ಕೂಕರ್ ನಮ್ಮ ತಂಗಿ ನೋಡಿ ಏನು ಹೊಳಕ್ಕೆ ಶುರು ಮಾಡಿಬಿಟ್ಲು. ಅವಾಗ ಈ ಯಾಕೆ ಹಿಂಗಳ್ತಿ ಅಂತ ನಮ್ಮ ಅದೃಷ್ಟ, ಅದೇನು ಮಾಡೋಕ್ಕಾಗಲ್ಲ, ಕೆಟ್ಟು ತವ್ರ ಮನೆಗೆ ಹೋಗ್ಬಿಡ್ದಲ್ಲ ಅಂತಂದು ನಾವು ಅವಾಗಿನಿಂದಲೇ ಯಾರು ಬಂದರು ನಾಚಲಿಲ್ದಂಗೆ ವ್ಯಾಪಾರ ಮಾಡಿದ್ವಿ ಅಮ್ಮ. ಸೊಪ್ಪಿನ ವ್ಯಾಪಾರ ಮಾಡಿದ್ಮೇಲೆ ನಾವು ನಾಲ್ವರಿಗೆ ಅನ್ನ, ಈಗ ಬಂದರಿಗೆ ಒಂದ್ ಲೋಟ ಅನ್ನ ತುರಟ್ ಒಂದ್ ಲೋಟ ಕಾಫಿ ನರ ಕೊಡ್ಬೇಕ
1: ಮತ್ತೆ.
0: ಈಗ ಒಬ್ರು
1: ಸೊಪ್ಪೆ ನಿಮ್
0: ಜೀವನ ಅನ್ನಂಗಾತಮ್ಮ, ಅದರಿಂದಲೇ ನಮ್ಗೆ ಒಂದ್ ಸ್ವಲ್ಪ ಸಂಸಾರನ ಚೆನ್ನಾಗಾತು. ಹೆಂಗ ನಮ್ಮ ಯಜಮಾನ್ರು ಒಂದ್ ಸ್ವಲ್ಪ ನಮ್ ಹೇಳಿದ ಮಾತು ಅವ್ರು ಕೇಳಕ್ ನಿಂತ್ಕೊಂಬಿಟ್ರು. ನಮ್ಮ ಯಜಮಾನ್ರು ಅವ್ರ ಮದುವೆಕಿಂದು ಬೇರೆ ರಂಗ್ ಕೇಳಲಿಲ್ಲ, ಇನ್ನೊಬ್ರ ಮಾತು ಇದ್ ಮಾಡಲಿಲ್ಲ. ಒಳ್ಳೆ ಮನಸ್ಸಾರ ಯಜಮಾನ್ರು ಅವರು, ಅವಾಗ ಮೊದ್ಲು ಕುಡಿಯರು, ಹುಡುದ್ರು ಮನೆಗೆ ನೋಡಿ ಇದ್ ಮಾಡ್ಕೊಳಾರಮ್ಮ. ಈಗೇನಿಲ್ಲ, ಈಗೇನು ಕುಡಿಯೋದು ಬಿಟ್ಬಿಟ್ಟಿದ್ದಾರೆ. ಒಳ್ಳೆ ಮನಸ್ಸು ಯಾವಾಗ್ಲ ಒಂದ್ ಸರ್ತಿ ತಗೊಂತಾರೆ, ಅವಾಗ ದಿನ ತಗೊಳಾರಲ್ಲ, ಅದಕ್ಕೇನು ಇದಲ್ಲ
1: ಹೊಂದ್ಕೊಂಡು ಹೋಗೋ. ಬಹುಶಃ ಹೆಂಗಸ್ರಿಗೆ ಅಷ್ಟೇ ಇದೆ,
0: ಇಲ್ಲ ಪರವಾಗಿಲ್ಲ ಅಮ್ಮ. ನಮ್ಮ ಯಜಮಾನ್ರು ಬಂದರು ಹೋದವ್ರು ನೋಡ್ತಾರೆ, ಮಕ್ಕಳು ಹೇಳಿದ್ರು ಬಂದಾಗ ಎಲ್ಲ ನೋಡ್ಕೊಂಡು ಹೋಗ್ತಾರೆ.
1: ಮನೆಯಲ್ಲೇ ಇರೋದ್ರಿಂದ ಹೆಚ್ಚು ಕೆಲಸವೂ ನಡೆಯುತ್ತೆ ಅಲ್ಲಿ, ಮನೆ ಮಟ್ಟಿಂದು ನೋಡ್ತಾರೆ. ನೀವು ಹೋದ್ಮೇಲೆ ಅವ್ರಿಗೆ ಅಡುಗೆ ಮಾಡಿ ಹಾಕ್ತೀರಿ
0: ಅಲ್ವಾ?
1: ತುಂಬಾ ಸಂತೋಷ ಗಂಗಮ್ಮ. ಇದುವರೆಗೆ ನೀವು ಸೊಪ್ಪಿನ ವ್ಯಾಪಾರದ ಒಳವರ್ಗನ್ ಚೆನ್ನಾಗಿ ಹೇಳ್ಕೊಟ್ರಿ, ಜೊತೆಗೆ ಒಬ್ಬ ಮಹಿಳೆ ಬೀಳ್ತಾ ಇರೋ ಸಂಸಾರನ ನಿಲ್ಸಕ್ಕೆ ಎಷ್ಟು ಸಹಾಯ ಮಾಡ್ಬೋದು
0: ಅಮ್ಮ, ಅದು ಹೇಳ್ಬಾರ್ದು. ನಾವು ಪುಟ್ಟಿ ಹೊತ್ಕೊಂಡು ತಿರ್ಗಾಕರೆ ಒಂದಿನ ತಲೆ ಸುತ್ತ ಬಂದು ಇದಾಗ್ಬಿಡ್ತು. ನಾವು ಏನು ತಿನ್ನಂಗಿಲ್ಲ, 1 ಗಂಟೆ 12 ಗಂಟೆ ತನಕ ಏನು ತಿನ್ನಂಗಿಲ್ಲ, 1 ಗ್ಲಾಸ್ ಕಾಫಿ ಮಾತ್ರ ಕುಡ್ದೋಗ್ತಿದ್ದೆ. ಆಮೇಲೆ ಈಗ ಸ್ವಪ್ನ ಪರಿಚಯ ಆದರೂ ತಿಂಡಿ ತಿನ್ಬಂದ್ರೆ ಅವ್ರ ಮನೆಗೆ

0: ಯಜಮಾನ್ರು ಇರ್ತಾರೆ, ನಾವು ಅವೆಲ್ಲ ತಿನ್ಕಂತ ಕುಂತ್ಕೊಳಲ್ಲ, ಏನು ಇಲ್ಲಮ್ಮ. ಯಾರು ಏನಾರ ಕೊಟ್ರೆ
1: ಸಮಸ್ಯೆ ಅದು,
0: ಯಾರು ಏನಾರ ಕೊಟ್ರೆ ಅದನ್ನೇ ಪುಟ್ಟಿ ಒಳಗೆ ಇಕ್ಕೊಂಬಂದು ಮಕ್ಳಿಗೆ ಕೊಡ್ತಿದ್ವಿ ನಾವು ಸ್ಕೂಲಿಂದ ಬರೋಕರೆ, ಮಕ್ಳಿಗೆ ಕೊಡ್ತಿದ್ವಿ ಅದನ್ನೇ ಪುಟ್ಟಿ ತಗೊಂಬಂದು ಒಂದೊಂದು ದಿನ ಶಾಲೆ ಹತ್ರ ತಗೊಂಡು ಮಕ್ಳಿಗೆ ತಿನ್ಸಿ ಬರ್ತಿದ್ನಮ್ಮ. ನಾವು ಅಷ್ಟು ಕಷ್ಟ ನೀಚ್ ಬಿಟ್ಟಿವಿ. ಈಗ ಒಂದು ಸ್ವಲ್ಪ ಮಕ್ಕಳು ದೊಡ್ಡವಾದ ಮೇಲೆ ಸ್ವಲ್ಪ ಚೆನ್ನಾಗಿ ಇದು ಇದ್ದೀವಿ ಅನ್ನಂಗೆ, ಯಾಕಂದರೆ ಸಣ್ಣ ಮಕ್ಕಳು ದೊಡ್ಡವಾದ್ವು, ಅವ್ರವರು ಬೇರೆ ಆದ್ರೆ ಮಕ್ಕಳು ಮದುವೆ ಮಾಡಿಕೊಟ್ವ, ಈಗೇನು ನಾವು ತೊಂದು ಜೀವನ ಮಾಡೋಕ್ಕೆ ಇದಾಗ್ತದಮ್ಮ. ಸಾಲ ಒಂದು ಮಗನ ಮದುವೆ ಸಾಲ ಒಂದು ಮಾಡ್ಕೊಂಡಿವಿ.
1: ತೀರ ಬಿಡಿ, ಇಷ್ಟೇ ಆಗಿದೆ ಅಂತ ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ. ಇನ್ ಮುಂದೆ ಯಾಕೆ ಬಿಟ್ಟನು? ಗೆಳತಿಯರೇ, ಕೇಳಿದ್ರಲ್ಲ ಗಂಗಮ್ಮ ಅವರ ಜೀವನದ ಒಂದು ಕಥೆಯನ್ನ. ಎಷ್ಟು ಕಷ್ಟಲಿ ಕೂಡ ಎದೆಗುಂದದೆ ಸೊಪ್ಪನ್ನಾದ್ರೂ ಮಾರಾಟ ಮಾಡಿ ಗಂಡನ ಹೆಗಲಿಗೆ ಹೆಗಲನ್ನ ಕೊಟ್ಟು ಜೀವನ ಎಂಬ ರಥವನ್ನ ಸಾಗಿಸೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಅಂತಾನೆ ಹೇಳಬೇಕು. ನಮಸ್ಕಾರ ಗಂಗಮ್ಮ, ಧನ್ಯವಾದಗಳು.
0: ನಮಸ್ಕಾರ.
2: ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ.
3: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಆರ್ ನಾಗರತ್ನ ಅವರಿಂದ ಸಣ್ಣ ಕಥೆ ಹಾಗೂ ನೇರಳೆ ಹಣ್ಣಿನ ಔಷಧೀಯ ಗುಣಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಮೊದಲಿಗೆ ಶ್ರೀಮತಿ ಬಿಆರ್ ನಾಗರತ್ನ ಅವರಿಂದ ಸಣ್ಣ ಕಥೆ, ಮತ್ತೆ ಮೂಡಿತು ವಸಂತ.
1: ಏ ಪಲ್ಲವಿ, ಪಲ್ಲವಿ, ಲಂಚ್ ವೇಳೆ ಆಯ್ತು, ಬರಲ್ವೇನೆ? ನೀ ಡಬ್ಬಿ ತಂದಿಲ್ವೇ? ಒಲ್ಲದ ಮನಸ್ಸಿನಿಂದಲೇ ತನ್ನ ಜಾಗದೆದ್ದು ಯಾಂತ್ರಿಕವಾಗಿ ಗೆಳತಿ ರಜನಿಯೊಡನೆ ಹೊರಡುವ ಮುನ್ನ ತನ್ನ ಡಬ್ಬಿ ತೆಗೆದುಕೊಳ್ಳಲು ಡ್ರಾ ಎಳೆದಾಗ ಈ ದಿನ ತಾನು ಡಬ್ಬಿಯೇನೇ ತಂದಿಲ್ಲವೆಂಬ ನೆನಪಾಗಿ, ಇಲ್ಲ ಕಣೆ ರಜನಿ, ನಾನು ಡಬ್ಬಿ ತಂದಿಲ್ಲ, ನೀನು ಹೋಗಿ ಬಾ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಕಾಫಿಗೆ ಬರ್ತೇನೆ ಎಂದು ಹೇಳಿ ಮತ್ತೆ ತನ್ನ ಸೀಟಿನಲ್ಲೇ ಇದ್ದ ಪಲ್ಲವಿಯನ್ನು ಕಂಡು ರಜನಿಗೆ ಕಸಿವಿಸಿಯಾಯಿತು. ಅಲ್ವೇ ಪಲ್ವಿ, ನಾನೂ ಕೆಲವು ದಿನಗಳಿಂದ ನಿನ್ನನ್ನು ಗಮನಿಸ್ತಲೇ ಇದ್ದೇನೆ. ನೀನು ಇತ್ತೀಚೆಗೆ ಬಹಳ ಅನ್ಯಮನಸ್ಕಳಾಗುದೀಯಾ. ನಾನು ನಿನ್ನ ಸಹೋದ್ಯೋಗಿ ಮಾತ್ರವಲ್ಲ, ನಿನ್ನ ಆಪ್ತ ಸ್ನೇಹಿತೆ ಕೂಡ ಎಂಬುದನ್ನು ಮರ್ತೆಯಾ? ಹೇಳು, ಏನ್ ಕಾರಣ? ಒಬ್ಬರ ಹತ್ರ ಹೇಳ್ಕೊಂಡ್ರೆ ನಿನ್ನ ಮನಸ್ಸು ಹಗುರವಾಗ ನನಗೆ ತಿಳಿದಿದ್ದನ್ನ ನಾನು ಹೇಳಲು ಅನುಕೂಲ ಆಯ್. ಏನಾಯ್ತು, ನಿನ್ನ ಏನಾಗ್ತಿದೆ ಹೇಳೆ. ಗೆಳತಿಯ ಮಾತಿಗೆ ಪಲ್ಲವಿ, ಏನಂದು ಹೇಳಿ, ಏನಾಗಿದೆ, ಏನಾಗ್ತಿದೆ, ಏನಾಗಬೇಕಾಗಿದೆ ಎಂದು ಹೇಳಿ ರಜ್ನಿ. ಏನಾಗಬಾರದು ಅಂದ್ಕೊಂಡಿದ್ನೋ, ಅದು ಆಗುವ ಸಮಯ ಹತ್ತಿರ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಏನಮ್ಮ ಈ ರೀತಿ ಒಗಡಿನಂತೆ ಹೇಳಿದರೆ ನನಗೆ ಹೇಗೆ ಗೊತ್ತಾಗುತ್ತೆ? ಪ್ರೀತಿಸಿ ಮದುವೆಯಾದ ಪತಿ, ಮುದ್ದಾದ ಮಗು, ಹೆತ್ತವರಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಅತ್ತೆ, ಮಾವ, ಸ್ವಂತ ಮನೆ, ಇನ್ನೇನು ಆಗ್ಬೇಕೇ? ಹೌದು ಕಣೆ, ಎಲ್ಲವೂ ಇದೆ. ಆದರೆ ನನಗೆಲ್ಲವೂ ದೂರ ದೂರ ಹೋಗುತ್ತಿರುವಂತಿದೆ. ಮದುವೆಯಾದ ಹೊಸರಲ್ಲಿ ಜಗತ್ತೇ ಸುಂದರವಾಗಿ ಕಾಣ್ತಿತ್ತು. ನಮ್ಮಲ್ಲಿ ಅನ್ಯೋನ್ಯತೆಯ ಅನುಬಂಧ ಇತ್ತು. ನನ್ನ ಮಗಳ ಚೈತ್ರಾಳ ಆಗಮನದಿಂದ ಆ ಅನುಬಂಧಕ್ಕೆ ಹೊಸ ಮೆರುಗು ಮೂಡಿತ್ತು. ಇಂದು ಅವೆಲ್ಲ ಮಾಯವಾಗುತ್ತಾ ನಮ್ಮ ಮಧ್ಯೆ ದೊಡ್ಡದಾದ ಬಿರುಕು ಮೂಡಿ ಅದು ದಿನೇ ದಿನೇ ಆಳವಾದ ಕೊರಕಲ್ಲಿನಂತಾಗುತ್ತಿದೆ. ನನಗೆ ಮನೆ, ಗಂಡ, ಮಗಳು

ಎಲ್ಲರೂ ನನ್ನಿಂದ ದೂರವಾಗಿ ನಾನು ಒಂಟಿಯಾಗಿ ಬಿಡುತ್ತೇನೋ ಎಂದು ಅನ್ನಿಸ್ತಿದೆ. ಏನು ಮಾಡಬೇಕೆಂದು ತಿಳಿಯದೆ ಚಡಪಡಿಸುವಂತಾಗಿದೆ. ಇದರ ಅಂತ್ಯ ಹೇಗಾಗುತ್ತೋ ನಾ ಕಣೇ ಕಣೇ ಎಂದು ಬಿಕ್ಕಿದಳು. ಚಿಕ್ಕಂದಿನಿಂದಲೂ ಒಟ್ಟಿಗೆ ಆಡಿ ಬೆಳೆದ ಗೆಳತಿ ಪಲ್ಲವಿಯ ಈ ಮಾತುಗಳು ರಜನಿಯನ್ನ ಘಾಸಿಗೊಳಿಸಿದವು. ಚಿಕ್ಕಂದಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ದೂರ ಸಂಬಂಧಿಕರ ಮನೆಯಲ್ಲಿ ಬಹಳ ಕಷ್ಟ ಕಾರ್ಪಣ್ಯಗಳ ನಡುವೆ ಬೆಳೆದು ತನ್ನ ಶಕ್ತಿಯಿಂದ ತಕ್ಕ ಮಟ್ಟಿಗೆ ಓದಿ ಬ್ಯಾಂಕೊಂದರಲ್ಲಿ ಉದ್ಯೋಗ ಗಳಿಸಿಕೊಂಡಿದ್ದ ಗೆಳತಿಯ ಬಗ್ಗೆ ರಜನಿಗೆ ಎಲ್ಲಿಲ್ಲದ ವಾತ್ಸಲ್ಯ. ತನ್ನ ವ್ಯವಹಾರಕ್ಕಾಗಿ ಆಗಿಂದಾಗ್ಗೆ ಬ್ಯಾಂಕಿಗೆ ಬರುತ್ತಿದ್ದ ಶ್ರೀಮಂತ ಯುವಕ ಆನಂದ ಪಲ್ಲವಿಯನ್ನು ಪ್ರೀತಿಸಿ ತನ್ನ ಮನೆಯವರನ್ನು ಒಪ್ಪಿಸಿ ಮದುವೆಯಾಗಿದ್ದನು. ಅಲ್ಲದೆ ರಜನಿಗೆ ತಿಳಿದಂತೆ ಆನಂದನೂ ತುಂಬಾ ಒಳ್ಳೆಯವನೇ, ತನ್ನ ಹೆಂಡತಿಯ ಮನಸ್ಸನ್ನು ನೋಯಿಸುವಂತವನಲ್ಲ. ಹಾಗಿತ್ತು, ಈಗ ಇದ್ದಕ್ಕಿದ್ದಂತೆ ಈ ರೀತಿ ಏಕಾಯಿತು? ರಜನಿಯ ಆಲೋಚನಾ ಲಹರಿ ಹೀಗೆ ಸಾಗಿತ್ತು. ರಜನಿ ಪಲ್ಲವಿಯ ಕರೆ ಅವಳನ್ನ ವಾಸ್ತವಕ್ಕೆ ಎಳೆತಂದಿತು. ಏನೇ ಪಲ್ಲವಿ? ಅಲ್ಲವೇ ರಜನಿ, ನನ್ನನ್ನು ಅರೆದು ಈಗ ನೀನೇ ಎಲ್ಲಿಯೋ ಕಳೆದು ಹೋಗಿದ್ದೀಯೇ. ನನ್ನ ಪುರಾಣ ಪ್ರಾರಂಭಿಸಿದರೆ ಅದಕ್ಕೆ ಕೊನೆ ಮೊದಲಿಲ್ಲ. ಈಗ ಸದ್ಯಕ್ಕೆ ಕಾಫಿ ಕುಡಿಯೋಣ ಬಾ ಎಂದು ಹೇಳುತ್ತಾ ತನ್ನ ಪರ್ಸನ್ನು ತೆಗೆದುಕೊಂಡು ಗೆಳತಿಯ ಕೈ ಹಿಡಿದು ಎಳೆದಾಗ ರಜನಿ ಮೌನವಾಗಿ ಅವಳ ಜೊತೆಗೆ ಕ್ಯಾಂಟೀನಿನ ಕಡೆಗೆ ಹೆಜ್ಜೆ ಹಾಕಿದಳು. ಪಲ್ಲವಿ, ನಾನೊಂದು ಮಾತು ಕೇಳ್ತೇನೆ, ಬೇಸರ ಮಾಡಿಕೊಡ. ನೀನು ಬ್ಯಾಂಕಿನಲ್ಲಿ ನನಗೆ ಹೇಳಿದ ಮಾತು ಜೋಕಲ್ಲ ತಾನೇ? ನಿನ್ನ ಪೂರ್ವ ವೃತ್ತಾಂತವನ್ನು ತಿಳಿದು ನಿಮ್ಮ ಅತ್ತೆ ಮನೆಯವರು ನಿನ್ನ ಅವರ ಮಗನಿಗೋಸ್ಕರವಾದರೂ ಸರಿ ತಮ್ಮ ಮನೆ ತುಂಬಿಸಿಕೊಂಡಿದ್ದಾರೆ. ಮನೆ ಅಂದ ಮೇಲೆ ಒಂದು ಮಾತು ಬರಬಹುದು ಹೋಗಬಹುದು. ಗಂಡ ಹೆಂಡಿರು ಪರಸ್ಪರ ತಿಳಿದವರೇ ಆಗಿದ್ದು ಅದನ್ನೇ ದೊಡ್ಡದು ಮಾಡಿಕೊಂಡು ಏನೇನೋ ಕಲ್ಪಿಸಿಕೊಂಡು ನಿನ್ನ ತಲೆಯ ಮೇಲೆ ನೀನೇ ಚಪ್ಪಡಿ ಎಳೆದುಕೊಳ್ಳಬೇಡ. ನಿನಗೆ ಅಷ್ಟೊಂದು ಬೇಸರವಾಗಲು ಆದತ್ತಾದರೂ ಏನು? ನೀನು ಹೇಳಲೇಬೇಕೆಂಬ ಬಲವಂತವೇನೇ? ಹೇಳಿದರೆ ಉತ್ತಮ. ರಜನಿಯ ಮಾತುಗಳನ್ನು ಕೇಳುತ್ತಿದ್ದ ಪಲ್ಲವಿ ಒಮ್ಮಿಂದೊಮ್ಮೆಲೆ, ಉಪದೇಶ ಮಾಡುವುದು ಸುಲಭ, ಆಚರಣೆಗೆ ತರುವುದಿದೆಯಲ್ಲ ಅದು ನೀನು ತಿಳಿದಷ್ಟು ಸುಲಭಲ್ಲ ತಾಯಿ. ಅಲ್ಲದೆ ನನಗೀಗ ಉಪದೇಶ ಹೇಳುವ ನೀನು ನಿನ್ನ ಗಂಡ ಮಕ್ಕಳನ್ನು ತೊರೆದು ಏಕೆ ಬಂದೆ ಹೇಳು. ಹಾ ಹಾ ಹಾ, ಅಷ್ಟಕ್ಕೆ ಏಕೆ ನಿಲ್ಲಿಸಿದೆ? ಪೂರ್ತಿ ಹೇಳುಬಿಡು ಪಲ್ಲವಿ. ಅದಕ್ಕಾಗಿ ನಾನು ನಿನ್ನ ಹತ್ತಿರ ಇಷ್ಟು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಆ ದಿನ ನಾನು ಸ್ವಲ್ಪ ಸಂಯಮ ತಾಳಿದ್ದರೆ ಇಂದು ನನ್ನ ಸ್ಥಿತಿ ಹೀಗೆ ಮೂರಾಬಟ್ಟೆ ಆಗುತ್ತಿರಲಿಲ್ಲ. ನನ್ನ ಗಂಡ ಹಿಂದೆ ಯಾವುದೋ ತಪ್ಪನ್ನ ನನ್ನ ಮುಂದೆ ಅವರಾಗಿ ಹೇಳದಿದ್ದರೆ ನನಗೆ ತಿಳಿಯುತ್ತಲೇ ಇಲ್ಲ. ಕೇಳಿದ ಕ್ಷಣ ನಾನು ಭದ್ರಕಾಳಿಯಂತಾಗಿ ಅವನ ಯಾವ ಬೇಡಿಕೆ ಕ್ಷಮೆ ಯಾಚನೆಗೂ ಬಣಿಯದೆ ನನ್ನ ಕರುಳ ಕುಡಿಯ ರೋದನಕ್ಕೂ ಮಿಡಿಯದೆ ನಿಂತ ಹೆಜ್ಜೆಯಲ್ಲಿ ಮನೆ ಬಿಟ್ಟು ಬಂದೆ. ವಿಚ್ಛೇದನ ಪಡೆದು ಗೆದ್ದೆನೆಂಬ ಅಹಂಕಾರದಿಂದ ಬೀಗಿದೆ. ಆದರೆ ಇಂದು ನಾನು ಪ್ರತಿದಿನವೂ ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬಿದ್ದಿದ್ದೇನೆ. ಸಮಾಜ ವಿಶಾಲವಾಗಿದೆ, ಬದಲಾಗಿದೆ. ನಾನು ವಿದ್ಯಾವಂತೆ, ಕೈಯಲ್ಲಿ ಕೆಲಸವಿದೆ. ನನ್ನ ಕಾಲ ಮೇಲೆ ನಾನು ನಿಲ್ಲಬಲ್ಲೆ. ನನಗೆ ಆತನ ಹಂಗೇನು ಎಂದುಂಡೆ. ನಂತರ ಇದೆಲ್ಲ ಬರಿಯ ಭ್ರಮೆ ಎಂಬ ಅರಿವು ನನಗಾಗಿದೆ. ಅದಕ್ಕಾಗಿ ಹೇಳುತ್ತಿದ್ದೇನೆ. ಆಲೋಚಿಸು, ನಿನ್ನ ಸಮಸ್ಯೆ ಏನೆಂಬುದನ್ನು ವಿವರಿಸು. ಈಗಲಾ ಹೇಳು, ನನಗೆ ತಿಳಿದಂತೆ ಪರಿಹಾರ ಸೂಚಿಸುತ್ತೇನೆ. ಅಂತಿಮ ನಿರ್ಧಾರ ನಿನ್ನದೇ, ಅದಕ್ಕೆ ತಕ್ಕಂತೆ ಮಾಡು. ಗೆಳತಿಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಹಗುರವಾಗಿ ಮಾತನಾಡಿ ಆಕೆಗೆ ನೋವಾಗುವಂತೆ ನಡೆದುಕೊಂಡನಲ್ಲ. ನನಗಾದರೂ ಆಕೆಯನ್ನು ಬಿಟ್ಟರೆ ಆತ್ಮೀಯರು ಯಾರಿದ್ದಾರೆ? ಅವಳ ಮುಂದೆ ಹೇಳಿಬಿಡೋಣ, ಒಂದು ವೇಳೆ ಉತ್ತಮ ಪರಿಹಾರವೂ ದೊರೆಯಬಹುದೇನೋ ಎಂದು ಆಲೋಚಿಸಿ ಪಲ್ಲವಿ ಹೇಳಿಕೊಂಡಳು. ನಿನ್ನ ಹತ್ತಿರ ಮರೆಮಾಚುವ ವಿಷಯವೇನಿಲ್ಲ ರಜನಿ. ನಾನು ಬ್ಯಾಂಕಿನ ಕೆಲಸ ಬಿಡಬೇಕಂತೆ, ಮಗು ಮನೆಯ ಕಡೆ ಹೆಚ್ಚು ಗಮನಿಸಬೇಕಂತೆ. ಹಾಗೆಯೇ ನನ್ನ ಗಂಡ ಬಿಡುವಾಗಿಲ್ಲದಾಗ ಅವರ ಅಂಗಡಿಯ ವ್ಯವಹಾರವನ್ನ ನಾನು ನೋಡಿಕೊಳ್ಳಬೇಕಂತೆ. ಮದುವೆಗೆ ಮೊದಲು ನಾನು ಕೆಲಸ ಮುಂದುವರಿಸುವ ವಿಷಯದಲ್ಲಿ ಯಾವುದನ್ನು ನನ್ನ ತೀರ್ಮಾನಕ್ಕೆ ಬಿಡುತ್ತೇನೆಂದವರು ಈಗ ನೋಡು ಬದಲಾಗಿದ್ದಾರೆ. ಮಗುವಂತೂ ನನ್ನ ಹತ್ತಿರ ಅಷ್ಟಕ್ಕಷ್ಟೇ. ಮನೆ ಕೆಲಸಕ್ಕೆ ಆಳುಗಳಿದ್ದಾರೆ, ಇನ್ನು ಅಂಗಡಿ ಉಸ್ತುವಾರಿಗೆ ಮಾವನವರಿದ್ದಾರೆ. ಮನೆಯಲ್ಲಿ ಕುಳಿತು ನಾನೇನು ಮಾಡಲಿ? ನಾನು ಕಷ್ಟಪಟ್ಟು ಸಂಪಾದಿಸಿಕೊಂಡಿರುವ ಈ ಉದ್ಯೋಗವನ್ನು ಹೇಗೆ ಬಿಡಲಿ? ಅದಕ್ಕೆ ನಮ್ಮವರು, ಅಪ್ಪನಿಗೆ ವಯಸ್ಸಾಯಿತು, ಇನ್ನಾದರೂ ಅವರಿಗೆ ವಿಶ್ರಾಂತಿ ಸಿಗಲಿ. ಅಮ್ಮ ಮಗುವಿನೊಂದಿಗೆ ದಿನವೆಲ್ಲ ಏಗುವುದೇ ಆಗುತ್ತದೆ, ಸ್ವಲ್ಪವಾದರೂ ಪರಿಸ್ಥಿತಿ ಅರ್ಥ ಮಾಡಿಕೋ. ನಿನ್ನನ್ನೇನು ನಾಲ್ಕು ಗೋಡೆಗಳ ಮಧ್ಯೆ ಬಂದಿಯಾಗಿರಬೇಕೆಂದು ಹೇಳುತ್ತಿಲ್ಲ,
ದಿನೇ ದಿನೇ ನನ್ನ ಕಾರಬಾರು ಹೆಚ್ಚಾಗುತ್ತಿದೆ. ನಾನು ಬೇರೆ ಊರುಗಳಿಗೆ ಹೋದಾಗ ಮನೆಯವರ ಉಸ್ತುವಾರಿ

0: ಅಂಗಡಿಯಲ್ಲಿದ್ದರೆ ಉತ್ತಮ ಎಂದು ನನ್ನ ಗಂಡ ನಿಷ್ಠೂರವಾಗಿ ನುಡಿದುದಲ್ಲದೆ ಅಂದಿನಿಂದ ಚಿಕ್ಕ ಪುಟ್ಟ ವಿಷಯಗಳಿಗೂ ಸಿಡುಕುತ್ತಲೇ ಇದ್ದಾರೆ. ನನಗಂತೂ ಕೆಲಸ ಬಿಡಲು ಸ್ವಲ್ಪವೂ ಇಷ್ಟವಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದರಿಂದ ಮನೆಯ ವಾತಾವರಣವೇ ನರಕದಂತಾಗಿದೆ ಗೆಳತಿ. ಇದು ಹೇಗೆ ಕೊನಳುತ್ತದೆಯೋ ಹೇಳಲಾರೆ. ಅವರು ಹೇಳಿದಂತೆ ಕೇಳಬೇಕೆಂದೇನು ಇಲ್ಲವಲ್ಲ. ಅದಕ್ಕೆ ಏನೂ ತೋಚದೆ ಈ ಸಮಸ್ಯೆಯಲ್ಲಿ ಒದ್ದಾಡುತ್ತಿದ್ದೇನೆ. ಹಾ ಹಾ ಹಾ ಪಲ್ಲವಿ, ನೀನು ಇಲ್ಲೇ ಇಡುತ್ತಿರುವುದು. ನಾನು ಮಾಡಿದ ತಪ್ಪನ್ನೇ ನೀನೂ ಮಾಡಬೇಡ. ಹೋಗ್ಲಿ, ಅದನ್ನ ಬಿಡು. ನಾನು ಈಗ ಹೇಳುವುದನ್ನ ಕೇಳಿಸಿಕೊ. ಇದು ನನ್ನ ಸಮಸ್ಯೆಯಷ್ಟು ಗಂಭೀರವಾದದ್ದಲ್ಲ. ಹಾಗೆಂದರೆ ಕೇಳಿಲ್ಲಿ. ಮೊದಲನೆಯದಾಗಿ, ನಿನಗೆ ಮಗಳ ಸಂಪರ್ಕವೇ ಕಡಿಮೆ ಎಂದೆ. ಅದು ಸಹಜವೇ. ಏಕೆಂದರೆ ಬೆಳಗ್ಗೆ ನೀನು ಕೆಲಸಕ್ಕೆಂದು ಬಂದರೆ ಆ ಮಗು ದಿನವೆಲ್ಲ ಅಜ್ಜಿಯನ್ನೇ ಅವಲಂಬಿಸಿರುತ್ತದೆ. ಅದು ದೊಡ್ಡದಾದಂತೆಲ್ಲ ಅದರ ತುಂಟಾಟವನ್ನ ತಡೆಯಲಾಗದೆ ವಯಸ್ಸಾದ ನಿಮ್ಮ ಅತ್ತೆಯವರು ಸಂಕಟ ಪಡುತ್ತಾರೆ. ಅದನ್ನ ನಿನ್ನ ಗಂಡ ಗಮನಿಸಿದ್ದಾರೆ. ನೀನು ಮನೆಯಲ್ಲಿದ್ದರೆ ಕ್ರಮೇಣ ಮಗು ನಿನ್ನನ್ನು ಹಚ್ಚಿಕೊಂಡು ಅಜ್ಜಿಗೆ ಕೊಡುವ ತ್ರಾಸು ಕಡಿಮೆಯಾಗುತ್ತದೆ. ಇನ್ನು ಎರಡನೆಯದು, ಅಂಗಡಿಯ ವಿಷಯದಲ್ಲಿ ಕೆಲಸಗಾರರು ಎಷ್ಟೇ ನಂಬಿಕೆಯವರಾದರೂ ನಿಮ್ಮವರಿಲ್ಲದ ಸಮಯದಲ್ಲಿ ಅವರ ಮೇಲೆ ನಿಗಾ ಇಡುವುದನ್ನು ವಯಸ್ಸಾದ ಮಾವನವರಿಗಿಂತ ನೀನು ಮಾಡಿದರೆ ಅತ್ಯುತ್ತಮ. ನೀನು ಈ ರೀತಿ ಮಾಡಿದರೆ ನಿನ್ನ ಗಂಡನ ಅಸಮಾಧಾನ ಕಡಿಮೆಯಾಗಿ ಮೊದಲಿನಂತಾಗಬಹುದು. ನಿನಗೆ ಕೆಲಸವನ್ನು ತಕ್ಷಣ ಬಿಡಲು ಮನಸ್ಸಾಗದಿದ್ದರೆ ಒಂದು ತಿಂಗಳು ರಜೆ ಹಾಕು. ಮನೆಯ ಮತ್ತು ಅಂಗಡಿಯ ಜವಾಬ್ದಾರಿ ವಹಿಸಿಕೋ. ಹಾಗೆ ನಿನ್ನ ಮನಸ್ಸಿಗೆ ಸಮಾಧಾನ ತೆರೆದಿದ್ದರೆ ಆಮೇಲೆ ನಿನ್ನ ಇಷ್ಟ. ಹೀಗೆ ಹೇಳ್ತಾ ಗೆಳತಿಯನ್ನೆಬ್ಬಿಸಿ ಬ್ಯಾಂಕಿಗೆ ಹಿಂತಿರುಗಿದಳು. ಈ ಘಟನೆ ನಡೆದ ಸ್ವಲ್ಪ ದಿನಗಳಲ್ಲೇ ರಜನಿಯ ತಾಯಿಗೆ ಸೌಖ್ಯವಿಲ್ಲವೆಂದು ಆಕೆ ಊರಿಗೆ ಹೋಗಬೇಕಾಯಿತು. ಹಿಂತಿರುಗಿ ಬಸ್ಟರಲ್ಲಿ ಸ್ವಲ್ಪ ಹೆಚ್ಚೇ ತಡವಾಯಿತು. ಹಾಗೆ ಮರಳಿ ಕೆಲಸಕ್ಕೆ ಹಾಜರಾದಾಗ ಅವಳ ಸಹೋದ್ಯೋಗಿಯೊಬ್ಬರು ಹೇಳಿದ ಸುದ್ದಿಯನ್ನು ಕೇಳಿ ಅವಳಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಏ, ನಿಮ್ ಗೆಳತಿ ಅದೇ ರೀ ಪಲ್ಲವಿ, ತಮ್ ಕೆಲಸಕ್ಕೆ ರಾಜೀನಾಮೆ ಕೊಟ್ರು. ಮೊನ್ನೆ ಮ್ಯಾನೇಜರ್ ಹೇಳ್ತಿದ್ರು. ಅವ್ರಿಗ್ಯಾಕ್ರಿ ಕೆಲಸ? ಅವರೇ ಇನ್ನೊಬ್ಬರಿಗೆ ಕೆಲಸ ಕೊಡುವಂತಿದ್ದ. ನಾನು ಅವರು ಮದುವೆಯಾದಾಗಲೇ ಕೆಲಸ ಬಿಡುತ್ತಾರೆ ಅಂದ್ಕೊಂಡಿದ್ದೆ. ಹಾ, ನಿಮ್ಮನ್ನು ಕೇಳಿದ್ರಿ, ನಿಮ್ಮನ್ನ ನೋಡೋಕೆ ಮನೆಗೂ ಹೋಗಿದ್ರಂತೆ. ಇನ್ನೂ ಏನು ಹೇಳುತ್ತಿದ್ದರೋ ಆ ಮಗಳು ರಜನಿಯ ಗಮನಕ್ಕೆ ಬರಲಿಲ್ಲ. ಪಲ್ಲವಿ, ಕೆಲಸಕ್ಕೆ ರಾಜೀನಾಮೆ ಇತ್ತಲೆ, ಹಾಗಾದರೆ ನನ್ನ ಮಾತಿಗೆ ಮನ್ನಣೆ ಇತ್ತ ಹಾಗಾಯಿತು. ಹೇಗೋ, ನನ್ನ ಗೆಳತಿ ನನಗುತ್ತಾ ಇದ್ದರೆ ಅಷ್ಟೇ ಸಾಕು ಎಂದುಕೊಂಡಳು. ಸಹೋದ್ಯೋಗಿಯ ಮಾತಿಗೆ ದೇಶಾವರಿ ನಗೆ ಬೀರುತ್ತಾ ತನ್ನ ಕೆಲಸದಲ್ಲಿ ತಲ್ಲೀನಳಾದಳು. ಗುಡ್ ಮಾರ್ನಿಂಗ್ ರಜನಿ ಎಂಬ ಧ್ವನಿ ಬಂದ ಕಡೆ ತಿರುಗಿ ನೋಡಿದರೆ ಪಲ್ಲವಿ, ಮಗು ಮತ್ತು ಆಕೆಯ ಪತಿಯೊಡನೆ ನಿಂತಿದ್ದು ಕಾಣಿಸಿತು. ಓಹೋ, ಏನು ದಂಪತಿಗಳು ತಮ್ಮ ಕುಡಿಯ ಸಮೇತ ಬ್ಯಾಂಕಿಗೆ ಪ್ರವೇಶ? ಏಕೆ, ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳೋಣವೆಂದೇ? ಹೌದು ಕಣೆ ರಜನಿ, ಇದನ್ನೆಲ್ಲ ನೆನಪಿಸಿಕೊಂಡು ಆ ಆನಂದವನ್ನ ತೆಗೆದುಕೊಂಡು ಹೋಗೋಣವೆಂದು ಬಂದಿದ್ದೇವೆ. ಇನ್ನೋ ನನ್ನ ನೋಡಬೇಕಾದ್ರೆ ಮನೆಗಾಗಲಿ ಅಂಗಡಿಗಾಗಲಿ ಬರಬೇಕು, ತಿಳಿಯುತ್ತೇ ಎಂದು ಹೇಳುತ್ತಾ ನನ್ನ ಬಾಳಿನಲ್ಲಿ ಮತ್ತೆ ಮೂಡಿತು ವಸಂತ ಎಂದು ಪಿನುಡಿಯಲ್ಲಿ ರಜನಿಯ ಕಿವಿಯಲ್ಲಿ ಉಸುರಿ ತುಂಬು ನಗೆಯನ್ನು ಚೆಲ್ಲುತ್ತಾ ಮಗು ಗಂಡನೊಡನೆ ಹೊರಟ ಗೆಳತಿಯನ್ನ ತುಂಬು ಸಂತಸದಿಂದ ಬೀಳ್ಕೊಟ್ಟು ತನ್ನ ಕೆಲಸದಲ್ಲಿ ನಿರತಳು ರಜನಿ.
1: ಇದುವರೆಗೆ ಮತ್ತೆ ಮೂಡಿತು ವಸಂತ, ಶ್ರೀಮತಿ ಬಿಆರ್ ನಾಗರತ್ನ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಈಗ ಒಂದು ಭಾವಗೀತೆ ಕೇಳೋಣ. ದೊಡ್ಡರಂಗೇಗೌಡ ಅವರ ರಚನೆ, ಹಾಡಿದ್ದಾರೆ ಇಂದು ವಿಶ್ವನಾಥ್.

ಈಗ ನೇರಳೆ ಇದರ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ರಜನಿ ಅನಿಲ್ ಕುಮಾರ್. ನೇರಳೆ, ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿರುವ ಅನೇಕಾನೇಕ ವಸ್ತುಗಳಲ್ಲಿ ಫಲಗಳು ಒಂದು. ಯಾವುದೇ ಹಣ್ಣು ತೆಗೆದುಕೊಳ್ಳಿ, ಅದು ಸಾಕಷ್ಟು ಸಂಪತ್ಭರಿತವಾಗಿದ್ದು ನಮಗೆ ಆರೋಗ್ಯವನ್ನು, ಸೌಂದರ್ಯವನ್ನು, ಶಕ್ತಿಯನ್ನು ಒದಗಿಸುತ್ತದೆ. ಅಂತಹುದೇ ಹಣ್ಣಿನ ಸಾಲಿನಲ್ಲಿ ನಿಲ್ಲುವುದು ನೇರಳೆ ಹಣ್ಣು. ಬಾಯಿಯಲ್ಲಿ ಹಾಕಿದ ತಕ್ಷಣ ಕರಗಿ ಹೋಗುವ ಗುಣ ಅಷ್ಟೇ ಅಲ್ಲ, ಮನಸ್ಸಿಗೆ ಮುದವನ್ನು ಸಹ ನೀಡುತ್ತದೆ. ಪೋಷಕಾಂಶಗಳ ಆಗರ ನೇರಳೆ ಹಣ್ಣು. ದೇಹಕ್ಕೆ ಶಕ್ತಿಯನ್ನು, ಹಾಗೆಯೇ ರೋಗಗಳನ್ನು ಗುಣಪಡಿಸುವಲ್ಲಿ ಸಮರ್ಥವಾಗಿ ಕೆಲಸ ಮಾಡುತ್ತದೆ. ಆಂಟಿಬ್ಯಾಕ್ಟೀರಿಯಲ್ ಗುಣ ಹೊಂದಿರುವ ಈ ಹಣ್ಣನ್ನು ಪ್ರತಿದಿನ ಸೇವಿಸಿದರೆ ದೇಹಕ್ಕೆ ಪುಷ್ಟಿ, ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಇದರ ವೈಜ್ಞಾನಿಕ ಹೆಸರು ಸೈಜಿಯಂ ಕ್ಯುಮಿನಿ. ಸಂಸ್ಕೃತದಲ್ಲಿ ಇದನ್ನು ಜಂಬೂಫಲವೆಂದು ಕರೆಯುತ್ತಾರೆ. ಸಾಮಾನ್ಯ ಹೆಸರು ಜಂಬುಲ್, ಬ್ಲ್ಯಾಕ್ ಪ್ಲಮ್ ಎಂದು ಹೇಳಲಾಗಿದೆ. ಕಡುನೀಲಿ ಬಣ್ಣದ ಹಣ್ಣನ್ನು ಬಿಡುವ ದೊಡ್ಡ ಮರ. ವರ್ಷ ಋತುವಿನಲ್ಲಿ ಹೆಚ್ಚಾಗಿ ಫಲ ಬಿಡುತ್ತದೆ. ಇದು ಭಾರತದೆಲ್ಲೆಡೆ ಬೆಳೆಯುತ್ತದೆ. ಕೆಲವು ತಿಂಗಳುಗಳಷ್ಟು ಕಾಲ ಮಾತ್ರ ದೊರೆಯುವಂತಹ ಈ ಹಣ್ಣಿನ ಉಪಯೋಗಗಳು ಬಹಳಷ್ಟಿವೆ. ಇದರ ಉಪಯುಕ್ತ ಅಂಗಗಳೆಂದರೆ ತೊಗಟೆ, ಎಲೆ ಹಾಗೂ ಬೀಜ. ಆರೋಗ್ಯದಲ್ಲಿ ಇದರ ಪ್ರಯೋಜನಗಳೇನೆಂದರೆ, ಇದು ಮಧುಮೇಹದಲ್ಲಿ ಉಪಯುಕ್ತ. ಇದು ಹೃದಯಕ್ಕೆ ಹೇಳಿ ಮಾಡಿಸಿದಂತಹ ಹಣ್ಣು. ಇದರ ಸೇವನೆಯಿಂದ ಹೃದಯಕ್ಕೆ ಆರೋಗ್ಯವನ್ನು ನೀಡುವುದಲ್ಲದೆ ಹೃದಯದ ಕಲ್ಮಶಗಳನ್ನು ಹೊರತೆಗೆದು ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಒಂದು ಹಣ್ಣಿನ ತೂಕ 140 ಗ್ರಾಂನಷ್ಟಿದ್ದರೆ

ಇದರಲ್ಲಿರ್ತಕ್ಕಂಥ ಅಂಶಗಳಾದಂಥ ಕಾರ್ಬೋಹೈಡ್ರೇಟ್ 14 ಗ್ರಾಂ, ಕೊಬ್ಬಿನ ಅಂಶ 0%, ಪ್ರೋಟೀನ್ 1 ಗ್ರಾಂ, ಮಿನರಲ್ಸ್ 0.4%, ಕ್ಯಾಲ್ಶಿಯಂ 15 ಮಿಲಿಗ್ರಾಂ, ಫಾಸ್ಫರಸ್ 15 ಮಿಲಿಗ್ರಾಂ, ಕಬ್ಬಿಣಾಂಶ 1.2%, ಸಿ ಅನ್ನಾಂಗ 18 ಮಿಲಿಗ್ರಾಂ, ವಿಟಮಿನ್ ಬಿ ಸ್ವಲ್ಪ ಪ್ರಮಾಣದಲ್ಲಿರುತ್ತದೆ. ಸಕ್ಕರೆ ಕಾಯಿಲೆಯಲ್ಲಿ ಇದು ಹೇಳಿ ಮಾಡಿಸಿದಂತಹ ದಿವ್ಯೌಷಧ. ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಮಾಡುವುದಲ್ಲದೆ ಅವರು ತೆಗೆದುಕೊಳ್ಳುತ್ತಿರುವ ಮಾತ್ರೆಯ ಪ್ರಮಾಣವನ್ನು ಸಹ ಕಡಿಮೆ ಮಾಡುತ್ತದೆ. ಎಲೆ, ತೊಗಟೆ ಹಾಗೂ ಬೀಜಗಳನ್ನು ಉಪಯೋಗಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಮತ್ತು ಗ್ಲೈಕೋಸ್ಯೂರಿಯಾ ಇವುಗಳನ್ನು ನಿಯಂತ್ರಿಸುತ್ತದೆ. ಒಣಗಿದ ಬೀಜದ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಮಧುಮೇಹ ನಿಯಂತ್ರಿಸಬಹುದು. ಇದನ್ನು 2 ತಿಂಗಳು ಸೇವಿಸಬೇಕು. ಇದರಿಂದ ಪದೇ ಪದೇ ಮೂತ್ರ ವಿಸರ್ಜನೆ, ಬೆವರುವುದು, ಬಾಯಾರಿಕೆ ಈ ರೀತಿಯ ಕೆಲವು ತೊಂದರೆಗಳು ನಿವಾರಣೆಯಾಗುತ್ತದೆ. ದೇಹದ ಪಿಷ್ಟವನ್ನು ಶಕ್ತಿಯಾಗಿ ಮಾರ್ಪಾಡಿಸಿ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡುತ್ತದೆ. ನೇರಳೆ ಬೀಜದಲ್ಲಿ ಗ್ಲೂಕೋಸೈಡ್ ಜಾಂಬುಲಿನ್ ಇರುತ್ತದೆ. ಇದು ಪಿಷ್ಟವನ್ನು ಅಂದರೆ ಸ್ಟಾರ್ಚ್ ಅನ್ನು ಸಕ್ಕರೆಯಾಗಿ ತಿರುಗಲು ಬಿಡುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆಯಾಗುತ್ತದೆ. ನೇರಳೆಯಲ್ಲಿ 3-4 ಕ್ಯಾಲರಿ ಇರುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳಲು, ಬೊಜ್ಜು ಕರಗಿಸಲು ಇದು ಸಹಾಯ ಮಾಡುತ್ತದೆ. ಸ್ತ್ರೀಯರಲ್ಲಿ ಸ್ತನ ಹಾಗೂ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟಲು ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ ತತ್ವಗಳು ಫ್ರೀ ರಾಡಿಕಲ್ಸ್ ಅನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. 1 ಟೀಸ್ಪೂನ್ ಅಷ್ಟು ಬೀಜದ ಪುಡಿ, 1 ಲೋಟ ನೇರಳೆ ರಸ ಹಾಗೂ ಹಾಗಲಕಾಯಿ ರಸ ಇದನ್ನು ಪ್ರತಿನಿತ್ಯ 3 ತಿಂಗಳು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತದೆ. ಜ್ವರ ಬಂದಾಗ ನೇರಳೆ ಹಣ್ಣಿನ ರಸದಲ್ಲಿ ಸ್ವಲ್ಪ ಧನಿಯಾ ಪುಡಿ ಸೇರಿಸಿ ಸೇವಿಸುವುದರಿಂದ ಶರೀರದ ತಾಪವನ್ನು ಶಮನಗೊಳಿಸಬಹುದು. ಇಷ್ಟೇ ಅಲ್ಲ, ಉರಿಮೂತ್ರದಲ್ಲಿ 1 ಲೋಟ ನೀರಿಗೆ 2-3 ಚಮಚ ನೇರಳೆ ಹಣ್ಣಿನ ರಸವನ್ನು ಹಾಗೂ 1 ಚಮಚ ನಿಂಬೆ ರಸವನ್ನು ಬೆರೆಸಿ ಕುಡಿಯುವುದರಿಂದ ಉರಿಮೂತ್ರ ನಿಮಗೆ ಗೊತ್ತಿಲ್ಲದೆಯೇ ಕಡಿಮೆಯಾಗುತ್ತದೆ. ಇನ್ನು ಜೀರ್ಣಕ್ರಿಯೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿ ಸರಳವಾಗಿ ಆಹಾರ ಜೀರ್ಣ ಮಾಡಲು ಅನುವು ಮಾಡುತ್ತದೆ. ಬೇದಿಯಲ್ಲಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ನಾನಾ ವಿಧ ತೊಂದರೆಗಳಲ್ಲಿ ಬಳಸಲಾಗುತ್ತದೆ. ಅತಿ ಬೇದಿಯಲ್ಲಿ ಇದನ್ನು ಕ್ರಮವಾಗಿ ಸೇವಿಸುವುದರಿಂದ ವ್ಯಾಧಿಯ ತೀವ್ರತೆ ಕಡಿಮೆಯಾಗುತ್ತದೆ. ಬೀಜದ ಪುಡಿಯಿಂದ ಹೊಟ್ಟೆ ಉಬ್ಬರವನ್ನು ತಡೆಯಬಹುದು. ಜಂತು ನಿವಾರಕವಾಗಿಯೂ ಇದು ಕೆಲಸ ಮಾಡುತ್ತದೆ. ಹೊಟ್ಟೆಯಲ್ಲಿರುವ ಜಂತುಗಳನ್ನು ಕೂಡ ನಾಶ ಮಾಡುತ್ತದೆ. ಮಲಬದ್ಧತೆಯಲ್ಲಿ ಕೂಡ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರತಿದಿನ ನೇರಳೆಯನ್ನು 2 ತಿಂಗಳ ಕಾಲ ಸೇವಿಸುವುದರಿಂದ ರಕ್ತ ಅಂದರೆ ಮೂಲವ್ಯಾಧಿಯಲ್ಲಿಯೂ ಇದು ಬಹಳ ಸಹಕಾರಿಯಾಗಿದೆ. ಪಿತ್ತಕೋಶ, ಇದು ಪಿತ್ತಕೋಶದ ಮೇಲೆ ಬಹಳಷ್ಟು ಉಪಯುಕ್ತ ಪರಿಣಾಮವನ್ನು ಬೀರುತ್ತದೆ. ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ಸ್ ಮತ್ತು ಫ್ಲೇವನಾಯ್ಡ್ಸ್ನಿಂದ ರಕ್ತ ಶುದ್ಧಿಯಾಗುತ್ತದೆ. ನೈಸರ್ಗಿಕವಾಗಿ ಇದರಲ್ಲಿರುವ ಅಮ್ಲೀಯ ಗುಣದಿಂದ ಹೊಟ್ಟೆಯಲ್ಲಿ ಎನ್ಝೈಮ್ಸ್ ಉತ್ಪತ್ತಿಯಾಗಿ ಆರೋಗ್ಯಕರವಾದಂತಹ ಪಿತ್ತಕೋಶವನ್ನು ಇಡಲು ಸಹಾಯ ಮಾಡುತ್ತದೆ. ಹೊಟ್ಟೆಯುರಿ ಅಸಿಡಿಟಿಯಲ್ಲಿ ನೇರಳೆ ಹಣ್ಣು, ಇದರೊಂದಿಗೆ ಸೈಂಧವ ಲವಣ ಅಥವಾ ಬ್ಲ್ಯಾಕ್ ಸಾಲ್ಟ್ ಮತ್ತು ಹುರಿದ ಜೀರಿಗೆ ಪುಡಿಯನ್ನು ತೆಗೆದುಕೊಂಡರೆ ಇದು ಅಸಿಡಿಟಿಯನ್ನು ಉಪಶಮನ ಮಾಡುತ್ತದೆ. ಪಿತ್ತಕೋಶದ ಕಲ್ಲಿನಲ್ಲಿ ಬೀಜದ ಪುಡಿ ಜೊತೆಗೆ ಮೊಸರು ಸೇವಿಸಿದರೆ ಪಿತ್ತಕೋಶದ ಕಲ್ಲುಗಳು ಕರಗುತ್ತವೆ. ಪಾಲಿಯೂರಿಯಾ, ಪದೇ ಪದೇ ಮೂತ್ರ ವಿಸರ್ಜನೆಯಾಗುವುದು ತಡೆಗಟ್ಟಲು ಬೀಜದ ಪುಡಿ 2 ಗ್ರಾಂ ಪ್ರತಿನಿತ್ಯ 2 ತಿಂಗಳು ಸೇವಿಸಬೇಕು. ಮೂತ್ರಕೋಶದ ತೊಂದರೆಗಳಲ್ಲಿ 1 ಲೋಟ ನೇರಳೆ ರಸ, 1/2 ಚಮಚ ತೊಗಟೆಯ ಪುಡಿ ಇದನ್ನು ಮೂತ್ರಕೋಶದ ತೊಂದರೆಗಳಲ್ಲಿ ಬಳಸಲಾಗುವುದು. ಬೆಡ್ ವೆಟ್ಟಿಂಗ್ ಅಂದರೆ ರಾತ್ರಿಯಲ್ಲಿ ಹಾಸಿಗೆಯನ್ನು ಒದ್ದೆ ಮಾಡಿಕೊಳ್ಳುವಂತಹ ಮಕ್ಕಳಿಗೆ 1/2 ಚಮಚ ಬೀಜದ ಪುಡಿಯನ್ನು ನೀರು ಸೇರಿಸಿ ದಿನಕ್ಕೆರಡು ಬಾರಿ ಕುಡಿದರಿಂದ ಇದು ಬಹಳಷ್ಟು ಸಹಕಾರಿಯಾಗಿದೆ. ಇನ್ನು ಕ್ಯಾನ್ಸರ್ನಲ್ಲಿ ಆಂಥ್ರೋಸೈನಿನ್, ಫ್ಲೇವನಾಯ್ಡ್ಸ್, ಗ್ಯಾಲಿಕ್ ಆಸಿಡ್, ಪಾಲಿಫಿನಾಲ್ಸ್ ಇವುಗಳು ನೇರಳೆ ಹಣ್ಣಿನಲ್ಲಿರುವುದರಿಂದ ಅಂಗಾಂಗಗಳಲ್ಲಿ ಕ್ಯಾನ್ಸರ್ ಆಗುವುದನ್ನು ತಡೆಗಟ್ಟುತ್ತದೆ. ಕೀಮೋಥೆರಪಿ, ರೇಡಿಯೇಷನ್ ತೆಗೆದುಕೊಳ್ಳುವವರಿಗೆ ಇದು ಬಹಳಷ್ಟು ಸಹಾಯಕಾರಿ. ನೇರಳೆ ರಸವನ್ನು ಬಾಯಿಯ ದುರ್ಗಂಧ ತೆಗೆಯಲು ಮೌತ್ವಾಶ್ ಆಗಿ ಬಳಸಲಾಗುತ್ತದೆ. ವಸಡಿನಲ್ಲಿ ರಕ್ತ ಸೋರುವುದು, ಹಲ್ಲು ಜುಮ್ಮೆನ್ನುವುದು ಈ ರೀತಿಯ ತೊಂದರೆಗಳಲ್ಲಿ ಇದನ್ನು ಬಳಸಲಾಗುವುದು. ನೇರಳೆ ಎಲೆಗಳನ್ನು ಸುಟ್ಟು ಬೂದಿ ಮಾಡಿ ಅದನ್ನು ಹಲ್ಲುಗಳಿಗೆ ಉಜ್ಜಿದರೆ ಹಲ್ಲುಗಳು ಬಲಗೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ನೇರಳೆ ಎಲೆ ಜಿಗಿಯುವುದರಿಂದ ಬಾಯಿಯ ದುರ್ಗಂಧವಲ್ಲದೆ ಹಲ್ಲುಗಳು ದೃಢವಾಗುತ್ತವೆ. ನೇರಳೆಯಲ್ಲಿರುವಂತಹ ಟ್ಯಾನಿನ್ ಅಂಶದಿಂದ ಇದು ಆಂಟಿಸೆಪ್ಟಿಕ್ ಆಗಿ ಹಾಗೂ ಇದರ ಕಷಾಯ ರಸದಿಂದ ಮೂಲವ್ಯಾಧಿ ಗಾಯಗಳಲ್ಲಿ ಉಪಯೋಗಿಸುತ್ತಾರೆ. ನೇರಳೆ ಎಲೆಗಳನ್ನು ಸುಟ್ಟ ಗಾಯಕ್ಕೆ ಹಚ್ಚುತ್ತಾ ಬಂದರೆ ಗಾಯಗಳು ಪರಿಣಾಮಕಾರಿಯಾಗಿ ಗುಣವಾಗುತ್ತದೆ. ಹಣ್ಣಿನ ರಸ, ಅರಿಶಿನ, ಬೀಜದ ಪುಡಿ ಸೇರಿಸಿ ತ್ವಚೆಯಲ್ಲಿರುವಂತಹ ಬಿಳಿ ಮತ್ತು ಕಪ್ಪು ಕಲೆಗಳಿಗೆ ಹಚ್ಚುವುದರಿಂದ ಕಲೆಗಳು ಕಡಿಮೆಯಾಗುತ್ತವೆ. ಮೊಡವೆಗಳಲ್ಲಿ ಬೀಜದ ಪುಡಿ ಹಾಲಲ್ಲಿ ಕಲಸಿ ರಾತ್ರಿ ಮಲಗುವ ಮುಂಚೆ ಹಚ್ಚಿ ಬೆಳಗ್ಗೆ ತೊಳೆಯುವುದರಿಂದ ಮೊಡವೆ ಕಡಿಮೆಯಾಗುತ್ತದೆ.

0: ಟ್ರೈಕೋಡರ್ಮ ಅಂದ್ರೆ ಅಲ್ಲಲ್ಲಿ ಚರ್ಮ ಬೆಳ್ಳಗಾಗಿರುವುದು. ನೇರಳೆ ಹೂವಿನ ತೆಗೆದುಕೊಂಡು ಬೀಜದ ಪುಡಿ, ನಿಂಬೆ ರಸ, ಅರಿಶಿನ ಹಚ್ಚುವುದರಿಂದ ಮೆಲಾನಿನ್ ಅಂಶವು ಹೆಚ್ಚಾಗುತ್ತದೆ. ಚರ್ಮಕ್ಕೆ ಬಣ್ಣ ಕೊಡುವ ಪಿಗ್ಮೆಂಟ್ ಆಗಿರುವುದು ಈ ಮೆಲಾನಿನ್. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ನಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದಕ್ಕಾಗಿ ನೇರಳೆ ರಸ ಹಾಗೂ ಬೀಜದ ಪುಡಿ ಉಪಯೋಗಿಸುವುದು. ಇಷ್ಟಲ್ಲದೆ ಹೃದ್ರೋಗ, ರಕ್ತದೊತ್ತಡ ನಿಯಂತ್ರಿಸುತ್ತದೆ, ಮೆದುಳಿನ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ. ಬ್ಯಾಕ್ಟೀರಿಯಾ ಸೋಂಕಿನಿಂದ ಆಗುವ ರೋಗಗಳಲ್ಲಿ ಇದರ ಎಲೆ, ಬೀಜ, ತೊಗಟೆ ಬಳಸಲಾಗುತ್ತದೆ. ಕ್ಯಾಲ್ಶಿಯಂ, ವಿಟಮಿನ್ ಎ, ಪೊಟ್ಯಾಸಿಯಂ ಇರುವುದರಿಂದ ಮೂಳೆಗಳು ಬಲಿಷ್ಠಗೊಳ್ಳುತ್ತವೆ. ನೇರಳೆ ಹಣ್ಣಿನಿಂದ ತಯಾರಿಸಿದಂತಹ ವಿನೇಗರ್ ಗಂಟಲು ನೋವು, ಊಪಿಂಗ್ ಕಾಫ್ ಇವುಗಳಲ್ಲಿ ಬಳಸಲಾಗುತ್ತದೆ. ನೇರಳೆಯಲ್ಲಿರುವ ಸಯಾನಿಡಿನ್ ಓ ಗ್ಲೂಕೋಸಾಯ್ಡ್, ಇದರಿಂದ ಚರ್ಮದ ಒಳಪದರದಲ್ಲಿ ರಕ್ತ ಸೋರುವಿಕೆ ಇತ್ಯಾದಿ ಬಹಳ ಗಂಭೀರ ಸಮಸ್ಯೆಗಳಲ್ಲೂ ಇದನ್ನು ಬಳಸುತ್ತಾರೆ. ನೇರಳೆಯಲ್ಲಿ ಸ್ಯಾಲಿಸಿಲೇಟ್ ಎಂಬ ಅನಾಲ್ಜಿಸಿಕ್ ಇರುವುದರಿಂದ ಇದು ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಇದರಲ್ಲಿದೆ. ಇದಕ್ಕಾಗಿ 1 ಚಮಚದಷ್ಟು ನೇರಳೆ ರಸ, ಜೇನುತುಪ್ಪ, ನಲ್ಲಿಕಾಯಿ ರಸ ಪ್ರತಿದಿನ ಮುಂಜಾನೆ ತೆಗೆದುಕೊಳ್ಳುವುದರಿಂದ ಮೆದುಳಿನ ಶಕ್ತಿ, ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. IBS ಅಂದರೆ ಪದೇ ಪದೇ ಮಲವಿಸರ್ಜನೆಗೆ ಹೋಗಬೇಕೆನಿಸುವುದು, ಇದನ್ನು ತಪ್ಪಿಸಲು ಪ್ರತಿದಿನ 1 ಗ್ರಾಂ ಬೀಜದ ಪುಡಿಯನ್ನು ತೆಗೆದುಕೊಂಡರೆ ಉತ್ತಮ. ಆಯುರ್ವೇದ ಮತ್ತು ಯುನಾನಿ ಪದ್ಧತಿಯಲ್ಲಿ ಇದರ ವಿವಿಧ ಪ್ರಯೋಗಗಳನ್ನು ನೋಡಬಹುದು. ಇದರ ಬೀಜ, ಹಣ್ಣಿನ ರಸ, ಎಲೆ ಎಲ್ಲವನ್ನು ಉಪಯೋಗಿಸಿ ವಿವಿಧ ರೀತಿಯ ಔಷಧಗಳನ್ನು ತಯಾರಿಸುತ್ತಾರೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಶರೀರಕ್ಕೆ ಅಂದವನ್ನು ಹೆಚ್ಚಿಸಿ ಶರೀರದ ಕಾಂತಿಯನ್ನು ಇಮ್ಮಡಿಗೊಳಿಸುತ್ತದೆ. ಸಾಧ್ಯವಾದಷ್ಟು ಸೀಸನಲ್ ಹಣ್ಣಾದ ಕಾರಣ ಇದು ಸಿಕ್ಕಾಗ ಬಿಡದೆ ತಪ್ಪದೆ ತಿನ್ನಿ ಹಾಗೂ ಆರೋಗ್ಯ ಕಾಪಾಡಿಕೊಳ್ಳಿ. ಏಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ.
1: ಇದುವರೆಗೆ ನೇರಳೆಯ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ರಜನಿ ಅನಿಲ್ ಕುಮಾರ್. ಇಲ್ಲಿಗೆ ಇವತ್ತಿನ ಮಹಿಳಾ ರಂಗ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ. ಮಹಿಳಾ ರಂಗ ಪ್ರಸಾರವಾಯಿತು.

0: ಮಕ್ಕಳಿಗೆಲ್ಲ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಪ್ರತಿಭಾ ಪಲ್ಲವ, ಪಕ್ಷಿ ಪ್ರೇಮಿ ವರ್ಷಿಣಿಯೊಂದಿಗೆ ಮಾತುಕತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾಳೆ ಪರಿಸರ ಹಾಗೂ ಪಕ್ಷಿ ಪ್ರೇಮಿ ವರ್ಷಿಣಿ. ವರ್ಷಿಣಿ 6 ವರ್ಷದಿಂದಲೇ ಪರಿಸರ ಸಂರಕ್ಷಣೆ ಕಾರ್ಯಗಳಲ್ಲಿ ತೊಡಗಿದ್ದಾಳೆ. 13 ವಯಸ್ಸಿನ ಈ ಮಗು ಬಹಳಷ್ಟು ಕಡೆ ಪಕ್ಷಿ ಹಾಗೂ ಪರಿಸರ ಸಂಬಂಧಪಟ್ಟಂತೆ ಅರಿವಿನ ಕಾರ್ಯಕ್ರಮಗಳು, ಉಪನ್ಯಾಸಗಳು ನೀಡುತ್ತಾ ಬರ್ತಿದ್ದಾಳೆ. ಮೈಸೂರಿನ ಬಹಳಷ್ಟು ವಿವಿಧ ದಿನಪತ್ರಿಕೆಗಳಲ್ಲಿ ಪಕ್ಷಿಗಳ ಬಗ್ಗೆ ಅಂಕಣಗಳನ್ನೆಲ್ಲ ಬರೀತಾ ಇರ್ತಾಳೆ. ಇವಳ ಅಂಕಣಗಳು ಹಕ್ಕಿಗೂಡು ಎಂಬ ಶೀರ್ಷಿಕೆಯಡಿಯಲ್ಲಿ ಬರುತ್ತೆ. ಹಕ್ಕಿಗೂಡು ವರ್ಷಿಣಿ ಅಂತಾನೆ ಇವಳು ಜನಪ್ರಿಯ ಆಗಿದ್ದಾಳೆ. ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ 2017-18 ಸಮಾಜ ಸೇವೆಗಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾಳೆ. ವಿವಿಧ ಇಲಾಖೆಗಳಿಂದ ಹಲವಾರು ಪ್ರಶಸ್ತಿಗೆ ಭಾಜನಳಾಗಿದ್ದಾಳೆ. ಈ 13 ವರ್ಷದಲ್ಲಿ ವರ್ಷಿಣಿ ಹೇಳಲು ಅಸಾಧ್ಯವಾದಷ್ಟು ಸಾಧನೆ ಮಾಡಿಕೊಂಡಿದ್ದಾಳೆ ಹಾಗೂ ಸಮಾಜ ಇವುಗಳನ್ನು ಗುರುತಿಸಿ ಪ್ರಶಂಸೆ ಕೂಡ ಮಾಡಿದೆ. ಈಗ ವರ್ಷಿಣಿನ ಮಾತಾಡ್ಸೋಣ. ವರ್ಷಿಣಿ, ನೀನ್ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ?
2: ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಸೆಂಟ್ ಥಾಮಸ್ ಸ್ಕೂಲ್ ಅಲ್ಲಿ.
1: ನಿನಗೆ ಈ ಪರಿಸರ ಪಕ್ಷಿ ಇದರಲ್ಲಿ ಹೇಗೆ ನಿಂಗೆ ಆಸಕ್ತಿ ಬಂತು ಅಂತ ಹೇಳ್ತೀಯಾ?
2: ನಾನು 2nd ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ ಡ್ಯಾಡಿ ಜೊತೆ ನಾನು NSS ಕ್ಯಾಂಪ್ಗೆ ಹೋಗಿದ್ದೆ ಅವ್ರ ಸ್ಟೂಡೆಂಟ್ಸ್ ಜೊತೆ. ಅಲ್ಲಿ ನಾನು ಬಂಡೀಪುರ್ಗೆ ಹೋಗಿದ್ದೆ. ಅಲ್ಲಿ ನನಗೆ ರಾಜ್ಕುಮಾರ್ ದೇವರಾಜ್ ಅರಸ್ ಸರ್ ಅಂತ ಇದ್ರು. ಅವ್ರ ಜೊತೆ ನಾನು ಒಂದ್ಸರಿ ಬರ್ಡ್ ವಾಚ್ಗೆ ಹೋದಾಗ 2nd ಸ್ಟ್ಯಾಂಡರ್ಡ್ ಅಲ್ಲೇ ಅವರು ಫಟಾಫಟ್ ಅಂತ ಹೆಸರು ಹೇಳೋರು ಬರ್ಡ್ಗಳ್ದು. ಅವಾಗ ನಾನು ಇದು ಹೇಗೆ ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ನಾನು ಈ ರೀತಿ ಬರ್ಡ್ ವಾಚ್ ಮಾಡ್ತೀನಿ. ಮತ್ತೆ ಸಲೀಂ ಅಲಿ ಅವ್ರ ಬುಕ್ ತೋರಿಸಿದ್ರು. ಆ ಬುಕ್ ಅಲ್ಲಿ ಒಂದಷ್ಟು ಬರ್ಡ್ಗಳಿದ್ವು. ಆ ಬರ್ಡ್ಗಳು ಈ ರೀತಿ ನಾನು ಇದನ್ನ

0: ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಬಂದಾಗ ಬರ್ತ್ಡೇ ದಿನ ನಮ್ಮ ಪಪ್ಪನ ಕೇಳಿದೆ, ನಾನು ನನಗೆ ಬರ್ಡ್ ಬುಕ್ ತಗೊಡಿ, ನನಗೆ ಗಿಫ್ಟ್ ಯಾವುದು ಬೇಡ ಅಂತ ಹೇಳಿದೆ. ಅವಾಗ ನೆಕ್ಸ್ಟ್ ಅದಕ್ಕೆ ಆಯ್ತು ಬೇರೆ ಯಾವುದು ಬೇಡ ಅಂದಲ್ಲ ಅದಕ್ಕೆ ಬರ್ಡ್ ತಗೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮತ್ತೆ ಅದ್ರ ನೆಕ್ಸ್ಟ್ ಇಯರ್ ನಾನು ಬೈನೋಕ್ಯುಲರ್ ತೆಗೆಸ್ಕೊಂಡೆ ಅಪ್ಪನ ಕೈಲಿ. ಅದ್ರ ನೆಕ್ಸ್ಟ್ ಇಯರ್ ನಾನು ಕ್ಯಾಮ್ರಾಗೆ ಹೋದೆ, ಡ್ಯಾಡಿನ್ ಕೇಳಿದೆ ಡ್ಯಾಡಿ ಒಂದು ಕ್ಯಾಮ್ರಾ ತಗೊಡಿ ನನ್ಗೆ ಅಂತ. ಸೊ ಅದಕ್ಕೆ ಡ್ಯಾಡಿ ಕೊಟ್ರು. ಆಮೇಲೆ ನಾನು ಸ್ಟಡಿ ಮಾಡ್ತಾ ಹೋದಾಗ ನನ್ಗೆ ಒಂದಷ್ಟು ಬರ್ಡ್ಗಳು ಎಂಡೇಂಜರ್ ಸ್ಪೀಶೀಸ್ ಅಲ್ಲಿ ಇದೆ ಅಂತ ಓದ್ತಾ ಹೋದೆ. ಅವಾಗ ನಾನು ಇವುಗಳನ್ನ ಹೆಂಗಾದ್ರೂ ಸೇವ್ ಮಾಡ್ಬೇಕಲ್ಲ ಅನ್ನಿಸ್ತು. ಫಾರ್ ಎಕ್ಸಾಂಪಲ್, ಇವಾಗ ಗುಬ್ಬಚ್ಚಿನಲ್ಲಿ ಗುಬ್ಬಚ್ಚಿ ಇವಾಗ ಎಂಡೇಂಜರ್ ಸ್ಪೀಶೀಸ್ ಇಲ್ಲಿದೆ. ಸೊ ಇದನ್ನ ಸೇವ್ ಮಾಡ್ಬೇಕು ಅಂತ ಬಂದಾಗ ನಾನು ಫುಡ್ ಕಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದು ಹೇಗೆ ಮಾಡಿದ್ದು ಅಂದ್ರೆ, ಎವ್ರಿ ಸಂಡೇ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಅಲ್ಲಿ ಸುಮಾರು ಪ್ಲಾಸ್ಟಿಕ್ ಬಾಟಲ್ ವೇಸ್ಟ್ ಆಗಿ ಬಿದ್ದಿರುತ್ತೆ ಅಲ್ವಾ, ಅವಾಗ ನಾನು ಎಲ್ಲಾನು ಕಲೆಕ್ಟ್ ಮಾಡ್ತೀನಿ. ಅಲ್ಲಿ ಯಾವ್ದು ನನಗೆ ಸೂಟೇಬಲ್ ವಾಟರ್ ಕಪ್ ಮಾಡಕ್ಕೆ ಫುಡ್ ಕಪ್ ಮಾಡಕ್ಕೆ ಯಾವ್ದು ಸೂಟೇಬಲ್ ಆಗಿರುತ್ತೆ ಅದನ್ನ ನಾನು ತಗೊಂಡು ಮಿಕ್ಕಿದ ವೇಸ್ಟ್ ನೆಲ್ಲ ಅಲ್ಲೇ ಕಡೆ ಗುಡ್ಡೆ ಹಾಕಿ ಬರ್ತೀನಿ. ಯಾಕಂದ್ರೆ ಯಾರು ಕಲೆಕ್ಟರ್ಸ್ ಬಂದ್ರೆ ವೇಸ್ಟ್ ಕಲೆಕ್ಟರ್ಸ್, ಅದನ್ನ ಈಸಿಯಾಗಿ ತಗೊಂಡು ಹೋಗ್ಲಿ ಅಂತ ಹೇಳಿ ವೇಸ್ಟ್ ನ ಅಲ್ಲೇ ಇಟ್ಬಿಟ್ಟು ಬರ್ತೀನಿ. ಮಾಮೂಲಿ ಪ್ಲಾಸ್ಟಿಕ್ ಬಾಟಲ್ಸ್ ನಾನು ತಗೊಂಡು ಬರ್ತೀನಿ. ಎವ್ರಿ ಸಂಡೇ ಒಂದ್ ಅರ್ಧ ಗಂಟೆ ನಾನು ಬರ್ಡ್ ವಾಚ್ ಮಾಡ್ತೀನಿ, ಮತ್ತೆ ಇನ್ನೊಂದ್ ಅರ್ಧ ಗಂಟೆ ಇರ್ತಿ ಫುಡ್ ಕಪ್ ನ ಮಾಡಿ ನಮ್ಮ ಜೆ ಪಿ ನಗರಲ್ಲಿ ಮೋರ್ ದೆನ್ 200 ವಾಟರ್ ಕಪ್ಸ್ ಮತ್ತೆ ಫುಡ್ ಕಪ್ಸ್ ನ ಇಟ್ಟಿದ್ದೀನಿ. ಮತ್ತೆ ನನ್ನ ತಮ್ಮ ಆಕ್ಚುಲಿ ನನಗೆ ಗಿಫ್ಟೆಡ್, ಯಾಕಂದ್ರೆ ಅವನು ಏನೇ ಒಂದು ಸಹಾಯ ಮಾಡಿ ಇವಾಗ ನಾನು ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ಫುಡ್ ಕಪ್ ಮಾಡ್ಬೇಕು ಅಂದ್ರೆ ಮರಗಳಲ್ಲಿ ಕಟ್ಟಬೇಕು ಅಂದ್ರೆ ಅವನೇ ಚೆನ್ನಾಗಿ ಮರ ಹತ್ತುತ್ತಾನೆ. ಅದಕ್ಕೆ ಅವನಿಂದ ನಾನು ಹೆಲ್ಪ್ ತಗೊಂಡು ಕಪ್ ನ ಅಥವಾ ವಾಟರ್ ಕಪ್ ನ ನಾನು ಟ್ರೀಗಳಿಗೆ ಕಟ್ಸಕ್ಕೆ ಅವನಿಂದ ಸಹಾಯ ತಗೋತೀನಿ. ಮತ್ತೆ ನಮ್ ಡ್ಯಾಡಿನು ತುಂಬಾ ನನ್ಗೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಇವಾಗ ನಾನು ಏನಾದ್ರೂ ಅದಕ್ಕೆ ದವಸ ಧಾನ್ಯಗಳನ್ನ ಹಾಕ್ಬೇಕು ಅಂದ್ರೆ ನಮ್ ಡ್ಯಾಡಿ ಕೈಲಿ ನಾನು ಅವುಗಳನ್ನೆಲ್ಲ ತಗಸ್ಕೊಂಡ್ ಬರ್ತೀನಿ. ನಮ್ ಡ್ಯಾಡಿ ಒಂದ್ ಚೂರು ಬೇಡ ಅಂತಾನು ಹೇಳಲ್ಲ, ನನ್ಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ ಚಿಕ್ಕಮ್ಮನು ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ಗೆ.
1: ನಿಮ್ ಜೆ ಪಿ ನಗರ್ ಕಡೆ ಯಾವ್ಯಾವ ಹಕ್ಕಿಗಳು ಕಾಣಿಸ್ಕೊಳ್ಳೆ?
0: ಮೋರ್ ದೆನ್ ಒಂದು 50 ಸ್ಪೀಶೀಸ್ ಕಾಣಿಸುತ್ತೆ. ನಾನು ಏನ್ ಬರ್ಡ್ ವಾಚ್ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದ್ ಕೆರೆಗೆ ಪರ್ಟಿಕ್ಯುಲರ್ ಆಗಿ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ. ಮನೆ ಮುಂದೆ ಸುಮ್ನೆ ಒಂದು ಮೆಟ್ಲ ಮೇಲೆ ಕೂತ್ಕೊಂಡು ನೋಡಿದ್ರೆ ಅಲ್ಲೇ ಒಂದು 15 ಟೈಪ್ಸ್ ಆಫ್ ಸ್ಪೀಶೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಫ್ಲವರ್ ಪೆಕ್ಕರೆ ಇರ್ಬೋದು, ಸನ್ ಬರ್ಡ್ ಇರ್ಬೋದು, ಪರ್ಪಲ್ ಸನ್ ಬರ್ಡ್, ಪರ್ಪಲ್ ರಂಪಿಟ್ ಸನ್ ಬರ್ಡ್, ಮತ್ತೆ ಕೋಯಲ್ ಇರ್ಬೋದು, ಬುಲ್ ಬುಲ್, ರೆಡ್ ಬಿಸ್ಕಿಟ್ ಬುಲ್ ಬುಲ್, ಅವ್ರ ರೀತಿ ಎಲ್ಲ ಕಾಣುತ್ತೆ.
1: ಅಂದ್ರೆ ಪಕ್ಷಿಗಳು ಏನನ್ನ ಆಕರ್ಷಣೆ ಮಾಡಿ ಒಂದು ಜಾಗಕ್ಕೆ ಹೋಗುತ್ತೆ? ಅದು
0: ಅದಕ್ಕೆ ಹಣ್ಣಾದ್ರೂ ಸಿಗ್ಬೋದು ಅಥವಾ ನೆಕ್ಟರ್ಗೆ ಸಿಗ್ಬೋದು. ನಾವು ಈ ರೀತಿ ಒಂದು ಸ್ಟಡಿ ಮಾಡ್ತಾ ಹೋದಾಗ ಇವುಗಳು ಎಂಡೇಂಜರ್ ಅಲ್ಲಿ ಇದೆ ಅಂತ ಅನ್ನಿಸ್ತು. ಮತ್ತೆ ನಾನು ಗೂಡ್ಗಳನ್ನ ಕಟ್ಟಕ್ ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಾರ್ಡ್ಬೋರ್ಡ್ ನ ತಗೊಂಡು, ಇವಾಗ ಶೂಸ್ ಎಲ್ಲ ಯೂಸ್ ಮಾಡಿರ್ತೀರಾ ಅಲ್ವಾ, ಆ ಕಾರ್ಡ್ಬೋರ್ಡ್ಗಳನ್ನ ತಗೊಂಡು ನಾನು ಅದರಲ್ಲಿ ಒಂದು ಸಣ್ಣ ತೂತ್ ಮಾಡಿ ಯಾವ್ದಾದ್ರು ಒಂದು ಮನೆ ಹತ್ರ ಇಡೋದು. ಹೆಂಗಿರ್ಬೇಕು ಅಂದ್ರೆ ಗುಬ್ಬಚ್ಚಿಗಳಿಗೆ ಅವುಗಳಿಗೆ ಗೂಡು ಹತ್ರನೇ ಇರಬೇಕು, ಮತ್ತೆ ಅವುಗಳಿಗೆ ಫುಡ್ ಸಿಗೋ ಜಾಗನು ಹತ್ರ ಇರಬೇಕು. ಅದೇ ಇವಾಗ ಹಳ್ಳಿಗಳಲ್ಲಾದ್ರೆ ಹೆಂಚಿನ ಮನೆಗಳಿರುತ್ತೆ, ಆದ್ರೆ ಇವಾಗ ಸಿಟಿಗಳಲ್ಲಿ ಟೆರಸ್ ಬಂದ್ಬಿಟ್ಟಿದೆ, ಅದಕ್ಕೆ ಅವುಗಳಿಗೆ ಗೂಡ್ ಕಟ್ಟಕ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಆ ಕಾರ್ಡ್ಬೋರ್ಡ್ ನ ಅಲ್ಲಿಗೆ ಯೂಸ್ ಮಾಡ್ತೀನಿ. ಅವಾಗ ಆ ಗುಬ್ಬಿಗಳು ಬಂದು ಕಟ್ಬೋದು. ಗುಬ್ಬಚ್ಚಿನೇ ಅಂತಾನೆ ಅಲ್ಲ, ಉಪ್ಪು ಅಂತ ಇದೆ ಒಂದು, ಚಂದ್ರಮುಕುಟ ಅಂತ, ಅದೇ ಇರ್ಬೋದು, ಮತ್ತೆ ರೆಡ್ ಬಿಸ್ಕಿಟ್ ಬುಲ್ಬುಲೇ ಇರ್ಬೋದು, ಬಂದು ಗೂಡ್ ಕಟ್ಟುತ್ತೆ.
1: ನಿನ್ ಮೊದಲ ಅನುಭವಗಳು ಹೇಗಿತ್ತು? ನೀನು 2nd ಕ್ಲಾಸ್ ಅಲ್ಲಿ ಈ ತರ ಆಸಕ್ತಿ ಎಲ್ಲ ಬಂತು ಅಂತೆಲ್ಲ ಹೇಳಿದೆ, ಆಮೇಲೆ ಪಕ್ಷಿಗಳಿಗೆ ನೀರೆಲ್ಲ ಇಡಕ್ಕೆ ಅಂತ ಶುರು ಮಾಡಿದೆ, ನಿನ್ ಮೊದಲ ಅನುಭವಗಳೆಲ್ಲ ಹೇಗಿತ್ತು?
0: ಫಸ್ಟ್ ನಾನು ಚಾಮುಂಡಿ ಬೆಟ್ಟಗಳಲ್ಲಿ ಏನಾದ್ರೂ ಪ್ಲಾಸ್ಟಿಕ್ ಬಾಟಲ್ ನ ಎತ್ಕೊಂಡ್ ಬರೋವಾಗ ಎಷ್ಟೊಂದ್ ಜನ ಮಾತಾಡ್ಕೊಳ್ಳೋರು, ಏನ್ ಈ ಹುಡುಗಿ ಸುಮ್ನೆ, ಒಳ್ಳೆ ಬೇರೆಯವ್ರು ಮಾಡೋ ಕೆಲ್ಸ ಎಲ್ಲ ಇವಳು ಮಾಡ್ತಾ ಇದ್ದಾಳಲ್ಲ, ಪ್ಲಾಸ್ಟಿಕ್ ಬಾಟಲ್ ಎತ್ಕೊಂತಾ ಇದ್ದಾಳ ಅಂದ್ಬಿಟ್ಟು ಎಷ್ಟೊಂದ್ ಜನ ಹೇಳೋರು, ಅಯ್ಯೋ ಓದದ್ ಬಿಟ್ಬಿಟ್ಟು ಇದೇನ್ ಮಾಡ್ತಾಳಲ್ಲ ಅಂತ ಹೇಳಿ. ಆದ್ರೆ ನಾನು ಹೇಳ್ತಾ ಇದ್ದೆ ಅದು ಆಕ್ಚುಲಿ ಅವಮಾನ ಆಗ್ಬಾರ್ದು, ಅದನ್ನ ಎತ್ತಿದ್ರೆ ನಾನು ಖುಷಿ ಪಡ್ತಾ ಇದ್ದೀನಿ, ಬೇರೆಯವ್ರು ಓಡಾಡ್ಕೊಂಡು ನಾನು ನೋಡ್ಬಿಟ್ಟು ಓಡಾಡ್ತಾ ಇರೋರ್ಗೆ ಅವ್ರಿಗೆ ನಾಚಿಕೆ ಆಗ್ಬೇಕು.
1: ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ, ಅವರಿಗೆ ಸಹಾಯ ಮಾಡ್ತಾ ಇದೀಯ ಅಲ್ವಾ, ಒಳ್ಳೆ ಕೆಲಸ. ಈಗ ಪಕ್ಷಿಗಳು ನೀನ್ ಇಟ್ಟಿದ್ದ ನೀರನ್ನ ಬಂದು
0: ಕುಡಿತಾವೆ? ಇವಾಗ ನಮ್ಮ ಊರಲ್ಲೆಲ್ಲ ನಾನು ನೀರ್ನ ಹಾಕಿದ್ರೆ ಒಂದ್ ಬೌಲ್ ಅಲ್ಲಿ ಅಥವಾ ಫುಡ್ ಕಪ್ ಅಲ್ಲಿ ಹಾಕಿದ್ರೆ ಫುಡ್ ನ ಸ್ಪ್ಯಾರೋಗಳು ಖಂಡಿತ ಬಂದು ತಿನ್ನುತ್ತೆ.
1: ಆದ್ರೆ ಎಲ್ಲ ಕಡೆ ಇವತ್ತು ಗುಬ್ಬಿಗಳು ಕಾಣಿಸ್ತಾ ಇಲ್ಲ, ಮೈಸೂರಲ್ಲಿ ಕೆಲವು ಏರಿಯಾಗಳಲ್ಲಿ ಮಾತ್ರ ಗುಬ್ಬಿಗಳು ಕಾಣಿಸ್ತಾ ಇದೆ ಅಲ್ವಾ, ಎಲ್ಲೆಲ್ಲಿ ಗುಬ್ಬಿಗಳಿದೆ ಮೈಸೂರಿನಲ್ಲಿ ಅಂತ ಹೇಳ್ಬೋದು?
0: ಮೈಸೂರಲ್ಲಿ ನಮ್ಮ ಏರಿಯಾಲಂತೂ ಇಲ್ವೇ ಇಲ್ಲ, ಜೆ ಪಿ ನಗರಲ್ಲಿ ಕಾಣಿಸ್ತಾ ಇಲ್ಲ. ನಾನು ಎಷ್ಟೊಂದ್ ಸರಿ ಟ್ರೈ ಮಾಡಿದೀನಿ ಹುಡ್ಕಕ್ಕೆ, ಆದ್ರೆ ಸಿಗ್ತಾ ಇಲ್ಲ. ಅದ್ರ ಬದಲು ಮುನಿಯಾ ಸಿಗುತ್ತೆ, ಬುಲ್ಬುಲ್ ಸಿಗುತ್ತೆ, ಫ್ಲವರ್ ಪೇಕರ್ ಸಿಗುತ್ತೆ, ಆ ರೀತಿ ಬರ್ಡ್ ಗಳು ಸಿಗುತ್ತೆ. ಅದೇ ನಮ್ ಹಳ್ಳಿಲಿ ಬೇಕಾದ್ರೆ ಸ್ಪ್ಯಾರೋಗಳನ್ನ ನೋಡ್ಬೋದು.
1: ಹಳ್ಳಿ ಕಡೆ ಹೋಗ್ಬೇಕು ಈಗ ಗುಬ್ಬಚ್ಚಿಗಳು ನೋಡ್ಬೇಕಾದ್ರೆ.
0: ಹೌದು ಹೌದು, ನಮ್ ಡ್ಯಾಡಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಪ್ಯಾರೋಗಳು ಎಲ್ಲೆಲ್ಲೂ ಕಾಣಿಸ್ತಾ ಇದ್ವು ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಇವಾಗ ಎಲ್ಲಾ ಕಡೆ ನೋಡಿದ್ರೆ ಒಂದ್ ಕಣ ಕಾಣಿಸ್ತಾ ಇಲ್ಲ. ನಮ್ ಹಳ್ಳಿಗೆ ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಹೋಗ್ಬೇಕು ನೋಡಕ್ಕೆ.
1: ಮರದ ಮೇಲೆ ಹೇಗೆ ಇಡ್ತೀರಿ ಫುಡ್ ಕಪ್ಸ್ ಮತ್ತೆ ವಾಟರ್ ಕಪ್ಸ್?
0: ಇವಾಗ ನಾನು ಯಾವ್ದಾದ್ರು ಒಂದ್ ಮರಕ್ಕೆ ಕಟ್ಬೇಕು ಅಂದ್ರೆ ಅಲ್ಲಿ ಯಾವ ಬರ್ಡ್ ಬರುತ್ತೆ ಅಂತ ಸ್ಟಡಿ ಮಾಡ್ಬೇಕು, ಮತ್ತೆ ಅದು ಎಲ್ಲಿ ಜಾಸ್ತಿ ಕುತ್ಕೊಳ್ಳುತ್ತೆ ಅಂತ ಸ್ಟಡಿ ಮಾಡ್ಬೇಕು. ಆಮೇಲೆ ಆ ಮರಗಳನ್ನ ಸ್ಟಡಿ ಮಾಡಿದಾಗ ಈ ಬರ್ಡ್ ಇದೇ ಆಹಾರ ತಿನ್ನುತ್ತೆ ಅಂತ ಗೊತ್ತಾದಾಗ ನಾವು ಆ ಮರಕ್ಕೆ ಪರ್ಟಿಕ್ಯುಲರ್ ಮರಕ್ಕೆ ಅದೇ ಜಾಗದಲ್ಲಿ ಫುಡ್ ಅಥವಾ ವಾಟರ್ ನ ಇಡಬೇಕಾಗತ್ತೆ.
1: ಈಗ ನಿಮ್ಮ ಮನೇಲಿ ಯಾರ್ಯಾರು ಇದಾರೆ, ಅಪ್ಪ ಏನ್ ಮಾಡ್ತಾರೆ, ಅಮ್ಮ ಏನ್?

0: ಮಾತಾಡ್ತಾರೆ. ಮತ್ತೆ ನಿನ್ ತಮ್ಮನ ಬಗ್ಗೆ ಹೇಳ್ದೆ, ಅವನಿಗೂ ಹೇಗೆ ಆಸಕ್ತಿ ಬಂದ ಇದ್ರ ಬಗ್ಗೆ ಎಲ್ಲ ಹೇಳು.
1: ಹೌದು, ನಮ್ ಡ್ಯಾಡಿ ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ ಡ್ಯಾಡಿ ಫಿಸಿಕ್ಸ್ ಲೆಕ್ಚರರ್, ಬೇಗೂರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಹೆಸರು ಷಡಕ್ಷರ ಸ್ವಾಮಿ ಅಂತ.
0: ಅಮ್ಮ
1: ಹೌಸ್ ವೈಫ್ ಲಾವಣ್ಯ ಅಂತ. ಮತ್ತೆ ನನ್ನ ತಮ್ಮ ಕಿರಣ್ ಕುಮಾರ್ ಅಂತ, ಅವ್ನ 5th standard ಓದ್ತಾ ಇದ್ದಾನೆ ಇವಾಗ. ಅವನ್ ಮಾತ್ರ ನನಗೆ ತುಂಬಾ ಸಪೋರ್ಟ್ ಮಾಡ್ತಾನೆ.
0: ನಿನ್ ಮೂಲಕನೇ ಅವನಿಗೂ ಆಸಕ್ತಿ ಬಂತ ಬರ್ಡ್ ವಾಚಿಂಗ್?
1: ಹೌದು, ನಾನು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡೋದಕ್ಕಿಂತ ಅವನೇ ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡ್ತಾನೆ. ಮತ್ತೆ ಏನಾದ್ರು ನಾನು ರೇರ್ ಬರ್ಡ್ ನೋಡಿದ್ರೆ ಅವನು ಬೇಗ ಒಂದು ಪಿಕ್ಚರ್ ನ ಕ್ಯಾಪ್ಚರ್ ಮಾಡಿ ನನಗೆ ತೋರಿಸ್ತಾನೆ, ಇದು ಯಾವ ಬರ್ಡ್ ಅಕ್ಕ ಅಂತ. ನನಗೆ ಆ ಬರ್ಡ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ನಾನು ಬುಕ್ ಅಲ್ಲಿ ಸರ್ಚ್ ಮಾಡ್ತೀನಿ, ಗೊತ್ತಿದ್ರೆ ಅವನಿಗೆ ಹೇಳ್ಕೊಡ್ತೀನಿ ಈ ಬರ್ಡ್ ಹಿಂಗಿರುತ್ತೆ ಅಂತ ಎಲ್ಲ.
0: ನೀನ್ ಹೇಳ್ದೆ ಹೂಪು ಮತ್ತೆ ಎಲ್ಲ ಬರುತ್ತೆ, ಅದೆಲ್ಲ ಸಾಮಾನ್ಯ ಕಾಸುವಂತ ಪಕ್ಷಿಗಳು. ಹೀಗೆ ಅಪರೂಪದ ಪಕ್ಷಿಗಳನ್ನೆಲ್ಲ ನೋಡ್ತಾ ಇರ್ತೀಯ?
1: ಹೌದು, ನಾನು ಡಿಸೆಂಬರ್ ಅಲ್ಲಿ 16 ಕೆರೆಗೆ ಬಾರಿಡಿಡ್ ಗೀಸ್ ಅಂತ ಬರುತ್ತೆ. ಅದು ಮಂಗೋಲಿಯಾದಿಂದ 5000 meters ಇಂದ ನಮ್ಮ ಇಂಡಿಯಾಗ್ ಬರುತ್ತೆ. ಆದ್ರೆ ಇಲ್ಲಿ ಬಂದಾಗ ನಾವುಗಳೆಲ್ಲ ಅದನ್ನ ಬೇಟೆ ಆಡ್ತೀವಿ. ಸೊ ಅದು ಎಷ್ಟು ನಂಬ್ಕೊಂಡು ಅಲ್ಲಿ ಮಂಗೋಲಿಯಾದಲ್ಲಿ 0 degree Celsius ಗಿಂತ ಬಿಲೋ ಆಗಿರುತ್ತೆ ಟೆಂಪರೇಚರ್. ಅದಕ್ಕೆ ಅದು ಇಲ್ಲಿ ಟೆಂಪರೇಚರ್ ನ ಹೊಂದ್ಕೊಳ್ಳಿಕ್ಕೆ ಇಲ್ಲಿಗೆ ಬರುತ್ತೆ ಇಂಡಿಯಾಗೆ. ಅದ್ರ ಮಾಂಸ ತಿನ್ನಕ್ಕೋಸ್ಕರ ಇಲ್ಲೆಲ್ಲ ಬೇಟೆ ಆಡ್ತಾರೆ.
0: ಎಷ್ಟು ದೂರ ಅದು ಕವರ್ ಮಾಡುತ್ತೆ?
1: ಅದು ಮಂಗೋಲಿಯಿಂದ ಇಲ್ಲಿವರೆಗೆ ಒಂದು 5000 kilometers ಇಂದ ಹಿಮಾಲಯನ ಹಾರಿ ಬರುತ್ತೆ.
0: ಅದೆಲ್ಲ ನೀನು ಸ್ಟಡಿ ಮಾಡಿಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀಯ?
1: ಮತ್ತೆ ನಾನು ಒಬ್ಳೆ ಅವೇರ್ ಮಾಡಿದ್ರೆ ಸರಿ ಇಲ್ಲ ಅಂತೇಳಿ ನಮ್ ಗ್ರೂಪ್ ಅಲ್ಲಿ ನಮ್ಮ ಜೆಪಿ ನಗರ ಅಲ್ಲೇ ಒಂದು 20 members ನನ್ನ ಫ್ರೆಂಡ್ ಗಳನ್ನೇ ಸೇರಿ ಒಂದು ಗ್ರೂಪ್ ಮಾಡಿದೀನಿ, ಗ್ರೀನ್ ವಾರಿಯರ್ಸ್ ಮೈಸೂರ್ ಅಂತ. ಅವ್ರಗಳಿಗೆಲ್ಲ ನಾನು,
0: ಎಷ್ಟು ವಯಸ್ಸಿನ ಮಕ್ಕಳು ಎಲ್ಲ ಇದಾರೆ?
1: ಚಿಕ್ಕ ಮಕ್ಕಳಿಂದ 1st standard ಇಂದ ಹಿಡಿದು PU ವರೆಗೂ ಇದಾರೆ.
0: 1st standard ಇಂದ ಮಕ್ಕಳಿದ್ದಾರೆ?
1: ಆ ಮಕ್ಕಳಿದ್ದಾರೆ. ಅವ್ರಗಳು ಬರ್ತಾರೆ, ಅಕ್ಕ ನಾನು ಈ ಬರ್ಡ್ ನೋಡ್ಬೇಕು ಅಂತ ಹೇಳಿ ಅವ್ರು ಬರ್ತಾರೆ. Every Sunday ಅವ್ರಗಳನ್ನೆಲ್ಲ ಬರ್ಡ್ ವಾಚ್ ಹಾಕೊಂಡು ಹೋಗ್ತೀನಿ, ಒಂದ್ 1/2 ಗಂಟೆ ಅಷ್ಟೇ.
0: ಎಲ್ಲೆಲ್ಲಿ ಹೋಗ್ತೀರಿ ಬರ್ಡ್ ವಾಚಿಂಗ್ಗೆ?
1: ನಾನು ಕಾರಂಜಿ ಕೆರೆಗೆ ಹೋಗ್ತೀನಿ, ಕುಕ್ರಳ್ಳಿ ಕೆರೆಗೆ ಹೋಗ್ತೀನಿ. ಮತ್ತೆ ನಾವು ಅಲ್ಲಿಗೆ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ, ನಮ್ಮ ಮೈಸೂರು ಔಟ್ಸ್ಕರ್ಟ್ ಗೆಲ್ಲ ಹೋಗ್ತೀನಿ, ಅಲ್ಲಿ ಹೋಗಿ ನೋಡ್ತೀನಿ. ಬೇಕಾದ್ರೆ ಅವ್ರಗಳಿಗೆ ತೋರಿಸಿ ಆ ಪಕ್ಷಿ ಈ ರೀತಿ ಇರುತ್ತೆ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ. ಎಷ್ಟೊಂದ್ ಜನ ಇವಾಗ ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ ಪಕ್ಷಿಗಳನ್ನ. ಮತ್ತೆ ದೀಪಾವಳಿ ಬಂದ್ರೆ, ಹಬ್ಬ ಬಂದ್ರೆ ನಾನು ಎಷ್ಟೊಂದ್ ಜನಕ್ಕೆ ಹೇಳಿರ್ತೀನಿ, ಈ ರೀತಿ ನಮ್ಮ ರೋಡ್ ಅಲ್ಲಿ ಎಷ್ಟೊಂದ್ ಜನಕ್ಕೆ ಹೇಳಿದ್ದೀನಿ, ಈ ರೀತಿ ಪಕ್ಷಿಗಳಿಗೆ ಸೌಂಡ್ ಕೇಳಿ ಸೌಂಡ್ ಪೊಲ್ಯೂಷನ್ ಆಗಿ ಅವುಗಳಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಪಕ್ಷಿಗಳು ಸತ್ ಹೋಗುತ್ತವೆ ಅಂತ ಹೇಳಿದ್ದೀನಿ.
0: ಪಕ್ಷಿಗಳಿಗೂ ಹಾರ್ಟ್ ಅಟ್ಯಾಕ್ ಇರುತ್ತಾ?
1: ಸಡನ್ ಆಗಿ ಅವುಗಳಿಗೆ ಶಾಕ್ ಆಗಿ ಸತ್ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ ಈ ರೀತಿ ಪಟಾಕಿ ಹೊಡಿಬೇಡಿ. ಸೊ ಅದಕ್ಕೆ ನಮ್ಮ ರೋಡ್ ಅಲ್ಲಿ ಇವಾಗ ಯಾರು ಅಷ್ಟೊಂದು ಹೊಡಿತಾ ಇಲ್ಲ.
0: ನಿನ್ ಫ್ರೆಂಡ್ಸ್ ಗೆ ಹೇಳ್ತೀಯ ಅಥವಾ ದೊಡ್ಡವ್ರಿಗೆ ಹೇಳ್ತೀಯ?
1: ದೊಡ್ಡವ್ರಿಗೂ ಹೇಳ್ತೀನಿ, ಎಲ್ಲಾರ್ಗು ಹೇಳ್ತೀನಿ.
0: ನಿನ್ ಮಾತನ್ನ ಕೇಳಿದಾರೆ?
1: ಕೇಳಿದ್ದಾರೆ. ಮತ್ತೆ ನಾನು ಎಷ್ಟೊಂದ್ ಸ್ಕೂಲ್ಗಳಿಗೆ ಹೋಗಿ ನಾನು ಸ್ಪೀಚ್ ಗಳನ್ನ ಕೊಟ್ಟಿದ್ದೀನಿ, ಅಲ್ಲೂ ನಾನು ಎಷ್ಟೊಂದ್ ಜನ ನನ್ಗಿಂತ ಆಸಕ್ತಿ ಇರೋರ್ನ ನೋಡಿದೀನಿ, ಅವರಿಂದನೂ ನಾನು ಎಷ್ಟೊಂದ್ ಕಲ್ತ್ಕೊಂಡಿದ್ದೀನಿ. ಮತ್ತೆ RK ಮಧು ಸರ್ ಅಂತ ಇದಾರೆ, ಮತ್ತೆ ಮನು ಸರ್ ಅಂತ ಇದಾರೆ, ಅವ್ರಗಳಿಂದ ನಾನು ಬೇಕಾದಷ್ಟು ಕಲ್ತಿದ್ದೀನಿ, ಇನ್ನೂ ಕಲಿತಾನೆ ಇದ್ದೀನಿ. ಮತ್ತೆ ಯಾರು ಗೊತ್ತಿಲ್ಲ ಅವ್ರಿಗೂ ನನ್ನಲ್ಲಿ ಏನಿದೆ, ಏನೇನ್ ಸರ್ಚ್ ಮಾಡ್ತಾ ಇದ್ದೀನಿ, ಏನೇನ್ ಅವೇರ್ನೆಸ್ ಕೊಡ್ತಾ ಇದ್ದೀನಿ, ಅವುಗಳನ್ನೆಲ್ಲ ಅವ್ರಿಗೂ ಶೇರ್ ಮಾಡ್ತೀನಿ.
0: ನೀನು ಪತ್ರಿಕೆಗಳಲ್ಲಿ ಅಂಕಣಗಳನ್ನೆಲ್ಲ ಬರೀತಿಯಲ್ಲ, ಇದ್ರ ಬಗ್ಗೆ ಎಲ್ಲ ಹೇಳು. ಹೇಗೆ ಅದ್ರ ಬಗ್ಗೆ ಹೆಚ್ಚು ಸ್ಟಡಿ ಮಾಡ್ಬೇಕು, ಈಗ ಒಂದ್ ಪಕ್ಷಿನ ಫಾಲೋ ಮಾಡ್ಬೇಕು, ಅದೆಲ್ಲ ಹೇಗ್ ಮಾಡ್ತೀಯ?
1: ನಾನು ಈ ರೀತಿ ಸ್ಪೀಚ್ ಕೊಡಕ್ ಹೋದಾಗ ನನ್ಗೆ ಇಷ್ಟೇ ಸಾಕಾಗಲ್ಲ, ಇನ್ನು ಜನಗಳಿಗೆ ಸ್ಪ್ರೆಡ್ ಆಗ್ಬೇಕು, ಅವೇರ್ನೆಸ್ ಮಿಸ್ಬೇಕು ಅಂತ ಬಂತು. ಅವಾಗ ನಾನು ದಿನಪತ್ರಿಕೆಗಳಲ್ಲಿ ಆರ್ಟಿಕಲ್ ಬರೆದ್ರೆ ಹೇಗಿರುತ್ತೆ ಅಂತ ಅನಿಸ್ತು. ಅವಾಗ ನಾನು ಒಂದೊಂದ್ ಪಕ್ಷಿಗಳದ್ದೆ, ಪರ್ಟಿಕ್ಯುಲರ್ ಆಗಿರೋ ಎಂಡೇಂಜರ್ಡ್ ಪಕ್ಷಿಗಳ ಬಗ್ಗೆನೆ ನಾನು ಆರ್ಟಿಕಲ್ ಬರಿತಾ ಹೋದೆ. ಫೋನ್ ನಂಬರ್ ಕೊಟ್ಟಿದ್ದೆ ಒಂದೊಂದು ಪೇಪರ್ಗಳಲ್ಲಿ. ಅವಾಗ ಅವ್ರಗಳೆಲ್ಲ ಓದಿ ನನ್ಗೆ ಕಾಲ್ ಮಾಡೋರು, ಓ ಹೌದಾ, ಈ ರೀತಿ ಎಂಡೇಂಜರ್ ಪಕ್ಷಿನ ನಾವು ನೋಡ್ತಾ ಇರ್ತೀವಿ, ಆದ್ರೆ ನಮ್ಗೆ ಇದು ಪಕ್ಷಿ ತುಂಬಾ ಕಮ್ಮಿ ಸಿಗೋದು ಅಂತ ತಿರ್ಲಿಲ್ಲ ಅಂತ ಎಲ್ಲ ಫೋನ್ ಮಾಡಿ ನನ್ಗೆ ಹೇಳ್ತಾ ಇರ್ತಾರೆ.
0: ಈಗ ಬರ್ಡ್ ವಾಚಿಂಗ್ ಹೋಗ್ತಿಯಲ್ಲ, ಅವಾಗ ನೀನ್ ಏನೇನ್ ಗಮನಿಸಿರ್ತೀಯ?
1: ನಾನು ಅದೊಂದು ಪಕ್ಷಿನ ನೋಡಿದ ತಕ್ಷಣ ನಾನು ಬುಕ್ ಅಲ್ಲಿ ಏನೇನ್ ಇರುತ್ತೆ ಎಲ್ಲ ಓದ್ಕೋತೀನಿ. ಓ ಈ ಪಕ್ಷಿ ಇಲ್ಲಿಂದ ಬರುತ್ತೆ ಅಥವಾ ಇಲ್ಲೇ ಕಾಮನ್ ಆಗಿ ಸಿಗುತ್ತೋ ಅಂತ ಎಲ್ಲ ನೋಡ್ತೀನಿ. ಮತ್ತೆ ಅದು ಎಂಡೇಂಜರ್ಡ್ ಇಲ್ವಾ ಅಂತ ನೋಡ್ತೀನಿ. ಮತ್ತೆ ನಮ್ ಡ್ಯಾಡಿಗೆ, ನನ್ನ ತಮ್ಮ ಜೊತೆ ಬಂದಿರ್ತಾರಲ್ವಾ, ಅವ್ರಗಳಿಗೆಲ್ಲ ಹೇಳಿ ನನ್ನ ತಮ್ಮನ್ಗೆ ಅಥವಾ ನಮ್ ಡ್ಯಾಡಿಗೆ ಈ ಪಕ್ಷಿ ಹಿಂಗಿಂಗೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅವಾಗ ಅವ್ರುಗಳು ಕೇಳಿ ನೆಕ್ಸ್ಟ್ ಟೈಮ್ ಏನಾದ್ರು ನೋಡಿದಾಗ ಅವ್ರುಗಳು ನನಗೆ ಹೇಳ್ತಾರೆ, ಓ ಈ ಪಕ್ಷಿ ನೋಡಿದೆ ಇವತ್ತು ನಾನು ಅಂತ. ಮತ್ತೆ ನಮ್ಮ ಡ್ಯಾಡಿ ಕಾಲೇಜಲ್ಲಿ ನಾನು more than 200 ವಾಟರ್ ಕಪ್ ಮತ್ತೆ ಫುಡ್ ಕಪ್ ಗಳನ್ನ ಕಟ್ಟಿದೀನಿ ಅಲ್ಲಿ. ಮತ್ತೆ ನಮ್ಮ ರೋಡ್ ಗಳಲ್ಲೆಲ್ಲ ಕಟ್ಟಿರ್ತೀನಿ. ಮತ್ತೆ ನಾನು ಸ್ಕೂಲ್ ಮುಗ್ದಾಗ ಒಂದ್ 1/2 ಗಂಟೆ ಅಂತ ಅದಕ್ಕೆ ಇಟ್ಟಿರ್ತೀನಿ. ತಮ್ಮನ ಜೊತೆ ನಾನು ಮರಗಳಿಗೆಲ್ಲ ಹೋಗಿ ಬರ್ತೀನಿ. 2 days once ನೀರ್ನ ಕ್ಲೀನ್ ಮಾಡಿದ್ರೆ ಸಾಕು, ಒಂದಷ್ಟು ಜನಗಳು ನೋಡಿದಾಗ ಅವ್ರಗಳು ನಾನು ಹಾಕ್ತೀನಿ ನನ್ಗೊಂದು ಕೊಡು ಅಂತ ಕೇಳ್ತಾರೆ, ಅವಾಗ ನಾನು ಅವ್ರಗಳಿಗೂ ಕೊಡ್ತೀನಿ. ಮತ್ತೆ ನಾನು ಎಷ್ಟೊಂದ್ ಜನದ ಮುಂದೆ ಕಟ್ಟದಾಗ, ಓನರ್ಗಳ ಮನೆ ಮುಂದೆ ಮರಗಳಿಗೆ ಕಟ್ಟದಾಗ ಅವ್ರಗಳು ನೋಡ್ಬಿಟ್ಟು ನಾವು ಹಾಕ್ತೀವಿ, ಏನಿಲ್ಲ ಬಿಡಿ ನಾವು ಹಾಕ್ತೀವಿ ಅಂತ ಹೇಳ್ತಾರೆ ಒಬ್ಬೊಬ್ರು. ಅವಾಗ ಅವ್ರು ಕರೆಕ್ಟ್ ಆಗಿ ಹಾಕ್ತಾ ಇದಾರ ಇಲ್ವಾ ಅಂತ ಒಂದೊಂದ್ ಸರಿ ಹೋಗಿ ಚೆಕ್ ಮಾಡ್ತೀನಿ. ಮತ್ತೆ ಅವ್ರುಗಳು ನೋಡಿ ನಾನು ಇಲ್ಲಿ ಹಾಕ್ತಾ ಇದೀನಿ ಅಂತಾನು ಹೇಳ್ತಾರೆ. ಅದನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ನಾನೊಬ್ಳೆ ಇಟ್ಕೊಂಡು ಮಾಡೋಕ್ಕಿಂತ ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ಸುತ್ತೆ.
0: ತುಂಬಾ ಖುಷಿ ಆಗುತ್ತೆ ವರ್ಷಿಣಿ. ಹಾಗೆ

0: ಪಕ್ಷಿ ಗೆಳೆಯರು ಅಂತ ನಿನ್ಗೆ ಯಾರಾದ್ರು ಇದಾರ? ನಿನ್ ಹುಡ್ಕೊಂಡು ಯಾವ್ದಾದ್ರು ಪಕ್ಷಿ ಬರುತ್ತಾ?
1: ಹಾ ಹೌದು, ಮನೆ ಮುಂದೆ ಒಂದು ಸನ್ಬರ್ಡ್ ಅಂತ ಇತ್ತು, ಅದು ಗೂಡು ಕಟ್ಟಿತ್ತು ಮತ್ತೆ ಅಲ್ಲಿ ಮೊಟ್ಟೆ ಹಾಕ್ತು. ಅವಾಗ ನಾನು ಸ್ಕೂಲ್ಗೆ ಹೋಗಿದ್ದು, ಮತ್ತೆ ಬರೋವಾಗ ಅಲ್ಲಿ ಮನೆ ಓನರ್ ಇದ್ರಲ್ವಾ, ಕಟ್ ಮಾಡ್ಬಿಟ್ಟಿದ್ರು ಅದ್ರ ಕೊಂಬೆನ, ಅರದು ಕೊಂಬೆನ. ಕರೆಕ್ಟ್ ಆಗಿ ಅಲ್ಲೇ ಪಕ್ಷಿ ಗೂಡು ಕಟ್ಟಿತ್ತು. ಅವಾಗ ಬಂದು ನನ್ನ ತಮ್ಮ, ಅಕ್ಕ ಅಲ್ಲಿ ಗೂಡು ಕಟ್ಟಿತ್ತಲ್ವಾ ಅಕ್ಕ ಅಂತ ಹೇಳ್ದ. ಅವಾಗ ನಾನು ಅಲ್ಲಿ ಹೋಗಿ ನೋಡಿದ್ರೆ ಆ ಗೂಡೊಳಗೆ ಎರಡು ಚಿಕ್ಕ ಮೊಟ್ಟೆಗಳಿದ್ವು, ಸನ್ಬರ್ಡ್ ಪರ್ಪಲ್ ರಂಪುಟ್ ಸನ್ಬರ್ಡ್ದು. ಅವಾಗ ನಾನು ಅಲ್ಲಿ ಓನರ್ಗೆ ಹೇಳ್ದೆ, ನಾನು ಈ ತರ ಗೂಡು ಕಟ್ಟಿದೆ ನೋಡಿ, ಕಟ್ ಮಾಡ್ಬಿಟ್ಟಿದಿರಲ್ಲ ಅಂತ ಹೇಳ್ದೆ. ಅವಾಗ ನಮ್ ಡ್ಯಾಡಿ ಸಹಾಯ ತಗೊಂಡು ನಾನು ಆ ಕೊಂಬೆನ ತಗೊಂಡು ಮರಕ್ಕೆ ಕಟ್ಟದೆ. ಅವಾಗ ಆ ಸನ್ ಬರ್ಡ್ ಬಂದು ಮತ್ತೆ ಇನ್ಕ್ಯುಬೇಟ್ ಮಾಡ್ತು, ಮತ್ತೆ ಅದು ಮರಿ ಆಯ್ತು. ಮರಿ ಆಗಿ ಇನ್ನೇನೋ ಹಾರ ಸ್ಟೇಜ್ ಆದಾಗ ಅದು ಬಂದು ನಮ್ಮನೆಗೆ ಫಸ್ಟ್ ಬಂದು ಲ್ಯಾಂಡ್ ಆಗಿ ಮತ್ತೆ ಹಾರ್ಕೊಂಡೋಯ್ತು ಮರಿ.
0: ಓ, ಅದು ಒಂಥರ ಮರೆಯಲಾಗದಂತ ಒಂದು ವಿಷಯ, ಅನುಭವ.
1: ಹೌದು.
0: ಹಾಗೆ ಈ ಪಕ್ಷಿಗಳಿಗೆ ನೀರ್ ಬೇಕು, ಆಹಾರ ಬೇಕು ಅಂತ ನಿಂಗೆ ಹೇಗ್ ಗೊತ್ತಾಗತ್ತೆ?
1: ಅದು ಕಟ್ಟದಾಗ ಅಲ್ಲಿ ನೀರ್ ತುಂಬಿರ್ತೀನಿ, ಅದು ಬಂದು ಕುಡ್ಕೊಂಡು ಹೋಗುತ್ತೆ. ಮತ್ತೆ ನಾನು ಸೀಡ್ ಬಾಲ್ ಗಳು ಮಾಡ್ತೀನಿ, ಚಾಮುಂಡಿ ಬೆಟ್ಟದಲ್ಲಿ ನಾನು ಸೀಡ್ ಬಾಲ್ ಮಾಡಿ ಅಲ್ಲಿ ಹೋಗಿ ನೆಟ್ಟಿದ್ದೆ.
0: ಇದಲ್ದೆ ನೀನು ಪ್ಲಾಸ್ಟಿಕ್ ನಿರ್ಮೂಲನಾ ಕಾರ್ಯಕ್ರಮದಲ್ಲೂ ಕೂಡ ತೊಡಗಿದೆ, ಅಂದ್ರೆ ಪ್ಲಾಸ್ಟಿಕ್ ತ್ಯಜಿಸಬೇಕು, ಯಾರು ಅದನ್ನ ಉಪಯೋಗಿಸಬಾರ್ದು ಅಂತೆಲ್ಲ ಒಂದಿಷ್ಟು ಅರಿವುಗಳನ್ನ ಮೂಡಿಸ್ತಾ ಇದೀಯ. ಇದ್ರ ಬಗ್ಗೆ ಹೇಳ್ತೀಯಾ, ಏನು ಯಾವ ತರ ನೀನು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ಯಾ ಅಂತ?
1: ಇಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಬೇಡಿ, ಬಟ್ಟೆ ಬ್ಯಾಗ್ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಬಟ್ಟೆ ಬ್ಯಾಗು ಬೇಗ ಕೊಳಿಯುತ್ತೆ, ಆದ್ರೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಬೇಗ ಕೊಳಿಯಲ್ಲ, ಅದು ತುಂಬಾ ಟೈಮ್ ತಗೊಳುತ್ತೆ ಕೊಳಿಲಿಕ್ಕೆ. ಅದೇ ನಾವು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಬೇಡಿ, ಕಾಟನ್ ಬ್ಯಾಗ್ ಅಥವಾ ಬಟ್ಟೆ ಬ್ಯಾಗ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು.
0: ಹಾಗೆ ಒಂದಿಷ್ಟು ಅಂಗಡಿಗಳಿಗೆಲ್ಲ ಹೋಗಿ ಪೇಪರ್ ಬ್ಯಾಗ್ಸ್ ಎಲ್ಲ ಮಾಡಿಕೊಂಡು ಅವ್ರಿಗೆ ಫ್ರೀಯಾಗಿ ಕೊಟ್ಟು ಬಂದಿದ್ಯಾ?
1: ಹೌದು. ಮೇನ್ ಏನಂದ್ರೆ ಅವೇರ್ನೆಸ್ ಮೂಡಿಸಬೇಕು, ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಬೇಡಿ, ಸೇ ನೋ ಟು ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂತ ಹೇಳಿ
0: ಪೇಪರ್ ಬ್ಯಾಗ್ಸ್ ನ ತಯಾರಿಸಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದಿರಿ.
1: ಹೌದು. ನನ್ನ ಫ್ರೆಂಡ್ಸ್ ದಸರಾ ಹಾಲಿಡೇಸ್ ಅಲ್ಲಿ ಸುಮ್ನೆ ಯಾಕೆ ವೇಸ್ಟ್ ಆಗಿ ಕುತ್ಕೊಳ್ಳೋದು ಅಂತೇಳಿ, ಎಲ್ಲ ನಮ್ಮ ಗ್ರೂಪ್ ಗ್ರೀನ್ ವಾರಿಯರ್ಸ್ ಮೈಸೂರು ಅಂತ ಗ್ರೂಪ್ ಇದೆಲ್ಲ, ಅವ್ರಗಳ ಜೊತೆ ಎಲ್ಲ ಸೇರಿ ನಾವು ಮೋರ್ ದನ್ 2000 ಬ್ಯಾಗ್ ನ ಪ್ರಿಪೇರ್ ಮಾಡಿದ್ವಿ. ಮತ್ತೆ ಅವುಗಳನ್ನೆಲ್ಲ ತಗೊಂಡು ಹೋಗಿ ನಮ್ಮ ಜೆಪಿ ನಗರ ಅಲ್ಲಿರೋ ಎಷ್ಟೊಂದು ಅಂಗಡಿಗಳಿಗೆ ನಾವು ಅದನ್ನ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ್ವಿ. ಮತ್ತೆ ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ, ನಾವು ಏನಾದ್ರೂ ಅಲ್ಲಿಗೆ ವಿಸಿಟ್ ಕೊಟ್ಟಾಗ ಹೇಳ್ತಾ ಇರ್ತಾರೆ, ನೋಡಿ ನಾವು ಬಟ್ಟೆ ಬ್ಯಾಗ್ ಯೂಸ್ ಮಾಡ್ತಾ ಇದೀವಿ, ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾ ಇಲ್ಲ ಅಂತ.
0: ಈಗ ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ನೀನ್ ತೊಡಗಿದೀಯಲ್ಲ, ನಿನ್ ಶಾಲೆ ಹೇಗೆ ನಿಮ್ಗೆ ಸಹಕಾರ ಕೊಡ್ತಾ ಇದೆ?
1: ನಮ್ಮ ಸ್ಕೂಲ್ ಅಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾನು ಸ್ಕೂಲ್ಗೆ ಹೋದಾಗ ಅಲ್ಲಿ ಸ್ಟಡೀಸ್ಗೆ ಮೇನ್ ಆಗಿ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಸ್ಕೂಲ್ಗೆ ಹೋದಾಗ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನೇನು ಅಷ್ಟೊಂದು ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ. ಸ್ಕೂಲ್ಗೆ ಹೋದಾಗ ಎಲ್ಲ ಸ್ಟೂಡೆಂಟ್ಸ್ ತರಾನೆ ನಾನು ಇರ್ತೀನಿ.
0: ನಿನ್ನ ಒಂದು ಅಚೀವ್ಮೆಂಟ್ ಅನ್ನು ಗುರುತಿಸಿ ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಎಲ್ಲ ಸಿಕ್ಕಿದೆ, ಜನ ಗುರುತಿಸಿದ್ದಾರೆ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ನಿಮಗೆ ಸನ್ಮಾನ ಮಾಡಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಹೇಳು.
1: ನನಗೆ ಖುಷಿ ಆಗುತ್ತೆ, ನನಗೆ ಪ್ರಶಸ್ತಿ ಬರಬೇಕು ಅಂತಾನೆ ಇದನ್ನ ಮಾಡ್ಲಿಲ್ಲ, ಆದ್ರೆ ನಮ್ಮ ನೆಕ್ಸ್ಟ್ ಫ್ಯೂಚರ್ ನಾವು ಸೇವ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನೆಲ್ಲ ಮಾಡಿದ್ದು. ಮತ್ತೆ ನಾವು ಚಿಕ್ಕವರಾದ್ರೂ ನಮಗೆ ಜವಾಬ್ದಾರಿ ತುಂಬಾ ಇರುತ್ತೆ. ಇವಾಗ ನಾವು ಚಿಕ್ಕವರು ಅಂತ ಸುಮ್ನೆ ಆಗ್ಬಿಟ್ರೆ ನೆಕ್ಸ್ಟ್ ನಾವು ದೊಡ್ಡವರಾದಾಗ ನೇಚರೇ ಇರಲ್ಲ, ನಮಗೆ ಎಲ್ಲಾ ಕಡೆ ಪೊಲ್ಯೂಷನ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಇವಾಗಿಂದನೆ ನಾವು ಒಂದೊಂದು ಸ್ಟೆಪ್ ಮುಂದೆ ಹೋಗಿ ನೇಚರ್ ನ ಸೇವ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಚೆನ್ನಾಗಿರೋ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬೋದಲ್ವಾ. ಅದಕ್ಕೆ ಇವಾಗಿಂದ ನಾನು ಬರ್ಡ್ ಗಳು ಅಥವಾ ನೇಚರ್ ನ ಸೇವ್ ಮಾಡಕ್ಕೆ ಒಂದು ಸ್ಟೆಪ್ ತಗೊಂಡಿದ್ದೀನಿ.
0: ಈಗ ಎಲ್ಲರೂ ಮನೆಯಲ್ಲಿ ಜೀವನ ನಡೆಸ್ತಾರೆ, ನೇಚರ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ನ ನಾವ್ ಯಾವ ತರ ಸೃಷ್ಟಿ ಮಾಡಬಹುದು ನಮ್ಮ ಈ ಸುತ್ತಮುತ್ತ?
1: ಎಲ್ಲರೂ ಒಂದು ತಟ್ಟೆಯಲ್ಲಿ ಊಟ ತಿಂದ್ರೆ ಅದ್ರಲ್ಲಿ ಒಂದ್ ಎರಡೇ ಎರಡು ಕಾಳು ಪಕ್ಷಿಗಳಿಗೆ ಅವ್ರ ಮನೆ ಮುಂದೆ ಒಂದ್ ಚೆಲ್ಲಿದ್ರೆ ಪಕ್ಷಿಗಳು ಸೇವ್ ಆಗುತ್ತೆ. ಮತ್ತೆ ಒಂದೇ ಒಂದ್ ಬಲ್ಲಿ ನೀರ್ ಹಾಕಿದ್ರೆ ಅವುಗಳು ಕುಡ್ದು ಎಷ್ಟೊಂದ್ ಜೀವಗಳು ಸೇವ್ ಆಗುತ್ತೆ. ಮತ್ತೆ ಮನೆ ಮುಂದೆ ಯಾವ್ದಾದ್ರು ಒಂದ್ ಗಿಡ ನೆಟ್ರೆ ಮನೆಗೆ ಅದು ಒಂದು ಅಂದನು ತರುತ್ತೆ. ಮತ್ತೆ ಪಕ್ಷಿಗಳು ಇವಾಗ ಫಾರ್ ಎಕ್ಸಾಂಪಲ್ ಸರ್ಡ್ ಅಥವಾ ಫ್ಲವರ್ ಪಿಕ್ಕರ್ ಗಳಿಗೆ ನೆಕ್ಟರ್ ಆಗಾದ್ರೂ ಅವುಗಳಿಗೆ ಒಂದು ಫುಡ್ ಸಿಗುತ್ತೆ, ಮತ್ತೆ ಮನೆಗೆ ಅಂದನು ಬೆಳಗಿಸುತ್ತೆ. ಅದು
0: ಪ್ರಶಸ್ತಿಗಳು ಯಾವ್ದಾವ್ ಸಿಕ್ಕಿದೆ ನಿಂಗೆ ಹೇಳ್ತೀಯಾ?
1: ನನಗೆ ಮೈಸೂರು ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕಡೆಯಿಂದ ಪರಿಸರ ಪ್ರೇಮಿ ಪ್ರಶಸ್ತಿ ಅಂತೇಳಿ 2017 ಅಲ್ಲಿ ನನಗೆ ಪ್ರಶಸ್ತಿ ಬಂತು. ಮತ್ತೆ NMP ಅಕಾಡೆಮಿಯಿಂದ ನಮ್ಮ ಮೈಸೂರು ಪ್ರತಿಭೆ 2018 ಅಂತ ಪ್ರಶಸ್ತಿ ಬಂತು. ಮತ್ತೆ NVS ಕ್ರಿಯೇಷನ್ ಕಡೆಯಿಂದ ಸಾಧನಾ ರತ್ನ ಪ್ರಶಸ್ತಿ 2018 ಅಂತ ಬಂತು. ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೈಸೂರು ವತಿಯಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂತು. ಮತ್ತೆ ಶುಭದ ಗ್ರೂಪ್ ಕಡೆಯಿಂದ ಹಾಗೂ ಇಂಡಿಯನ್ ವೈಲ್ಡ್ ಲೈಫ್ ಎಕ್ಸ್ಪ್ಲೋರರ್ಸ್ ಕಡೆಯಿಂದನೂ ಎಷ್ಟೊಂದು ಸರ್ಟಿಫಿಕೇಟ್ಗಳು ಮತ್ತೆ ಪ್ರೈಸ್ಗಳು ಬಂದಿದ್ದಾವೆ.
0: ಮೈಸೂರಲ್ಲದೆ ಬೇರೆ ಎಲ್ಲಾದರೂ ಈ ಪಕ್ಷಿಗಳ ನೋಡಕ್ಕೆ ಅಥವಾ ಬರ್ಡ್ ವಾಚಿಂಗ್ ಅಂತ ಹೋಗಿದ್ಯಾ?
1: ಹಾ, ಬರ್ಡ್ ವಾಚಿಂಗ್ ನಾನು ರಂಗನ್ ತಿಟ್ಟುಲಿ ಬರ್ಡ್ ಸೆನ್ಸಸ್ ಮಾಡ್ತೀವಿ. ನಾನು ಚಾಮರಾಜನಗರ ಇಂದ ಮಾನ್ವಿ ರಾಯಚೂರ್ವರೆಗೂ ನಾನು ಒಂದು 30 ಸ್ಕೂಲ್ಗಳಲ್ಲಾದ್ರೂ ನಾನು ಸ್ಪೀಚ್ ಕೊಟ್ಟಿದ್ದೀನಿ, ಅವೇರ್ನೆಸ್ ಮೂಡಿಸಿದ್ದೀನಿ ಬರ್ಡ್ಸ್ ಗಳ ಬಗ್ಗೆ.
0: ಓಕೆ, ಈಗ ಬರ್ಡ್ ಸೆನ್ಸಸ್ ಹೋಗ್ತೀಯ ಅಂತ ಹೇಳ್ತೀಯಲ್ಲ, ಏನೇನು ಅಬ್ಸರ್ವ್ ಮಾಡ್ತೀಯ
1: ಅಲ್ಲಿ? ನಾವು ಬರ್ಡ್ ಸೆನ್ಸಸ್ ಮಾಡೋದೇನಿಕ್ಕೆ ಅಂದ್ರೆ ರಂಗನತಿಟ್ಟು ಏನೇನ್ ಪಕ್ಷಿ ಬರುತ್ತೆ ಮತ್ತೆ ಎಷ್ಟು ಬರುತ್ತೆ ಅಂತ ನಾವು ಲೆಕ್ಕ ಹಾಕಿ ಅದನ್ನೆಲ್ಲ ಬರೆದು ನಾವು

0: ಸಬ್ಮಿಟ್ ಮಾಡ್ತೀವಿ.
1: ಅವಾಗ ಎಷ್ಟು ದಿವಸ ಬೇಕಾಗುತ್ತೆ ಇದೆಲ್ಲ?
0: ಇಲ್ಲ, ಒಂದು ದಿನ ಸಾಕು. ಇವಾಗ ನಾನು ಮೇಲ್ ಮಾಡಿದ್ರೆ ನೆಕ್ಸ್ಟ್ ಜುಲೈಯಲ್ಲಿ ಒಂದು ಬರ್ಡ್ ಸೆನ್ಸಸ್ ಮಾಡ್ತೀನಿ.
1: ಝೂ ಅಲ್ಲೂ ಯೂತ್ ಕ್ಲಬ್ ಅಂತೆಲ್ಲ ಇದೆ, ಅದರಲ್ಲೂ ಕೂಡ ಮೆಂಬರ್ ಆಗಿದ್ಯಾ? ಹೇಗೆ?
0: ಮೈಸೂರು ಝೂ ಅಲ್ಲಿ ಯೂತ್ ಕ್ಲಬ್ ಮೆಂಬರ್ ಆಗಿದ್ದೀನಿ.
1: ಮೈಸೂರು ಝೂ ಅಲ್ಲಿ ಹೇಗೆ ನಿನ್ನ ತೊಡ್ಕೊಂಡಿದ್ಯಾ ನೀನು?
0: ಅಲ್ಲಿ ಎವ್ರಿ ಸಂಡೇ 9 to 12 ನಮ್ಗೆ ಒಂದು ಕ್ಲಾಸ್ ಇರುತ್ತೆ. ಅಲ್ಲಿರೋ ಅನಿಮಲ್ಸ್ ಬಗ್ಗೆ ಏನಾದ್ರೂ ಆಗ್ಲಿ, ಅಥವಾ ಬಂಡೀಪುರ್ ಫಾರೆಸ್ಟ್ ಗೆ ಕರ್ಕೊಂಡು ಹೋಗಿ ನಮ್ನ, ಅಲ್ಲಿ ಏನೇನ್ ಅನಿಮಲ್ಸ್ ಸಿಗುತ್ತೆ ಅಂತ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿ ನಮ್ನ ಇನ್ಫಾರ್ಮೇಶನ್ ತಿಳಿಸ್ತಾರೆ ಅಲ್ಲಿ ನಮ್ಗೆ.
1: ಈಗ ಬೇರೆ ಏನೇನು ಹವ್ಯಾಸಗಳಿದೆ ವರ್ಷಿಣಿ ನಿಂಗೆ?
0: ನಾನು ಹ್ಯಾಂಡ್ಬಾಲ್ ಆಡ್ತೀನಿ. ನಾನು ನ್ಯಾಷನಲ್ ಲೆವೆಲ್ ಪ್ಲೇಯರ್. ಅಲ್ಲಿ ನಾನು ಕಟಕ ಟೀಮ್ಗೆ ಕ್ಯಾಪ್ಟನ್ ಆಗಿ ಆಡಿದ್ದೀನಿ. ಮತ್ತೆ ಥ್ರೋಬಾಲ್ ಪ್ಲೇಯರ್ ನಾನು, ಸ್ಟೇಟ್ ಲೆವೆಲ್ ಆಡಿದ್ದೀನಿ ಹ್ಯಾಂಡ್ಬಾಲು.
1: ಅದೆಲ್ಲ ಸ್ಕೂಲ್ ಲೆವೆಲ್ ಇಂದ ನೀನು ಬೆಳೆಸ್ಕೊಂಡ್ಯಾ ಇದು?
0: ಹೌದು.
1: ಈಗ ನಿಮ್ಮನೆ ಹತ್ರ ಏನ ಅವ್ರ ಮನೆ ಮುಂದೆ ಎಲ್ಲ ಕಪ್ಸ್ ಬೌಲ್ಸ್ ಇಟ್ಕೊಂಡಿದ್ದಾರೆ?
0: ಒಂದು 200 ಮನೆಗಳಲ್ಲಾದ್ರೂ ನಾವು ಕಟ್ಟಿದೀವಿ.
1: ಜೆಪಿ ನಗರ್ ಬಿಟ್ಟು ಬೇರೆ ಏರಿಯಾಗೂ ಏನಾದ್ರೂ ಹೋಗಿದ್ದೀರಾ?
0: ಬೇರೆ ಏರಿಯಾಲ್ಲೂ ಹೋಗಿ ನಾವು ಫುಡ್ ಕಪ್ ಮತ್ತೆ ಅವರ್ ಕಪ್ ನ ಕಟ್ ಬಂದಿದೀವಿ.
1: ಯಾವ್ಯಾವ ಏರಿಯಾಗ ಹೋಗಿದ್ದೀರಿ?
0: ನಾವು ವಿಶ್ವೇಶ್ವರ ನಗರ್ ಮತ್ತೆ ಶ್ರೀನಗರ್ ಅಲ್ಲಿ ಹೋಗಿ ಕಟ್ಟಿದೀವಿ.
1: ನಿನ್ನ ಚಟುವಟಿಕೆಗಳು ಹೇಗಿರುತ್ತೆ? ಆಮೇಲೆ ಏನೇನ್ ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ಯಾ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳು.
0: ಬೆಳಿಗ್ಗೆ 5:30 ಎದ್ದೇಳಿದ್ರೆ 5:30 8:00 ವರ್ಗೂ ಹ್ಯಾಂಡ್ಬಾಲ್ ಗೆ ಹೋಗ್ತೀನಿ. 8:00 ಇಂದ 4:30 ವರ್ಗೂ ಸ್ಕೂಲ್ ಅಲ್ಲಿ ಇದ್ದು 4:30 ಮನೆ ಬಂದು 4:30 5:00 ವರ್ಗೆ ನನ್ನ ತಮ್ಮನ ಜೊತೆ ಹೋಗಿ ಫುಡ್ ಕಪ್ ಮತ್ತೆ ವಾಟರ್ ಕಪ್ ಎಲ್ಲೆಲ್ಲಿ ಖಾಲಿ ಆಗಿದೆ ಮತ್ತೆ 2 days ವಾಟರ್ ಕಪ್ ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ಮತ್ತೆ 5:00 ನಾವು ಓದಕ್ ಸ್ಟಾರ್ಟ್ ಮಾಡ್ತೀನಿ. 5 to 8 ಓದ್ಕೊಂಡು ಮತ್ತೆ ಊಟ ಮಾಡಿ ಮಲಗ್ತೀನಿ. ಮತ್ತೆ ದಸರಾ ಟೈಮ್ ಅಲ್ಲಿ ಕಾವಡಿಗಳ ಮಕ್ಕಳಿಗೆ ನಾನು ಅವೇರ್ನೆಸ್ ಮೂಡಿಸೋಕೆ ಪಕ್ಷಿಗಳ ಬಗ್ಗೆ ಅಲ್ಲೂ ಒಂದು ಕ್ಲಾಸ್ ತಗೊಂಡಿದ್ದೆ.
1: ಈಗ ನೀನು ಅವೇರ್ನೆಸ್ ಲೆಕ್ಚರ್ಸ್ ಎಲ್ಲ ಕೊಡ್ತಾ ಇರ್ತೀಯ, ಅವಾಗ ಮಕ್ಕಳು ಅಥವಾ ದೊಡ್ಡವರು ನಿನ್ಗೆ ಪ್ರಶ್ನೆಗಳೆಲ್ಲ ಕೇಳ್ತಾರ?
0: ಹೌದು, ಕೇಳ್ತಾರೆ. ಅವಾಗ ನಾನು ಅವಕ್ಕೆಲ್ಲ ಆನ್ಸರ್ ಮಾಡ್ತೀನಿ.
1: ಎಷ್ಟು ಪುಸ್ತಕಗಳನ್ನ ಓದಿದ್ಯಾ ಇದ್ರ ಬಗ್ಗೆ ಎಲ್ಲ? ಏನೇನು ಸ್ಟಡಿ ಮಾಡಿದ್ಯಾ? ಯಾರ್ಯಾರು ಪುಸ್ತಕಗಳನ್ನೆಲ್ಲ ಓದ್ತಾ ಇರ್ತೀಯ?
0: ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಬುಕ್ ಗಳನ್ನ ಓದ್ತೀನಿ. ಮತ್ತೆ ಶಿವರಾಮ್ ಕರ್ ಅವ್ರದ್ದು ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ಯಾಕಂದ್ರೆ ಶಿವರಾಮ್ ಕರಂತ್ ಅವರು ಜಾಸ್ತಿ ಬರ್ಡ್ ಗಳ ರಿಲೇಟೆಡ್ ಬುಕ್ ಗಳನ್ನೇ ಬರೀತಾರಲ್ವಾ, ಅವುಗಳನ್ನೆಲ್ಲ ನಾನು ತಗೊಂಡು ಅವ್ರ ಬುಕ್ ಇಂದ ನಾನು ಗೈಡೆನ್ಸ್ ಪಟ್ಕೊಂಡಿದ್ದೀನಿ. ಮತ್ತೆ ತೇಜಸ್ವಿ ಅವರು ಹೆಲಿಕಾಪ್ಟರ್ ಚಿಟ್ಟೆ ಅಂತ ಬರೆದಿದ್ರು, ಅದರಿಂದ ನಾನು ಎಷ್ಟೊಂದು ಇನ್ಫಾರ್ಮೇಶನ್ ತಗೊಂಡಿದ್ದೀನಿ. ಮತ್ತೆ ಇಂಗ್ಲಿಷ್ ಬರ್ಡ್ ಬುಕ್ ಗಳಂದ್ರೆ ಅದರಲ್ಲಿ ವಿಕ್ರಮ್ ಗ್ರೆವಿಲ್ ಅನ್ನೋದೊಂದು ಬುಕ್ ಬರ್ಡ್ಸ್ ಆಫ್ ಇಂಡಿಯಾ ಅಂತ ಇದೆ, ಆ ಬುಕ್ ಇಂದ ನಾನು ತುಂಬಾ ಗೈಡೆನ್ಸ್ ತಗೊಂಡಿದ್ದೀನಿ.
1: ಇಲ್ಲಿರೋ ಬರ್ಡ್ಸ್ ಏನ್ ವಿಶೇಷತೆ ಇದೆ ಮೈಸೂರಿನಲ್ಲಿರೋ ಬರ್ಡ್ಸ್?
0: ಇಲ್ಲೇ ಇರೋ ಪಕ್ಷಿಗಳಂದ್ರೆ ಹೂಪು ಆಗಿರ್ಬೋದು, ಮತ್ತೆ ಬುಲ್ಬುಲ್ ಆಗಿರ್ಬೋದು, ಫ್ಲವರ್ ಪೆಕ್ಕರ್ ಆಗಿರ್ಬೋದು, ಸನ್ ಬರ್ಡ್ ಆಗಿರ್ಬೋದು, ಅಥವಾ ಮುನಿಯಾ ಆಗಿರ್ಬೋದು, ಸ್ಕೈಲಾರ್ಕ್ ಆಗಿರ್ಬೋದು, ಇಂಡಿಯನ್ ರೋಲರ್ ಆಗಿರ್ಬೋದು. ಆಕ್ಚುಲಿ ಇಂಡಿಯನ್ ರೋಲರ್ ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ. ಕರ್ನಾಟಕ ಬೇರೆ 4 ರಾಜ್ಯಗಳಿಗೆ ಅದು ರಾಜ್ಯ ಪಕ್ಷಿ ಆಗಿದೆ. ಮತ್ತೆ ಇದು ರಾಜ್ಯ ಪಕ್ಷಿ ಏನಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ತುಂಬಾ ಎಂಡೇಂಜರ್ ಅಲ್ಲಿ ಇದೆ ಅಂತ, ಅವುಗಳನ್ನ ಯಾರು ಬೇಟೆ ಆಡ್ಬಾರ್ದು ಅಂತ. ಅದ್ರ ರೆಕ್ಕೆನ ಕಟ್ಟಿ ಹಸುದು ಮೇವಿನ ಜೊತೆಗೆ ಹಾಕಿದ್ರೆ ಜಾಸ್ತಿ ಹಾಲು ಕೊಡುತ್ತೆ ಅಂತ ಹೇಳ್ತಾರೆ, ಮೂಢನಂಬಿಕೆ. ಅದಕ್ಕೆ ಆ ಪಕ್ಷಿಗಳನ್ನ ಬೇಟೆ ಆಡ್ತಾರೆ. ಅದಕ್ಕೆ ಬೇಟೆ ಆಡ್ಬಾರ್ದು ಅಂತ ಹೇಳಿ ರಾಜ್ಯ ಪಕ್ಷಿ ಅಂತ ಮಾಡ್ತಾರೆ.
1: ಮತ್ತೆ ನೀನ್ ಬೈನೋಕುಲರ್ ಎಲ್ಲ ಇಟ್ಕೊಂಡು ಬರ್ಡ್ ವಾಚಿಂಗ್ ಎಲ್ಲ ಮಾಡ್ತೀಯಾ? ಹೇಗಿರುತ್ತೆ ನಿನ್ನ ಬರ್ಡ್ ವಾಚಿಂಗ್ ಒಂದು ಕಾರ್ಯಕ್ರಮ?
0: ಬೇರೆಯವರೆಲ್ಲ ಟಿವಿ ನೋಡಿ ಎಂಟರ್ಟೈನ್ಮೆಂಟ್ ತಗೋತಾರೆ, ಮತ್ತೆ ಮೊಬೈಲ್ ಎಂಟರ್ಟೈನ್ಮೆಂಟ್ ತಗೋತಾರೆ. ಆದ್ರೆ ನನಗೆ ಒಂದು 1/2 ಗಂಟೆ ಬರ್ಡ್ ವಾಚ್ ಮಾಡಿದ್ರೆ ನನ್ನ ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ, ಕೂಲ್ ಆಗುತ್ತೆ, ಓದೋದ್ರ ಕಡೆಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಬರ್ಡ್ ನೋಡಿದಾಗ ಅದರಲ್ಲಿ ಏನೇನ್ ಫೀಚರ್ ಇರುತ್ತೆ, ಹೇಗೆ ಅದು ನಡವಳಿಕೆ ಹೇಗಿರುತ್ತೆ ಅಂತ ನೋಡ್ತೀನಿ. ಬರ್ಡ್ ಫೆದರ್ ಕಲರ್ ಹೇಗಿರುತ್ತೆ, ಯಾವ್ಯಾವ ರೀತಿ ಇರುತ್ತೆ ಅಂತ ಎಲ್ಲ ನೋಡ್ತೀನಿ. ಅದ್ರ ಫೂಟ್ ನೋಡ್ತೀನಿ, ಅದ್ರ ಬೀಕ್ ನೋಡ್ತೀನಿ. ಮತ್ತೆ ನಾನು ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದ್ರ ಸಂತಾನಾಭಿವೃದ್ಧಿ ಕಾಲ, ಬ್ರೀಡಿಂಗ್ ಟೈಮು, ಅವುಗಳನ್ನೆಲ್ಲ ಸರ್ಚ್ ಮಾಡ್ತೀನಿ. ಮತ್ತೆ ಅವುಗಳು ಹೇಗೆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಮುಟ್ಟೆ ಇಡುತ್ತೆ ಮತ್ತೆ ಗೂಡು ಮಾಡುತ್ತೆ ಅಂತ ನೋಡ್ತೀನಿ. ಪ್ಯಾರಾಕೀಟ್ ಮತ್ತೆ ಮೈನಾ ಇವುಗಳೆಲ್ಲ ಒಣಮರಗಳಲ್ಲಿ ಗೂಡು ಕಟ್ಟೋದು. ಆದ್ರೆ ಇವಾಗ ನಮ್ಮ ಕಡೆ ಜಾಸ್ತಿ ಹಸಿ ಮರಗಳನ್ನ ಬಿಡ್ತಾ ಇಲ್ಲ, ಒಣಮರಗಳನ್ನ ಬಿಡ್ತಾರ. ಸೊ ಒಣಮರಗಳಲ್ಲಿ ಅವುಗಳೆಲ್ಲ ಗೂಡು ಕಟ್ಟುತ್ತೆ. ಅದಕ್ಕೆ ನಾನು ಅವುಗಳನ್ನೆಲ್ಲ ಸೇವ್ ಮಾಡ್ಬೇಕು ಅಂತೇಳಿ ಬೇರೆ ನಾನು ಅದ್ರ ಬದಲು ಏನಾದ್ರು ಒಂದು ಕಾರ್ಡ್ಬೋರ್ಡ್ ಅಲ್ಲಿ ಯೂಸ್ ಮಾಡ್ಬೋದಾ ಅಂತ ಹೇಳಿ, ಇವಾಗ ಸ್ಪ್ಯಾರೋಗಳನ್ನ ಸೇವ್ ಮಾಡ್ಬೇಕಂದ್ರೆ ಕಾರ್ಡ್ಬೋರ್ಡ್ ಅಲ್ಲಿ ಒಂದು ಮನೆ ಮೇಲೆ ಒಂದು ತೂತ್ ಮಾಡಿಟ್ರೆ ಬೇಕಾದ್ರೆ ಹೂಪುನೇ ಬಂದು ಗೂಡು ಕಟ್ಬೋದು, ಅಥವಾ ಸ್ಪ್ಯಾರೋನೇ ಬಂದು ಗೂಡು ಕಟ್ಬೋದು, ಮುನಿಯಾನೇ ಬಂದು ಗೂಡು ಕಟ್ಬೋದು.
1: ಆತರ ನಿಮ್ಮನೆಯಲ್ಲಿ ಯಾವ್ಯಾವ ಪಕ್ಷಿಗಳು ಬಂದು ಗೂಡು ಕಟ್ಟಿದೆ?
0: ನಮ್ಮೂರಲ್ಲಿ ನಾನು ಗೂಡು ಇಡ್ದಾಗ ಹೂಪು ಬಂದು ಗೂಡು ಕಟ್ಟಿದೆ, ಮತ್ತೆ ಮೈನಾ ಬಂದು ಗೂಡು ಕಟ್ಟಿದೆ, ಮತ್ತೆ ಮುನಿಯಾ ಬಂದು ಗೂಡು ಕಟ್ಟಿದೆ.
1: ಮನುಷ್ಯರ ಹತ್ರ ಹೋದ್ರೆ ಅದು ಹೆದರ್ಕೊಳ್ಳುತ್ತಲ್ವಾ?
0: ಅದು ಹೆದರ್ಕೊಂಡೇ ಹೆದರ್ಕೊಳ್ಳುತ್ತೆ.
1: ಅದಕ್ಕೆ ಏನ್ ಮಾಡ್ತೀರಿ, ಹೇಗೆ ನೀವು ಅದನ್ನ ಗಮನಿಸ್ತೀಯಾ?
0: ಇಲ್ಲ, ಅದನ್ನ ನಾನು ಇಟ್ಟು ಬರ್ತೀನಿ. ಅವಾಗ ಒಂದು ವಾರ ಆದ್ಮೇಲೆ ಅಲ್ಲಿ ಗೂಡು ಕಟ್ಟಿ ಅದು ಜಾಸ್ತಿ ಅಲ್ಲಿ ಬರ್ತಾ ಇದೆ ಅಂದ್ರೆ ಅಲ್ಲಿ ಗೂಡು ಕಟ್ಟಿದೆ ಅಂತ. ಅದನ್ನು ಜಾಸ್ತಿ ವಾಚ್ ಮಾಡಲ್ಲ, ಯಾಕಂದ್ರೆ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆಮೇಲೆ ಆ ಮೊಟ್ಟೆನೇ ಇಟ್ಬಿಟ್ಟು ಹೊಟ್ಟೋಗುತ್ತೆ, ಅದು ಬೇಡವೇ ಬೇಡ ಆದ್ರೆ ಸವಾಸ ಅಂತ ಹೇಳಿ ಅದು ಬಿಟ್ಬಿಟ್ಟು ಹೊಟ್ಟೋಗುತ್ತೆ. ನಾವೇನಾದ್ರೂ ಆ ಮೊಟ್ಟೆನ ಟಚ್ ಮಾಡಿದ್ರೆ ಅದು ಮತ್ತೆ ಬಂದು ಇನ್ಕ್ಯುಬೇಟ್ ಮಾಡ.
1: ಈಗ ಯಾವುದೇ ಪಕ್ಷಿ ಒಂದು ಗೂಡು ಕಟ್ಟಿದ್ರೆ ಅದು ಮೊಟ್ಟೆ

0: ಹಾಕಿ ಮರಿ ಮಾಡಿದ್ಮೇಲೂ ಮತ್ತೆ ಅದನ್ನ ಸಂರಕ್ಷಣೆ ಮಾಡುತ್ತಾ ಪಕ್ಷಿ?
1: ನಾನು ಒಂದ್ಸರಿ ನಮ್ಮ ಮನೆ ಪಕ್ಕ ಒಂದು ಗೂಡು ಕಟ್ಟಿತ್ತು, ಆಶಿಪ್ರಿನಿಯ ಅಂತ ಬರ್ಡ್ ಹೆಸರು, ಅದು ತುಂಬಾ ರೆಡ್ಡಿಶ್ ಕಲರ್ ಎಗ್ ಇಡುತ್ತೆ. ಅವಾಗ ನಾನು ಒಂದ್ಸರಿ ನಮ್ಮ ಕೋಚ್ ಅದನ್ನ ಸಡನ್ ಆಗಿ ಅದನ್ನ ಜರುಗಿಸ್ಬಿಟ್ರು, ಪಾಟ್ ಮೇಲೆ ಕಟ್ಟಿಲ್ಲ ಅದಕ್ಕೆ ಜರುಗಿಸಿದ್ರು. ಅವಾಗ ಅದು ಆಶಿಪ್ರಿನಿಯ ಅನ್ನೋ ಬರ್ಡು ಅದ್ರ ಹತ್ರ ಬರ್ಲೇ ಇಲ್ಲ, ಅವಾಗ ಆ ಮೊಟ್ಟೆ ಕೊಳ್ತು ಹೋಯ್ತು.
0: ಪಕ್ಷಿಗಳಿಗೆ ಮೊಟ್ಟೆ ಇಡಬೇಕು ಅಂತ ಸೀಸನ್ ಇದೆಯಾ?
1: ಹೌದು ಸೀಸನ್ ಇದೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರೋ ಸೀಸನ್ ಇದೆ, ಅವಾಗಲೇ ಅದು ಬ್ರೀಡ್ ಮಾಡೋದು.
0: ಈ ಬೇರೆ ಬೇರೆ ಪಕ್ಷಿಗಳಿಗೆ ಬೇರೆ ಬೇರೆ ಸೀಸನ್ ಇರುತ್ತೆ?
1: ಬೇರೆ ಬೇರೆ ಸೀಸನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯನ್ ರೋಲರ್ ತಗೊಂಡ್ರೆ ಅದು ಸೆಪ್ಟೆಂಬರ್ ಟೈಮ್ ಅಲ್ಲಿ ಬ್ರೀಡ್ ಮಾಡುತ್ತೆ.
0: ಅವಾಗ ಅದು ಹೊಸದಾಗಿ ಗೂಡೆಲ್ಲ ಕಟ್ಟುತ್ತಲ್ವಾ?
1: ಹೊಸದಾಗಿ ಗೂಡ್ ಕಟ್ಟುತ್ತೆ, ಮತ್ತೆ ಅದು ಕಟ್ಟಿರೋ ಗೂಡ್ಗೆ ಮತ್ತೆ ಇನ್ಯಾವತ್ತೂ ಬರಲ್ಲ, ಅದು ಬೇರೆ ಯಾವ್ದೋ ಒಂದು ಪಕ್ಷಿ ಬಂದು ಬೇಕಾದ್ರೆ ಆ ಗೂಡಲ್ಲಿ ಇರ್ದು.
0: ಪ್ರತಿಯೊಂದು ಬ್ರೀಡಿಂಗ್ ಸೀಸನ್ ಗೆ ಹೊಸ ಒಂದು ಗೂಡನ್ನೇ ತಯಾರಿ ಮಾಡುತ್ತೆ ಅದು, ಅಲ್ವಾ?
1: ಹೊಸ ಗೂಡನ್ನೇ ಕಟ್ಟುತ್ತೆ.
0: ಗೂಡುಗಳು ಒಂದೇ ತರ ಇರುತ್ತೆ ಪ್ರತಿ ವರ್ಷನೂ?
1: ಇಲ್ಲ, ಹಾಗೇನಿಲ್ಲ, ಬೇರೆ ಬೇರೆ ಟ್ರೀಗ್ ಹೋದ ಬೇರೆ ಬೇರೆ ರೀತಿ ಕಟ್ಟುತ್ತೆ, ಆದ್ರೆ ಅದೇ ಒಂದು ಸ್ಟೈಲ್ ಅಲ್ಲೇ ಕಟ್ಟುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವೀವರ್ ಬರ್ಡ್ ಅಂತ ಇದೆ, ಗಂಡು ಕಟ್ಟೋದು ಆ ಗೂಡನ್ನ, ಹೆಣ್ಣನ್ನ ಅಟ್ರಾಕ್ಟ್ ಮಾಡಕ್ಕೆ ಅಂತೇಳಿ ಆ ಗೂಡು ಕಟ್ಟೋದು. ಅದು ಒಂದು ಬೆಸ್ಟ್ ಆರ್ಕಿಟೆಕ್ಟರ್ ಅಂತ ಹೇಳ್ಬೋದು, ಯಾಕಂದ್ರೆ ಇವಾಗ ಇಂಜಿನಿಯರ್ ಹೆಂಗೆ ಪ್ಲಾನ್ ಮಾಡಿ ಮನೆ ಕಟ್ತಾರೆ ಹಾಗೆ ಆ ಪಕ್ಷಿನೂ ಗೂಡು ಕಟ್ಟುತ್ತೆ. ಹೆಣ್ಣನ್ನ ಅಟ್ರಾಕ್ಟ್ ಮಾಡಕ್ಕೆ ಅದಕ್ಕೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿ, ಫ್ಲವರ್ಗಳು ಇವಾಗ ಚಿಕ್ಕ ಚಿಕ್ಕ ಫ್ಲವರ್ ನ ತಗೊಂಡ್ ಬಂದು ಮಣ್ಣಿನ ಸಹಾಯದಿಂದ ಅಂಟಿಸಿ ಗೂಡು ಕಟ್ಟುತ್ತೆ.
0: ಅದೆಲ್ಲ ನೋಡಿದ್ಯಾ?
1: ನಾನು ನೋಡಿದೀನಿ. ನಗುವನ ಹಳ್ಳಿಗೆ ಹೋದಾಗ ನೀರ್ ಪಕ್ಕ ಅಲ್ಲಿ ಗೂಡುಗಳು ಜಾಸ್ತಿ ಕಟ್ಟಿದಾವೆ, ಒಂದ್ ಮರದಲ್ಲೇ ಒಂದಷ್ಟು ಪಕ್ಷಿಗಳು ಕಟ್ಟಿದಾವೆ, ವೀವರ್ ಬರ್ಡ್ ಅಂತಾನೆ ಅದು ಕಟ್ಟಿದೆ, ಅದನ್ನ ನೋಡಿದೀನಿ. ಮತ್ತೆ ನಗುವನ ಹಳ್ಳಿಲಿ ಬೀ ಈಟರ್ ಅಂತ ಇದೆ, ಅವುಗಳು ನೆಲದಲ್ಲೇ ಕೋರ್ ಗೂಡು ಮಕ್ಕ ಕಟ್ಟೋದು. ಒಂದ್ಸರಿ ಅವುಗಳು ಕಟ್ಟಿದ್ದಾಗ ಮೇಕೆಗಳು ಅಥವಾ ನಾಯಿಗಳು ಬಂದು ಅವುಗಳನ್ನೆಲ್ಲ ತುಳಿದ್ ಬಿಡುತ್ತೆ, ಮತ್ತೆ ನಾಯಿಗಳು ಬಂದು ಆ ಪಕ್ಷಿನ ತಿಂದ್ ಬಿಡುತ್ತೆ. ಅದಕ್ಕೆ ಇವಾಗ ಸರ್ಕಾರದವ್ರು ಏನ್ ಮಾಡಿದ್ರೆ ಅದ್ರ ಸುತ್ತ ಬೇಲಿ ಕಟ್ಟಿದ್ದಾರೆ, ಮತ್ತೆ ಜನಗಳು ಬಂದು ಆ ಮೊಟ್ಟೆನ ಕರೀತಾರೆ ಅಥವಾ ತುಳಿದು ಬಿಡ್ತಾರೆ ಅಂತೇಳಿ ಅದಕ್ಕೆ ಅಂತಾನೆ ಒಂದು ಬೇಲಿ ಕಟ್ಟಿದ್ದಾರೆ.
0: ಹಾಗೆ ವರ್ಷಿಣಿ ಬಹಳಷ್ಟು ವಿಷಯಗಳು ಹೇಳಿದೆ, ಅವು ಯಾಕೆ ಪಕ್ಷಿಗಳ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ತೀಯಾ?
1: ನಾವು ಇವಾಗ ಇರೋದು ಅಂದ್ರೆ ಪಕ್ಷಿಗಳಿಂದಾನೆ, ಮತ್ತೆ ನಾವು ನೆಕ್ಸ್ಟ್ ಇರ್ಬೇಕು ಅಂದ್ರೆ ಪಕ್ಷಿಗಳು ಇರ್ಲೇಬೇಕು. ಯಾಕಂದ್ರೆ ಇವಾಗ ನಾವು ತಿನ್ನೋ ಫುಡ್ ಆದ್ರೂ ಆಗಿರ್ಲಿ, ಇವಾಗ ನಾವು ಯಾವ್ದೋ ಒಂದು ಹಣ್ಣು ತಿಂತೀವಿ ಅಂದ್ರೆ ಆ ಪಕ್ಷಿ ಸಹಾಯದಿಂದಾನೆ ಅದು ಪಾಲಿನೇಷನ್ ಆಗಿ ಅದು ಹಣ್ಣಾಗೋದು. ಸೊ ಆ ಹಣ್ಣಿಂದ ನಾವು ತಿಂತೀವಿ. ಸೊ ಪಕ್ಷಿಗಳು ಇರ್ಲೇಬೇಕು, ಮತ್ತೆ ಎನ್ವಿರಾನ್ಮೆಂಟ್ ನ ಬ್ಯಾಲೆನ್ಸ್ ಮಾಡಕ್ಕೂ ಪಕ್ಷಿಗಳು ಇರ್ಬೇಕು. ಒಂದೊಂದ್ ಟೈಮ್ ಅಲ್ಲಿ ಕಂಬಳಿ ಬಂತ ಹುಳು ಅಂತ ಇದೆ, ಅದು ಜಾಸ್ತಿ ಆಗ್ಬಿಡುತ್ತೆ, ಅವಾಗ ಪಕ್ಷಿಗಳು ಅದನ್ನ ಹಿಡಿದು ತಿನ್ನುತ್ತೆ, ಆದ್ರಿಂದ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ.
0: ಈಗ ನೀನು 8ನೇ ಕ್ಲಾಸ್ ಓದ್ತಾ ಇದೀಯಾ, ನಿನ್ನ ಮುಂದಿನ ಆಸೆಗಳು ಕನಸುಗಳು ಏನು?
1: ಪಕ್ಷಿಗಳನ್ನ ಸೇವ್ ಮಾಡ್ಬೇಕು ಅಂದಿದ್ರಿಂದ ನೆಕ್ಸ್ಟ್ IFS ಆಗಿ, ನೆಕ್ಸ್ಟ್ ಅದನ್ನ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅವೇರ್ನೆಸ್ ಮೂಡ್ಕೆ ಅಂತೇಳಿ ನಾನು IFS ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ.
0: ಓಕೆ, ಈಗ ಯಾರೇ ನಿನ್ನ ಹತ್ರ ಬಂದು ನಮ್ಗೆ ಪೇಪರ್ ಬ್ಯಾಗ್ಸ್ ಬೇಕು ಅಥವಾ ನಮ್ಗೆ ಕಪ್ಸ್ ಬೇಕು ಅಥವಾ ವಾಟರ್ ಕಪ್ಸ್, ನಾವು ಒಂದಿಷ್ಟು ಪರಿಸರ ಸಂರಕ್ಷಣೆ ಮಾಡ್ಬೇಕು, ಪಕ್ಷಿಗಳ ಸಂರಕ್ಷಣೆ ಮಾಡ್ಬೇಕು ಅಂತಿದ್ರೆ ನೀನು ಹೇಗೆ ಅವ್ರಿಗೆ ಸಹಾಯ ಮಾಡ್ತೀಯ?
1: ಇವಾಗ ಒಂದು ಪೇಪರ್ ಬ್ಯಾಗ್ ಮಾಡ್ಬೇಕು ಅಂದ್ರೆ ನಾನೇ ಒಂದು ಮಾಡ್ಕೊಡ್ತೀನಿ, ಯಾರೇ ಬೇಕಾದ್ರೂ ಆ ಪೇಪರ್ ಬ್ಯಾಗ್ ಗಳನ್ನ ಮಾಡ್ಕೋಬಹುದು, ಅದೊಂದು ಸಿಸ್ಟಮ್ ಇದೆ, ಅದನ್ನ ಹಂಗ್ ಮಾಡಿದ್ರೆ ಆ ಪೇಪರ್ ಬ್ಯಾಗ್ ಮಾಡಬಹುದು.
0: ಯಾರಾದ್ರೂ ಕಲಿಬೇಕು ಅಂತ ಬಂದಾಗ ನೀನು
1: ಹೇಳ್ಕೊಡ್ತೀನಿ. ಯೂಟ್ಯೂಬ್ ಅಲ್ಲಿ ಗ್ರೀನ್ ವಾರಿಯರ್ಸ್ ಮೈಸೂರ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಾನು ಹೇಗೆ ಪೇಪರ್ ಬ್ಯಾಗ್ ಮಾಡ್ತೀವಿ, ಮತ್ತೆ ದಸರಾ ಟೈಮ್ ಅಲ್ಲಿ ನಾವು ಹೇಗೆ ಪೇಪರ್ ಬ್ಯಾಗ್ ಮಾಡಿ ಎಲ್ಲಾ ಅಂಗಡಿಗಳಿಗೂ ತಲುಪಿಸಿದ್ವಿ ಅಂತ ಬೇಕಾದ್ರೆ ಅಲ್ಲಿ ನೋಡುದು.
0: ಆಹಾರ ಏನೇನ್ ಕೊಡ್ತೀಯ ಪಕ್ಷಿಗಳಿಗೆ?
1: ಅಕ್ಕಿ, ರಾಗಿ, ಜೋಳ, ಭತ್ತ ಅವುಗಳನ್ನೆಲ್ಲ ಹಾಕ್ತೀನಿ. ಮತ್ತೆ ಜೋಳನ ಸ್ವಲ್ಪ ಜಜ್ಜಿ ಹಾಕ್ತೀನಿ, ಯಾಕಂದ್ರೆ ತಿನ್ನಕ್ ಆಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಜಜ್ಜಿ ಹಾಕ್ತೀನಿ. ಮತ್ತೆ ಟೆರಸ್ ಮೇಲೆ ಒಂದು ಪಾಟ್ ಅಲ್ಲಿ ನೀರ್ ಇಡ್ತೀನಿ, ಇನ್ನೊಂದ್ ಬೌಲ್ ಅಲ್ಲಿ ಕಾಳುಗಳನ್ನ ಇಡ್ತೀನಿ.
0: ಪಕ್ಷಿಗಳು ನೀನ್ ಹಾಕಿದ್ದು ಆಹಾರ ಎಲ್ಲ ತಿನ್ನೋದೆಲ್ಲ ನೋಡಿದ್ಯಾ?
1: ತಿಂದನ್ನ ನೋಡಿದೀನಿ, ಮತ್ತೆ ಖಾಲಿ ಆಗ್ತಾ ಇದೆ. ಅವಾಗ ನಾನು ನಮ್ಮ ಡ್ಯಾಡಿ ಕೈಲಿ ಮತ್ತೆ ತರಿಸ್ಬಿಟ್ಟು ದವಸ ಧಾನ್ಯಗಳನ್ನ ಮತ್ತೆ ನಾನು ಒಂದು ಅದರಲ್ಲಿ ಹಾಕ್ತೀನಿ.
0: ನಿಮ್ಮ ಏರಿಯಾದಲ್ಲಿ ಬೇರೆ ಮನೆ ಹೋಲಿಸಿದ್ರೆ ನಿಮ್ಮನೆಯಲ್ಲಿ ಪಕ್ಷಿಗಳ ಒಂದು ಸಂಖ್ಯೆ ಜಾಸ್ತಿ
1: ಜಾಸ್ತಿ ಬರುತ್ತಾ ಇರುತ್ತೆ. ಏನಿಲ್ಲ, ನಾನು ಒಂದಷ್ಟು ಲಿಸ್ಟ್ ಆನ್ ಮಾಡಿದೀನಿ, ಒಂದು 50 ಟೈಪ್ಸ್ ಆಫ್ ವೆರೈಟಿ ಬರ್ಡ್ಸ್ ಕಾಣಿಸುತ್ತೆ, ಮತ್ತೆ ಅಲ್ಲೇ ಪರ್ಟಿಕ್ಯುಲರ್ ಆಗಿ ಬಂದು ತಿನ್ನೋದಂದ್ರೆ ಒಂದು 15 ಟೈಪ್ಸ್ ಆಫ್ ಬರ್ಡ್ ಗಳು ಬಂದು ಅದನ್ನ ತಿನ್ನುತ್ತೆ.
0: ಪಕ್ಷಿಗಳ ಬಗ್ಗೆ ಯಾವ್ದೋ ಒಂದು ನೀನೇ ಹಾಡ್ ಬರ್ದಿದ್ದಿ ಅಂತ?
1: ಹೌದು, ನಾನೇ ಒಂದು ಹಾಡ್ ಬರ್ದಿದ್ದೀನಿ ಪಕ್ಷಿಗಳ ಬಗ್ಗೆ.
0: ಯಾವ್ದದು?
1: ಬಾರು ಅಣ್ಣ ಬಾರು ತಮ್ಮ, ಪಕ್ಷಿ ವೀಕ್ಷಣೆಗೆ ಹೋಗೋಣ, ಬಾನಾಡಿಗಳನ್ನು ನೋಡೋಣ, ಸೃಷ್ಟಿಯ ಸೊ

0: ಹೋಗ್ಬೇಕು ಅಂತ ನಾವು ಕೂಡ ಹಾರೈಸ್ತೀವಿ. ಬಂದು ನಿನ್ ವಿಷಯಗಳೆಲ್ಲ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್.
2: ಇದುವರೆ ಪ್ರತಿಭಾ ಪಲ್ಲವದಲ್ಲಿ ಪಕ್ಷಿ ಪ್ರೇಮಿ ವರ್ಷಿಣಿಯೊಂದಿಗೆ ಮಾತುಕತೆ ಕೇಳಿದಿರಿ. ಇವಳನ್ನ ಮಾತನಾಡಿಸಿದವರು ಲಸಿತಾ. ಇಲ್ಲಿಗೆ ಇವತ್ತಿನ ಮಕ್ಕಳ ಮಂಟಪ ಕಾರ್ಯಕ್ರಮ ಮುಗಿಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮಕ್ಕಳ ಮಂಟಪ ಪ್ರಸ್

ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಗೀತೆಗಳು. ಎಸ್ ಜಾನಕಿ ಅವರ ಸ್ವರದಲ್ಲಿ ಜಯಶ್ರೀ ಅರವಿಂದ ರಚಿತ ಒಂದು ಗೀತೆ, ಬೆಣ್ಣೆ ಕದ್ದು ಮೆದ್ದು ಓಡಿ ಮುದ್ದು ಕೃಷ್ಣ ಬಂದಾನೆ.

ಎಸ್ ಜಾನಕಿಯವರ ಸ್ವರದಲ್ಲಿ ಜಯಶ್ರೀ ಅರವಿಂದ ರಚಿತ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಆರಾಧನಾ ಅಭಿವಂದನಾ.

ಆರ್ ಎನ್ ಜಯಗೋಪ್ ರಚಿಸಿದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎಸ್ ನಂದಿತಾ ಹಾಡಿರುವ ಸತ್ಯಕ್ಕ ಅವರ ಒಂದು ವಚನ, ಅರ್ಚನೆ ಪೂಜನೆ ನೇಮವಲ್ಲ.

ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿತ ಒಂದು ಗೀತೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ. ನಾನು ಹಾಡುವುದು

ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ರಚಿತ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಎಚ್ಎಸ್ ವೆಂಕಟೇಶಮೂರ್ತಿ ರಚಿತ ಒಂದು ಗೀತೆ ಹಾಡಿದ್ದಾರೆ, ಮೈಸೂರು ಅನಂತಸ್ವಾಮಿ. ಆ ನೀಲಿ ಕೊಳವನ್ನು ಪ್ರೀತಿಸುವೆನು ನಾನು.

ಮೈಸೂರು ಅನಂತಸ್ವಾಮಿ ಹಾಡಿದ ಹೆಚ್ಎಸ್ ವೆಂಕಟೇಶ ಮೂರ್ತಿ ರಚಿತ ಗೀತೆಯನ್ನ ಕೇಳಿದ್ರೆ, ಇನ್ನು ಕೆಲವು ಜನಪದ ಗೀತೆಗಳು. ಯಶವಂತ್ ಹಳಬಂಡಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆ, ಮಾತನಾಡಣ್ಣಯ್ಯ ಮಾತನಾಡ.

0: ಯಶವಂತ್ ಹಳಿಬಂಡಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಝೂಮ್ 103.1 ಯುವ ತರಂಗದ ಅಲೆಗಳ ಮಹಾಪುರ
2: ಇಂದು

ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲಾ ಕೇಳುಗರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಜೂಮ್ 103.1ಕ್ಕೆ ಆತ್ಮೀಯ ಹೃದಯ ತುಂಬಿದ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಗೆಳೆಯ ಪವನ್ ಇದ್ದೀನಿ ಅಂತ ಹೇಳ್ತಾ, ಹೊಸ ವರ್ಷ ಅಂತೂ ಬಂದಾಯ್ತು. 2015-16 ಬದಲಾಗಿ ಸಾಕಷ್ಟು ಸಮಯ ಆಯ್ತು. ಹೊಸ ಚಿಂತನೆಗಳು, ಕನಸುಗಳು, ಹೊಸ ಗುರಿ ಇವೆಲ್ಲದರೊಂದಿಗೆ ಹೊಸ ವರ್ಷವನ್ನ ಬರಮಾಡ್ಕೊಂಡಿದ್ದೀವಿ ಅಲ್ವಾ ಫ್ರೆಂಡ್ಸ್? ಇವತ್ತಿನ ಕಾರ್ಯಕ್ರಮದ ವಿಚಾರ ಏನಂತ ನಿಮ್ಗೆಲ್ಲ ಹೇಳಲೇಬೇಕಲ್ವಾ? ಆಗ್ಲೇ ಹೇಳಿದಾಗೆ ಹೊಸ ಚಿಂತನೆಗಳು ಈ ವರ್ಷ ಇರ್ಲಿ ಅಂತ ಹೇಳಿದ್ನಲ್ವಾ? ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದ ವಿಚಾರ ಸಾಮಾಜಿಕವಾಗಿ ನಮ್ಮ ಚಿಂತನೆಗಳನ್ನ ಬದಲಾಯಿಸಬೇಕಾದ ಸಾಮಾಜಿಕ ಪಿಡುಗುಗಳ ಬಗ್ಗೆ. ಹೌದು ಫ್ರೆಂಡ್ಸ್, ಎಷ್ಟೇ ಹೊಸ ಸಂವತ್ಸರಗಳು ಬಂದರೂ ಕೂಡ ಇಂದಿಗೂ ಹಲವಾರು ಸಾಮಾಜಿಕ ಪಿಡುಗುಗಳು ನಮ್ಮ ನಿಮ್ಮ ನಡುವೆ ಉಳಿದು ಹೋಗಿದೆ. ಆದ್ರಿಂದ ಇವೆಲ್ಲದರ ಸಂಪೂರ್ಣ ನಿವಾರಣೆಗಾಗಿ ನಾವು ನೀವೆಲ್ಲರೂ ಒಟ್ಟಾಗಿ ದುಡಿಬೇಕಾದಂತಹ ಅನಿವಾರ್ಯ ಇದೆ. ಆದ್ರಿಂದ ಫ್ರೆಂಡ್ಸ್, ಇವತ್ತಿನ ನನ್ನ ಕಾರ್ಯಕ್ರಮದ ವಿಚಾರ ಇದೇ ಸಾಮಾಜಿಕ ಪಿಡುಗು ಮತ್ತು ಅದರ ನಿವಾರಣೆ ಕುರಿತು. ಸೊ ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾತು, ಅವುಗಳ ನಿವಾರಣೋಪಾಯ ಮತ್ತು ಇವುಗಳಲ್ಲಿ ಯುವಜನರ ಪಾತ್ರ ಏನು, ಈ ಎಲ್ಲಾ ವಿಚಾರವನ್ನ ಕುರಿತು ಮಾತಾಡ್ತೀನಿ ಈ ಒಂದು ಹಾಡಿನ ನಂತರ.

0: ಹೋಗೋಳಿನ
1: ಹೋಗ್ಲಿ ಬಿಡ್ರಿ.
2: ಫ್ರೆಂಡ್ಸ್, ಆಗ್ಲೇ ಹೇಳ್ದಾಗೆ ಈ ಸಾಮಾಜಿಕ ಪಿಡು ಅನ್ನುವಂಥದ್ದು ಸಾಕಷ್ಟು ಶತಮಾನಗಳಿಂದ ನಮ್ಮ ನಡುವೆಯೇ ಬೇರೂರಿದೆ. ಚಿಕ್ಕ ರೀತಿಯಿಂದ ಹಿಡಿದು ಭಾರೀ ದೊಡ್ಡ ರೀತಿಯಲ್ಲಿ ಹಾನಿಯುಂಟು ಮಾಡುವಂಥದ್ದಾಗಿರುತ್ತೆ. ಹಾಗಾದ್ರೆ ಈ ಸಾಮಾಜಿಕ ಪಿಡುಗು ಅಂದ್ರೇನು, ಅದರ ಆರಂಭವಾದದ್ದು ಯಾವಾಗ, ಈ ಎಲ್ಲ ಪ್ರಶ್ನೆಗಳು ಹಾಗೆ ಒಮ್ಮೊಮ್ಮೆ ಮನದಲ್ಲಿ ಮೂಡುತ್ತೆ. ಸಮಾಜದಲ್ಲಿ ನಂಬಿಕೆಗೆ ಅರ್ಹವಲ್ಲ, ತರ್ಕಬದ್ಧವಲ್ಲದ ಕೆಲ ಆಚರಣೆಗಳನ್ನೇ ಮೌಢ್ಯಾಚರಣೆ ಅಥವಾ ಮೂಢನಂಬಿಕೆ ಅಂತ ಹೇಳ್ತೇವೆ. ಇದು ಬಾಲ್ಯ ವಿವಾಹ, ಪ್ರಾಣಿ ಬಲಿ ಮುಂತಾದ ಮಾಟಮಂತ್ರಗಳಿಗೆ ಸಂಬಂಧಿಸಿದಂತೆ ನೀಡಬಹುದಾದ ವ್ಯಾಖ್ಯಾನವಾಗಿದೆ. ಇನ್ನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ಲಂಚ ಕೊಡೋದು ಮತ್ತು ತೆಗೆದುಕೊಳ್ಳೋದು, ಇವೆಲ್ಲವನ್ನ ನಾವಿಂದು ಸಾಮಾಜಿಕ ಪಿಡುಗು ಅಂತ ಕರಿತಾ ಇದ್ದೀವಿ. ಇದರ ಆರಂಭ ಹೇಗಾಯ್ತು, ಯಾರಿಂದ ಆಯ್ತು ಅನ್ನೋದು ಇಂದಿಗೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಇವೆಲ್ಲದರ ನಿಯಂತ್ರಣ ಮತ್ತು ಅಂತ್ಯ ನಮ್ಮೆಲ್ಲರ ಕೈಲಿದೆ. ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ನಡೆಯುವಂತಹ ಕೆಲ ಮೌಢ್ಯಾಚರಣೆಗಳ ವಿರುದ್ಧ ನಾವು ಹೋರಾಡೋದ್ರಿಂದ ಇದರ ಅಂತ್ಯ ಸಾಧ್ಯ ಅಂತ ಹೇಳ್ಬೋದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಯಾವ್ಯಾವ ಸಾಮಾಜಿಕ ಪಿಡುಗುಗಳು ಇಂದು ದೈತ್ಯವಾಗಿ ನಮ್ಮನ್ನ ಕಾಡ್ತಾ ಇವೆ ಅಂತ ತಿಳ್ಕೊಳ್ಳೋಣ ಈ ಒಂದು ಹಾಡಿನ ನಂತರ.